ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ರಾಷ್ಟೀಯ ಪಂಚಾಂಗದಂತೆ ಇಂದು 1948 ಶುಕವರ್ಷ ಜ್ಯೇಷ್ಠ ಮಾಸದ 30ನೇ ದಿನ, ಅಂದರೆ 2026 ಇಸವಿ ಜೂನ್ ತಿಂಗಳ 20ನೇ ತಾರೀಕು ಶನಿವಾರ. ಈಗ ಸಮಯ 5:58:48. ಆತ್ಮೀಯ ಶ್ರೋತೃಗಳಿಗೆಲ್ಲ ಹೆಚ್ ಮೋಹನಾಕ್ಷಿ ಮಾಡುವ ನಮಸ್ಕಾರಗಳು. ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೂ ಶ್ರೋತೃ ಬಾಂಧವರಿಗೆ ಪ್ರೀತಿಯ ಸ್ವಾಗತ.

ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ 6:10 ಸ್ತುತಿ ಮಲ್ಲಿಕ, ಭಕ್ತಿ ರಚನೆಗಳ ಕಾರ್ಯಕ್ರಮ 6:30 ಚಿಂತನ ವೆಂಕನಗೌಡ ಅವರಿಂದ, 6:35 7:15 ಹಾಗೂ ಮಧ್ಯಾಹ್ನ 1:20 ಭಾವಗೀತೆಗಳ ಸಮಯ, 6:45 ರೈತರಿಗೆ ಸಲಹೆ, 6:50 ಯೋಗೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ ಅಷ್ಟಾಂಗ ಯೋಗ ಪ್ರಾಣಾಯಾಮ ಭಾಗವಹಿಸುತ್ತಾರೆ ಡಾ ನಂದೀಶ್ ಕೆಜೆ ಪ್ರಸ್ತುತಿ.

0: ಸುಜಾತಾ ಎಫ್ ತಲವಾರ್. ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರು ಹಳ್ಳ ಹಾಸನ. 7:45 ಸವಿಗಾನ, 8:30 ಜನಪದ ಜಗತ್ತು. ಅರಸೀಕೆರೆ ತಾಲೂಕು ಹಾರನಹಳ್ಳಿಯ ಹೆಚ್ಎಂ ರಂಗಸ್ವಾಮಿ ಮತ್ತು ಸಂಗಡಿಗರಿಂದ ಅರೆವಾದ್ಯ ವಾದನ. ಇದರ ಮುಂದುವರಿದ ಭಾಗ. 9:00 ಯೋಗಾಮೃತ, ವಿಷಯ ಪ್ರತ್ಯಾಹಾರ ಮತ್ತು ಯೋಗ. ಭಾಗವಹಿಸುತ್ತಾರೆ ಡಾಕ್ಟರ್ ಗುರು ಬಸವರಾಜ್ ಎಲಗಚ್ಚಿನ್. ಪ್ರಸ್ತುತಿ ಅರಕಲ್ಗುಡುವಿ ಮಧುಸೂದನ್. 9:10 ರಂಗ್ಬಿರಂಗೆ ಹಿಂದಿ ಚಿತ್ರಗೀತೆಗಳು. 10:00 ಬಾಲನಂದನ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ. ಪ್ರಸ್ತುತಿ ಭವಿಷ್ಯ ಹೆಚ್ ವೈ. ಪ್ರಸಾರ ನಿರ್ವಹಣೆ ಸುಜಾತಾ ಎಫ್ ತಲವಾರ್. 10:30 2026 ಅಂತಾರಾಷ್ಟೀಯ ಯೋಗ ದಿನ ಕುರಿತ ಚರ್ಚೆ. 11:00 ಫುಲ್ವಾರಿ, 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಕೈವಲ್ಯ ಕುಮಾರ್ ಗುರವ್ ಅವರ ಗಾಯನ. 12:05 ವನಿತಾ ವಿಹಾರ, ಯೋಗದ ಮಹತ್ವ ಕುರಿತು ಸಂದರ್ಶನ. ಭಾಗವಹಿಸುತ್ತಾರೆ ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ. 12:35 ಆರೋಗ್ಯ ಕಾರ್ಯಕ್ರಮ. 1:00 ಪ್ರಗತಿ ಪಥ, 1:30 ಹಾಗೂ 2:40 ಚಿತ್ರಗೀತೆಗಳು. 3:00 ಮುಂಬೈ ಕೇಂದ್ರದಿಂದ ಮಂಚಾಹೆ ಗೀತ್. 3:30 ಹಿಂದಿ ಚಿತ್ರಗೀತೆಗಳು. 3:55 ದೆಹಲಿ ಕೇಂದ್ರದಿಂದ ಭಾರತದ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನ ಕಿಸಾನ್ ಸಮ್ಮಾನ ನಿಧಿಯ 23ನೇ ಕಂತನ್ನ ಬಿಡುಗಡೆಗೊಳಿಸುವ ಕಾರ್ಯಕ್ರಮದ ವರದಿಯನ್ನ ಆಲಿಸಲಿದ್ದೀರಿ. 5:00 ನಿಮ್ಮ ಸಂದೇಶ ಮೇಘ ಸಂಗೀತ. 6:50 ಕಿಸಾನ್ ವಾಣಿ. ಖೇತ್ ಬಚಾವೋ ಅಭಿಯಾನದ ಹಿನ್ನೆಲೆಯಲ್ಲಿ ಸಾವಯವ ಕಾಫಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರು ಹಾಗೂ ಪ್ರಗತಿಪಥ ಬೆಳೆಗಾರರಾದ ಮೂಡಿಗೆರೆ ತಾಲೂಕು ದೇವರುಂದದ ಎಂಜೆ ದಿನೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲ್ಗುಡುವಿ ಮಧುಸೂದನ್. 8:00 ಕನ್ನಡ ಚಿತ್ರಗೀತೆಗಳು. 8:10 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನ. 9:30 ಯುವವಾಣಿ. 10:00 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ವಿವೇಕ್ ಕರ್ಮಾಹೆ ಅವರ ಗಾಯನ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳಾಗಿವೆ. ಆಕಾಶವಾಣಿ ಹಾಸನ, ಸಮಯ 6:05 ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.
1: This is Akashvani, the news read by Subhadra Ramachandran. Prime Minister Narendra Modi will be on a visit to Odisha and West Bengal from today. In Odisha, he will join President Draupadi Murmu at Pahadpur village in Mayurbhanj district on the occasion of the President's 68th birthday. The President and Prime Minister will visit Pahadpur village in Mayurbhanj district and offer prayers at sacred groves Santhali Jahera and Ho Jahera Skill Center and Pahadpur School. Later, they will participate in a program at Rai Rangpur in Mayurbhanj district, marking the completion of 2 years of the Mohan Charan Majhi-led state government. During the program, they will inaugurate and lay foundation stone of various development projects worth over 47,000 crore rupees. During his 2-day visit to West Bengal, Prime Minister Modi will participate in Pashchim Banga Divas, West Bengal Day, celebrations at Tarakeshwar in Hooghly district today. He is also scheduled to launch, dedicate to the nation and lay the foundation stone of multiple development projects in West Bengal. Mr. Modi will release the 23rd installment of the Pradhan Mantri Kisan Samman Nidhi, PM Kisan. Tomorrow, Prime Minister Modi will participate in the 12th International Yoga Day celebration in Kolkata at around 6:30 a.m. Senior Indian bureaucrat Vivek Agarwal has been selected as the next Vice President of the Financial Action Task Force, FATF, for the 2026-27 term. He will succeed Giles Thompson of the United Kingdom.

ಆಕಾಶವಾಣಿ ಹಾಸನ. ಶುಭ ನುಡಿ. ಸ್ವರ್ಗವೆಂದರೆ ಮತ್ತೇನೂ ಅಲ್ಲ, ಯಾವಾಗಲೂ ಸಂತೋಷವಾಗಿರುವ ಮನಸ್ಸು. ರಾಮಕೃಷ್ಣ ಪರಮಹಂಸರು. ಈ ಶುಭ ನುಡಿಯೊಂದಿಗೆ ಇಂದಿನ ಸ್ತುತಿಮಲ್ಲಿಕಾ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಆರಂಭದಲ್ಲಿ ಕೇಳಿ ಶ್ರೀಧರ ವಿಠಲರ ರಚನೆ, ಏನಿದು ಕೌತುಕ, ಪಂಡರಿಯನ್ನೇ ಬಿಟ್ಟು ನೀನಿಲ್ಲಿಗೆ ಬಂದ್ಯಾ ವಿಠಲ. ಹಾಡಿದ್ದಾರೆ ಸಂಗೀತ ಕಟ್ಟಿ.

ಸ್ತುತಿ ಮಲ್ಲಿಕಾ. ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಬಸವಣ್ಣನವರ ವಚನ. ಹಾಡಿದ್ದಾರೆ ಎಂಡಿ ಪಲ್ಲವಿ. ಆಸೆಯ ಬಿಟ್ಟಡೆ ಭಕ್ತರೆಂಬೆ, ವೇಷವ ಬಿಟ್ಟಡೆ ಮಹೇಶ್ವರರೆಂಬೆ.

ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸ

0: ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.

ಇದುವರೆಗೆ ಸ್ತುತಿ ಮಲ್ಲಿಕ ಭಕ್ತಿ ರಚನೆಗಳ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಹಾಸನ ಎಫ್ಎಂ ಸಮಯ 6:30. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನಾ.

0: ಆಕಾಶವಾಣಿ ಚಿಂತನ ವೆಂಕನಗೌಡ ವಟಗಲ್ ಅವರಿಂದ.
1: ಮನೆಯೇ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರುವು, ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಎಂಬ ಮಾತು ಜನಜನಿತವಾಗಿದೆ. ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತ ಮಿಗಿಲು, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಎಂಬುದು ನಮಗೆಲ್ಲರಿಗೂ ಮನವರಿಕೆಯಾಗಿರುವ ಮಾತು. ಒಬ್ಬ ತಾಯಿ 100 ಶಿಕ್ಷಕರಿಗೆ ಸಮ ಎಂದು ತಾಯಿ ದೇವರನ್ನ ಹಾಡಿ ಹೊಗಳಿದ್ದಾರೆ. ಮಗುವಿನ ಲಾಲನೆ ಪಾಲನೆ ಪೋಷಣೆ ಮಾಡಿ ಬತ್ತಿ ತನ್ನನ್ನು ತಾನೇ ಸುಟ್ಟುಕೊಂಡು ಅನ್ಯರಿಗೆ ಬೆಳಕನ್ನು ಕೊಡುವಂತೆ ತನ್ನೆಲ್ಲ ನೋವನ್ನ ಬದಿಗಿರಿಸಿ ತನ್ನ ಕಂದನ ಆನಂದದಲ್ಲೇ ಸಂತಸ ಕಾಣಬಯಸುತ್ತಿರುವ ತಾಯಿ ದೇವರನ್ನ ಇಂದು ಅಸಡ್ಡೆಯಿಂದ ಅಲಕ್ಷಿಸುತ್ತಿರುವ ಇಂದಿನ ಯುವ ಪೀಳಿಗೆಯವರು, ನಿರಕ್ಷರ ಕುಕ್ಷಿಗಳೆಂದು ಕಡೆಗಣಿಸಿರುವ ಜನಪದರು ತಾಯಿಯನ್ನ ಅದೆಷ್ಟು ಭಕ್ತಿ ಪ್ರೀತಿ ಗೌರವದಿಂದ ಕಾಣುತ್ತಿದ್ದರು ಎಂಬುದನ್ನ ಅವರ ತ್ರಿಪದಿಗಳಲ್ಲಿ ಸಾಕ್ಷೀಕರಿಸಬಹುದು. ತಾಯಿಯ ಋಣವನ್ನ ತೀರಿಸಲು 7-7 ಜನ್ಮಗಳು ಸಾಲದೆನ್ನುತ್ತಾರೆ ಗುರು ಹಿರಿಯರು. ತಾಯಿ ಉಪಕಾರ ಅಪಾರವಾದುದು. ದೇವರು ತಾನು ಎಲ್ಲಾ ಕಡೆಗೆ ಇರಲು ಆಗುವುದಿಲ್ಲ ಎಂದು ತಾಯಿಯಂದಿರನ್ನ ಸೃಷ್ಟಿ ಮಾಡಿದ್ದಾನೆ. ಕವಿವಾಣಿ ಹೂವಾದರೆ ಜನವಾಣಿ ಬೇರು ಎಂದು ಬಿಎಂ ಶ್ರೀಯವರು ಜಾನಪದ ಸಾಹಿತ್ಯ ಸಿರಿಯನ್ನ ವರ್ಣಿಸಿದ್ದಾರೆ. ಜನಪದರು ಶಾಲೆಗೆ ಹೋದವರಲ್ಲ. ಪ್ರೌಢಶಾಲೆ ಕಾಲೇಜು ಗೊತ್ತಿರದ ಇವರು ತಮ್ಮ ನಿತ್ಯ ಕಾಯಕದಲ್ಲಿ ನಿರತರಾದಾಗ ಆಯಾಸವನ್ನ ಪರಿಗಣಿಸದೆ ಆನಂದವಾಗಿ ಹಾಡಿಕೊಂಡಿರುವ ಮೌಖಿಕ ಸಾಹಿತ್ಯವೇ ಜಾನಪದ ಸಾಹಿತ್ಯ. ಸೂರ್ಯೋದಯಕ್ಕೂ ಮುನ್ನವೇ ಎದ್ದು ಕುಟ್ಟುವಾಗ ಬೀಸುವಾಗ ಹೊಲದಲ್ಲಿ ಕೆಲಸ ಮಾಡುವಾಗ ಮುಂಗೋಳಿ ಕೂಗ್ಯಾವ ಮೂಡು ಕೆಂಪೇರ್ಯಾವ ಸ್ವಾಮಿ ನನ್ನಯ್ಯ ರಥವೇರಿ ಬರುವಾಗ ನಾವೆದ್ದು ಕೈಯ ಮುಗಿದೇವ ಭಕ್ತಿಯಿಂದ ಸೂರ್ಯ ದೇವನನ್ನ ಪ್ರಾರ್ಥಿಸುತ್ತಾರೆ. ತಂದೆ ತಾಯಿಯವರನ್ನ ಜನಪದರು ಜೀವಂತ ದೇವರಾಗಿ ಕಂಡಿದ್ದಾರೆ. 10 ದೇವರನ್ನು ಪೂಜಿಸುವುದಕ್ಕಿಂತ ಹೆತ್ತ ತಂದೆ ತಾಯಿಯವರನ್ನ ಪೂಜಿಸಬೇಕು, ಗೌರವಿಸಬೇಕು. ತಾಯಿ ದೇವರನ್ನ ಹಲವರು ಹಲವು ರೀತಿಯಲ್ಲಿ ಸ್ಮರಿಸಿದ್ದನ್ನ ಗಮನಿಸಿದ್ದೇವೆ. ಕಣ್ಣಿಗೆ ಕಾಣುವ ದೇವರು ಎಂದರೆ ಅಮ್ಮನು ತಾನೇ ಎಂದು ತಾಯಿ ಸ್ವಲ್ಪ ನೋವಾದರೂ ಮಕ್ಕಳ ಬಾಯಿಂದ ಹೊರಬೀಳುವ ಶಬ್ದ ಅಮ್ಮ ಎಂದು. ಗಂಡನ ಮನೆಯಲ್ಲಿರುವ ಮಗಳಿಗೆ ತಾಯಿ ನೆನಪಾದಾಗ ಕಾಶಿಗೆ ಹೋಗುವುದಕ್ಕ ಎಷ್ಟೊಂದು ದಿನ ಬೇಕಾ, ತಾ ಸೊತ್ತಿನ ದಾರಿ.

0: ತವರೂರು. ತಾ ಸ್ವತ್ತಿನ ದಾರಿ ತವರೂರು ಮನೆಯಾಗ ಕಾಶಿ ಕುಂತಾಳ ಹಡೆದವ್ವ. ಬ್ಯಾಸಗಿ ದಿವಸಕ್ಕ ಬೇವಿನ ಮರತಂಪು ಭೀಮರತಿ ಎಂಬ ಹೊಳಿತಂಪು ಹಡೆದವ್ವ ನೀ ತಂಪು ನನ್ನ ತವರಿಗೆ. ಹೆಣ್ಣು ಮಕ್ಕಳಿಗೆ ತಾಯಿ ನೆನಪಾದಾಗ ಆತುರ ಆತುರವಾಗಿ ತವರು ಮನೆಗೆ ಬರುವಾಗ ತವರೂರು ದಾರಿಲಿ ಕಲ್ಲಿಲ್ಲ ಮುಳ್ಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಸಾಸಿವೆಯಷ್ಟು ಮರಳಿಲ್ಲ, ಬಾನಲ್ಲಿ ಬಿಸಿಲಿನ ಬೇಗೆ ಸುಡಲಿಲ್ಲ. ಇದಕ್ಕೆಲ್ಲ ಕಾರಣ ತಾಯಿಯ ಮೇಲಿನ ಪ್ರೀತಿ. ಆದಿಶಂಕರಾಚಾರ್ಯರು ಜಗತ್ತಿನಲ್ಲಿ ಕೆಟ್ಟ ಮಕ್ಕಳನ್ನು ನೋಡಬಹುದು, ಕೆಟ್ಟ ತಾಯಿಯಂದಿರನಲ್ಲ ಎಂದು ಹೇಳಿದ್ದಾರೆ. ಇಂದು ಗಂಡು ಮಕ್ಕಳಿಗೆ ತಾಯಿ ಮೇಲೆ ಪ್ರೀತಿ ವಿಶ್ವಾಸ ಇಲ್ಲದಂತಾಗಿದೆ. ಅದೆಷ್ಟೋ ಜನ ವೃದ್ಧ ತಂದೆ ತಾಯಿಯವರನ್ನ ವೃದ್ಧಾಪ್ಯಾಶ್ರಮದಲ್ಲಿ ಬಿಡುತ್ತಿದ್ದಾರೆ. ಯಾವ ಮಕ್ಕಳು ತಮ್ಮ ತಂದೆ ತಾಯಿಯವರ ಕಣ್ಣಲ್ಲಿ ನೀರು ಬರದಂತೆ ನೋಡಿಕೊಳ್ಳುತ್ತಾರೋ ಅವರು ಯಾವ ದೇವಾಲಯಕ್ಕೂ ಹೋಗುವುದು ಬೇಕಾಗಿಲ್ಲ. ತಂದೆ ತಾಯಿಯವರೇ ಪ್ರತ್ಯಕ್ಷ ದೇವರು.
1: ವೆಂಕನಗೌಡ ವಟಗಲ್ ಅವರಿಂದ ಚಿಂತನೆ ಕೇಳಿದಿರಿ. ರಾಜ್ಯ ವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಚಿಂತನಾ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.
2: ಆಕಾಶವಾಣಿ ಹಾಸನ ಎಫ್ಎಂ ಭಾವಗೀತೆಗಳ ಕಾರ್ಯಕ್ರಮ. ಪ್ರಕೃತಿಯ ಸೌಂದರ್ಯವನ್ನ, ಹಕ್ಕಿಗಳ ಕಲರವವನ್ನ ಸಾಹಿತ್ಯದಲ್ಲಿ ತುಂಬಿದ ಸುಬ್ರಾಯ ಚೊಕ್ಕಾಡಿಯವರ ಗಂಗೋತ್ರಿಯ ತುಂಬಾ ತುಂಬಾ ಹಕ್ಕಿಗಳು ಹಕ್ಕಿಗಳು ಈ ಭಾವಗೀತೆಯನ್ನ ಕೇಳೋಣ ವೃಂದಗಾನದಲ್ಲಿ.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಡಾ ಎಚ್ಎಸ್ ವೆಂಕಟೇಶ್ ಮೂರ್ತಿಯವರ ರಚನೆ, ಹಾಡಿದ್ದಾರೆ ಅಪೂರ್ವ ಶ್ರೀಧರ್. ಅಮ್ಮ ನೋಡಿ ನಾನೆಷ್ಟುದ್ದ, ಸರವರ ಕಡಗೋಲಿನಷ್ಟುದ್ದ, ಮಗುವಿನ ಮುಗ್ಧತೆ ತಾಯಿಯ ಪ್ರೀತಿಯನ್ನು ಸೊಗಸಾಗಿ ಚಿತ್ರಿಸಿರುವ ಈ ಭಾವಗೀತೆ ಇದೀಗ

0: ಆತ್ಮೀಯ ಶ್ರೋತೃಗಳೇ, ಈ ಬೆಳಗ್ಗೆ 9 ಗಂಟೆಗೆ ಯೋಗಾಮೃತ ವಿಷಯ ಪ್ರತ್ಯಾಹಾರ ಮತ್ತು ಯೋಗ ಭಾಗವಹಿಸುತ್ತಾರೆ ಡಾ ಗುರುಬಸವರಾಜ್ ಎಲಗಚ್ಚಿನ್. ಪ್ರಸ್ತುತಿ ಅರಕಲ್ಗುಡುವಿ ಮಧುಸೂದನ್.
1: ಆಕಾಶವಾಣಿ ಹಾಸನ ಕೇಳಿ ಕಾರ್ಯಕ್ರಮ ರೈತರಿಗೆ ಸಲಹೆ.
2: ನೆಲಗಡಲೆಯನ್ನ ಬಡವರ ಬಾದಾಮಿ ಅಂತ ಕರೆಯಲಾಗುತ್ತೆ. ನೆಲಗಡಲೆ ಅಥವಾ ಶೇಂಗಾದಲ್ಲಿ ಅಪಾರ ಪ್ರಮಾಣದ ಪೋಷಕಾಂಶ ಇರುವ ಕಾರಣಕ್ಕೆ ಅದನ್ನ ಬಡವರ ಬಾದಾಮಿ ಅಂತ ಕರೆಯಲಾಗ್ತಾ ಇದೆ. ಕಳೆದ 15-20 ವರ್ಷಗಳವರೆಗೆ ನೆಲಗಡಲೆಯ ಎಣ್ಣೆಯನ್ನೇ ನಾವು ಹೆಚ್ಚು ಬಳಕೆಯನ್ನ ಮಾಡ್ತಾ ಇದ್ವಿ. ಕಡಿಮೆ ಸಾಗುವಳಿ ಹಾಗೂ ದುಬಾರಿ ದರ ಇರೋದ್ರಿಂದ ಅದರ ಬಳಕೆ ಸ್ವಲ್ಪ ತಗ್ಗಿದೆ. ಆದಾಗ್ಯೂ ನಮ್ಮ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಈಗಲೂ ನೆಲಗಡಲೆ ಸಾಗುವಳಿ ಮುಂದುವರೆದಿದೆ. ರಾಜ್ಯದ ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನೆಲಗಡಲೆ ಬೆಳೆಯನ್ನ ಇದೇ ಮೇ ತಿಂಗಳಿನಿಂದ ಜುಲೈ 15ರವರೆಗೆ ಬಿತ್ತನೆಯನ್ನ ಮಾಡಲಿಕ್ಕೆ ಉತ್ತಮವಾದಂತಹ ಕಾಲವಾಗಿದೆ. ನೆಲಗಡಲೆ ಬೆಳೆಯಿಂದ ಹೆಚ್ಚು ಇಳುವರಿ ಪಡೆಯಬೇಕಾದ್ರೆ ನಮ್ಮ ರೈತ ಬಾಂಧವರು ಕೆಲವು ಪ್ರಮುಖ ಅಂಶಗಳನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ತಮ್ಮ ಪ್ರದೇಶಕ್ಕೆ ಯಾವ ತಳಿಯನ್ನ ಶಿಫಾರಸನ್ನ ಮಾಡಿರ್ತಾರೋ ಅದೇ ತಳಿಯನ್ನ ಬಳಕೆಯನ್ನ ಮಾಡಬೇಕು. JL 24 ಮತ್ತು TMV 2 ತಳಿಗಳನ್ನು ರಾಜ್ಯದ ದಕ್ಷಿಣ ಜಿಲ್ಲೆಗಳಲ್ಲಿ ಬೆಳೆದುಕೊಳ್ಳಬಹುದು. JL 24 ತಳಿ 95-100 ದಿವಸಗಳಲ್ಲಿ ಕಟಾವಿಗೆ ಬರುತ್ತೆ. ಇದರ ಕಾಯಿ ದಪ್ಪನಾಗಿದ್ದು ಬೀಜವೂ ಕೂಡ ದೃಢವಾಗಿರುತ್ತೆ. ಇದರಿಂದ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ದೊರಕುತ್ತೆ, ಇಳುವರಿಯೂ ಕೂಡ ಅಧಿಕವಾಗಿ ಬರುತ್ತೆ. TMV 2 ತಳಿಯಾದಲ್ಲಿ ಎಕರೆಗೆ 45 kg ಬಿತ್ತನೆ ಬೀಜವನ್ನು ಬಳಕೆಯನ್ನ ಮಾಡಬೇಕು. JL 24 ತಳಿಯಾದರೆ 55 kg ಬಿತ್ತನೆ ಬೀಜವನ್ನು ಬಳಕೆಯನ್ನ ಮಾಡಬೇಕು. ಕೈಯಿಂದ ಸುಲಿದಿರ್ತಕ್ಕಂತಹ ಉತ್ತಮ ಬೀಜವನ್ನ ಬಿತ್ತನೆಗೆ ಬಳಕೆಯನ್ನ ಮಾಡಬೇಕು. ನೆಲಗಡಲೆಯಲ್ಲಿ ನಮ್ಮ ರೈತ ಬಾಂಧವರು ಗಮನಿಸಬೇಕು, ಎಷ್ಟು ಶಿಫಾರಸ್ಸು ಮಾಡಲಾಗಿರುತ್ತೋ ಅಷ್ಟು ಪ್ರಮಾಣದ ಬಿತ್ತನೆ ಬೀಜವನ್ನ ಬಿತ್ತಿದಾಗ ಮಾತ್ರ ಉತ್ತಮವಾದಂತಹ ಇಳುವರಿಯನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಬಿತ್ತನೆಗೆ 3 ವಾರಗಳಿಗೆ ಮುಂಚಿತವಾಗಿ ಎಕರೆಗೆ 3 ಟನ್ನಷ್ಟು ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಜಮೀನಿಗೆ ಸಾಗಿಸಿ ಮಣ್ಣಿನಲ್ಲಿ ಮಿಶ್ರ ಮಾಡಬೇಕು. 1 ಎಕರೆಗೆ 200 kgಯಷ್ಟು ಜಿಪ್ಸಮ್ ಅನ್ನು ಕೂಡ ಬಿತ್ತನೆಗೆ ಮೊದಲು ಅಥವಾ ಬಿತ್ತನೆಯಾದ 1 ತಿಂಗಳ ಅಂತರದಲ್ಲಿ ಮಣ್ಣಿಗೆ ಸೇರಿಸಬೇಕು. ಬಿತ್ತನೆ ಬೀಜವನ್ನು 150 g ರೈಜೋಬಿಯಂ ಜೀವಾಣುವಿನಿಂದ ಉಪಚರಿಸಿ ನೆರಳಿನಲ್ಲಿ ಆರಿಸಿ ಬಿತ್ತನೆಗೆ ಬಳಕೆಯನ್ನ ಮಾಡಬೇಕು. ಇದರಿಂದ ಸಾಮಾನ್ಯವಾಗಿ ಕೊಡಬೇಕಾದ ಸಾರಜನಕ ರಸಗೊಬ್ಬರದ ಪ್ರಮಾಣದಲ್ಲಿ ಕೊಂಚ ಕಡಿಮೆ ಮಾಡಿದಾಗಲೂ ಕೂಡ ನಿಶ್ಚಿತ ಇಳುವರಿಯನ್ನ ಪಡೆಯಬಹುದು. ಇದರಿಂದ ಸಾರಜನಕ ರಸಗೊಬ್ಬರದ ಮೇಲಿನ ಖರ್ಚನ್ನು ಕೂಡ ನಾವು ಕಡಿಮೆಯನ್ನ ಮಾಡಬಹುದು. ಮಣ್ಣು ಪರೀಕ್ಷಾ ಫಲಿತಾಂಶದ ಆಧಾರದ ಮೇಲೆ ರಸಗೊಬ್ಬರವನ್ನ ಕೊಡ್ತಕ್ಕಂಥದ್ದು ಉತ್ತಮ. ಒಂದು ವೇಳೆ ಫಲಿತಾಂಶದ ಮಾಹಿತಿ ಲಭ್ಯವಿಲ್ಲದಿದ್ದಲ್ಲಿ ಸಾಮಾನ್ಯ ಶಿಫಾರಸ್ಸಿನಂತೆ 1 ಎಕರೆಗೆ 10 kg ಸಾರಜನಕ, 20 kg ರಂಜಕ ಮತ್ತು 10 kg ಪೊಟ್ಯಾಷ್ ಅನ್ನ ಒದಗಿಸಬೇಕು. ಈ ಬೆಳೆಯಿಂದ ಅಧಿಕ ಲಾಭವನ್ನ ಪಡೆಯಬೇಕು ಅಂತ ಅಂದ್ರೆ 8 ಸಾಲುಗಳ ಅಂತರದಲ್ಲಿ ನೆಲಗಡಲೆ ಜೊತೆಗೆ 1 ಸಾಲು ತೊಗರಿಯನ್ನ ಮಿಶ್ರ ಬೆಳೆಯಾಗಿ ಬಿತ್ತನೆಯನ್ನ ಮಾಡಿಕೊಂಡು ಬೆಳೆದುಕೊಳ್ಳಬಹುದು. ಬಿತ್ತನೆ ಸಮಯದಲ್ಲಿ 1 ಬಾರಿ ನೀರನ್ನ ಹಾಯಿಸಬೇಕು. ಬಿತ್ತನೆಯಾದ 4ನೇ ವಾರದವರೆಗೆ ಅತಿಯಾಗಿ ನೀರನ್ನ ಹಾಯಿಸಬಾರದು. ಮಣ್ಣು ಪರೀಕ್ಷೆಯ ಆಧಾರದ ಮೇಲೆ ಲಘು ಪೋಷಕಾಂಶಗಳ ಪ್ರಮಾಣವನ್ನು ಕೂಡ ಬದಲಾಯಿಸಿಕೊಳ್ಳೋದ್ರಿಂದ ನೆಲಗಡಲೆಯಲ್ಲಿ ಉತ್ತಮ ಇಳುವರಿಯನ್ನ ಪಡೆದುಕೊಳ್ಳಬಹುದು.
1: ಇದುವರೆಗೆ ಕಾರ್ಯಕ್ರಮ ರೈತರಿಗೆ ಸಲಹೆ ಮೂಡಿಬಂತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್.

0: ಆತ್ಮೀಯ ಶ್ರೋತೃಗಳೇ, ಇಂದು ಬೆಳಗ್ಗೆ 9:10 ರಂಗ್ಬಿರಂಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಬಹುದು. 10:00 ಬಾಲನಂದನ ರಸಪ್ರಶ್ನೆಗಳ ನೇರ ಫೋನ್ಇನ್ ಕಾರ್ಯಕ್ರಮ ಪ್ರಸ್ತುತಪಡಿಸುತ್ತಾರೆ ಭವಿಷ್ಯ ಹೆಚ್ವೈ. ಕರೆ ಮಾಡಿ ಭಾಗವಹಿಸಲು ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452588. ಎಸ್ಟಿಡಿ ಕ್ರಮಾಂಕ 08172. ಕರೆ ಮಾಡಿ ಭಾಗವಹಿಸಿ ಬಾಲನಂದನ ರಸಪ್ರಶ್ನೆಗಳ ನೇರ ಫೋನ್ಇನ್ ಕಾರ್ಯಕ್ರಮಕ್ಕೆ.
1: ಆಕಾಶವಾಣಿ ಹಾಸನ. ಯೋಗೋತ್ಸವ
2: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
4: ಹಾಸನದ ಎಸ್ಡಿಎಂ ಆಯುರ್ವೇದ ಆಸ್ಪತ್ರೆಯ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದಲ್ಲಿ ನಿಮ್ಮ ಆರೋಗ್ಯಕ್ಕೆ ಸೂಕ್ತವಾದ ಆಹಾರ, ಜೀವನ ಶೈಲಿ ಹಾಗೂ ಯೋಗಾಭ್ಯಾಸದ ಸಲಹೆ ಮತ್ತು ತೂಕ ಇಳಿಸುವ ವಿಶೇಷ ಆಯುರ್ವೇದ ಚಿಕಿತ್ಸೆ ಲಭ್ಯವಿದೆ. ಆಸಕ್ತರು ಆಸ್ಪತ್ರೆಯ ಸ್ವಸ್ಥವೃತ್ತ ಮತ್ತು ಯೋಗ ವಿಭಾಗದ ಹೊರರೋಗಿ ಕೊಠಡಿ 9 ಸಂಪರ್ಕಿಸಿ ಪ್ರಯೋಜನ ಪಡೆಯಬಹುದಾಗಿದೆ.
2: ಅಷ್ಟಾಂಗ ಯೋಗದ ಭಾಗವಾದ ಪ್ರಾಣಾಯಾಮದ ಕುರಿತು ಡಾಕ್ಟರ್ ನಂದೀಶ್ ಕೆಜೆ ಅವರಿಂದ ಮಾಹಿತಿ.
5: ಆತ್ಮೀಯ ಕೇಳುಗರೆ, ಈ ದಿನ ನಾವು ಯೋಗದ ಪ್ರಮುಖ ಅಂಗವಾದ ಅಷ್ಟಾಂಗ ಯೋಗದ ಒಂದು ಭಾಗವಾದ ಪ್ರಾಣಾಯಾಮದ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಾಣ ಮತ್ತು ಆಯಾಮ ಎಂಬ ಎರಡೂ ಶಬ್ದಗಳಿಂದ ಆಗಿರುವ ಈ ಪದದಲ್ಲಿ ಪ್ರಾಣ ಎಂದರೆ ಉಸಿರಾಡುವ ವಾಯು ಎಂದರ್ಥ, ಹಾಗೂ ಆಯಾಮ ಅಂದರೆ ಅದರ ಮೇಲಿನ ನಿಯಂತ್ರಣ, ಹತೋಟಿ ಮತ್ತು ಕ್ರಮಬದ್ಧತೆ ಎಂದು ತಿಳಿದುಕೊಳ್ಳಬೇಕು. ಒಂದರ್ಥದಲ್ಲಿ ಪ್ರಾಣಾಯಾಮ ಎಂದರೆ ಒಂದು ಕ್ರಮಬದ್ಧ ಹಾಗೂ ಶಿಸ್ತುಬದ್ಧವಾದ ಉಸಿರಾಟ. ಈ ಪ್ರಾಣಾಯಾಮವು ಅಷ್ಟಾಂಗ ಯೋಗದ ಒಂದು ಪ್ರಮುಖ ವಿಭಾಗವಾಗಿದೆ. ಪತಂಜಲಿ ಯೋಗ ಸೂತ್ರದಲ್ಲಿ ಪ್ರಾಣಾಯಾಮದ ಉಲ್ಲೇಖ ಹೀಗಿದೆ: ತಸ್ಮಿನ್ ಸತಿ ಶ್ವಾಸ ಪ್ರಶ್ವಾಸ ಯೋರ್ಗತಿ ವಿಚ್ಛೇದ ಪ್ರಾಣಾಯಾಮ. ಅಂದರೆ ಆಸನದಲ್ಲಿ ಒಂದು ಸ್ಥಿರತೆಯನ್ನು ಸಾಧಿಸಿದ ನಂತರ ಶ್ವಾಸ ಪ್ರಶ್ವಾಸ ಕ್ರಿಯೆಗಳ ಚಲನೆಯನ್ನು ನಿಯಂತ್ರಿಸುವ ಕ್ರಿಯೆಯೇ ಪ್ರಾಣಾಯಾಮ. ಹಾಗಾದರೆ ಇದನ್ನು ಮಾಡುವುದು ಹೇಗೆ ಎಂದು ನೋಡಿದಾಗ ಇದರಲ್ಲಿ ಮೂಲವಾಗಿ 4 ಹಂತವನ್ನು ನೋಡಬಹುದಾಗಿದೆ: ಉಸಿರನ್ನು ಸೇವಿಸುವುದು, ಸೇವಿಸಿದ ಉಸಿರನ್ನು ಒಳಗಡೆ ನಿಲ್ಲಿಸುವುದು, ಆ ಉಸಿರನ್ನು ನಿಧಾನವಾಗಿ ಹೊರಬಿಡುವುದು ಮತ್ತು ಉಸಿರನ್ನು ಹೊರಬಿಟ್ಟ ಮೇಲೆ ಕೆಲ ಕಾಲ ನಿಲ್ಲಿಸುವುದು. ಇದು ಯೋಗ ವಿಜ್ಞಾನದಲ್ಲಿ ಪೂರಕ, ಕುಂಭಕ, ರೇಚಕ ಮತ್ತು ಶೂನ್ಯಕ ಎಂದು ಹೇಳಲಾಗುತ್ತದೆ. ಹೀಗೆ ಈ ಕ್ರಮಬದ್ಧವಾದ ಉಸಿರಾಟದ ಪ್ರಾಣಾಯಾಮದಲ್ಲಿ ಅಷ್ಟಕುಂಭಕ ಎನ್ನುವುದರ ಬಗ್ಗೆ ತಿಳಿಸಿದ್ದಾರೆ. ಅಂದರೆ 8 ರೀತಿಯ ಪ್ರಾಣಾಯಾಮದ ಭೇದಗಳು. ಅವುಗಳೇನೆಂದರೆ ಸೂರ್ಯಭೇದನ, ಉಜ್ಜಯಿ, ಶೀತಲಿ, ಶೀತಕಾರಿ, ಭಸ್ತ್ರಿಕಾ, ಭ್ರಾಮರಿ, ಮೂರ್ಛಾ ಹಾಗೂ ಪ್ಲಾವನಿ. ಇದರ ಜೊತೆಗೆ ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತು ನಾಡಿಶೋಧನ ಪ್ರಾಣಾಯಾಮ ಮಾಡಲಾಗುತ್ತದೆ. ಈ ದಿನ ನಾವು ಪ್ರಾಣಾಯಾಮದಿಂದ ವೈದ್ಯಕೀಯ ಹಾಗೂ ಆರೋಗ್ಯದ ದೃಷ್ಟಿಯಿಂದ ಏನೆಲ್ಲ ಲಾಭಗಳು ಲಭಿಸುತ್ತದೆ ಎಂದು ತಿಳಿದುಕೊಳ್ಳೋಣ. ಪ್ರಾಣಾಯಾಮ ಮಾಡುವುದರಿಂದ ನಮ್ಮ ಜೀವಕೋಶಗಳು ಒಳಭಾಗದಲ್ಲಿ ಸಹಜ ಉಸಿರಾಟಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಆಮ್ಲಜನಕ ದೊರೆಯುತ್ತದೆ. ಇದರಿಂದ ಜೀವಕೋಶಗಳು ಪುನಶ್ಚೇತನಗೊಳ್ಳುತ್ತವೆ, ಪುನರ್ಜೀವನಗೊಳ್ಳುತ್ತವೆ. ಇದನ್ನು ನಮ್ಮ ಸಾಮಾನ್ಯ ಅರ್ಥದಲ್ಲಿ ರೆಜುವಿನೇಷನ್ ಆಫ್ ದಿ ಸೆಲ್ ಆರ್ ರೀಚಾರ್ಜಿಂಗ್ ಆಫ್ ದ ಸೆಲ್ ಎಂದು ಅರ್ಥ ಮಾಡಿಕೊಳ್ಳಬಹುದು. ನಿರಂತರ ಪ್ರಾಣಾಯಾಮದ ಅಭ್ಯಾಸದ ಉಪಯೋಗವನ್ನು ಯೋಗ ವಿಜ್ಞಾನದಲ್ಲಿ ಹೀಗೆ ಹೇಳಿದ್ದಾರೆ: ಯುಕ್ತ ಅಭ್ಯಾಸೇನ ಸರ್ವರೋಗ ಹರೇ ಜಯತ್. ಆದ್ದರಿಂದ ನೀವು ಪ್ರಾಣಾಯಾಮವನ್ನು ಸರಿಯಾದ ರೀತಿಯಲ್ಲಿ ಹಾಗೂ ಗುರುವಿನ ಮಾರ್ಗದಲ್ಲಿ ಕಲಿತು ಅಭ್ಯಾಸ ಮಾಡುವುದರಿಂದ ಎಷ್ಟೋ ಕಾಯಿಲೆಗಳನ್ನು ಗುಣಪಡಿಸುವಂತಹ ಸಾಮರ್ಥ್ಯ ಹೊಂದಬಹುದು. ಉದಾಹರಣೆಗೆ, ಉಸಿರಾಟದ ಸಮಸ್ಯೆ ಇರುವವರು ಪ್ರಾಣಾಯಾಮ ಮಾಡಿದರೆ ಅವರ

0: ಶ್ವಾಸಕೋಶದ ಜೀವಕೋಶಗಳು ಬಲಿಷ್ಠಗೊಳ್ಳುತ್ತವೆ, ಹಾಗೆ ಅವರ ಉಸಿರಾಟದ ತೊಂದರೆ ನಿಯಂತ್ರಣಕ್ಕೆ ಬರುತ್ತದೆ. ಅಲ್ಲದೆ ಸಕ್ಕರೆ ಕಾಯಿಲೆ ಇರುವವರು ಕ್ರಮಬದ್ಧ ಪ್ರಾಣಾಯಾಮದಿಂದ ತಮಗೆ ಉಂಟಾದ ಇನ್ಸುಲಿನ್ ಕೊರತೆ ಮತ್ತು ಸಕ್ಕರೆ ಅಂಶದ ಸಮತೋಲನವನ್ನು ನಿಧಾನವಾಗಿ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದು. ಇದು ಹೇಗೆ ಉಪಯುಕ್ತವಾಗುತ್ತದೆಂದರೆ, ನಾವು ಪ್ರಾಣಾಯಾಮ ಮಾಡುವಾಗ ಆಳವಾದ ಉಸಿರು ತೆಗೆದುಕೊಳ್ಳುತ್ತೇವೆ, ಆಗ ಸೇವಿಸಿದ ವಾಯುವಿನಲ್ಲಿ ನೈಟ್ರಿಕ್ ಆಕ್ಸೈಡ್ ಅಂಶ ನಮ್ಮ ರಕ್ತದಲ್ಲಿ ಹೆಚ್ಚು ಆಗುತ್ತದೆ. ಯಾವಾಗ ಇದರ ಪ್ರಮಾಣ ಹೆಚ್ಚಾಗುತ್ತದೆಯೋ ನಮ್ಮ ರಕ್ತನಾಳಗಳಲ್ಲಿ ಕಟ್ಟಿಕೊಳ್ಳುವಿಕೆ ಅಂದರೆ ಬ್ಲಾಕೇಜ್ ನಿಯಂತ್ರಣಗೊಳ್ಳುತ್ತದೆ. ಇನ್ನು ಪ್ರಾಣಾಯಾಮ ಮಾಡುವುದರಿಂದ ಮನಸ್ಸಿನ ಚಂಚಲತೆಯಿಂದ ದೂರವಿರುತ್ತದೆ, ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ. ಹೀಗಾಗಿ ನೀವು ಸರಿಯಾದ ಸಮಯದಲ್ಲಿ ಸರಿಯಾದ ವ್ಯಕ್ತಿಯಿಂದ ವೈಜ್ಞಾನಿಕವಾಗಿ ಪ್ರಾಣಾಯಾಮ ಕಲಿತರೆ ಅದು ನಿಮ್ಮನ್ನು ಉತ್ತಮ ಆರೋಗ್ಯಕ್ಕೆ ಕೊಂಡೊಯ್ಯಬಹುದು.
1: ಇದುವರೆಗೆ ಅಷ್ಟಾಂಗ ಯೋಗದ ಭಾಗವಾದ ಪ್ರಾಣಾಯಾಮದ ಕುರಿತು ಡಾಕ್ಟರ್ ನಂದೀಶ್ ಕೆಜೆ ಅವರಿಂದ ಮಾಹಿತಿ ಮೂಡಿಬಂತು.
2: ಯೋಗೋತ್ಸವ
1: ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಇದುವರೆಗೆ ಮೂಡಿಬಂತು. ಪ್ರಸ್ತುತಿ ಸುಜಾತಾ ಎಫ್ ತಳವಾರ್,
3: ನೆರವು ಹೆಚ್ ಜೆ ಲಕ್ಷ್ಮಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.

ಆಕಾಶವಾಣಿ ಹಾಸನ ಸಮಯ 6:55 ನಿಮ್ಮದೇ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ.

ಆಕಾಶವಾಣಿ ಹಾಸನ ಸಮಯ 7:02 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ಆರಂಭಗೊಳ್ಳುವುದು.

0: ಸಮಯ 7:02. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಮೊದಲಿಗೆ ಕೆಲವು ಪ್ರಕಟಣೆಗಳು, ನಂತರ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ?

ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿ

0: ನಮ್ಮ ಭರತಖಂಡವು ಅಸಂಖ್ಯಾತ ವೀರಪುರುಷರು, ಋಷಿಪುಂಗವರು ಮತ್ತು ದಾರ್ಶನಿಕರ ಕಾಣ್ಕೆ, ಹೋರಾಟ ಮತ್ತು ತ್ಯಾಗದ ಫಲ.
1: ಭಾರತ ಮಾತೆಯೇ ನಿನ್ನ ಅಡಿಗಿದೆ ಕೋಟಿ ದೀಪದ ಆರತಿ.
0: ನಮ್ಮ ಹಿರಿಯರು ಬೆವರು ಸುರಿಸಿ ಕಟ್ಟಿದ ಈ ಭರತಖಂಡವನ್ನು ನಮ್ಮೊಳಗಿನ ಲೋಪ ಮತ್ತು ಒಗ್ಗಟ್ಟಿನ ಕೊರತೆಯಿಂದಾಗಿ ಕಳೆದುಕೊಳ್ಳದಿರೋಣ. ಬದುಕಿನ ಪ್ರತಿ ಕ್ಷಣವೂ ಜಾಗೃತರಾಗಿರೋಣ. ದೇಶದ ಸರ್ವಾಂಗೀಣ ಹಿತರಕ್ಷಣೆ ಪ್ರತಿಯೊಬ್ಬನ

0: ಜೀವನಂ ಎಂಬುದು ನೀರಿಗಿರುವ ಅನ್ವರ್ಥವಾದ ಪರ್ಯಾಯ ಪದ. ಹಾಗಾಗಿ
1: ಓಡುವ ನೀರನ್ನು ನಡೆಯುವಂತೆ ಮಾಡೋಣ, ನಡೆಯುವ ನೀರನ್ನು ನಿಲ್ಲುವಂತೆ ಮಾಡೋಣ, ನಿಂತ ನೀರು ನೆಲದಲ್ಲಿ ಇಂಗುವಂತೆ ಮಾಡೋಣ.
2: ಏಕೆಂದರೆ ನೀರು ಜೀವಜಲ.
0: ಜೀವನಂ ಇಲ್ಲದೆ ಅಂದರೆ ನೀರಿಲ್ಲದೆ ಜೀವನವಿಲ್ಲ.

0: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮುಖ್ಯಾಂಶಗಳು: 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30 ವಿಶೇಷ ಯೋಗ ಪ್ರದರ್ಶನ, ಪಿಎಂ ಕಿಸಾನ್ ಉತ್ಸವ ದಿವಸ್, ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ. ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ. ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಈಗ ವಾರ್ತೆಗಳ ವಿವರ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ನಾಳೆ ಭಾನುವಾರ ಬೆಳಗ್ಗೆ 6:30 ಆರಂಭವಾಗಲಿದೆ. ವಿಶ್ವಾದ್ಯಂತ 2,500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು, ಆನೆಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣ ರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾ ಎಸ್ಎಂ ದೇವರಾಜ್ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
1: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ, ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಮೆಂಟ್ ಆದಂತಹ ಎಲಿಫೆಂಟ್ ಸ್ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ.

0: ಇದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆ ಸಿಬ್ಬಂದಿಯು ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
1: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30 ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರವಾಗಿ ಬಿತ್ತರಿಸಲಿದೆ. ಭಾನುವಾರ ಬೆಳಗ್ಗೆ 7:05 ಪ್ರದೇಶ ಸಮಾಚಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಯೋಗ ದಿನಾಚರಣೆ ಕಾರ್ಯಕ್ರಮದ ನೇರ ಪ್ರಸಾರ ಬೆಳಗ್ಗೆ 7:35 ಮೀರಿದಲ್ಲಿ ರಾಷ್ಟೀಯ ವಾರ್ತೆ ಬೆಳಗ್ಗೆ 9:05 ಪ್ರಸಾರವಾಗಲಿದೆ. ಪಿಎಂ ಕಿಸಾನ್ ಉತ್ಸವ್ ದಿವಸ್ ಹಿನ್ನೆಲೆ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ 4:00 ಬಿಡುಗಡೆ ಮಾಡಲಿದ್ದಾರೆ. 18,880 ಕೋಟಿ ರೂಪಾಯಿಗೂ ಅಧಿಕ ಮೊತ್ತ 9,44,00,000 ರೈತರ ಖಾತೆಗಳಿಗೆ ಜಮೆಯಾಗಲಿದೆ. ಆ ಪೈಕಿ 2,18,00,000 ಮಹಿಳಾ ರೈತರು ಪ್ರಯೋಜನ ಪಡೆಯಲಿದ್ದಾರೆ. ರೈತ ಕೇಂದ್ರಿತ ಪರಿಸರ ವ್ಯವಸ್ಥೆ ಡಿಜಿಟಲ್ ಕೃಷಿ ಮಿಷನ್ಗೆ ಪ್ರಧಾನಮಂತ್ರಿಯವರು ಚಾಲನೆ ನೀಡಲಿದ್ದಾರೆ. 2,817 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೇಂದ್ರ ಸರ್ಕಾರ ಡಿಜಿಟಲ್ ಕೃಷಿ ಮಿಷನ್ ಆರಂಭಿಸಿದೆ. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಡಿ ಧಾರವಾಡ ಜಿಲ್ಲೆಯ 97,771 ರೈತರಿಗೆ ಒಟ್ಟು 19,55,00,000 ರೂಪಾಯಿ ಪ್ರಧಾನಮಂತ್ರಿಯವರು ನೇರವಾಗಿ ಖಾತೆಗೆ ಜಮೆ ಮಾಡಲಿದ್ದಾರೆ ಎಂದು ಕೇಂದ್ರ ಸಚಿವ ಹಾಗೂ ಧಾರವಾಡ ಲೋಕಸಭಾ ಕ್ಷೇತ್ರದ ಸಂಸದ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಧಾರವಾಡ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಇಂದು ಸಂಜೆ 3:45 ಕಾರ್ಯಕ್ರಮ ಆಯೋಜಿಸಲಾಗಿದ್ದು ತಾವು ಪಾಲ್ಗೊಳ್ಳುತ್ತಿರುವುದಾಗಿ ಎಕ್ಸ್ ಮಾಧ್ಯಮದಲ್ಲಿ ಹೇಳಿದ್ದಾರೆ. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
1: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ, ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ ಸಹಯೋಗದಲ್ಲಿ ಸೋಲಾಪುರದ ಹುತಾತ್ಮ ಸ್ಮೃತಿ ಮಂದಿರದಲ್ಲಿ ಇಂದು ಮತ್ತು ನಾಳೆ 10ನೇ ಮಹಾಮೇಳ ಆಯೋಜಿಸಿದೆ ಎಂದು ಸಂಘದ ಪ್ರಧಾನ ಕಾರ್ಯದರ್ಶಿ ಶಂಕರ್ ಹಲಗತ್ತಿ ತಿಳಿಸಿದ್ದಾರೆ. ಸೋಲಾಪುರ್ ಜಿಲ್ಲೆಯ ಕನ್ನಡ ಸಂಘಗಳ 600ಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ಮಹಾಮೇಳದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಧಾರವಾಡದಿಂದ ಪ್ರಕಟಗೊಳ್ಳುವ ಕನ್ನಡ ಪತ್ರಿಕೋದ್ಯಮದ ಹಿರಿಯ ನಿಯತಕಾಲಿಕ ಜೀವನ ಶಿಕ್ಷಣ ಮಾಸಪತ್ರಿಕೆಯ ವಿಶ್ರಾಂತ ಸಂಪಾದಕ ಗುರುಮೂರ್ತಿ ಯರಗಂಬಳಿ ಮಠ್ ಸಮ್ಮೇಳನದ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಸೋಲಾಪುರದಿಂದ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ.
5: ಸೊಲ್ಲಾಪುರದಲ್ಲಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ ಪ್ರತಿನಿಧಿಗಳ 10ನೇ ಮಹಾಮೇಳ ಜರುಗಲಿದೆ. ಹೊರನಾಡಿನಲ್ಲಿರುವ ಕನ್ನಡಿಗರ ಸ್ಥಿತಿಗತಿ, ಶಿಕ್ಷಣ, ಜನಜೀವನ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಹಲವು ಮಹತ್ವದ ಚಿಂತನೆ ಈ ಮಹಾಮೇಳದಲ್ಲಿ ನಡೆಯಲಿದೆ. ಹೊರನಾಡ ಕನ್ನಡಿಗರು ಎದುರಿಸುವ ಭಾಷಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಬಿಕ್ಕಟ್ಟುಗಳ ಕುರಿತು ಆಯಾ ರಾಜ್ಯ ಸರ್ಕಾರಗಳ ಗಮನ ಸೆಳೆಯುವುದೂ ಸಹ ಈ ಸಮ್ಮೇಳನದ ಆಶಯಗಳಲ್ಲಿ ಸೇರಿದೆ. ಹೊರನಾಡ ಕನ್ನಡಿಗರ ಮಕ್ಕಳ ಕನ್ನಡ ಶಿಕ್ಷಣಕ್ಕಾಗಿ ಕನ್ನಡ ಶಾಲೆಗಳು, ಬೋಧನೆಗೆ ಅಧ್ಯಾಪಕರು, ಅಧ್ಯಯನಕ್ಕೆ ಕನ್ನಡ ಪಠ್ಯಪುಸ್ತಕಗಳ ಪೂರೈಕೆ ನೆಲೆಯಲ್ಲಿ ಮಹಾಮೇಳ ಗಮನ ಸೆಳೆಯಲಿದೆ. ಕನ್ನಡ ಹಾಗೂ ಮರಾಠಿ ಬಾಂಧವ್ಯ ಬೆಸೆಯುವ ಜೊತೆಗೆ ಅಲ್ಲಿ ಕನ್ನಡದ ಬೇರುಗಳನ್ನು ಗಟ್ಟಿಗೊಳಿಸುವುದು ಹೊರನಾಡ ಕನ್ನಡಿಗರ ಸಮ್ಮೇಳನದ ಮತ್ತೊಂದು ಉದ್ದೇಶವಾಗಿದೆ. ಕನ್ನಡ ಮರಾಠಿ ಕೊಡುಕೊಳ್ಳುವಿಕೆ, ಮರಾಠಿ ಸಾಹಿತ್ಯಕ್ಕೆ ಬೇಂದ್ರೆಯವರ ಕೊಡುಗೆ, ನಾಲ್ಕು ವಿಚಾರಗೋಷ್ಠಿಗಳು ಸಮ್ಮೇಳನದಲ್ಲಿ ಜರುಗಲಿವೆ. ಮಾಜಿ ಸಚಿವರಾದ ಎಸ್ಕೆ ಪಾಟೀಲ್ ಸಮ್ಮೇಳನ ಉದ್ಘಾಟಿಸಲಿದ್ದು, ಕರ್ನಾಟಕ ಗಡಿ ಪ್ರದೇಶಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರಾದ ಚಂದ್ರಕಾಂತ್ ಬೆಲ್ಲರ್ ಅಧ್ಯಕ್ಷತೆ ವಹಿಸುವರು.
1: ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ ಎಂದು ಘೋಷಿಸಲಾಗಿದ್ದು, 20 ಬೆಳ್ಳಿ ಹಾಗೂ 52 ಕಂಚಿನ ಪದಕ ಮತ್ತು ಪ್ರಮಾಣಪತ್ರಗಳನ್ನು ಗಣ್ಯರು ಪ್ರದಾನಿಸಿದರು. ಧಾರವಾಡ ಜಿಲ್ಲೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಸಭಾಭವನದಲ್ಲಿ ಮಕ್ಕಳಲ್ಲಿ ಕ್ಷಯರೋಗ ಪತ್ತೆ ತರಬೇತಿ ಕಾರ್ಯಾಗಾರದಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಎಫ್ಕೆ ಪರಶುರಾಮ್ ಗೌರವಿಸಿದರು. ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆಯ ಮಕ್ಕಳ ಆರೋಗ್ಯ ವಿಭಾಗದ ಮುಖ್ಯಸ್ಥ ಡಾ ವಿನೋದ್ ರಟಗೇರಿ ಆರಂಭಿಕ ಹಂತದಲ್ಲೇ ಮಕ್ಕಳಲ್ಲಿ ಕ್ಷಯರೋಗ ಗುರುತಿಸಿ ಸಕಾಲಿಕ ಚಿಕಿತ್ಸೆ ಕೊಡಿಸುವಂತೆ ಪಾಲಕರು ಶಿಕ್ಷಕರಲ್ಲಿ ಮನವಿ ಮಾಡಿದರು. ಸ್ವಾಮಿ ವಿವೇಕಾನಂದ ಯೂತ್ ಮೂಮೆಂಟ್ ಧಾರವಾಡದ ಪ್ರಾದೇಶಿಕ ಕಚೇರಿಯ ಉಪಶಮನ ಆರೈಕೆ ಪ್ರಕಲ್ಪದ ಕ್ಷೇತ್ರ ಪರಿಣಿತ ಸಂಪನ್ಮೂಲ ವ್ಯಕ್ತಿಗಳು ಪಾಲ್ಗೊಂಡಿದ್ದರು. ಕರ್ನಾಟಕದ ತನಿಷಿ ಗುಪ್ತಾ ಹಾಗೂ ತಾನ್ಯಾ ಷಡಕ್ಷರಿ ಅಹಮದಾಬಾದ್ನಲ್ಲಿ ಆಯೋಜಿತ 79ನೇ ಹಿರಿಯರ ರಾಷ್ಟೀಯ ಈಜು ಚಾಂಪಿಯನ್ಶಿಪ್ನಲ್ಲಿ ರಾಷ್ಟೀಯ ದಾಖಲೆ ಬರೆದಿದ್ದಾರೆ. ಇದರೊಂದಿಗೆ ಕರ್ನಾಟಕ ತಂಡ ಕೂಟದ 4ನೇ ದಿನವಾದ ನಿನ್ನೆ 3 ಚಿನ್ನ, 4 ಬೆಳ್ಳಿ ಮತ್ತು 1 ಕಂಚಿನ ಪದಕ ಗೆದ್ದಿತು. ಕರ್ನಾಟಕ ಒಟ್ಟು 13 ಚಿನ್ನ, 10 ಬೆಳ್ಳಿ ಹಾಗೂ 7 ಕಂಚಿನ ಪದಕಗಳೊಂದಿಗೆ ಪದಕ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿದೆ. ಎಲ್ಲರೂ ಸುರಕ್ಷಿತವಾಗುವವರೆಗೆ ಎಂಬ ಧ್ಯೇಯದೊಂದಿಗೆ ಇಂದು ವಿಶ್ವ ನಿರಾಶ್ರಿತರ ದಿನಾಚರಣೆ. ಹಿಂಸಾಚಾರ, ಸಂಘರ್ಷ ಅಥವಾ ಕಿರುಕುಳದಿಂದ ತಮ್ಮ ತಾಯ್ನಾಡಿನಿಂದ ಪಲಾಯನ ಮಾಡಬೇಕಾದ ಲಕ್ಷಾಂತರ ಜನರ ಶಕ್ತಿ, ಧೈರ್ಯ ಮತ್ತು ಪರಿಶ್ರಮವನ್ನು ಗೌರವಿಸಲು ಈ ದಿನ ಮೀಸಲು. ಸ್ಥಳಾಂತರಗೊಂಡ ಕುಟುಂಬಗಳಿಗೆ ಸಹಾನುಭೂತಿ, ರಕ್ಷಣೆ ಮತ್ತು ಸುರಕ್ಷತೆ ನಿರಾಶ್ರಿತರ ಸವಲತ್ತುಗಳಿಗಿಂತ ಮಹತ್ವದ ಮೂಲಭೂತ ಹಕ್ಕುಗಳು ಎಂದು ವಿಶ್ವಸಂಸ್ಥೆ ಪ್ರತಿಪಾದಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಆಸಕ್ತಿಯುಳ್ಳ 12-18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೇ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ, ಅರ್ಜಿಗಳನ್ನು ಆಹ್ವಾನಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ 6:30ಕ್ಕೆ ವಿಶೇಷ ಯೋಗ ಪ್ರದರ್ಶನ. ಪಿಎಂ ಕಿಸಾನ್ ಉತ್ಸವ್ ದಿವಸ್, ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತು ಇಂದು ಸಂಜೆ 4 ಗಂಟೆಗೆ ಬಿಡುಗಡೆ. ಸೋಲಾಪುರದಲ್ಲಿ ಇಂದು ಮತ್ತು ನಾಳೆ ಅಖಿಲ ಭಾರತ ಹೊರನಾಡ ಕನ್ನಡ ಸಂಘಗಳ 10ನೇ ಮಹಾಮೇಳ. ಧಾರವಾಡ ಜಿಲ್ಲೆಯ 72 ಗ್ರಾಮ ಪಂಚಾಯಿತಿಗಳು ಕ್ಷಯಮುಕ್ತ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35ಕ್ಕೆ.
6: ಶ್ರೋತೃಗಳೇ, ಕಂಪನಾಂಕ 102.2ರಲ್ಲಿ ನೀವು ಕೇಳ್ತಾ ಇದ್ದೀರಾ ಹಾಸನ ಎಫ್ಎಂ. ಇದೀಗ ಭಾವಗೀತೆಗಳ ಕಾರ್ಯಕ್ರಮ. ಶ್ರೋತೃಗಳೇ, ಆರಂಭದಲ್ಲಿ ಕೇಳಿ ಅಂಬಿಕಾ ತನಯದತ್ ಅವರು ರಚಿಸಿರುವ ಪ್ರೇಮದ ಮುನಿಸು ನೋವನ್ನ ಅದ್ಭುತವಾಗಿ ರಚಿಸಿದ್ದಾರೆ. ಒಂದೇ ಬಾರಿ ನನ್ನ ನೋಡಿ ಮಂದನಗಿ ಹಾಂಗ ಬೀರಿ, ಮುಂದ ಮುಂದ ಮುಂದ ಹೋದ ಹಿಂದ ನೋಡದ ಗೆಳತಿ ಹಿಂದ ನೋಡದ, ಅಷ್ಟೇ ಸೊಗಸಾಗಿ ಗೀತೆಯನ್ನು ಹಾಡಿದ್ದಾರೆ ಸಂಗೀತಾ ಕಟ್ಟಿಯವರು.

ಭಾವಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಎಂಆರ್ ಕಮಲಾ ಅವರು ರಚಿಸಿರುವ ಭಾವಗೀತೆ. ಭಾವದೊಂದು ವೀಣೆ ದೋಣಿ ಮುರಿದು ಬಿದ್ದಿತು, ತಂತುಗಳು ಸಡಿಲಾಗಿ ಕಳಚಿಕೊಂಡಿತು. ಈ ಭಾವಭರಿತ ಗೀತೆಯನ್ನು ಇದೀಗ ಕೇಳೋಣ. ಗೀತೆಗೆ ದನಿಯಾಗಿದ್ದಾರೆ ಮಂಗಳಾ ರವಿ. ವಿರಹದ ನೋವನ್ನು ವೀಣೆಯ ತಂತಿಗಳ ಮೂಲಕ ಹೇಳುವ ಗೀತೆ ಇದಾಗಿದೆ.

ಭಾವಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಕವಿ ಎನ್ಎಸ್ ಲಕ್ಷ್ಮೀನಾರಾಯಣ ಭಟ್ಟ ಅವರ ಭಕ್ತಿ ಭಾವದಿಂದ ತುಂಬಿದ ಶ್ರೀಕೃಷ್ಣ ಚರಣಕಮಲ ಭಜಿಸು ಮನವೇನಿ ಎಂಬ ಮಧುರ ಭಾವಗೀತೆಯನ್ನು ಇದೀಗ ಕೇಳೋಣ. ಈ ಗೀತೆಗೆ ದನಿಯಾಗಿದ್ದಾರೆ ಬಿಆರ್ ಛಾಯಾ.

0: ಆಕಾಶವಾಣಿ ಹಾಸನ. ಈಗ ಸಮಯ ಸರಿಯಾಗಿ 7:30:15.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.

ನಮ್ಮ ಅಚ್ಚುಮೆಚ್ಚಿನ ಪುಟಾಣಿಗಳೇ, ಇದೇ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಬಾಲನಂದನದಲ್ಲಿ ನಿಮ್ಮಿಷ್ಟದ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನೀವು ಕರೆ ಮಾಡಬೇಕಾಗಿರೋ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 081-72.

0: ರಸಪ್ರಶ್ನೆ ಜೊತೆ ಸ್ವಲ್ಪ ಹಾಡು ಹರಟೆನ ಮಾಡೋಣ. ಎಲ್ರೂ ತಪ್ಪದೆ ಕರೆ ಮಾಡ್ತೀರಾ ಅಲ್ಲ?
1: ಪುಟಾಣಿಗಳ ಇಂದು ಬೆಳಗ್ಗೆ 10 ಗಂಟೆಗೆ ಬಾಲನಂದನ ರಸಪ್ರಶ್ನೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವಿರುತ್ತೆ. ಕರೆ ಮಾಡಿ ಭಾಗವಹಿಸಬಹುದು. ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2462899 ಮತ್ತೊಂದು 2458. ಕಾರ್ಯಕ್ರಮದ ಪ್ರಸ್ತುತಿ ಭವಿಷ್ಯ HY. ಕರೆ ಮಾಡಿ ಭಾಗವಹಿಸ್ತೀರಲ್ಲ ಇಂದು ಬೆಳಗ್ಗೆ 10 ಗಂಟೆಗೆ ಬಾಲನಂದನದಲ್ಲಿ. ಶ್ರೋತೃಗಳೇ, ಇಂದು ಬೆಳಗ್ಗೆ 9 ಗಂಟೆಗೆ ಯೋಗಾಮೃತ ವಿಷಯ ಪ್ರತ್ಯಾಹಾರ ಮತ್ತು ಯೋಗ ಭಾಗವಹಿಸುತ್ತಾರೆ ಡಾಕ್ಟರ್ ಗುರು ಬಸವರಾಜ್ ಎಲಗಚ್ಚಿನ್. ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್. ಬೆಳಗ್ಗೆ 9:10 ರಂಗ್ ಬಿರಂಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಮ್ಮ ನಿಲಯದಿಂದ ಮೂಡಿಬರಲಿದೆ.

ಆಕಾಶವಾಣಿ ಹಾಸನ ಸಮಯ 7:34 ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ನಮ್ಮ ಮುಂದಿನ ಕಾರ್ಯಕ್ರಮ.

0: ಬೆಲೆ ಮುಂದೆ ಏನ್ ಮಾಡೋದು ಅಂತ ಕ್ಲಾರಿಟಿ ಇಲ್ವಾ?
1: ಹಾಗಾದ್ರೆ ಇಲ್ಲಿದೆ ನಿಮಗೊಂದು ಗೋಲ್ಡನ್ ಆಪರ್ಚುನಿಟಿ. ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್ನಲ್ಲಿ ಈಗ ಅಡ್ಮಿಷನ್ಸ್ ಓಪನ್.
0: ಗವರ್ಮೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ UGC ರೆಕಗ್ನೈಸ್ಡ್ ಸೇಫ್ ಮತ್ತು ಟ್ರಸ್ಟೆಡ್ ಕ್ಯಾಂಪಸ್ ಜೊತೆ ಹಾಸ್ಟೆಲ್ ಫೆಸಿಲಿಟೀಸ್ ಲಭ್ಯ.
2: ಇಲ್ಲಿ ಕೇವಲ ಡಿಗ್ರೀಸ್ ಅಲ್ಲ, ಫ್ಯೂಚರ್ ರೆಡಿ ಕೋರ್ಸಸ್ ಲಭ್ಯ. BSc ಅಗ್ರಿ ಬಿಸಿನೆಸ್, ಜಿಯೋ ಇನ್ಫಾರ್ಮ್ಯಾಟಿಕ್ಸ್, ಪಬ್ಲಿಕ್ ಹೆಲ್ತ್, ಬಿಕಾಂ, BA, BCA, BBA ಮತ್ತು ಇನ್ನಷ್ಟು.
0: ಡಿಜಿಟಲ್ ಲೈಬ್ರರೀಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಜೊತೆ ನಿಮ್ಮ ಕರಿಯರ್ ಗೆ ಸ್ಟ್ರಾಂಗ್ ಫೌಂಡೇಶನ್.
2: ರೂರಲ್ ರೂಟ್ಸ್, ಗ್ಲೋಬಲ್ ಹೈಟ್ಸ್.
0: ಮಹಾತ್ಮ ಗಾಂಧಿ ರೂರಲ್ ಡೆವಲಪ್ಮೆಂಟ್ ಅಂಡ್ ಪಂಚಾಯತ್ ರಾಜ್ ಯೂನಿವರ್ಸಿಟಿ ಗದಗ್. ವಿಸಿಟ್ KSRDPRU.AC.IN ಅಥವಾ ಕಾಲ್ ಮಾಡಿ 7975200206.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ, ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಆಫ್ಘಾನಿಸ್ತಾನದ 3ನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟಪತಿ ಅವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಪಹಾದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದಂತಹ ಸಂತಾಲಿ ಜಹೇರಾ ಮತ್ತು ಹೋ ಜಹೇರಾ ಕೌಶಲ್ಯ ಕೇಂದ್ರ ಮತ್ತು ಪಹಾದ್ಪುರ ಶಾಲೆಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಝಿ ನೇತೃತ್ವದ ರಾಜ್ಯ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ದಿನಗಳ ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜನೆ ಮಾಡಲಾಗಿರುವಂತಹ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಬಿಡುಗಡೆ ಮಾಡಲಿದ್ದಾರೆ. ಇದರ ಅಡಿಯಲ್ಲಿ ದೇಶದಾದ್ಯಂತ 9.44 ಕೋಟಿ ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಹಣವನ್ನು ನೇರವಾಗಿ ವರ್ಗಾವಣೆ ಮಾಡಲಾಗುವುದು. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿ ಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆಯನ್ನು ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗಿಯಾಗಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದಂತಹ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಅವರು ಚಾಲನೆಯನ್ನು ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ನಾಳೆ ಆಚರಣೆ ಮಾಡಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಣೆ ಮಾಡಲಾಗುತ್ತಿದೆ. ಇದು ವಯಸ್ಸಾದಂತೆ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2,500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ

0: ಮಾಡಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಜರುಗಲಿದೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಯ ಮುಂದಿನ ಉಪಾಧ್ಯಕ್ಷರಾಗಿ ಹಿರಿಯ ಭಾರತೀಯ ಅಧಿಕಾರಿ ವಿವೇಕ್ ಅಗರ್ವಾಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅವರು ಯುನೈಟೆಡ್ ಕಿಂಗ್ಡಮ್ನ ಗೈಲ್ಸ್ ಥಾಮಸ್ ಅವರ ಉತ್ತರಾಧಿಕಾರಿಯಾಗಿರಲಿದ್ದಾರೆ. ಪ್ರಸ್ತುತ ಸಂಸ್ಕೃತಿ ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವಂತಹ ಅಗರ್ವಾಲ್ ಈ ಹಿಂದೆ ಎಫ್ಎಟಿಎಫ್ಗೆ ಭಾರತೀಯ ನಿಯೋಗದ ನೇತೃತ್ವವನ್ನು ವಹಿಸಿದ್ದರು ಮತ್ತು ಜಾಗತಿಕ ಅಕ್ರಮ ಹಣ ವರ್ಗಾವಣೆ ವಿರೋಧಿ ಮತ್ತು ಭಯೋತ್ಪಾದನಾ ಹಣಕಾಸು ನಿಗ್ರಹ ಸಂಸ್ಥೆಯೊಂದಿಗೆ ಭಾರತದ ತೊಡಗಿಸಿಕೊಳ್ಳುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದರು. ಜೂನ್ 17-19 ನಡೆದ ಎಫ್ಎಟಿಎಫ್ ಪ್ಲೀನರಿಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಇಚಲ್ಕರಂಜಿಗೆ ಭೇಟಿಯನ್ನು ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮೀ ದೇಗುಲದ ಆವರಣದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ದೇವಾಲಯದ ಪಶ್ಚಿಮದಲ್ಲಿ ಪಶ್ಚಿಮ ಮಹಾರಾಷ್ಟ ದೇವಾಲಯ ಅಭಿವೃದ್ದಿ ಯೋಜನೆಯಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವಂತಹ ಅಭಿವೃದ್ದಿ ಯೋಜನೆಗಳನ್ನು ಪರಿಶೀಲನೆ ನಡೆಸಲಿದ್ದಾರೆ. ಕೊಲ್ಹಾಪುರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಲಿದ್ದಾರೆ. ನಂತರ ಅವರು ಇಚಲ್ಕರಂಜಿಯಲ್ಲಿ ಜನತಾ ಸಹಕಾರಿ ಬ್ಯಾಂಕಿನ ನೂತನ ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ ಮತ್ತು ಸಹಕಾರಿ ಸಕ್ಕರೆ ಕಾರ್ಖಾನೆಯ ಮರು ನಾಮಕರಣ ಮತ್ತು ವಿಸ್ತರಣೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಕೇಂದ್ರ ಗೃಹ ಸಚಿವರು ಎಚ್ಎಲ್ಕರಂಜಿಯ ಕಲ್ಲಪ್ಪಣ ಅವಡೆ ಜವಳಿ ಪಾರ್ಕ್ ಮೈದಾನದಲ್ಲಿ ರೈತರ ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಮುನ್ನಾ ದಿನದಂದು ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯಾ ಅವರಿದ್ದಂತಹ ರಜೆ ಕಾಲದಂತಹ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ ಎಂದು ಪೀಠ ಸ್ಪಷ್ಟಪಡಿಸಿದೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ 3ನೇ ಮತ್ತು ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರಿಕೆಟ್ ಕ್ರೀಡಾಂಗಣದಲ್ಲಿ ಜರುಗಲಿದೆ. ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಈ ನಡುವೆ ವೇಗದ ಬೌಲರ್ ಹರ್ಷತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. 2026 ಫಿಫಾ ವಿಶ್ವಕಪ್ ಫುಟ್ಬಾಲ್ ಟೂರ್ನಿಯಲ್ಲಿ ವಾಷಿಂಗ್ಟನ್ನ ಸಿಯಾಟಲ್ ಕ್ರೀಡಾಂಗಣದಲ್ಲಿ ನಡೆದಂತಹ ಗ್ರೂಪ್ ಡಿ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 2-0 ಗೋಲುಗಳಿಂದ ಮಣಿಸಿದ ಅಮೆರಿಕ ನಾಕೌಟ್ ಹಂತಕ್ಕೆ ಪ್ರವೇಶವನ್ನು ಪಡೆದಿದೆ. ಕ್ಯಾಮರೂನ್ ಬರ್ಗೆಸ್ ಅವರ ಉಡುಗೊರೆ ಗೋಲು ಮತ್ತು ಅಲೆಕ್ಸ್ ಫ್ರೀಮನ್ ಹೆಡರ್ ಮೂಲಕ ಗಳಿಸಿದಂತಹ ಗೋಲಿನಿಂದ ಸಹ ಆತಿಥೇಯ ಅಮೆರಿಕ ಮೊದಲಾರ್ಧದಲ್ಲಿ 2-0 ಮುನ್ನಡೆ ಸಾಧಿಸಿತು. ತಮ್ಮ ಆರಂಭಿಕ ಪಂದ್ಯದಲ್ಲಿ ಪರಾಗ್ವೆ ವಿರುದ್ಧ 4-1 ಗೋಲುಗಳಿಂದ ಗೆದ್ದ ನಂತರ ಮೌರಿಸಿಯೋ ಪೊಚೆಟ್ಟಿನೊ ಅವರ ತಂಡವು ತಮ್ಮ ಪ್ರಬಲ ಫಾರ್ಮ್ ಅನ್ನು ಮುಂದುವರೆಸಿತು. 2 ಪಂದ್ಯಗಳಲ್ಲಿ 2 ಗೆಲುವುಗಳೊಂದಿಗೆ ಅಮೆರಿಕ ತಂಡವು ಮೆಕ್ಸಿಕೋ ನಂತರ ನಾಕೌಟ್ ಸುತ್ತುಗಳಿಗೆ ಅರ್ಹತೆ ಪಡೆದ 2ನೇ ತಂಡ ಎನಿಸಿದೆ. 1 ಪಂದ್ಯ ಬಾಕಿ ಇರುವಾಗ ಅಮೆರಿಕನ್ನರು ಗ್ರೂಪ್ ಹಂತದಿಂದ ವಿಶ್ವಕಪ್ ಅರ್ಹತೆ ಪಡೆದಿರುವುದು ಇದೇ ಮೊದಲು. ಈ ಗೆಲುವು 96 ವರ್ಷಗಳಲ್ಲಿ ಅಮೆರಿಕ ತಂಡವು ಮೊದಲ ಬಾರಿಗೆ ಸತತವಾಗಿ ವಿಶ್ವಕಪ್ ಗೆಲುವನ್ನು ಗುರುತಿಸಿದೆ. ಮಹಿಳಾ ವಕೀಲರು ತಮ್ಮ ವೃತ್ತಿಪರ ಜವಾಬ್ದಾರಿಗಳನ್ನು ಪರಿಣಾಮಕಾರಿಯಾಗಿ ಮತ್ತು ಸಮಾನವಾಗಿ ನಿರ್ವಹಿಸಲು ಪೂರಕ ವಾತಾವರಣ ನಿರ್ಮಿಸುವುದು ಅತ್ಯಗತ್ಯ ಎಂದು ಸುಪ್ರೀಂಕೋರ್ಟ್ ತಿಳಿಸಿದೆ. ದೇಶದ ಬಹುತೇಕ ನ್ಯಾಯಾಲಯ ಮತ್ತು ನ್ಯಾಯಾಧೀಕರಣಗಳಲ್ಲಿ ಮಹಿಳಾ ವಕೀಲರಿಗಾಗಿ ಅಗತ್ಯ ಮೂಲಸೌಕರ್ಯಗಳ ಕೊರತೆ ಇರುವುದನ್ನು ಆಕ್ಷೇಪಿಸಿ ಸಲ್ಲಿಕೆಯಾಗಿದ್ದಂತಹ ಅರ್ಜಿಯ ಹಿನ್ನೆಲೆಯಲ್ಲಿ ಸರ್ವೋಚ್ಚ ನ್ಯಾಯಾಲಯವು ಕೇಂದ್ರ ಸರ್ಕಾರ ಮತ್ತು ಎಲ್ಲಾ ರಾಜ್ಯಗಳಿಗೆ ನೋಟಿಸ್ ಜಾರಿ ಮಾಡಿ ಪ್ರತಿಕ್ರಿಯೆ ಕೇಳಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿ ವಿ ಮೋಹನ ಅವರಿದ್ದಂತಹ ಪೀಠ ಕಳೆದ ಕೆಲವು ದಶಕಗಳಲ್ಲಿ ಕಾನೂನು

0: ವೃತ್ತಿಯಲ್ಲಿ ಮಹಿಳೆಯರ ಭಾಗವಹಿಸುವಿಕೆ ಹೆಚ್ಚಾಗಿದೆಯಾದರೂ ಕೇವಲ ವೃತ್ತಿಯ ಬಾಗಿಲುಗಳನ್ನು ಮುಕ್ತಗೊಳಿಸಿದ ತಕ್ಷಣವೇ ಸಂಭ್ರಮಿಸಲು ಸಾಧ್ಯವಿಲ್ಲ ಎಂದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ, ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ, ಶಂಕುಸ್ಥಾಪನೆ. ಪ್ರಧಾನಿ ಅವರಿಂದ ಪಿಎಂ ಕಿಸಾನ್ ಸಮ್ಮಾನ್ ಯೋಜನೆಯ 23ನೇ ಕಂತಿನ ಹಣ ಇಂದು ಬಿಡುಗಡೆ. 2026-27 ಅವಧಿಗೆ ಹಣಕಾಸು ಕ್ರಿಯಾ ಕಾರ್ಯಪಡೆಗೆ ಉಪಾಧ್ಯಕ್ಷರಾಗಿ ವಿವೇಕ್ ಅಗರ್ವಾಲ್ ಆಯ್ಕೆ. ಚೆನ್ನೈನಲ್ಲಿಂದು ಭಾರತ ಆಫ್ಘಾನಿಸ್ತಾನ 3ನೇ ಏಕದಿನ ಕ್ರಿಕೆಟ್ ಪಂದ್ಯ, ಆತಿಥೇಯ ತಂಡಕ್ಕೆ ಕ್ಲೀನ್ ಸ್ವೀಪ್ ಗುರಿ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಮೆಕ್ಸಿಕೋ ನಂತರ ಅಮೆರಿಕ ನಾಕೌಟ್ ಹಂತಕ್ಕೆ ಮುನ್ನಡೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 12 ಗಂಟೆಗೆ.
1: ಆಕಾಶವಾಣಿ ಹಾಸನ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ಬಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9018-61858.
1: ಸವಿಗಾನ. ಸವಿಗಾನ ಕಾರ್ಯಕ್ರಮದ ಆರಂಭದಲ್ಲಿ ಕೇಳಿ ಆನಂದ ಭೈರವಿ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್. ಸಾಹಿತ್ಯ ಜೈ ಉದಯಶಂಕರ್. ಸಂಗೀತ ಸಂಯೋಜನೆ ಮಾಡಿದ್ದಾರೆ ರಮೇಶ್ ನಾಯ್ಡು.

ಇದೊಂದು ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 23ನೇ ಕಂತಿನ ಹಣವನ್ನು 2026ರ ಜೂನ್ ತಿಂಗಳ 20ರ ಶನಿವಾರದಂದು, ಅಂದರೆ ಇಂದು, ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಹೂಗ್ಲಿ ಸಮೀಪದಲ್ಲಿರುವ ತಾರಕೇಶ್ವರದಲ್ಲಿ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಬಿಡುಗಡೆ ಮಾಡಲಿದ್ದಾರೆ. ಈ ಕಂತಿನಡಿ 9.5 ಕೋಟಿಗೂ ಅಧಿಕ ರೈತರ ಬ್ಯಾಂಕ್ ಖಾತೆಗಳಿಗೆ ಸುಮಾರು 19,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ವರ್ಗಾಯಿಸಲಾಗುವುದು. ಈ ಯೋಜನೆಯಡಿ ಅರ್ಹ ರೈತ ಕುಟುಂಬಗಳಿಗೆ ವರ್ಷಕ್ಕೆ 6,000 ರೂಪಾಯಿಗಳ ಆರ್ಥಿಕ ನೆರವನ್ನು 3 ಸಮಾನ ಕಂತುಗಳಲ್ಲಿ, ಅಂದರೆ ಪ್ರತಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿಗಳಂತೆ ನೀಡಲಾಗುತ್ತದೆ. ಈ ಮೊತ್ತವನ್ನು ಆಧಾರ್ ಜೋಡಣೆಯಾದ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ವರ್ಗಾಯಿಸಲಾಗುತ್ತದೆ. ಯೋಜನೆ ಆರಂಭವಾದಾಗಿನಿಂದ ಇದುವರೆಗೆ 22 ಕಂತುಗಳ ಮೂಲಕ 4.28 ಲಕ್ಷ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಹಣವನ್ನು ರೈತರಿಗೆ ವಿತರಿಸಲಾಗಿದೆ. 22ನೇ ಕಂತಿನಲ್ಲಿ 9.44 ಕೋಟಿಗೂ ಅಧಿಕ ರೈತರು ಪ್ರಯೋಜನ ಪಡೆದಿದ್ದು, ಸುಮಾರು 18,895 ಕೋಟಿ ರೂಪಾಯಿಗಳನ್ನು ವಿತರಿಸಲಾಗಿದೆ. ಪ್ರಕಟಣೆ ಕೇಳಿದಿರಿ.

ಕೆಜೆ ಯೇಸುದಾಸ್ ಅವರು ಹಾಡಿರುವ ಮಲೆಯ ಮಾರುತ ಚಿತ್ರದ ಗೀತೆಯದು. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ಸಂಯೋಜನೆ ಮಾಡಿದ್ದಾರೆ ವಿಜಯ ಭಾಸ್ಕರ್.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ,
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ಸವಿಗಾನ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮಾನಸ ಸರೋವರ ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ಜಯಚಂದ್ರನ್. ಸಾಹಿತ್ಯ ಎಂಎನ್ ವ್ಯಾಸರಾವ್, ಸಂಗೀತ ಸಂಯೋಜನೆ ವಿಜಯಭಾಸ್ಕರ್ ಅವರಿಂದ.

ಇದು ಇಂದಿನ ಸವಿಗಾನ ಆಕಾಶವಾಣಿ ಹಾಸನ. ಸಮಯ 8 ಗಂಟೆ ಆಗ್ತಾ ಇದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕ್ರಮವಾಗಿ ಹಿಂದಿ ನಂತರ ಇಂಗ್ಲಿಷ್ನಲ್ಲಿ ವಾರ್ತಾ ಸಂಚಿಕೆಗಳು.

ಕೆಂಪಿನ ಗೂಡಾರಿತು ಇವರರು ಕೊಡವ್ವ, ದರಿಗಳ ಇವರರು ಕೊಡವ್ವ, ದರಿಗಳು ಜಾನ ಕಲಗುರುವ.

ನಂದಿಯ ಕೋಲೋ ನವಲಾಡಿ, ನಂದಿಯ ಕೋಲೋ ನವಲಾಡಿ, ದೂತಪ್ಪ ಚಂಡ.

ಸೀತೆ ಮಡಿವಾಳರಲ್ಲ ಶಿವಚರಣರ ಮಡಿವಾಳರಲ್ಲ ಶಿವಚರಣ ನೀಲಮ ಸ್ವಾಮಿ ಗುರುವ

ಇದುವರೆಗೆ ಜನಪದ ಜಗತ್ತು ಕಾರ್ಯಕ್ರಮದಲ್ಲಿ ಅರಸೀಕೆರೆ ತಾಲೂಕು ಹಾರನಹಳ್ಳಿಯ ಹೆಚ್ಎಂ ರಂಗಸ್ವಾಮಿ ಮತ್ತು ಸಂಗಡಿಗರಿಂದ ಅರೆವಾದ್ಯ ವಾದನದ ಮುಂದುವರಿದ ಭಾಗ ಬಿತ್ತರವಾಯಿತು.

ಆತ್ಮೀಯ ಶ್ರೋತೃಗಳೇ, ಇಂದು ಬೆಳಗ್ಗೆ 9:10 ರಂಗ್ ಬಿರಂಗೆ ಹೊಸ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ, 10:00 ಬಾಲನಂದನ ರಸಪ್ರಶ್ನೆ ನೇರ ಫೋನ್ ಇನ್ ಕಾರ್ಯಕ್ರಮ, ಪ್ರಸ್ತುತಿ ಭವಿಷ್ಯ HY.

0: ಈಗ ಸಮಯ ಸರಿಯಾಗಿ 9:00. ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕರಗುಡುವಿ ಮಧುಸೂದನ್.
1: ಅಷ್ಟಾಂಗ ಯೋಗ, ಇದರಲ್ಲಿ ಪ್ರತ್ಯಾಹಾರ ಮತ್ತು ಧಾರಣ, ಈ ಕುರಿತು ಡಾಕ್ಟರ್ ಗುರುಬಸವರಾಜ್ ಎಲಗಚ್ಚಿನ್ ಅವರಿಂದ ಮಾಹಿತಿ.
2: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ಸಂಚಿಕೆಗೆ ಸ್ವಾಗತ. ಅಷ್ಟಾಂಗ ಯೋಗದ ಭಾಗವಾಗಿರತಕ್ಕಂತಹ ಪ್ರತ್ಯಾಹಾರ ಮತ್ತು ಧಾರಣದ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇರತಕ್ಕಂಥವರು ಡಾಕ್ಟರ್ ಗುರುಬಸವರಾಜ ಎಲಗಚ್ಚಿನ ಅವರು. ಡಾಕ್ಟ್ರೆ, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ ಸರ್.
2: ಪ್ರತ್ಯಾಹಾರ ಅಂತ ಅಂದ್ರೇನು, ಇದರ ಮಹತ್ವ ಏನು?
3: ಯೋಗ ಸಾಧನೆಯಲ್ಲಿ ಅಷ್ಟಾಂಗ ಯೋಗದ 8 ಮೆಟ್ಟಿಲುಗಳು ಅಂತ ನಾವು ಹೇಳ್ಬೋದು. ಯಮ ನಿಯಮ ಆಸನ ಪ್ರಾಣಾಯಾಮಗಳು ಬಹಿರಂಗ ಯೋಗ ಅಂತ ನಾವು ಕರಿತೀವಿ. ಕಾರಣ ಇಷ್ಟೇ, ಈ ಯಮ ನಿಯಮ ಆಸನ ಪ್ರಾಣಾಯಾಮಗಳ ಅಭ್ಯಾಸ ಮಾಡುವಾಗ ನಮಗೆ ಆ ಅಭ್ಯಾಸಗಳು ಕಣ್ಣಿಗೆ ಗೋಚರ ಆಗ್ತವೆ. ಅದೇ ನಾವು ಧಾರಣ ಧ್ಯಾನ ಸಮಾಧಿ ಈ ಮೂರನ್ನ ಅಂತರಂಗ ಯೋಗ ಅಂತ ಕರಿತೀವಿ. ಯಾಕಂದ್ರೆ ಧಾರಣ ಧ್ಯಾನ ಸಮಾಧಿ ಅನ್ನುವಂಥದ್ದು ಆಂತರಿಕ ಸಾಧನೆ. ಈ ಬಹಿರಂಗ ಯೋಗ ಮತ್ತು ಅಂತರಂಗ ಯೋಗ ಇವೆರಡನ್ನ ಹೊಂದಿಕೊಂಡಂತೆ ಕೊಂಡಿಯಾಗಿ ಒಂದು ಸೇತುವಾಗಿ ಒಂದು ಬ್ರಿಡ್ಜ್ ಆಗಿ ಇರುವಂತದ್ದೇ ಪ್ರತ್ಯಾಹಾರ. ಹಾಗಾದ್ರೆ ಪ್ರತ್ಯಾಹಾರ ಎನ್ನುವ ಶಬ್ದ ಮತ್ತು ಅದರ ಅರ್ಥ ಏನು ಅಂತ ನೋಡೋದಾದ್ರೆ, ಪ್ರತಿ ಮತ್ತು ಆಹಾರ. ಪ್ರತಿ ಅಂದ್ರೆ ವಿರುದ್ಧವಾಗಿ ಅಥವಾ ಅದರಿಂದ ದೂರ ಅಂತ ನಾವು ತಿಳ್ಕೊಳ್ಬೇಕು. ಆಹಾರ ಅಂದ್ರೆ ವಿಷಯ ವಸ್ತು ಅಥವಾ ಆಸಕ್ತಿ ಇರುವ ವಸ್ತು ಅಥವಾ ವಿಷಯ ಅಂತ ನಾವು ತಿಳ್ಕೊಳ್ಬೇಕು. ಈ ಪ್ರತ್ಯಾಹಾರ ಏನ್ಮಾಡುತ್ತೆ ಅಂದ್ರೆ ನಮ್ಮ ಪಂಚ ಜ್ಞಾನೇಂದ್ರಿಯಗಳನ್ನ ತಮ್ಮ ವಸ್ತು ವಿಷಯಗಳ ಮೇಲಿರುವ ಆಸಕ್ತಿಯನ್ನ ನಿಧಾನವಾಗಿ ನಮ್ಮ ಅಂತರಂಗದ ಕಡೆಗೆ ಕರೆದುಕೊಂಡು ಹೋಗುವಂತಹ ಒಂದು ವಿಧಾನ. ನಮ್ಮ ಇಂದ್ರಿಯಗಳನ್ನ ವಶಕ್ಕೆ ತೆಗೆದುಕೊಳ್ಬೇಕು, ಹತೋಟಿಗೆ ಅಥವಾ ನಿಯಂತ್ರಣಕ್ಕೆ ತೆಗೆದುಕೊಳ್ಬೇಕು ಅಂತ. ನಮ್ಮ ಆಲೋಚನೆಗಳನ್ನ ನಮ್ಮ ಆತ್ಮದೆಡೆಗೆ, ಮನಸ್ಸಿನೆಡೆಗೆ, ಅಂತರಂಗದ ಕಡೆ ಸೆಳೆಯುವ ಅಭ್ಯಾಸವೇ ಈ ಪ್ರತ್ಯಾಹಾರ.
2: ಈ ಪ್ರತ್ಯಾಹಾರದ ಅಭ್ಯಾಸದ ಬಗ್ಗೆ ಹೇಗೆ?
3: ಹೆಸರೇ ಹೇಳುವಂತೆ ಗೋರಕ್ಷನಾಥ ಸಂಹಿತೆ ಎನ್ನುವಂತಹ ಪುಸ್ತಕದಲ್ಲಿ ಬಹಳ ಉತ್ತಮವಾಗಿ ಇದರ ಬಗ್ಗೆ ಹೇಳಿದ್ದಾರೆ. ಆಮೆ ಹೇಗೆ ಅದು ತನ್ನ ಕಾಲುಗಳನ್ನ, ತನ್ನ ತಲೆಯ ಭಾಗವನ್ನು ಹೇಗೆ ಚಿಪ್ಪಿನೊಳಗೆ ಹುದುಗಿಕೊಂಡು ಒಳಗಡೆನೆ ಅದು ಇರುತ್ತೋ, ಅದೇ ರೀತಿ ನಮ್ಮ ಇಂದ್ರಿಯಗಳು ಹೊರ ಪ್ರಪಂಚದ ತನ್ನ ವಿಷಯ ವಸ್ತುಗಳೊಡನೆ ವ್ಯವಹರಿಸದೆ ನಮ್ಮ ಆತ್ಮನ ಕಡೆಗೆ ಅಥವಾ ನಮ್ಮ ಅಂತರಂಗದ ಮನಸ್ಸಿನ ಕಡೆಗೆ ಅವುಗಳ ಗಮನ ಇರಬೇಕು. ಆಮೆಯ ಹಾಗೆ ಅಂತರ್ಮುಖಿಯಾಗಿರಬೇಕು. ಅದುವೇ ಪ್ರತ್ಯಾಹಾರದ ಅಭ್ಯಾಸ ಅಂತ ಹೇಳಿದ್ದಾರೆ. ಹಾಗೇನೆ ಇನ್ನೊಂದು, ನಾವು ಷಟ್ಕರ್ಮಗಳು ಅಂತ ಹೇಳ್ತೀವಿ. ಆ ಷಟ್ಕರ್ಮಗಳಲ್ಲಿ ನಾವು ಕಾಣುವಂತ ಒಂದು ಅಭ್ಯಾಸ ತ್ರಾಟಕ ಅಂತ. ಇಲ್ಲಿ ನಾವು ಒಂದು ತದೇಕ ಚಿತ್ತದಿಂದ ಒಂದು ಜ್ಯೋತಿಯನ್ನೋ ಒಂದು ವಸ್ತುವನ್ನೋ ತುಂಬಾ ತೀಕ್ಷ್ಣವಾಗಿ ನೋಡುವಂಥದ್ದು. ಆ ಮೂಲಕವೂ ಕೂಡ ಕಣ್ಣಿನ ನಮ್ಮ ಚಂಚಲತೆಯನ್ನು ಹೋಗಲಾಡಿಸಬಹುದು, ತನ್ಮೂಲಕ ಮನಸ್ಸಿನ ಏಕಾಗ್ರತೆಯನ್ನ ನಾವು ಹೊಂದಬಹುದಾಗಿದೆ. ಪ್ರತ್ಯಾಹಾರದ ಸಾಧನೆಯ ಒಂದು ಅಭ್ಯಾಸ ಅಂದ್ರೆ ಅಜಪ ಜಪ ಅಂತ ಹೇಳ್ತೀವಿ. ಅಜಪ ಜಪ ಅಂದ್ರೆ ಮಾನಸಿಕವಾಗಿ ನೀವು ನಾಮಸ್ಮರಣೆಯನ್ನು ಮಾಡುವಂಥದ್ದು, ಒಂದು ಮಂತ್ರವನ್ನು ಜಪಿಸುವಂಥದ್ದು. ಇಲ್ಲಿ ಯಾವುದೇ ಕಾರಣಕ್ಕೂ ನಾವು ಬಾಯಿ ಬಿಟ್ಟು ಜಪಿಸೋದಿಲ್ಲ. ಉದಾಹರಣೆಗೆ ಅದು ದೇವರ ನಾಮ ಆಗಿರ್ಬೋದು, ಯಾವುದೋ ಒಂದು ಮಂತ್ರೋಚ್ಚಾರ ಆಗಿರಬಹುದು. ಮಾನಸಿಕವಾಗಿ ನಾವು ಜಪಗಳನ್ನು ಹೇಳಿಕೊಳ್ಳೋದ್ರ ಮೂಲಕ ನಾವು ಇಂದ್ರಿಯಗಳ ಚಂಚಲತೆಯನ್ನ ದೂರ ಮಾಡಿ ಆಂತರಂಗಿಕವಾಗಿ ನಮ್ಮ ಗಮನವನ್ನ ನಿಧಾನವಾಗಿ ಹರಿಸಬಹುದಾಗಿದೆ.
2: ಇದಿಷ್ಟು ಪ್ರತ್ಯಾಹಾರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು. ಇನ್ನು ಧಾರಣ ಅಂತ ಅಂದ್ರೆ ಏನು, ಇದರ ವಿಶೇಷತೆ ಏನು?
3: ಧಾರಣ ಧ್ಯಾನ ಸಮಾಧಿಗಳು ಅಷ್ಟಾಂಗ ಯೋಗದ ಕೊನೆಯ ಮೂರು ಮೆಟ್ಟಿಲುಗಳು ಅಥವಾ ಅಂಶಗಳು ಅಂತ ನಾವೇನು ಕರಿತೀವಿ, ಈ ಧಾರಣ ಧ್ಯಾನ ಸಮಾಧಿಯನ್ನು ನಾವು ಅಂತರಂಗ ಯೋಗ ಅಂತ ಕರಿತೀವಿ. ಅದನ್ನು ಸಂಯಮ ಅಂತ ಕರಿತೀವಿ. ಅಂತರಂಗ ಯೋಗ ಅಂದ್ರೆ ನಾನು ಮೊದಲೇ ಹೇಳಿದಂತೆ ಇವು ನಮ್ಮ ಅಂತರಂಗದಲ್ಲೇ ಅಭ್ಯಾಸ ಮಾಡುವಂಥದ್ದು, ನೋಡುಗರಿಗೆ ಇದು ಕಾಣಿಸದೇ ಇರುವಂಥದ್ದು. ಧಾರಣ ಧ್ಯಾನ ಸಮಾಧಿಯ ಅಂತರಂಗ ಯೋಗದ ಮೊದಲ ಮೆಟ್ಟಿಲೆ ಈ ಧಾರಣ. ಧಾರಣ ಅಂದ್ರೆ ಏಕಾಗ್ರತೆ, ಫೋಕಸ್ ಅಥವಾ ಕಾನ್ಸಂಟ್ರೇಷನ್. ಯಾವುದೇ ಒಂದು ನಿರ್ದಿಷ್ಟವಾದ ವಸ್ತು ಅಥವಾ ವಿಷಯದ ಮೇಲೆ ನಾವು ನಿಧಾನವಾಗಿ ನಮ್ಮ ಗಮನವನ್ನ ಕೇಂದ್ರೀಕರಿಸ್ತಾ ಹೋಗೋದೇ, ಆ ಏಕಾಗ್ರತೆಯನ್ನು ಸಾಧಿಸ್ತಾ ಹೋಗೋದೇ ಪ್ರತ್ಯಾಹಾರದ ನಂತರದ ಧಾರಣದ ಅಭ್ಯಾಸ ಅಂತ ಹೇಳ್ಬೋದು. ನಮ್ಗೆ ಅನಿಸ್ಬೋದು ಇಲ್ಲಿ ಪ್ರತ್ಯಾಹಾರಕ್ಕೂ ಧಾರಣಕ್ಕೂ ಏನ್ ವ್ಯತ್ಯಾಸ ಅಂದ್ರೆ, ಪ್ರತ್ಯಾಹಾರದಲ್ಲಿ ನಾವು ಮನಸ್ಸನ್ನ ಮಾಡ್ತೀವಿ, ಅಭ್ಯಾಸವನ್ನು ಶುರು ಮಾಡ್ತೀವಿ. ಆ ಪ್ರತ್ಯಾಹಾರದ ಅಭ್ಯಾಸ ಮುಂದುವರೆದಾಗ ಅಲ್ಲಿ ಉಂಟಾಗುವ ಫಲಿತಾಂಶವೇ ಧಾರಣ ಅಥವಾ ಏಕಾಗ್ರತೆ. ಅದನ್ನೇ ಈ ಧಾರಣ ಅಂತ ನಾವು ಕರಿತೀವಿ. ಇಲ್ಲಿ ಧಾರಣ ಅಂದ್ರೆ ಧರಿಸುವುದು ಅಂತ ನಾವು ಅರ್ಥೈಸಿಕೊಳ್ಬೋದು. ಅಂದ್ರೆ ಯಾವುದೇ ಒಂದು ವಸ್ತು ವಿಷಯವನ್ನೇ ನಾವು ಕೇಂದ್ರೀಕರಿಸಿ ಅದನ್ನೇ ನಮ್ಮ ಮನಸ್ಸಿನಲ್ಲಿ ಧರಿಸುವುದು, ನಮ್ಮ ಮನಸ್ಸಿಗೆ ತುಂಬಿಕೊಳ್ಳುವುದು, ತನ್ಮೂಲಕ ಏಕಾಗ್ರತೆಯನ್ನು ಸಾಧಿಸುವುದು, ತನ್ಮೂಲಕ ನಮ್ಮ ಮನಸ್ಸಿನ ಇಂದ್ರಿಯಗಳ ಬುದ್ಧಿಯ ಚಂಚಲತೆಯನ್ನು ದೂರ ಮಾಡಿಕೊಳ್ಳುವಂತಹ ಒಂದು ಏಕಾಗ್ರತೆಯ ಅಭ್ಯಾಸವೇ ಈ ಧಾರಣ ಅಂತ ನಾವು ಹೇಳ್ಬೋದು.
2: ಈ ಧಾರಣದ ಸಾಧನೆ ಹೇಗೆ ಮಾಡಬಹುದು?
3: ಈ ಧಾರಣದಲ್ಲಿ ಏಕಾಗ್ರತೆಯೇ ಮುಖ್ಯ ಅಂತ ನಾವು ಅರ್ಥ ಮಾಡಿಕೊಂಡ್ವಿ. ಪ್ರತ್ಯಾಹಾರದಲ್ಲಿ ನಾವು ನೋಡಿದಾಗ ನಿಧಾನವಾಗಿ ಧಾರಣದ ಕಡೆ ಹೋದಾಗ ನಾವು ಆಲಂಬನ ಅಥವಾ ಧ್ಯೇಯ ಎನ್ನುವ ಎರಡು ಅಂಶಗಳನ್ನು ನೋಡ್ತೀವಿ. ಆಲಂಬನ ಅಥವಾ ಧ್ಯೇಯ ಅಂದ್ರೆ ಧಾರಣದಲ್ಲಿ ನಾವು ಫೋಕಸ್ ಮಾಡಬೇಕಾದ ಅಂಶಗಳು. ಆದರೆ ಬಾಹ್ಯ ಪ್ರಪಂಚದಲ್ಲಿ ನೋಡೋದಾದ್ರೆ ಸೂರ್ಯ ಚಂದ್ರನ ನಕ್ಷತ್ರ ಮೂರ್ತಿಗಳನ್ನ ಜ್ಯೋತಿಗಳನ್ನು ನೋಡಿದರೆ ಆಭ್ಯಂತರ ಧಾರಣದಲ್ಲಿ ನಾವು ನಮ್ಮ ದೇಹದ ಭಾಗಗಳಾದ ನಾಭಿ, ಹೃದಯ, ನಮ್ಮದೇ ಉಸಿರು ಮತ್ತು ಹುಬ್ಬಿನ ಮಧ್ಯಭಾಗವಾದ ಭ್ರೂಮಧ್ಯವನ್ನು ಗಮನಿಸ್ತಾ ಏಕಾಗ್ರತೆಯನ್ನು ಸಾಧಿಸಬಹುದು. ನಿರ್ದಿಷ್ಟ ವಸ್ತುಗಳನ್ನು ಗಮನಿಸ್ತಾ ನಿಧಾನವಾಗಿ ಪಂಚಜ್ಞಾನೇಂದ್ರಿಯಗಳ ಗಮನವನ್ನು ನಮ್ಮ ಅಂತರಂಗದೆಡೆ ಕೊಂಡೊಯ್ಯೋದಕ್ಕೆ ಬಹಳ ಉತ್ತಮವಾದ ಪ್ರಯತ್ನವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ.
2: ಈ ಪ್ರತ್ಯಾಹಾರ ಮತ್ತು ಧಾರಣಗಳು ಹೇಗೆ ಯೋಗ ಸಾಧಕರಿಗೆ ಮತ್ತು ಇತರರಿಗೆ ಪ್ರಮುಖ ಅಂತ ಹೇಳಿ ಅನ್ಸುತ್ತೆ?
3: ಈ ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿಯ ಆಂತರಂಗಿಕ ಸಾಧನೆಗೆ ಮೆಟ್ಟಿಲುಗಳಾಗಿವೆ. ಹಾಗಾಗಿ ಯಾರು ಧ್ಯಾನದ ಸಾಧನೆಯನ್ನ ಸಮಾಧಿಯ ಆನಂದವನ್ನು ಅನುಭವಿಸಬೇಕು ಅಂತ ಇರ್ತಾರೋ ಅವರಿಗೆ ಧಾರಣ ಮತ್ತು ಪ್ರತ್ಯಾಹಾರಗಳು ಮೆಟ್ಟಿಲುಗಳು. ವಿದ್ಯಾರ್ಥಿಗಳಿಗೆ ಮತ್ತು ಯಾರಿಗೆ ಮಾನಸಿಕ ಚಂಚಲತೆ ಇದೆ, ಏಕಾಗ್ರತೆಯ ಕೊರತೆ ಇದೆ, ಮಾನಸಿಕ ಒತ್ತಡ ಇದೆ, ಅವರು ಏನೂ ಇಲ್ಲ, ಬರೀ ಕಣ್ಣನ್ನು ಮುಚ್ಚಿ ಕಣ್ಣಿನಿಂದ ಆ ರೂಪದಿಂದ ವಿಮುಖರಾದರೂ ಸಾಕು, ಒಂದು ರೀತಿಯ ಆತ್ಮವಿಶ್ವಾಸ, ಒಂದು ಏಕಾಗ್ರತೆ ಉಂಟಾಗುತ್ತೆ ಮತ್ತು ಒಂದು ವಿಷಯವನ್ನು, ಒಂದು ವಸ್ತುವನ್ನು ನಾನು ಹೇಳಿದಂತೆ ಗಮನಿಸ್ತಾ ಹೋದರೆ ಚಂಚಲತೆ ದೂರವಾಗುತ್ತೆ. ಹೀಗೆ ಧ್ಯಾನಕ್ಕೂ ಧಾರಣ ಮತ್ತು ಪ್ರತ್ಯಾಹಾರಗಳು ಮೆಟ್ಟಿಲುಗಳು, ಹಾಗೂ ಮಾನಸಿಕ ಒತ್ತಡ, ಏಕಾಗ್ರತೆ ಕೊರತೆ ಇರುವ ವಿದ್ಯಾರ್ಥಿಗಳು, ಅನೇಕ ವೃತ್ತಿ ಬಾಂಧವರಿಗೂ ಕೂಡ ಪ್ರತ್ಯಾಹಾರ ಧಾರಣಗಳು ಏಕಾಗ್ರತೆಗೆ, ಮಾನಸಿಕ ಆಂತರಿಕ ಶಾಂತತೆಗೆ ಮೆಟ್ಟಿಲುಗಳು ಅಂತ ನಾವು ಹೇಳಬಹುದಾಗಿದೆ ಸರ್.
2: ಅಷ್ಟಾಂಗ ಯೋಗದ ಭಾಗವಾಗಿರತಕ್ಕಂತಹ ಪ್ರತ್ಯಾಹಾರ ಮತ್ತೆ ಧಾರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಂಪರ್ಕ ಸಂಖ್ಯೆಯನ್ನು ನೀಡಬಹುದಾ?
3: 9964620229.
2: ಸಂಪರ್ಕ ಸಂಖ್ಯೆ ಮತ್ತೊಮ್ಮೆ
3: 9964620229.
2: ತಮಗೆ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ ಸರ್.
1: ಇದುವರೆಗೆ ಅಷ್ಟಾಂಗ ಯೋಗ, ಇದರಲ್ಲಿ ಪ್ರತ್ಯಾಹಾರ ಮತ್ತು ಧಾರಣ, ಈ ಕುರಿತು ಡಾಕ್ಟರ್ ಗುರುಬಸವರಾಜ್ ಎಲಗಚ್ಚಿನ್ ಅವರಿಂದ ಮಾಹಿತಿ ಕೇಳಿದಿರಿ.
0: ಇದುವರೆಗೆ ಯೋಗಾಮೃತ ಯೋಗಾಮೃತ ಯೋಗಾಮೃತ ಅಂತಾರಾಷ್ಟ್ರೀಯ ಯೋಗ ದಿವಸದ ಸಂದರ್ಭದಲ್ಲಿ ಯೋಗಾಭ್ಯಾಸದ ಮಹತ್ವ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಮೂಡಿಬಂತು. ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗುಡುವಿ ಮಧುಸೂದನ್. ನೆರವು ಶಮಿತಾ ಜೈನ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಮೂಡಿಬಂತು.
4: ನಮ್ಮ ಅಚ್ಚುಮೆಚ್ಚಿನ ಪುಟಾಣಿಗಳೇ, ಇದೇ ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಬಾಲನಂದನದಲ್ಲಿ ನಿಮ್ಮಿಷ್ಟದ ರಸಪ್ರಶ್ನೆ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನೀವು ಕರೆ ಮಾಡಬೇಕಾಗಿರೋ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಎಸ್ಟಿಡಿ ಕ್ರಮಾಂಕ 081-72.

0: ರಸಪ್ರಶ್ನೆ ಜೊತೆ ಸ್ವಲ್ಪ ಹಾಡು ಹರಟೆನ ಮಾಡೋಣ. ಎಲ್ರೂ ತಪ್ಪದೆ ಕರೆ ಮಾಡ್ತೀರಾ ಅಲ್ಲ?
1: ಪ್ರೀತಿಯ ಪುಟಾಣಿಗಳ, ಇಂದು ಬೆಳಿಗ್ಗೆ 10 ಗಂಟೆಗೆ ಬಾಲನಂದನ ರಸಪ್ರಶ್ನೆಗಳ ನೇರ ಫೋನ್ ಇನ್ ಕಾರ್ಯಕ್ರಮವಿರುತ್ತೆ. ಕರೆ ಮಾಡಿ ಭಾಗವಹಿಸಬಹುದು. ನೀವುಗಳು ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು 2462289 ಮತ್ತೊಂದು 2452258. ಕಾರ್ಯಕ್ರಮದ ಪ್ರಸ್ತುತಿ ಭವಿಷ್ಯ HY. ಕರೆ ಮಾಡಿ ಭಾಗವಹಿಸಿ ಇಂದು ಬೆಳಿಗ್ಗೆ 10 ಗಂಟೆಗೆ ಬಾಲನಂದನ ರಸಪ್ರಶ್ನೆಗಳ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 9:10:28. ರಂಗ್ಬಿರಂಗಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮಕ್ಕೆ ಎಲ್ಲ ಶ್ರೋತೃಗಳಿಗೂ ಪ್ರೀತಿಯ ಸ್ವಾಗತ. ಆರಂಭದಲ್ಲಿ ಕೇಳಿ ಹ್ಯಾಪಿ ನ್ಯೂ ಇಯರ್ ಚಿತ್ರದ ಗೀತೆಯನ್ನ. ಈ ಗೀತೆಯನ್ನ ಹಾಡಿದ್ದಾರೆ ಅರ್ಜಿತ್ ಸಿಂಗ್ ಹಾಗೂ ಶ್ರೇಯಾ ಘೋಷಾಲ್. ಇರ್ಷಾದ್ ಕಮೀಲ್ ಅವರ ಸಾಹಿತ್ಯಕ್ಕೆ ವಿಶಾಲ್ ಮತ್ತು ಶೇಖರ್ ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಆಂಡ್ ಸಿ, ಇ ಆಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ವಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9019861858.
1: ರಂಗ್ ಬಿರಂಗಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮೋಹಿತ್ ಚೌಹಾನ್ ಅವರು ಹಾಡಿರುವ ಒನ್ಸ್ ಅಪಾನ್ ಎ ಟೈಮ್ ಇನ್ ಮುಂಬೈ ಚಿತ್ರದ ಗೀತೆಯನ್ನ. ಸಾಹಿತ್ಯ ಇಶ್ರಾತ್ ಕಮಿಲ್, ಸಂಗೀತ ನೀಡಿದ್ದಾರೆ ಪ್ರೀತಮ್.

ಆತ್ಮೀಯ ಶ್ರೋತೃಗಳೇ, ರಂಗ್ ಬಿರಂಗಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸುತ್ತಿದ್ದೀರಾ ನಿಮ್ಮದೇ ಹಾಸನ ಎಫ್ಎಂ ಇಂದ. ಮುಂದಿನ ಗೀತೆ ಜೋಧಾ ಅಕ್ಬರ್ ಚಿತ್ರದ್ದು. ಈ ಗೀತೆಯನ್ನು ಹಾಡಿದ್ದಾರೆ ಜಾವೇದ್ ಅಲಿ. ಸಾಹಿತ್ಯ ಜಾವೇದ್ ಅಖ್ತರ್ ಅವರದು. ಸಂಗೀತ ಸಂಯೋಜನೆ ಮಾಡಿದ್ದಾರೆ ಎ ಆರ್ ರೆಹಮಾನ್.

0: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ? ಹಾ, 5,000 ಉಳಿತು. ಹೊಸ ಸೀರೆ ತಗೊಳ್ಳ? ಇಲ್ಲ, ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ, ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ.
1: ಬಂದ್ಬಿಟ್ಲು ದೊಡ್ಡದಾಗಿ
0: ಹೋಗಿ.
2: ಆರ್ಬಿಐ ಹೇಳುತ್ತೆ,
0: ಆರ್ಥಿಕ ಸಾಕ್ಷರತೆ ಮಹಿಳೆಯರ ಸಮೃದ್ಧಿ.
3: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.

ಮುಂದಿನ ಗೀತೆ ಬ್ಲೂ ಚಿತ್ರದ್ದು. ಗೀತೆನ ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಅಬ್ಬಾಸ್ ಟೈರ್ವಾಲಾ ಅವರ ಗೀತೆಗೆ ಸಂಗೀತ ಸಂಯೋಜನೆ ಎ ಆರ್ ರೆಹಮಾನ್.

ರಬ್ನೇ ಬನಾದಿ ಜೋಡಿ ಚಿತ್ರದ ಗೀತೆಯನ್ನ ನೀವು ಕೇಳ್ತಾ ಇದ್ದೀರಾ. ಗೀತೆಗೆ ಧ್ವನಿಯಾಗಿದ್ದಾರೆ ಸೋನು ನಿಗಮ್. ಜೈದೀಪ್ ಸಾಹಿನಿ ಅವರ ಸಾಹಿತ್ಯಕ್ಕೆ ಸಲೀಂ ಸುಲೇಮಾನ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ.

0: ಆತ್ಮೀಯ ಶ್ರೋತೃಗಳೇ, ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ಅಡಿಕೆ, ಕಾಳುಮೆಣಸು, ದಾಳಿಂಬೆ ಹಾಗೂ ಮಾವಿನ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಅಧಿಸೂಚನೆ ಹೊರಡಿಸಲಾಗಿದೆ. ಈ ಬೆಳೆಗಳಿಗೆ ಬೆಳೆ ವಿಮೆಯ ರಕ್ಷಣೆ ಒದಗಿಸಲು ಬಯಸುವ ಕೃಷಿಕರು ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಯ ಕಚೇರಿ ಸಂಪರ್ಕಿಸಬೇಕೆಂದು ಕೋರಲಾಗಿದೆ. ಮಾವಿನ ಬೆಳೆಗೆ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಪಡೆಯಲು 2026 ಜುಲೈ ತಿಂಗಳ 31 ತಾರೀಕು ಕಡೆಯ ದಿನಾಂಕವಾಗಿದ್ದು, ಉಳಿದ ಬೆಳೆಗಳಿಗೆ ಈ ತಿಂಗಳ 30 ತಾರೀಕು ಕಡೆಯ ದಿನಾಂಕವಾಗಿರುತ್ತದೆ. ಪ್ರಕಟಣೆ ಕೇಳಿದಿರಿ.
1: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ, ತಣ್ಣೀರುಹಳ್ಳ, ಹಾಸನ.

ರಂಗ್ ಬಿರಂಗಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಕಾಕ್ಟೇಲ್ ಚಿತ್ರದ ಗೀತೆಯನ್ನ ಹಾಡಿದ್ದಾರೆ ನೀರಜ್ ಶ್ರೀಧರ್ ಹಾಗೂ ಕವಿತಾ ಸೇತ್. ಇರ್ಷಾದ್ ಕಮೀಲ್ ಅವರ ಸಾಹಿತ್ಯಕ್ಕೆ ಪ್ರೀತಮ್ ಅವರ ಸಂಗೀತವಿದೆ.

ನೀವೀಗ ಕೇಳ್ತಾ ಇರೋ ಗೀತೆ ಝೂಮ್ ಬರಾಬರ್ ಝೂಮ್ ಚಿತ್ರದ ಗೀತೆನ ಹಾಡಿದ್ದಾರೆ ರಾಹತ್ ಫತೇಹ್ ಅಲಿ ಖಾನ್ ಹಾಗೂ ಮಹಾಲಕ್ಷ್ಮಿ ಹಯ್ಯರ್. ಗುಲ್ಜಾರ್ ಅವರ ಗೀತೆಗೆ ಸಂಗೀತ ಸಂಯೋಜನೆ ಮಾಡಿದವರು ಶಂಕರ್ ಇಶಾನ್ ಲಾಯ್.

0: ಪುಟಾಣಿಗಳ ಇಂದು ಬೆಳಗ್ಗೆ 10 ಗಂಟೆಗೆ ಬಾಲನಂದನ ರಸಪ್ರಶ್ನೆಗಳ ನೇರ ಫೋನಿನ್ ಕಾರ್ಯಕ್ರಮವಿರುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಲು ನಿಮಗೆ ದೂರವಾಣಿ ಸಂಖ್ಯೆಗಳು 246-289 ಮತ್ತೊಂದು 245-258 ಎಸ್ಟಿಡಿ ಕ್ರಮಾಂಕ 081-72. ಕಾರ್ಯಕ್ರಮದ ಪ್ರಸ್ತುತಿ ಭವಿಷ್ಯ HY. ಪುಟಾಣಿಗಳ ಕರೆ ಮಾಡ್ತಿರಲ್ಲ, ಕರೆ ಮಾಡಿ ಭಾಗವಹಿಸಿ. ಇಂದು ಬೆಳಗ್ಗೆ 10 ಗಂಟೆಗೆ ಬಾಲನಂದನ ರಸಪ್ರಶ್ನೆಗಳ ನೇರ ಫೋನಿನ್ ಕಾರ್ಯಕ್ರಮ.
1: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
2: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
1: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
2: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
1: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
2: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
1: ಪ್ರತಿ ಭಾನುವಾರ ಸಂಜೆ 6:50.
2: ಈ ಕಾರ್ಯಕ್ರಮದ ಪ್ರಾಯೋಜಕರು
1: ಜೈವಿಕ ಇಂಧನ ಉದ್ಯಾನ ಮಡೇನೂರು.

ರಂಗ್ ಬಿರಂಗಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೀವೀಗ ಕೇಳ್ತಾ ಇರುವ ಗೀತೆ ದಿಲ್ ಹೇ ದಿಲ್ ಮೇ ಚಿತ್ರದ್ದು. ಗೀತೆಗೆ ಧ್ವನಿಯಾಗಿದ್ದಾರೆ ಅಭಿಜಿತ್. ಸಮೀರ್ ಅವರ ಸಾಹಿತ್ಯಕ್ಕೆ ನದೀಮ್ ಮತ್ತು ಶ್ರವಣ್ ಅವರ ಸಂಗೀತವಿದೆ.

ರಂಗ್ ಬಿರಂಗಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ನೀವೀಗ ಕೇಳ್ತಾ ಇರೋ ಗೀತೆ ವೀರ್ ಚಿತ್ರದ್ದು. ಗೀತೆಗೆ ದನಿಯಾಗಿದ್ದಾರೆ ರೂಪ್ ಕುಮಾರ್ ರಾಥೋಡ್ ಹಾಗೂ ಶ್ರೇಯಾ ಘೋಷಾಲ್ ಹಾಗೂ ಸಂಗಡಿಗರು. ಗುಲ್ಜಾರ್ ಅವರ ಗೀತೆಗೆ ಸಾಜಿದ್ ವಾಜಿದ್ ಅವರು ಸಂಗೀತ ಸಂಯೋಜನೆ ಮಾಡಿದ್ದಾರೆ.

ಇದುವರೆಗೆ ರಂಗ್ ಬಿರಂಗೆ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮದೆ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ನಿಂದ ಮೂಡಿಬಂತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಹಾಸನ. ಬಾಲನಂದನ ಮಕ್ಕಳ ಕಾರ್ಯಕ್ರಮ ಪುಟಾಣಿಗಳ ಬಾಲನಂದನ ರಸಪ್ರಶ್ನೆಯ ನೇರ ಫೋನಿನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮಕ್ಕೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು 2462889 ಮತ್ತೊಂದು 2452258 ಎಸ್ಟಿಡಿ ಕ್ರಮಾಂಕ 08172. ಕಾರ್ಯಕ್ರಮದ ಪ್ರಸ್ತುತಿ ಭವಿಷ್ಯ ಹೆಚ್ವೈ.

ಪ್ರೀತಿಯ ಪುಟಾಣಿಗಳಿಗೆಲ್ಲ ಭವಿಷ್ಯ ಹೆಚ್ಚುವ ಜೀವಾಳ ಮಾಡುವ ನಮಸ್ಕಾರಗಳು. ನಿಮ್ಮೆಲ್ಲರಿಗೂ ಇಂದಿನ ಬಾಲನಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಪುಟಾಣಿಗಳೇ, ಇಂದಿನ ಬಾಲನಂದನದಲ್ಲಿ ರಸಪ್ರಶ್ನೆಗಳನ್ನ ಕೇಳಲಾಗುತ್ತೆ. ಅಯ್ಯೋ, ಇದೇನು ಬರೀ ರಸಪ್ರಶ್ನೆನ ಅಂತ ಅನ್ಕೊಳ್ತಿದ್ದೀರಾ? ಇಲ್ಲ, ಬರೀ ಪ್ರಶ್ನೆಗಳಲ್ಲ, ಜೊತೆಗೆ ಮೋಜು ಮಸ್ತಿನೂ ಇರುತ್ತೆ. ಮತ್ತ್ಯಾಕೆ ತಡ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ. ಪುಟಾಣಿಗಳೇ, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2452258, ಮತ್ತೊಂದು 2462289. ಎಸ್ಟಿಡಿ ಕ್ರಮಾಂಕ 0812. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ.

0: ಕಾರ್ಯಕ್ರಮದ ಮೊದಲ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತನಾಡ್ತಿರೋದು?
1: ಹಲೋ
0: ಹಲೋ, ಯಾರು ಮಾತನಾಡ್ತಿರೋದು?
1: ನಾನು ಹವಳ.
0: ಹವಳ, ಎಲ್ಲಿಂದ ಕರೆ ಮಾಡಿದ್ದೀರಾ?
1: ನಾನು ರಾಮನಗರ.
0: ರಾಮನಗರದಿಂದ? ಸ್ವಲ್ಪ ಜೋರಾಗಿ ಮಾತನಾಡ್ಬೇಕು ಹವಳ. ಇವತ್ತಿಂದು ಕಾರ್ಯಕ್ರಮದಲ್ಲಿ ರಸ ಪ್ರಶ್ನೆಗಳಿದೆ ಗೊತ್ತಲ್ವಾ? ರೆಡಿ ಇದ್ದೀರಾ ಪ್ರಶ್ನೆ ಕೇಳಲಾ? ಅದಕ್ಕಿಂತ ಮುಂಚೆ ಯಾವ ತರಗತಿಯಲ್ಲಿ ಓದ್ತಿದ್ದೀರಾ ಹವಳ?
1: ನಾನು ನಾಲ್ಕನೇ ತರಗತಿಯಲ್ಲಿ ಓದ್ತಿದ್ದೆ.
0: ನಾಲ್ಕನೇ ತರಗತಿಯಲ್ಲಿ? ಶಾಲೆ ಎಲ್ಲ ಶುರು ಆಗಿದೆಯಾ?
1: ಶುರು ಆಗಿದೆ.
0: ಪ್ರಶ್ನೆ ಕೇಳಲ ಹಾಗಿದ್ರೆ, ಸೂರ್ಯ ಯಾವ ದಿಕ್ಕಿನಲ್ಲಿ ಉದಯಿಸ್ತಾನೆ?
1: ಈಸ್ಟಿಂದ.
0: ಈಸ್ಟ್. ಕನ್ನಡದಲ್ಲಿ ಏನಂತಾರೆ ಅದಕ್ಕೆ?
1: ಪೂರ್ವ.
0: ಪೂರ್ವ ದಿಕ್ಕಿನಲ್ಲಿ ಉದಯಿಸ್ತಾನೆ. ಅಭಿನಂದನೆಗಳು, ನಿಮಗೆ ಸರಿಯಾದ ಉತ್ತರವನ್ನ ಕೊಟ್ಟಿದ್ದೀರಾ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.
1: ಥ್ಯಾಂಕ್ ಯು.

ಮಕ್ಕಳೇ, ಬೇಸಿಗೆ ರಜೆ ಈಗಿನ್ನೂ ಮುಗಿದಿದೆ, ಶಾಲೆ ಬೇರೆ ಶುರುವಾಗಿದೆ ಅಲ್ವಾ. ಬೇಸಿಗೆ ರಜೆಯಲ್ಲಿ ದಿನ ಬೆಳಗ್ಗೆ ಬೇರೆ ದಿನಗಳಿಗಿಂತ ಸ್ವಲ್ಪ ಲೇಟಾಗೆದ್ದು ಸ್ವಲ್ಪ ಟಿವಿ ನೋಡಿ, ನಿಧಾನಕ್ಕೆ ಅಡುಗೆ ಮನೆಗೆ ಹೋಗಿ, ಅಮ್ಮನಿಗೆ ಸ್ವಲ್ಪ ಕಿತಾಪತಿ ಮಾಡಿ, ಅಮ್ಮನ ಜೊತೆ ಬೈಸ್ಕೊಂಡು, ಆಮೇಲೆ ಅಬ್ಬ ಇವತ್ತಂತೂ ಶಾಲೆಗೆ ಹೋಗಂಗಿಲ್ಲ, ಅಜ್ಜಿ ಮನೆಗೆ ಹೋಗೋದಕ್ಕೆ ಬಟ್ಟೆ ಬರೇನೆಲ್ಲ ಒಂದು ಬ್ಯಾಗಿಗೆ ತುಂಬಿಕೊಂಡು ರೆಡಿಯಾಗಿ, ಮತ್ತೆ ಅಜ್ಜಿ ಮನೇಲಿ ನಮಗೆ ಆಟ ಆಡೋಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಅಮ್ಮಂಗೆ ಗೊತ್ತಾಗ್ದಂಗಿರೋ ಹಾಗೆ ಬ್ಯಾಗಿನ ಅಡಿಗೆ ಹಾಕ್ಕೊಂಡು, ಇದೆಲ್ಲ ನಾನು ಚಿಕ್ಕವಳಿದ್ದಾಗ ಮಾಡ್ತಿದ್ದಂತಹ ನನ್ನ ಬೇಸಿಗೆ ರಜೆಯ ಒಂದು ಶೆಡ್ಯೂಲು. ಹೀಗೆ ಒಂದು ಚಿನಾರಿ ಮುತ್ತ ಚಿತ್ರದ ಒಂದು ಗೀತೆಯನ್ನು ಕೇಳೋಣ.

ರೆಕ್ಕೆಯಿದ್ದರೆ ಸಾಕೆ ಈ ಗೀತೆಯನ್ನ ಹಾಡಿರೋರು ಬೇಬಿ ರೇಖಾ ಮತ್ತು ಸಂಗಡಿಗರು. ಈ ಗೀತೆಗೆ ಸಾಹಿತ್ಯ HS ವೆಂಕಟೇಶಮೂರ್ತಿ, ಸಂಗೀತ CS ಅಶ್ವಥ್ರವರದ್ದು. ಕೇಳಿ ಈ ಒಂದು ಗೀತೆ.

0: ಕಾರ್ಯಕ್ರಮಕ್ಕೆ ಇನ್ನೊಂದು ಕರೆ ಬಂದಿದೆ. ಯಾವ ಪುಟಾಣಿ ಕರೆ ಮಾಡಿದ್ದಾರೆ ಅಂತ ನೋಡೋಣವಾ. ನಮಸ್ತೆ. ನಮಸ್ತೆ, ಯಾರು ಮಾತನಾಡ್ತಿರೋದು? ಓ, ನಿನ್ನ ಹೆಸರನ್ನು ಭವಿಷ್ಯ. ಎಲ್ಲಿಂದ ಕರೆ ಮಾಡ್ತಿರೋದು ಭವಿಷ್ಯ? ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಭವಿಷ್ಯ ಅವರು? ಹಾಸನದಿಂದ. ಎಷ್ಟನೇ ತರಗತಿ ಓದ್ತಿದ್ದೀರಾ?
1: ಯುಕೆಜಿ
0: ಓದ್ತಾ ಇದ್ದೀರಾ? ಅಮ್ಮ ಎಲ್ಲ ಹೇಳ್ಕೊಡ್ತಾ ಇದಾರ ಅನ್ಸುತ್ತೆ. ರೆಡಿ ಇದ್ದೀರಾ ಈಗ ಆಟ ಆಡಕ್ಕೆ? ಪ್ರಶ್ನೆ ಕೇಳಲಾ? ಈಗ ಒಂದು ಒಗಟನ್ನ ಕೇಳ್ತೀನಿ, ಕೇಳಲಾ? ರೆಡಿ ಇದ್ದೀರಾ? ನಾಲ್ಕು ಕಾಲುಗಳಿವೆ ಆದರೆ ಓಡಲಾರೆ ನಾನ್ ಯಾರು? ತಾತಗ್ ನಾಲ್ಕು ಕಾಲಿದ್ಯಾ?
2: ಮಂಚ.
0: ಅಮ್ಮ ಹೇಳ್ಕೊಟ್ರು ನೋಡು, ಮಂಚ ಆಗುತ್ತೆ, ಚೇರ್ ಆಗುತ್ತೆ, ಟೇಬಲ್ ಆಗುತ್ತೆ, ನಾಲ್ಕು ಕಾಲಿರೋದು ಎಲ್ಲದೂ ಆಗುತ್ತೆ. ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.

ಪುಟಾಣಿಗಳೇ, ನಮ್ಮ ಕಾರ್ಯಕ್ರಮಕ್ಕೆ ಕರೆ ಮಾಡಲು ದೂರವಾಣಿ ಸಂಖ್ಯೆಗಳು ಹೀಗಿವೆ: 2452258, ಇನ್ನೊಂದು 2462289. ಎಸ್ಟಿಡಿ ಕ್ರಮಾಂಕ 0812. ಇನ್ಯಾಕ್ ತಡ, ಕಾರ್ಯಕ್ರಮಕ್ಕೆ ಕರೆ ಮಾಡಿ ಭಾಗವಹಿಸಿ.

ಪುಟಾಣಿಗಳೇ, ಆಗ್ಲೇ ಅಜ್ಜಿ ಮನೆಗೆ ಹೋಗೋ ಕತೆನ ಹೇಳ್ತಾ ಇದ್ದೆ ಅಲ್ವಾ? ಇನ್ನ ಅಜ್ಜಿ ಮನೆಗೆ ಹೋಗ್ತಾ ದಾರಿ ಉದ್ದಕ್ಕೂ ನಾನು ನಮ್ಮಕ್ಕ ಇಬ್ರು ಆ ಮನೆ ನಿಂದು, ಈ ಮನೆ ನಂದು, ಆ ಕಾರ್ ನಿಂದು, ಈ ಕಾರ್ ನಂದು ಅಂತ ನಮ್ಗಿಷ್ಟವಾದ ಬಣ್ಣದ ಆಟವನ್ನ ಆಡ್ತಿದ್ವಿ. ಆಮೇಲೆ ಅಜ್ಜಿ ಮನೆಗೆ ಹೋದ ತಕ್ಷಣ ಅಂಗಳದಲ್ಲಿದ್ದ ನಮ್ಮ ಪ್ರೀತಿ ನಾಯಿ ಅಂತೂ ಎಷ್ಟೋ ದಿನ ಆದ್ಮೇಲೆ ಬಂದಿದ್ದೀನಿ ಅಂದ್ಬಿಟ್ಟು, ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ ನೀನು ಅಂತ ಕಣ್ಗಳಲ್ಲೇ ಮಾತಾಡ್ತಾ ಇತ್ತು. ಈಗ ಒಂದು ಕರೆ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ.

0: ಆಮೇಲೆ ಇನ್ನೊಂದು ಹೇಳೋದು ಮರ್ತೆ ನೋಡಿ ಮಕ್ಕಳೇ, ನಾಳೆ ಅಜ್ಜಿ ಮನೆಗೆ ಹೋಗೋ ವಿಷಯನ ನಮ್ಮಮ್ಮ ಹಿಂದಿನ ದಿನನೇ ಚಿಕ್ಕಮ್ಮ ಮಾವರಿಗೆ ಹೇಳ್ತಿದ್ರು. ಮಕ್ಕಳಿಗೆ ಬೇಸಿಗೆ ರಜೆ ಶುರುವಾಗಿದೆ, ಮಕ್ಕಳನ್ನ ಅಮ್ಮನ ಮನೆಗೆ ಬಿಡ್ತಿದ್ದೀನಿ ಕಣೆ, ನೀನು ಮಕ್ಕಳನ್ನ ಕರ್ಕೊಂಡು ಬಾ ಅಂತ ಹೇಳ್ತಿದ್ರು. ನಮಗೆ ಆಟ ಆಡಲು ಜೊತೆಗಾರರು ಸಿಗ್ತಾರೆ ಅನ್ನೋದು ನಮ್ದು ಇನ್ನೊಂಥರ ಖುಷಿಯಾಗಿತ್ತು. ಕಾರ್ಯಕ್ರಮಕ್ಕೆ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ. ನಮಸ್ತೆ, ಯಾರು ಮಾತನಾಡ್ತಿರೋದು?
1: ಮನ್ವಿತಾ.
0: ಮನ್ವಿತಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಮನ್ವಿತಾ ಅವರು? ಧನ್ವಿತಾ ಅವರು. ಎಲ್ಲಿಂದ ಕರೆ ಮಾಡ್ತಿದ್ದೀರಾ?
1: ಪಡುವಳಲು.
0: ಪಡುವಳಲು. ಏನ್ ಓದ್ತಿದ್ದೀರಾ ಧನ್ವಿತಾ ಅವರು? ಮೊದಲನೇ ತರಗತಿ. ಪ್ರಶ್ನೆ ಕೇಳಲ ನಿಮ್ಗೆ? ಇದು ಒಂದು ಒಗಟು ಆಯ್ತಾ? ಹಗಲು ಕಾಣಿಸುವುದಿಲ್ಲ, ರಾತ್ರಿ ಮಿನುಗುತ್ತದೆ, ನಾನು ಯಾರು?
1: ನಕ್ಷತ್ರ.
0: ನಕ್ಷತ್ರ, ಸರಿಯಾದ ಉತ್ತರ. ಅಮ್ಮ ಹೇಳ್ಕೊಟ್ರೆ ನಿಂಗೆ ಗೊತ್ತಿತ್ತಾ? ಗೊತ್ತಿತ್ತಾ? ಅಭಿನಂದನೆಗಳು, ಸರಿಯಾದ ಉತ್ತರವನ್ನ ಹೇಳಿದ್ದೀರಾ. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.

0: ಮಕ್ಕಳೇ, ಇನ್ನ ಅಜ್ಜಿ ಮನೆಗೆ ಬಂದ ಮೇಲೆ ಹಾಲ್ನಲ್ಲೇ ಪೇಪರ್ ಹೊತ್ತ ಕೂತಿದ್ದ ಅಪ್ಪಯ್ಯನ್ ನೋಡಿದ್ರೆ ಸ್ವಲ್ಪ ಭಯ. ನಾವು ಬಂದಿದ್ನ ನೋಡಿ ಅಜ್ಜಿ ಮನೆ ಒಳಗಿಂದ ಓಡ್ ಬಂದು ಮುಖ ಮೂತಿನೆಲ್ಲ ಮುತ್ತಿಟ್ಟಿದ್ನ ಈಗ್ಲೂ ಮಿಸ್ ಮಾಡ್ಕೊಳ್ತೀವಿ. ಇನ್ನ ಅಜ್ಜಿ ಮನೆಗೆ ಬಂದ ಮೇಲೆ ನಮ್ದೇ ಹವ ಅಲ್ವಾ, ನಾವು ನಡೆದಿದ್ದೇ ದಾರಿ. ನಮ್ಗಿಷ್ಟ ಬಂದಂತೆ ಇರ್ಬೋದು, ನಮ್ಗಿಷ್ಟ ಬಂದಂತೆ ಕಿರ್ಚಾಡ್ಬೋದು. ಇನ್ನ ನಮ್ಗೇನಾದ್ರೂ ಅಮ್ಮ ಬೈದ್ರೆ ಅಜ್ಜಿ ಅಮ್ಮಂಗ್ ಬೈತಾ ಇದ್ರು, ಏ ಸುಮ್ಮಿರೆ ಮಕ್ಳಿಗೇನ್ ಬೈತೀಯಾ, ನಾನು ನಿನ್ನ ಹಂಗೆ ಸಾಕಿದ್ನಾ ಅಂತ. ಇನ್ನ ಅಜ್ಜಿ ಮನೇಲಿ ವಿಧವಿಧವಾದ ಖಾದ್ಯಗಳು, ಅದನ್ನಂತೂ ಕೇಳ್ಬೇಕಾ, ದಿನಕ್ಕೊಂದು ತರದ್ದು. ಒಂದಿನ ಹಲಸಿನ ಹಣ್ಣಿನ ಹಣ್ಣಿಟ್ಟಾದ್ರೆ ಒಂದಿನ ಕೆಸದ ಪತ್ರೊಡೆ, ಇನ್ನೊಂದಿನ ಹಲಸಿನ ಗಾಳ ಹುರ್ದ್ಕೊಟ್ರೆ ಒಂದಿನ ಅಣಬೆ ಸುಟ್ಕೊಡೋರು. ಕಾರ್ಯಕ್ರಮಕ್ಕೆ ಒಂದು ಕರೆ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ.
1: ಹಲೋ.
0: ನಮಸ್ತೆ, ಯಾರು ಮಾತನಾಡ್ತಿರೋದು?
1: ನಾನು ಸಿಂಚನ.
0: ಸಿಂಚನ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸಿಂಚನ?
1: ಹಾಸನದಿಂದ.
0: ಹಾಸನದಿಂದ ಏನ್ ಓದ್ತಾ ಇದ್ದೀರಾ?
1: ನಾನು LKG.
0: ಎಷ್ಟನೇ ತರಗತಿ? UKG.
1: LKG.
0: LKG. ಪ್ರಶ್ನೆ ಕೇಳಲಾ, ರೆಡಿ ಇದ್ದೀರಾ? ಇದು ಒಂದು ಒಗಟು. ಎರಡು ಅಣ್ಣ ತಮ್ಮಂದಿರು ಒಬ್ಬರನ್ನೊಬ್ಬರು ನೋಡಲಾರದು, ಏನದು? ಇನ್ನೊಂದ್ಮೆ ಹೇಳ. ಎರಡು ಅಣ್ಣ ತಮ್ಮಂದಿರು ಒಬ್ರನ್ನೊಬ್ರು ನೋಡಕ್ಕಾಗಲ್ಲ, ಏನದು?
1: ಕಣ್ಣು.
0: ಕಣ್ಣು, ಸರಿಯಾದ ಉತ್ತರ. ಗೊತ್ತಿತ್ತ ನಿಮ್ಗೆ? ಯಾರು ಹೇಳ್ಕೊಟ್ರ?
1: ಅಮ್ಮ ಹೇಳ್ಕೊಟ್ರು.
0: ಅಮ್ಮ ಹೇಳ್ಕೊಟ್ರ? ಅಭಿನಂದನೆಗಳು. ಹೀಗೆ ಕರೆ ಮಾಡ್ತಾ ಇರಿ. ನಮಸ್ಕಾರ.

ಪುಟಾಣಿಗಳೇ, ಇದುವರೆಗೆ ಚಿನ್ನಾರಿ ಮುತ್ತ ಚಿತ್ರದ ಒಂದು ಗೀತೆಯನ್ನ ಕೇಳಿದ್ರಿ. ಗೀತೆಯನ್ನ ಹಾಡಿದವರು ಬೇಬಿ ರೇಖಾ ಮತ್ತು ಸಂಗಡಿಗರು. ಸಾಹಿತ್ಯ HS ವೆಂಕಟೇಶಮೂರ್ತಿ. ಈ ಗೀತೆಗೆ ಸಂಗೀತ CS ಅಶ್ವಥ್ರವರದ್ದು.

ಮಕ್ಕಳೇ, ಇದುವರೆಗೂ ಅಜ್ಜಿ ಮನೆಗೆ ಹೋಗ್ತಿದ್ದ ಕಥೆನ ಹೇಳ್ತಿದ್ದೆ ಅಲ್ವಾ? ಇನ್ನು ನಮಗೆ ಅಜ್ಜಿ ಮನೇಲಿ ಇರಬೇಕಾದ್ರೆ ಭಾನುವಾರ ಬಂತು ಅಂದರೆ ಐಸ್ ಕ್ರೀಮ್ ಕ್ಯಾಂಡಿ ಬರೋ ಅಂಥ ಗಾಡಿನ ಕಾಯ್ತಾ ಇದ್ವಿ. ಅಮ್ಮನ ಜೊತೆ ದುಡ್ಡು ಕೇಳಿದ್ರೆ ಅಜ್ಜಿ ಅಮ್ಮ ಬೈತಾರೆ ಅಂದ್ಬಿಟ್ಟು ಅಜ್ಜಿ ಜೊತೆ ಹೋಗಿ ಕಿವಿಲಿ ಗುಟ್ಟಲ್ಲಿ, ಅಜ್ಜಿ ಐಸ್ ಕ್ಯಾಂಡಿ ಬರ್ತಿದೆ, 2 ರೂಪಾಯಿ ಕೊಡಜ್ಜಿ ಅಂತ ಕೇಳ್ತಿದ್ವಿ. ಅಜ್ಜಿನೂ ಸೊಂಟ ಕಟ್ಟಿದ್ದ ಎಲೆಅಡಿಕೆ ಚೀಲದಿಂದ 1-2 ರೂಪಾಯಿನ ತೆಗೆದು ಕೊಡೋರು. ಇಂದಿನ ಅಜ್ಜಿ ಜೊತೆಗೆ ತೋಟಕ್ಕೆ ಹೋಗೋದು, ಸೊಪ್ಪು ಕುಯ್ಕೊಬರೋದು, ಗದ್ದೆ ಬದುನಲ್ಲಿ ಓಡಾಡೋದು, ಸಂತೆಗೆ ಹೋಗೋದು, ಇಷ್ಟೆಲ್ಲ ಮಾಡ್ತಿದ್ವಿ. ನಾವು ಎಷ್ಟು ಬೇಗ ಬೆಳೆದ್ಬಿಟ್ವಲ್ವಾ, ಇಷ್ಟು ಬೇಗ ಬೆಳಿಬಾರ್ದಿತ್ತು ಅಂತ ನನಗೆ ಈಗ ಅನ್ನಿಸ್ತಾ ಇದೆ ಮಕ್ಕಳೇ.

0: ಕಾರ್ಯಕ್ರಮದಲ್ಲಿ ಮುಂದಿನ ಕರೆ ಯಾರ್ದು ಅಂತ ನೋಡೋಣ. ನಮಸ್ತೆ.
1: ಹಲೋ.
0: ನಮಸ್ತೆ, ಯಾರು ಮಾತನಾಡ್ತಿರೋದು? ನಮಸ್ತೆ.
1: ಕಾರ್ಯಕ್ರಮ ಸಂಜೆ 5 ಗಂಟೆಯಿಂದ ಇಟ್ಟರೆ ಒಳ್ಳೇದು ಮೇಡಮ್. ಎಲ್ಲ ಮಕ್ಕಳು ಕೂಡ ಎಲ್ಲ ಶಾಲೆಗೆ ಹೋಗಿರುತ್ತೆ.
0: ನಿಮ್ಮ ಸಲಹೆಯನ್ನ ಹಿರಿಯ ಅಧಿಕಾರಿಗಳಿಗೆ ತಿಳಿಸ್ತೀವಿ ಸರ್.
1: ಮೇಡಮ್, ಈ ಕಾರ್ಯಕ್ರಮಕ್ಕೆ ನಾವು ಮಾಡಂಗಿಲ್ಲ, ಅದು ಕೂಡ ಹೇಳಬೇಕು ಅಂತ ಮಾಡಿದ್ವಿ.
0: ಸರಿ ಸರ್, ನಿಮ್ಮ ಸಲಹೆಯನ್ನ ಹಿರಿಯ ಅಧಿಕಾರಿಗಳಲ್ಲಿ ತಿಳಿಸ್ತೀವಿ.
1: ಓಕೆ ಓಕೆ ಮೇಡಮ್.

0: ಕಾರ್ಯಕ್ರಮದಲ್ಲಿ ಇನ್ನೊಂದು ಕರೆ ಬರ್ತಾ ಇದೆ, ಯಾರ್ದು ಅಂತ ನೋಡೋಣ. ನಮಸ್ತೆ.
1: ನಮಸ್ಕಾರ
0: ನಮಸ್ತೆ.
1: ಮೇಡಮ್,
0: ನಮಸ್ತೆ.
1: ನಾನು ಸಂಗಮ್ ಟೇಲರ್ ಶಶಿಕುಮಾರ್.
0: ಸರ್, ಇದು ಬಾಲನಂದನ ಕಾರ್ಯಕ್ರಮ, ಮಕ್ಕಳಿಗಾಗಿ ಇರುವಂತ ಕಾರ್ಯಕ್ರಮ.

ನಮ್ಮ ಪುಟಾಣಿಗಳೆಲ್ಲ ಇವತ್ತು ಶಾಲೆಗೆ ಹೋಗಿದ್ದಾರೆ ಅಂತ ಗೊತ್ತು. ನನಗೂ ಯಾಕೋ ಈಗೀಗ ಶಾಲೆಗೆ ಹೋಗಬೇಕು ಅಂತ ಅನ್ನಿಸ್ತಿದೆ. ಅದ್ರ ಜೊತೆಗೆ ಇಷ್ಟು ದೊಡ್ಡವರಾದರೂ ಇವಾಗಲೂ ಸಹ ಬೇಸಿಗೆ ರಜೆ ನನಗೂ ಬೇಕು ಅಂತ ಅನ್ನಿಸ್ತಾ ಇದೆ. ಮಕ್ಕಳೇ, ಇದಾಗಿತ್ತು ಇಂದಿನ ಬಾಲನಂದನ ಕಾರ್ಯಕ್ರಮ. ಕರೆ ಮಾಡಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತಾ ಇಂದಿನ ಕಾರ್ಯಕ್ರಮವನ್ನು ಮುಗಿಸೋಣ. ಬಾಯ್ ಬಾಯ್ ಪುಟಾಣಿಗಳೇ.

0: ಆಕಾಶವಾಣಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಈ ಕುರಿತಂತೆ ವಿಶೇಷ ಚರ್ಚೆ ಮೂಡಿಬರಲಿದೆ. ಭಾಗವಹಿಸುತ್ತಾರೆ ಡಾಕ್ಟರ್ ಎಂ ಶಿವಪ್ರಕಾಶ್, ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕರು. ಚರ್ಚೆಯನ್ನು ನಡೆಸಿಕೊಡಲಿದ್ದಾರೆ ಕೆಸಿ ಶಿವರಾಮ್, ಹಿರಿಯ ಪತ್ರಕರ್ತರು.
1: ಸಹೃದಯ ಕೇಳುಗೆ ಕೋಟಿಗೆ ನಮಸ್ಕಾರ. ತಮಗೆಲ್ಲ ಯೋಗ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಆತ್ಮೀಯ ಕೇಳುಗರೆ, ಯೋಗ ದಿನಾಚರಣೆ, ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಮತ್ತೆ ಬಂದಿದೆ. ಇದು 12ನೇ ಆವೃತ್ತಿ. ಭಾರತ ಜಗತ್ತಿನ ಜನಕೋಟಿಗೆ ಅನೇಕ ವಿದ್ಯೆಗಳನ್ನು ಕೊಟ್ಟಿದೆ, ಅದರಲ್ಲಿ ಯೋಗವೂ ಕೂಡ ಒಂದು. ಇವತ್ತು ಇಡೀ ಜಗತ್ತಿನಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಯೋಗ ಯೋಗ ಅಂತ ಅಂದರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೂ ಕೂಡ 12 ವರ್ಷಗಳು ತುಂಬಿದೆ. ಇಂಥ ಸುಯೋಗದ ಹೊತ್ತಿನಲ್ಲಿ ನಾವು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು, ಅದರ ಮಹತ್ವವನ್ನು, ಹಾಗೆಯೇ ಈ ವರ್ಷದ ಘೋಷವಾಕ್ಯದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ನಿಮಗೆ ತಿಳಿಸಿಕೊಡೋದಕ್ಕೆ ಮುಂದಾಗಿದ್ದೇವೆ. ನಿಮಗೆ ಮಾಹಿತಿ ನೀಡುತ್ತಾ ಈ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಸಂಪನ್ನಗೊಳಿಸೋದಕ್ಕೆ ಡಾಕ್ಟರ್ ಎಂ ಶಿವಪ್ರಕಾಶ್ ಅವರು ನಮ್ಮ ಜೊತೆ ಇದ್ದಾರೆ. ಶಿವಪ್ರಕಾಶ್ ಅವರು ಮೂಲತಃ ಯೋಗ ಗುರುಗಳು, ಯೋಗಾಚಾರ್ಯರು. ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ವಿವಿಧ ವೇದಿಕೆಗಳಲ್ಲಿ ಯೋಗವನ್ನು ಕುರಿತು, ಅದರ ಮಹತ್ವವನ್ನು ಕುರಿತು ಮಾತಾಡಿದ್ದಾರೆ. ಸ್ವತಃ ಯೋಗಪಟುಗಳು ಕೂಡ ಹೌದು. ವಿಶೇಷವಾಗಿ ಇವರು ಒತ್ತಡ ನಿರ್ವಹಣೆ, ಯೋಗ ಚಿಕಿತ್ಸೆ, ಶಕ್ತಿ ನಿರ್ವಹಣೆ, ಕಾಸ್ಮಿಕ್ ಹೀಲಿಂಗ್, ಇದಲ್ಲದೆ ಸೈಂಟಿಫಿಕ್ ಪ್ರಾಣಾಯಾಮ, ಈ ಪ್ರಕಾರದ ಬಗ್ಗೆ ಹೆಚ್ಚು ಪರಿಣತಿಯನ್ನು ಹೊಂದಿದವರು. ಬನ್ನಿ ಹಾಗಾದರೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಬಗ್ಗೆ ಡಾಕ್ಟರ್ ಎಂ ಶಿವಪ್ರಕಾಶ್ ಜೊತೆ ಮಾತುಕತೆಗೆ ಮುಂದಾಗೋಣ. ಸರ್ ನಮಸ್ಕಾರ.
2: ನಮಸ್ಕಾರ.
1: ತಮಗೆ ವಿಶೇಷವಾಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದೀನಿ. ಸರ್, ಯಾಕೆ ಈ ಯೋಗ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತೀವಿ, ಇದರ ಮಹತ್ವ ಏನು ಸರ್?
2: ಇವತ್ತಿನ ಈ ವರ್ಷದ ಯೋಗದ ಒಂದು ಥೀಮ್ ಏನಿದೆ, ಅದು ವೃದ್ಧಾಪ್ಯಕ್ಕಾಗಿ ಯೋಗ,
1: ಆರೋಗ್ಯಕರ
2: ವೃದ್ಧಾಪ್ಯಕ್ಕಾಗಿ ಯೋಗ. ಹಾಗಾಗಿ ಈಗ ವೃದ್ಧಾಪ್ಯಕ್ಕಾಗಿ ಯೋಗವನ್ನ ಮಾಡೋದ್ರಿಂದ ಮುಂದೆ ಆಗುವಂತಹ ಏನು ಸಮಸ್ಯೆಗಳಿದೆ, ಆರೋಗ್ಯದ ಸಮಸ್ಯೆಗಳನ್ನ ಅದನ್ನ ನಾವು ತಡೆಗಟ್ಟಬಹುದು. ಮತ್ತೆ ವೃದ್ಧಾಪ್ಯದಲ್ಲೂ ಕೂಡ ಈ ಒಂದು ಯೋಗವನ್ನ ಆಚರಣೆ ತರಬಹುದು. ಸೊ ಇದರಿಂದ ಏನಾಗುತ್ತೆ, ಅವರು ಆರೋಗ್ಯಕರವಾಗಿ ಮತ್ತೆ ಒತ್ತಡ ನಿರ್ವಹಣೆಗೆ ಇದು ಬಹಳಷ್ಟು ಸಹಾಯಕಾರಿ ಆಗುತ್ತೆ.
1: ಓಕೆ ಓಕೆ. ಅಂದ್ರೆ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗನ ಅಳವಡಿಸ್ಕೊಳ್ಬೇಕು. ಬಹುಶಃ ನನಗನ್ಸೋದು ವೃದ್ಧಾಪ್ಯದ ಹೊತ್ತಿನಲ್ಲಿ ಮಾಡೋದಕ್ಕಿಂತ ವೃದ್ಧಾಪ್ಯ ಬರೋದಕ್ಕೆ ಮೊದಲೇ ಮಾಡಿಕೊಂಡ್ರೆ, ಅಂದರೆ ಚಿಕ್ಕ ವಯಸ್ಸಿನಲ್ಲೇ ಅದನ್ನು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮುಂದೆ ವೃದ್ಧಾಪ್ಯದಲ್ಲಿ ಬರತಕ್ಕಂಥ ಅನಾರೋಗ್ಯವನ್ನು ತಡೆಗಟ್ಟಬಹುದು ಅಂತೀರಾ?
2: ಖಂಡಿತ ಸರ್, ಖಂಡಿತ.
1: ಓಕೆ. ಅಥವಾ ವೃದ್ಧಾಪ್ಯದಲ್ಲಿ ಯೋಗ ಮಾಡಬಹುದಾ? ಎರಡೂ ಕಾರಣಗಳನ್ನು ನಾವು ಕೊಡ್ಬೋದು.
2: ಈಗ ಚಿಕ್ಕರಿಂದನೇ ಅವರು ಯೋಗಾಭ್ಯಾಸವನ್ನು ಮಾಡ್ತಾ ಹೋದಾಗ ಅದು ಮುಂದೆ ಬರುವಂತಹ ಆರೋಗ್ಯದ ಸಮಸ್ಯೆಗಳನ್ನ, ಕಾಯಿಲೆಗಳನ್ನ ತಡೆಗಟ್ಟುವುದಕ್ಕೆ ಸಾಧ್ಯ ಆಗುತ್ತೆ. ಸೊ ಇದು ಈ ಒಂದು ಯೋಗವನ್ನು, ಈ ಪ್ರಾಣಾಯಾಮ ಧ್ಯಾನವನ್ನ ವೃದ್ಧಾಪ್ಯದಲ್ಲೂ ಕೂಡ ಆಚರಣೆ ಮಾಡುವಂಥದ್ದು ಕೂಡ ನಾವು ಮಾಡಬಹುದು. ಸೊ ಹಾಗಾಗಿ ಈ ಸರಿಯ ಒಂದು ಈ ವರ್ಷದ ಥೀಮ್ ಏನಿದೆ, ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಅನ್ನೋದು ಬಹಳ ಸೂಕ್ತ ಅಂತ ನನಗನ್ಸುತ್ತೆ.
1: ಓಕೆ. ಅಂದ್ರೆ ಒಟ್ಟು ಜಗತ್ತಿನ ಇಳಿಸಂಜೆಯಲ್ಲಿರ್ತಕ್ಕಂಥ ವಯಸ್ಸಾದವ್ರನ್ನ ಗಮನದಲ್ಲಿಟ್ಕೊಂಡು ಈ ಸರಿಯ ಥೀಮ್ ಅನ್ನ ಕಾಯಿನ್
2: ಮಾಡಿದೆ.
1: ಭಾರತ ಜಗತ್ತಿಗೆ ಅನೇಕ ವಿದ್ಯೆಗಳನ್ನ ಕೊಟ್ಟಿದೆ, ಅದರಲ್ಲಿ ಇದು ಒಂದು ವಿದ್ಯೆ ಎನ್ನುವಂಥದ್ದು ನಾವೆಲ್ಲ ತುಂಬಾ ಹೆಮ್ಮೆ ಪಡ್ತಕ್ಕಂಥ ವಿಚಾರ. ಎಷ್ಟು ಅನಿವಾರ್ಯ ಇತ್ತು ಸರ್ ಜಗತ್ತಿಗೆ ಈ ವಿದ್ಯೆಯನ್ನ ಕೊಡುವಂಥದ್ದು, ಭಾರತದ ಮಣ್ಣಿನ ವಿದ್ಯೆಯನ್ನ?
2: ಭಾರತ ಹಲವಾರು ವಿದ್ಯೆಗಳನ್ನ ಕೊಟ್ಟಿದೆ ಹೇಳ್ದಂಗೆ, ಆದರೆ ಯೋಗ ಇದರಲ್ಲಿ ಪ್ರಮುಖವಾದಂತಹ ಒಂದು ವಿದ್ಯೆ. ಹಿಂದೆ ಯೋಗವನ್ನ ಈ ಗುರುಕುಲ ಏನು ನಡೆಸ್ತಾ ಇದ್ರು, ಅದರಲ್ಲಿ ವಿದ್ಯಾಭ್ಯಾಸ ಶುರುವಾಗುವಂಥದ್ದೇ ಯೋಗಾಭ್ಯಾಸದ ಮುಖಾಂತರ. ಸೂರ್ಯ ನಮಸ್ಕಾರ ಮಾಡುವುದರಿಂದನೇ ಶುರುವಾಗುವಂಥದ್ದು ಈ ಒಂದು ಪ್ರಾಚೀನವಾದಂಥ ಒಂದು ಯೋಗ ಪದ್ಧತಿ ನಡ್ಕೊಂಡು ಬಂದಿರುವಂಥದ್ದು. ಸೊ ಈ ಯೋಗಾಭ್ಯಾಸವನ್ನು ಯಾಕೆ ಇದನ್ನು ನಡೆಸ್ಕೊಂಡು ಬಂದಿದ್ದಾರೆ ಅಂತಂದರೆ, ಈ ಒಂದು ದೈಹಿಕವಾದಂಥ ಆರೋಗ್ಯ, ಮಾನಸಿಕ ಆರೋಗ್ಯ, ಮತ್ತು ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಮತ್ತು ಆಧ್ಯಾತ್ಮಿಕ ಆರೋಗ್ಯ, ಇದು ಸಂಪೂರ್ಣ ಏನು ಹೇಳ್ತೀವೋ ವ್ಯಕ್ತಿತ್ವ ಅಂತ ಹೇಳ್ತೀವಿ, ವ್ಯಕ್ತಿತ್ವದ ಒಂದು ವಿಕಾಸ ಈ ಯೋಗದಿಂದ ಆಗುತ್ತೆ. ಈ ಯೋಗ ಏನು ಮಾಡುತ್ತೆ, ಇದೊಂದು ದೇಹ ಮನಸ್ಸು ಈ ಎರಡನ್ನೂ ಕೂಡ ಒಂದು ಮಾಡುವಂಥದ್ದು, ದೇಹ ಉಸಿರಾಟ ಮನಸ್ಸನ್ನು

0: ಮಾಡೋದಕ್ಕೆ ಯೋಗ ಅಂತ ಕರಿತೀವಿ ನಾವು. ದೇಹ, ಉಸಿರಾಟ, ಮನಸ್ಸು, ಬುದ್ಧಿಯನ್ನು ಒಂದು ಮಾಡೋದಕ್ಕೆ ಯೋಗ ಅಂತ ಕರಿತೀವಿ.
1: ನಮ್ಮಲ್ಲಿರುವ ಅಂದ್ರೆ ಬರೀ ಆಸನಗಳಲ್ಲ ಅನ್ನುವಂಥದ್ದು ನಿಮ್ಮ ಮಾತಿನಿಂದ ವ್ಯಕ್ತ ಆಗ್ತಾ.
0: ಖಂಡಿತ ಖಂಡಿತ, ಬರೀ ಆಸನಗಳಷ್ಟೇ ಅಲ್ಲ ಅದ ಯೋಗ ಅನ್ನೋದು. ಯಾಕೆಂದ್ರೆ ಪತಂಜಲಿ ಅಷ್ಟಾಂಗ ಸೂತ್ರದಲ್ಲಿ ಯೋಗವನ್ನ 8 ಭಾಗಗಳಾಗಿ ವಿಂಗಡಿಸ್ತಾರೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ ಅಂತ 8 ಭಾಗಗಳಾಗಿ ವಿಂಗಡಿಸ್ತಾರೆ. ಸೊ ಯೋಗ ಅನ್ನೋದು ನಮ್ಮಲ್ಲಿರುವ ಚೈತನ್ಯ, ವಿಶ್ವ ಚೈತನ್ಯ ಜೊತೆಗೆ ಒಂದು ಮಾಡುವುದಕ್ಕೆ ಯೋಗ ಅಂತ ಹೇಳಿದ್ರೆ ಸಮನ್ವಯ ಅಂತ, ಇದು ಒಂದುಗೂಡಿಸುವಂಥದ್ದು ಅಂತ. ಸೊ ಅದಕ್ಕೆ ಯೋಗವನ್ನ ಪೂರಕವಾಗಿ ನಮ್ಮ ಪ್ರಾಚೀನವಾದಂತಹ ಒಂದು ಋಷಿಮುನಿಗಳ ಏನು ಒಂದು ಜ್ಞಾನ ಇದೆ, ಅದನ್ನ ಈ ಗುರುಕುಲದಿಂದ ಸಾವಿರಾರು ವರ್ಷಗಳಿಂದ ಇದು ನಡ್ಕೊಂಡು ಬಂದಿದೆ. ಯಾಕಂದ್ರೆ ಪತಂಜಲಿಯವರೇ 5,000 ವರ್ಷಗಳಿಂದನೇ ಈ ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ. ಯೋಗಾಂಗ ಅನುಷ್ಠಾನ ಶುದ್ಧಿಕ್ಷಯೆ ಜ್ಞಾನ ದೀಪ್ತಿರ ವಿವೇಕ ಖ್ಯಾತ ಅಂತ. ಅಂದ್ರೆ ಯೋಗವನ್ನ ಅನುಷ್ಠಾನಗೊಳಿಸೋದ್ರಿಂದ ದೇಹ ಮನಸ್ಸು ಆರೋಗ್ಯಕರವಾಗಿರ್ತದೆ. ಶುದ್ಧಿ, ಶುದ್ಧಿ ಅಂದ್ರೆ ಆರೋಗ್ಯ ಅಂತ. ಈ ಒಂದು ಜ್ಞಾನ ಸಮೃದ್ಧಿ ಆಗ್ತದೆ, ಜ್ಞಾನ ಜಾಸ್ತಿ ಆಗ್ತದೆ. ವಿವೇಕ ಖ್ಯಾತ ಅಂದ್ರೆ, ವಿವೇಕ ಅಂದ್ರೆ ಇದೊಂದು ಬುದ್ಧಿವಂತಿಕೆ, ಖ್ಯಾತ ಅಂತಂದ್ರೆ ಪಸರಿಸುವಂಥದ್ದು ಅಂತ, ವಿಶಾಲಗೊಳಿಸುವಂಥದ್ದು ಅಂತ. ಸೊ ಈ ಜ್ಞಾನದ ಜ್ಯೋತಿ ಬೆಳಗುತ್ತೆ ಅಂತ. ಸೊ ಯೋಗ ಅನ್ನೋದು ಬರೀ ಇವತ್ತೊಂದು ದಿವಸ ನೀವು ನೋಡ್ತಾ ಇರೋಂಗೆ ಮಾಧ್ಯಮಗಳಲ್ಲಿ ಬರೀ ಯೋಗಾಸನವನ್ನೇ ಯೋಗ ಅಂತ ಪ್ರತಿಬಿಂಬಿಸುವಂಥದ್ದು ಇದೆ. ಆದ್ರೆ ಯೋಗಾಸನವೇ ಯೋಗ ಅಲ್ಲ, ಅದು ಒಂದು ಅಂಗ ಮಾತ್ರ. ಹಾಗಾಗಿ ಪ್ರಾಚೀನದಿಂದನೂ ಕೂಡ ಇಲ್ಲಿವರೆಗೆ ಭಾರತ ಈ ಒಂದು ಯೋಗ ವಿದ್ಯೆಯನ್ನ ಒಂದು ಮಹತ್ವದ ಒಂದು ಕೊಡುಗೆಯನ್ನ ಕೊಟ್ಟಿದೆ ಅಂತ ಅದ್ರ ಭಾವಿಸ್ತೀನಿ ನಾನು.
1: ಅಲ್ಲಿ ಒಂದು ಜ್ಞಾನ ಅನ್ನೋ ಪದವನ್ನು ಬಳಸಿದ್ರೆ ಬಹುಶಃ ಯೋಗ ಅನ್ನುವಂಥದ್ದು ಜ್ಞಾನ ಅನ್ನುವಂಥದ್ದಕ್ಕೂ ಕೂಡ ಯೋಗ, ಅದು ಜ್ಞಾನವೂ ಹೌದು, ಧ್ಯಾನವೂ ಹೌದು, ಹಾಗೆಯೇ ಕಲಿಯೂ ಹೌದು, ಶಿಕ್ಷಣವೂ ಹೌದು, ಒಟ್ಟಾರೆ ಜೀವನ ಮಾರ್ಗ ಅಂತ ಕರಿಬೋದಾ ಸರ್?
0: ಖಂಡಿತ ಖಂಡಿತ.
1: ಓಕೆ, ಯಾರಿಗೆ ಇವತ್ತು ಆಧುನಿಕ ಜಗತ್ತಿನಲ್ಲಿ ಬದುಕ್ತಾ ಇರತಕ್ಕಂಥ ಯಾವ ಮಾನವ ಸಂಕುಲಕ್ಕೆ ಈ ಯೋಗ ಅಗತ್ಯ ಆಗುತ್ತೆ, ಯಾಕೆ?
0: ಇವತ್ತೊಂದು ದಿವಸ ಪ್ರಪಂಚದಲ್ಲಿ ಇರೋರಿಗೆ ಎಲ್ಲರಿಗೂ ಕೂಡ ಯೋಗ ಬೇಕು ಅಂತ ನಾನು ಹೇಳ್ತೀನಿ. ಅದು ಚಿಕ್ಕ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ, ಮುಖ್ಯವಾಗಿ ಏಕಾಗ್ರತೆ, ನೆನಪಿನ ಶಕ್ತಿ, ಮತ್ತೆ ಅವ್ರು ಓದಿರುವಂತ ನೆನಪಿಟ್ಕೊಳ್ಳುವಂಥದ್ದು, ಮತ್ತೆ ಪರೀಕ್ಷೆಗೆ ಹೋದಾಗ ಅವರಿಗೆ ಪುನರಾವರ್ತನೆಗೊಳಿಸುವಂಥದ್ದು, ಮತ್ತೆ ಈ ಉದ್ಯೋಗಿಗಳಿಗೆ ಮಾನಸಿಕ ಒತ್ತಡವನ್ನು ನಿರ್ವಹಿಸುವಂಥದ್ದು, ಗೃಹಿಣಿಯರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳುವಂಥದ್ದು.
1: ಯಾಕೆಂದ್ರೆ ಮನೆ ಮಂದಿನೆಲ್ಲ ನೋಡ್ಕೋಬೇಕಲ್ಲ ಅವರು.
0: ಖಂಡಿತ ಖಂಡಿತ,
1: ಕುಟುಂಬದ ಬಹಳ ಮುಖ್ಯವಾದಂತಹ ಭಾಗ ಅದು.
0: ಹೌದು ಹೌದು.
1: ಎಸ್ ಸರ್.
0: ಆಮೇಲೆ ವೃದ್ಧಾಪ್ಯದಲ್ಲಿ ಅವ್ರಿಗೆ ಆರೋಗ್ಯದ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳುವಂಥದ್ದು, ನಿರ್ವಹಿಸುವಂಥದ್ದು. ಸೊ ಹೀಗೆ ಯೋಗ ಅನ್ನೋದು ಬಾಲ್ಯದಿಂದ ಹಿಡಿದು ವೃದ್ಧಾಪ್ಯದವರಿಗೆ ಯೋಗ ಎಲ್ಲರಿಗೂ ಕೂಡ ಇದು ಅತ್ಯವಶ್ಯಕ ಅಂತ ನಾನು ಭಾವಿಸ್ತೇನೆ. ಇದು ಒಂದು ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಮತ್ತೆ ಆಧ್ಯಾತ್ಮಿಕ ಆರೋಗ್ಯ. ಇದೊಂದು ಒಂದು ರೀತಿಯಲ್ಲಿ ಮನುಷ್ಯ ಕೊನೆಯ ಹಂತದಲ್ಲಿ, ವೃದ್ಧಾಪ್ಯದ ಹಂತದಲ್ಲಿ ಅವನು ಆತ್ಮ ಸಾಕ್ಷಾತ್ಕಾರಕ್ಕೆ ಆ ಕಡೆಗೆ ನೋಡ್ತಿರ್ತಾನೆ. ಒಂದು ಅಂತಿಮ ಮೋಕ್ಷ, ಒಂದು ನಿರ್ವಾಣ ಅಂತ ಹೇಳ್ತೀವಿ, ಆ ಕಡೆ ನೋಡುವಂತ ಒಂದು ದೃಷ್ಟಿಕೋನ ಏನಿದೆ ಅದು ಯೋಗದಿಂದ ಅದು ಸಾಧ್ಯ ಅಂತ ಅನ್ಕೊಳ್ತೀನಿ ನಾನು.
1: ಅಂದ್ರೆ ಆ ಗುರಿಯನ್ನ ತಲುಪೋದಿಕ್ಕೆ, ಅದನ್ನ ಮುಟ್ಟೋದಿಕ್ಕೆ ಯೋಗದಿಂದ ಸಾಧ್ಯ ಆಗುತ್ತೆ.
0: ಖಂಡಿತ ಖಂಡಿತ.
1: ಹಾಗಾದ್ರೆ ಯೋಗದಿಂದ ಸಾಧ್ಯ ಅನ್ನೋದೇ ಆದ್ರೆ ಬಾಲ್ಯನ ಹೇಗೋ ಕಳೆದು ಬಿಡ್ತೀವಿ, ಯೌವನನು ಹೇಗೋ ಕಳೆದು ಬಿಡ್ತೀವಿ, ಮುಪ್ಪಿನ ಹಂತಕ್ಕೆ ಬಂದಾಗ ಇದನ್ನ ನಾವು ಅಳವಡಿಸ್ಕೊಳ್ಬಹುದಾ ಸರ್?
0: ಖಂಡಿತ. ಈ ಒಂದು ಯೋಗಾಭ್ಯಾಸದಲ್ಲಿ ಯೋಗಾಸನಗಳನ್ನ ವೃದ್ಧಾಪ್ಯದಲ್ಲಿ ಮಾಡಕ್ ಆಗದೇ ಇದ್ರೂ ಪ್ರಾಣಾಯಾಮ, ಈ ಬ್ರೀತಿಂಗ್ ಎಕ್ಸೈಸ್ ಅಂತ ಏನ್ ಹೇಳ್ತೀವಿ, ಅದನ್ನ ಮಾಡ್ಬೋದು, ಧ್ಯಾನವನ್ನು ಮಾಡ್ಬೋದು ಅವರು. ಸೊ ಇದು ಮಾಡೋದ್ರಿಂದ ಏನಾಗುತ್ತೆ, ಅವ್ರಿಗೆ ಮುಪ್ಪಿನಲ್ಲಿ ಆಗ್ತಾ ಇರುವಂತ ಒಂದು ಕಾಯಿಲೆಗಳು ಅಥವಾ ಸಮಸ್ಯೆಗಳನ್ನ ನಿರ್ವಹಣೆ ಮಾಡೋದಕ್ಕೆ ಬಹಳಷ್ಟು ಸಹಕಾರಿಯಾಗಿರುತ್ತೆ. ಸೊ ಯಾವಾಗ ಅವ್ರಿಗೆ ಒತ್ತಡ ನಿರ್ವಹಣೆ ಆಗುತ್ತೆ ಅವಾಗ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸಿಗುತ್ತೆ. ಯಾವಾಗ ಶಾಂತಿ ನೆಮ್ಮದಿ ಏನೋ ಸಿಗುತ್ತೆ ಅವಾಗ ಒಂದು ಸಂತೋಷ ಒಂದು ಸಿಗುತ್ತೆ. ಸೊ ಹೀಗಾಗಿ ವೃದ್ಧಾಪ್ಯದಲ್ಲಿ ಈ ಒಂದು ಯೋಗವನ್ನು ಅಳವಡಿಸ್ಕೊಳ್ಳೋದೇ ಬಹಳಷ್ಟು ಮುಖ್ಯ ಅಂತ ನಾನಾದರೂ ಭಾವಿಸ್ತೇನೆ.
1: ಓಕೆ, ವೃದ್ಧಾಪ್ಯಕ್ಕೆ ಹೋದ ನಂತರ ನೀವು ಅಳವಡಿಸ್ಕೊಳ್ಳೋದಕ್ಕೆ ಬದಲಾಗಿ ಬಾಲ್ಯದಲ್ಲೇ ಇದನ್ನು ಅಳವಡಿಸ್ಕೊಳ್ಬೇಕು ಅನ್ನೋದೇ.
0: ಖಂಡಿತ,
1: ಬಾಲ್ಯ ಒಂದು ಒಳ್ಳೆ ಸಮಯನ ಸರ್ ನಮಗೆ ಇದನ್ನು ಅಳವಡಿಸ್ಕೊಳ್ಳೋದಕ್ಕೆ. ಯಾಕೆಂದ್ರೆ ಕೆಲವು ಆಸನಗಳಿಗೆ ಆ ವಯೋಮಾನ ಈ ವಯೋಮಾನ ಅಂತ ಹೇಳ್ತೀವಿ, ಇದು ಬಾಲ್ಯದಲ್ಲೇ ಅಳವಡಿಸ್ಕೊಳ್ಳೋದಕ್ಕೆ ಸಾಧ್ಯನಾ?
0: ಖಂಡಿತ, ಬಾಲ್ಯದಿಂದಲೇ ಅವರು 6 ವರ್ಷದ ನಂತರ ಯೋಗಾಸನವನ್ನು ಮಾಡಬಹುದು. ಅದೇ ರೀತಿನೇ 12 ವರ್ಷ ಆದ ನಂತರ ಪ್ರಾಣಾಯಾಮವನ್ನು ಮಾಡಬಹುದು. ಯಾಕೆಂದ್ರೆ ಈ ಒಂದು ಮಕ್ಕಳಿಂದನೇ ಈ ಯೋಗಾಭ್ಯಾಸ, ಈ ಪ್ರಾಣಾಯಾಮ, ಧ್ಯಾನದ ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಳೋದ್ರಿಂದ ಅವರು ಮುಂದೆ ಒಂದು ಯೌವನ ಮತ್ತು ವೃದ್ಧಾಪ್ಯಕ್ಕೆ ಬರುವಂಥದ್ದರಲ್ಲಿ ಈ ಒಂದು ಸಾಧನೆಯನ್ನು ಮುಂದುವರ್ಸ್ಕೊಂಡು ಬರೋದಕ್ಕೆ ಸಹಾಯ ಆಗುತ್ತೆ. ಸೊ ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಇವತ್ತೊಂದು ದಿವಸ ಎಲ್ಲ ಶಾಲಾ ಕಾಲೇಜುಗಳಿಗೆ ಈ ಒಂದು ಯೋಗಾಭ್ಯಾಸವನ್ನು ನೀವು ಕಟ್ಟುನಿಟ್ಟಾಗಿ

0: ನೀವು ಮಾಡಬೇಕು, ಪಾಲಿಸಬೇಕು ಅಂತ ಒಂದು ನಿಯಮವನ್ನು ತಂದಿದೆ. ಮತ್ತೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಯೋಗ ತರಬೇತಿಗಾರನ್ನ, ಯೋಗ ಮಾಸ್ಟರ್ಸ್ನ ಇಂಟ್ರೊಡ್ಯೂಸ್ ಮಾಡಿ ಅವರು ಈ ಒಂದು ಯೋಗಾಭ್ಯಾಸವನ್ನು ಮಕ್ಕಳಿಗೆ ಕಲಿಸಬೇಕು ಅನ್ನೋದು ಕೂಡ ಇವತ್ತೊಂದು ದಿವಸ ಒಂದು ಆಚರಣೆಗೆ ತಂದಿದೆ. ಸೊ ಹಂಗಾಗಿ ಬಾಲ್ಯದಿಂದನೇ ಅವರು ಯೋಗಾಭ್ಯಾಸವನ್ನು ಮಾಡೋದ್ರಿಂದ ಏನಾಗುತ್ತೆ, ಆ ಮನಸ್ಸಿನ ಒಂದು
1: ಅಸಮತೋಲನ
0: ಆಗುತ್ತೆ, ಮತ್ತೆ ದೈಹಿಕವಾದಂತಹ ಒಂದು ಯೋಗಾಸನಕ್ಕೆ ಅವ್ರಿಗೆ ಪೂರಕವಾಗಿರ್ತದೆ ಚಿಕ್ಕ ಮಕ್ಕಳಲ್ಲಿ. ದೊಡ್ಡವರಾದ್ಮೇಲೆ ಆಸನಗಳು ಮಾಡೋದು ಕಷ್ಟ ಆಗ್ಬೋದು, ಆದರೆ ಬಾಲ್ಯದಲ್ಲಿ ಅವರಿಗೆ ಈ ಎಳೆಯ ವಯಸ್ಸಿನಲ್ಲಿ ಅವ್ರಿಗೆ ಬೋನ್ಸ್ ಇದೆ ಅದೆಲ್ಲ ಬಹಳ ಎಳೆಯದಾಗಿರ್ತದೆ, ಅದು ಬೆಂಡ್ ಮಾಡಿದ್ರೆ ಈಸಿಯಾಗಿ ಬೆಂಡ್ ಮಾಡುವಂಥದ್ದು, ದೇಹವನ್ನು ಬಾಗಿಸುವಂಥದ್ದಕ್ಕೆ ಬಹಳ ಸಹಕಾರಿಯಾಗಿರ್ತದೆ ಯೋಗಾಸನಗಳಿಗೆ. ಸೊ ಹಾಗಾಗಿ ನೀವು ದೊಡ್ಡವರಾದ್ಮೇಲೆ ಬಾಗಿಸೋದು ಕಷ್ಟ ಆಗುತ್ತೆ.
1: ಸೊ ಬಗ್ಗದ್ದು ಮರವಾಗಿ ಬಗ್ಗೀತೆ.
0: ಖಂಡಿತ ಖಂಡಿತ. ಹಂಗಾಗಿ ಯೋಗಾಭ್ಯಾಸವನ್ನು ಬಾಲ್ಯದಲ್ಲಿ ಅಳವಡಿಸ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ತೀನಿ. ಮತ್ತೆ ಮನಸ್ಸು ಕೂಡ ಅವಾಗ ಬಹಳ ಮುಗ್ಧತೆಯಿಂದ ಇರ್ತದೆ, ಮತ್ತೆ ಏನೇ ಹೇಳಿದ್ರು ಗ್ರಹಿಸುವಂಥದ್ದು ಇರ್ತದೆ ಮಕ್ಕಳಲ್ಲಿ. ಸ್ವಚ್ಛ ಮನಸ್ಸು, ಪ್ರಶಾಂತವಾದಂಥ ಮನಸ್ಸು ಇರ್ತದೆ ಮಕ್ಕಳಲ್ಲಿ. ಸೊ ಅದನ್ನು ಅಳವಡಿಸ್ಕೊಳ್ತಾ ಹೋದಂಗೆ ಅವರು ವೃದ್ಧಾಪ್ಯದ ಕಡೆಗೆ ಹೋಗ್ತಾ ಅವರು ಈ ಯೋಗಾಸನವನ್ನು ಅವರು ಮುಂದುವರಿಸ್ಕೊಂಡು ಪ್ರಾಣಾಯಾಮ ಧ್ಯಾನವನ್ನು ಮಾಡಿಕೊಂಡು ಅವರು ತಮ್ಮ ದೇಹದ ಆರೋಗ್ಯವನ್ನು ಕಾಪಾಡಿಕೊಳ್ಳೋದಲ್ಲಿ ಯಶಸ್ವಿ ಆಗ್ತಾರೆ ಅಂತಾದರೂ ಭಾವಿಸ್ತೀನಿ.
1: ಆರೋಗ್ಯಕ್ಕೆ ಒಂದು ರಹದಾರಿ ಯೋಗ.
0: ಖಂಡಿತ ಖಂಡಿತ.
1: ಬಾಲ್ಯದಲ್ಲೇ ಇರಲಿ, ಯೌವನದಲ್ಲೇ ಇರಲಿ, ಮುಪ್ಪಿನಲ್ಲೇ ಇರಲಿ, ಆ ಆರೋಗ್ಯಕರವಾದಂಥ ರಹದಾರಿಯಲ್ಲೇ ನೀವು ನಿಮ್ಮ ಬದುಕನ್ನು ನಿರಾಯಾಸವಾಗಿ ಯಾವುದೇ ಸಮಸ್ಯೆ ಇಲ್ಲದೆ ಸಾಗಿಸ್ಬೇಕು ಅನ್ನೋದಾದರೆ ಯೋಗದ ಮಾರ್ಗವನ್ನು ಅನುಸರಿಸೋದು. ಪರ್ಟಿಕ್ಯುಲರ್ ಆಗಿ ಏನಾದರೂ ಇಂಥವ್ರಿಗೆ ಯೋಗ ನಿಷಿದ್ಧ ಅಥವಾ ಕಷ್ಟ ಬೇಡ ಅನ್ನುವಂಥದ್ದು ಏನಾದರೂ ತಾವು ಮಾರ್ಗದರ್ಶನ ಮಾಡ್ತೀರಾ?
0: ಯೋಗಾಭ್ಯಾಸವನ್ನು, ಯೋಗಾಸನಗಳನ್ನು ಮಾಡಬೇಕಾದ್ರೆ ಯಾರಿಗೆ ಆರೋಗ್ಯದ ಸಮಸ್ಯೆಗಳಿರುತ್ತೆ, ಮುಖ್ಯವಾಗಿ ಈಗ ಆಪರೇಷನ್ ಆಗಿರುವಂಥವ್ರು, ಮತ್ತೆ ಹೃದಯದ ಸಮಸ್ಯೆಗಳನ್ನು ಕೂಡಿರುವಂಥದ್ದು, ಹಾರ್ಟ್ ಆಪರೇಷನ್ಸ್ ಆಗಿರುವಂಥವ್ರು, ಅಥವಾ ಅವರಿಗೆ ಏನಾದರೂ ಆಕ್ಸಿಡೆಂಟಲ್ ಆಗಿ ಇಂಜುರಿ ಆಗಿರುವಂಥದ್ದು, ಇಂಥವರೆಲ್ಲ ಯೋಗಾಭ್ಯಾಸವನ್ನು ಮಾಡಬಾರ್ದು ಅಂತ ಇದೆ.
1: ಆಸನಗಳನ್ನು,
0: ಯೋಗಾಸನಗಳನ್ನು, ಆದರೆ ಪ್ರಾಣಾಯಾಮ, ಬ್ರೀತಿಂಗ್ ಎಕ್ಸಸೈಸ್ನ ಮಾಡ್ಬೋದು, ಧ್ಯಾನ ಮಾಡ್ಬೋದು, ಯೋಗಾಸನಗಳನ್ನ ಮಾಡಬಾರ್ದು ಇಂಥವರು ಅಂತ ಇದೆ. ಅದು ವೈದ್ಯರ ಒಂದು ಸಲಹೆ ಮೇರೆಗೆ, ಮತ್ತೆ ನುರಿತ ಯೋಗ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಇದನ್ನು ನೀವು ಮಾಡಿದ್ರೆ ಅದನ್ನು ಸೂಕ್ತವಾಗಿ ಅವರು ಈ ಒಂದು ಮಾರ್ಗದರ್ಶನ ಮಾಡೋದಕ್ಕೆ ಸಹಕಾರಿ ಆಗುತ್ತೆ. ಯಾಕೆಂದರೆ ಇದೆಲ್ಲ ಬಹಳ ಸೂಕ್ಷ್ಮವಾಗಿ ಇದನ್ನು ನಾವು ನಿರ್ವಹಿಸಬೇಕಾಗಿರೋದ್ರಿಂದ ದೇಹ ಮನಸ್ಸು ಇದೆಲ್ಲ ಬಹಳ ಸೂಕ್ಷ್ಮತೆಯಿಂದ ನೋಡುವಂಥದ್ದು. ಸೊ ಈ ಒಂದು ಜ್ಞಾನನೂ ಅಷ್ಟೇ, ಈ ಯೋಗ ವಿಜ್ಞಾನ ಇದೊಂದು ವಿಜ್ಞಾನ. ಇದು ಏನ್ ಹೇಳ್ತಾರೆ ಅಂದ್ರೆ, ಎಲ್ಲ ಜ್ಞಾನಕ್ಕಿಂತನೂ ಜ್ಞಾನ ಯೋಗ ಜ್ಞಾನ ಅಂತ ಹೇಳ್ತಾರೆ. ಎಲ್ಲಾ ವಿಜ್ಞಾನಗಳ ವಿಜ್ಞಾನ ಯೋಗ ವಿಜ್ಞಾನ ಅಂತ. ಸೊ ಈ ವಿಜ್ಞಾನವನ್ನ ನೀವು ತಿಳ್ಕೊಬೇಕಾದ್ರೆ ನುರಿತ ಶಿಕ್ಷಣವನ್ನು ಪಡೆದಿರಬೇಕು, ನುರಿತ ಶಿಕ್ಷಕರಿರ್ಬೇಕು. ಅವ್ರಿಗೆ ಜೀವಶಾಸ್ತ್ರದಲ್ಲಿ ನಾವು ಏನು ಅನಾಟಮಿ ಅಂತ ಹೇಳ್ತೀವಿ, ಫಿಸಿಯಾಲಜಿ ಹೇಳ್ತೀವಿ, ಬಯೋಕೆಮಿಸ್ಟ್ರಿ ಹೇಳ್ತೀವಿ, ಸೈಕಾಲಜಿ ಇದೆಲ್ಲ ತಿಳ್ಕೊಂಡಿದ್ರೆ ಅವಾಗ ಸೂಕ್ತವಾದ ಮಾರ್ಗದರ್ಶನ ಮಾಡೋದಕ್ಕೆ ವೈದ್ಯರ ಸಲಹೆ ಜೊತೆಗೆ ಇದು ಸಹಕಾರಿ ಆಗುತ್ತೆ.
1: ನೋಡಿ, ನೀವು ಓದಿರೋದು ತಾಂತ್ರಿಕ ಶಿಕ್ಷಣ, ಆದರೆ ಈ ಅನಾಟಮಿ ಬಗ್ಗೆ ಮಾತಾಡ್ತಿದ್ದೀರಿ, ಫಿಸಿಯಾಲಜಿ ಬಗ್ಗೆ ನಾಲೆಡ್ಜ್ ಬೇಕು ಅಂತ ಹೇಳ್ತಿದ್ದೀರಿ.
0: ಖಂಡಿತ.
1: ಈಗ ಬಹುತೇಕ ನಮ್ಮಲ್ಲಿ ಏನಾಗಿದೆ, ಎಲ್ಲೋ ಟಿ ವಿ ಪರದೆ ಮೇಲೆ ಬರ್ತಾ ಇದೆ ಅಥವಾ ರೇಡಿಯೋದಲ್ಲಿ ನಾವು ಕೇಳಬಹುದು, ಹೀಗೆ ಕೂತಲ್ಲೇ ಹೀಗೆ ಮಾಡಿ ಹಾಗೆ ಮಾಡಿ, ಆಮೇಲೆ ಯಾವುದೋ ಪುಸ್ತಕದಲ್ಲಿ ನೋಡಿಕೊಂಡು ಮಾಡೋದು, ಇದು ಎಷ್ಟು ಸರಿ ಅನಿಸುತ್ತೆ?
0: ನೋಡಿ, ಇವತ್ತೊಂದು ದಿವಸ ಈ ಒಂದು ತಂತ್ರಜ್ಞಾನದಲ್ಲಿ ಈ ಯೂಟ್ಯೂಬ್ಗಳನ್ನು ನೋಡಿ ಮಾಡುವಂಥದ್ದು, ಟಿ ವಿಲಿ ನೋಡ್ಕೊಂಡು ಮಾಡುವಂಥದ್ದು ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಆದರೆ ಈ ಪುಸ್ತಕಗಳಾಗಲಿ, ಯೂಟ್ಯೂಬ್ಗಳಾಗಲಿ, ಅಥವಾ ಆನ್ಲೈನ್ಗಳ ಮುಖಾಂತರ ಆಗಲಿ, ಯೋಗದ ಮೂಲಭೂತ ಜ್ಞಾನವನ್ನು ಪಡಿಬೋದು. ಮತ್ತೆ ಇದನ್ನು ಅಭ್ಯಾಸ ಮಾಡೋದಕ್ಕೆ ಕೆಲವಾರು ಒಂದು ಪ್ರಾಥಮಿಕವಾದಂಥ ಅಭ್ಯಾಸಗಳನ್ನ ಮಾಡ್ಬೋದು. ಆದರೆ ಯೋಗಾಭ್ಯಾಸ ಮಾಡಬೇಕಾದ್ರೆ ಒಂದು ಸೂಕ್ಷ್ಮತೆಯನ್ನು ಗಮನಿಸಬೇಕಾದ್ರೆ, ಅಥವಾ ಪ್ರಾಣಾಯಾಮ ಮಾಡಬೇಕಾದ್ರೆ ಅದರ ಸೂಕ್ಷ್ಮತೆಯನ್ನು ಗಮನಿಸಬೇಕಾದ್ರೆ, ಅವರು ಗುರುವಿನ ಎದುರುಗಡೆ ಸಮ್ಮುಖದಲ್ಲಿ ಮಾಡಿದ್ರೆ ಅದು ತುಂಬ ಪರಿಣಾಮಕಾರಿಯಾಗಿರುತ್ತೆ. ಯಾಕೆಂದರೆ ಯೋಗಾಸನ ಮಾಡಬೇಕಾದ್ರೆ ಸರಿಯಾದ ಭಂಗಿ ಇರಬೇಕು. ಆ ಸರಿಯಾದ ಭಂಗಿ ಇವರು ಯೂಟ್ಯೂಬ್ ನೋಡ್ಕೊಂಡು ಇವರು ಸರಿಯಾಗಿ ಮಾಡ್ತಾ ಇದ್ರೋ ಇಲ್ವೋ ಅಂತ ನಮಗೆ ಗೊತ್ತಿರಲ್ಲ, ಗೊತ್ತಾಗೋದು ಇಲ್ಲ. ಮತ್ತೆ ಅವ್ರು ಮಾಡ್ತಿರ್ತಾರೆ, ಅದು ಸರಿಯೋ ತಪ್ಪು ಅಂತ ಹೇಳೋದಕ್ಕೆ ಯಾರು ಇರೋದು ಇಲ್ಲ. ಸೊ ಹಂಗಾಗಿ ಗುರುಗಳು ಬಹಳಷ್ಟು ಅವಶ್ಯಕತೆ ಇದೆ ಅಂತಾದ್ರೂ ಭಾವಿಸ್ತೀನಿ. ಏಕೆಂದ್ರೆ ಈ ಯೋಗಾಭ್ಯಾಸವನ್ನ ನೀವು ಸರಿಯಾಗಿ ಮಾಡಲಿಲ್ಲ ಅಂತಂದ್ರೆ ಅದಕ್ಕೆ ಒಂದು ರಾಂಗ್ ಒಂದು ಅಡ್ವರ್ಸ್ ಎಫೆಕ್ಟ್ ಅಂತೀವಲ್ಲ, ಅಂದ್ರೆ ಅದಕ್ಕೆ ವಿರೋಧವಾದಂಥದ್ದು ಪರಿಣಾಮ, ಅಡ್ಡ ಪರಿಣಾಮ ಅಂತ ಹೇಳ್ತೀವಲ್ಲ, ಅದು ಅವ್ರಿಗೆ ಆಗುತ್ತೆ. ಹಾಗಾಗಿ ಯೋಗ ಶಿಕ್ಷಕರ ಒಂದು ಮಾರ್ಗದರ್ಶನದಲ್ಲಿ ಅವರು ಮಾಡಿದ್ರೆ ಅವಾಗ ಈ ಅಡ್ಡ ಪರಿಣಾಮ ಆಗುವಂಥದ್ದನ್ನ ನಾವು ತಪ್ಪಿಸ್ಬೋದು. ಯಾಕೆಂದ್ರೆ ಇವತ್ತೊಂದು ದಿವಸ ತಂತ್ರಜ್ಞಾನ ಮುಂದುವರೆದಂಗೆ ಯೂಟ್ಯೂಬ್ಗಳನ್ನ ನೋಡ್ಕೊಂಡು ಮಾಡ್ತಾ ಇದೀವಿ, ಬುಕ್ಸ್ಗಳನ್ನ ನೋಡ್ಕೊಂಡು ಮಾಡ್ತೀವಿ, ಅಥವಾ
1: ಪ್ರಯೋಜನನೇ ಆಗಿಲ್ಲ, ನನ್ನ ಕಾಯಿಲೆ ವಾಸಿ ಆಗಿಲ್ಲ, ನನ್ನ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ಹೇಳೋರು ಇರ್ತಾರೆ. ಯಾಕೆ ಅಂದ್ರೆ ಗುರು ಹಿಂದ್ಗಡೆ ಇರಬೇಕು, ಗುರಿ ಮುಂದ್ಗಡೆ ಇರಬೇಕು. ಗುರಿ ನಿಮ್ಗೆ ಅನಾರೋಗ್ಯದಿಂದ ಹೊರಗೆ ಬರಬೇಕು ಅನ್ನೋದಾದ್ರೆ ಹಿಂದೆ ಅದಕ್ಕೆ ಮಾರ್ಗದರ್ಶನ ಮಾಡತಕ್ಕಂತ ಗುರುವು ಮುಖ್ಯ ಆಗ್ತಾನೆ.
0: ಖಂಡಿತ ಖಂಡಿತ. ಯಾಕೆಂದ್ರೆ ಇದೊಂದು ಸಂಶೋಧನೆ ಇದೆ, ಯೋಗಾಭ್ಯಾಸ ಪ್ರಾಣಾಯಾಮ ಇದೆಲ್ಲ ಸಂಶೋಧನೆ. ನಾನಾದ್ರೂ ಕೂಡ ಈ ಒಂದು ಸಂಶೋಧನೆಯಲ್ಲಿ ತೊಡಗಿಸ್ಕೊಂಡಾಗ ಅವರಿಗೆ ಯಾವ್ದು ಸಮಸ್ಯೆಗಳಿದೆ, ಈಗ ಡಯಾಬಿಟಿಸ್ ಅಂತ ಸಮಸ್ಯೆ ಇದ್ರೆ ಅವ್ರಿಗೆ ಈ ಯೋಗ ಪ್ರಾಣಾಯಾಮ ಮಾಡೋದಕ್ಕಿಂತ ಮುಂಚೆ ಅವ್ರಿಗೆ ಫಾಸ್ಟಿಂಗ್ ಬ್ಲಡ್ ಶುಗರ್ ಎಷ್ಟು, ಪೋಸ್ಟ್ ಬ್ಲಡ್ ಶುಗರ್ ಎಷ್ಟು, HbA1c ಎಷ್ಟು, ಅನಂತರ ಅವರು ಒಂದು ತಿಂಗಳಾದ ಮೇಲೆ, ಎರಡು ತಿಂಗಳಾದ, ಮೂರು ತಿಂಗಳಾದ ನಂತರ ಅವರ ರೆಕಾರ್ಡಿಂಗ್ನ, ಕ್ಲಿನಿಕಲ್ ರೀಡಿಂಗ್ಸ್ನ ನೋಡಿದಾಗ ಇದರದ್ದು ಇಂಪ್ರೂವ್ಮೆಂಟ್ ಆಗ್ತಾ ಇದೆಯಾ, ಆಗ್ತಾ ಇಲ್ವಾ, ಇದ್ರ ಜೊತೆಗೆ ಒಂದು ಸ್ವಲ್ಪ ಮಟ್ಟಿಗೆ ಡಯೆಟ್ ಈ ಆಹಾರದಲ್ಲಿ ಬದಲಾವಣೆ ಮಾಡಿಕೊಂಡು ಇವ್ರಿಗೆ ನಿಜವಾಗ್ಲೂ ಇವ್ರಿಗೆ ಇದರಿಂದ ಉಪಯೋಗ ಆಗ್ತಾ ಇದೆಯೋ ಆಗ್ತಾ ಇಲ್ವೋ ಅನ್ನೋದಕ್ಕೆ ಒಬ್ಬರು ನುರಿತ ಜ್ಞಾನವುಳ್ಳ ಗುರುಗಳ ಅಗತ್ಯ ಬಹಳಷ್ಟು ಅವಶ್ಯಕತೆ ಅಂತ ಹೇಳ್ತೀನಿ ನಾನು.
1: ಹೇಗೆ ನುರಿತರು ಯೋಗ ಶಿಕ್ಷಕರು ಅಥವಾ ಯೋಗ ಗುರುಗಳು ಅಂತ ಹೇಗೆ ನಾವು ಪತ್ತೆ ಹಚ್ಚೋದು, ಫೈಂಡ್ ಔಟ್ ಮಾಡೋದು?
0: ಈಗ ಕೇಂದ್ರ ಸರ್ಕಾರ ಮಿನಿಸ್ಟ್ರಿ ಆಫ್ ಆಯುಷ್ ಹಲವಾರು ಕೋರ್ಸ್ಗಳನ್ನ ತಂದಿದೆ. ಇವತ್ತು ಯೋಗ ಸರ್ಟಿಫಿಕೇಶನ್ ಬೋರ್ಡ್, ಇಂಡಿಯಾ ಯೋಗ ಅಸೋಸಿಯೇಷನ್, ಎಸ್ಪ್ಯಾಸ ಯೂನಿವರ್ಸಿಟಿ, ಮತ್ತೆ ಸೈಂಟಿಫಿಕ್ ಪ್ರಾಣಾಯಾಮ, ಡಾಕ್ಟರ್ ದೇವಿಕೆ ಮಾಧವ್ ಅವರು ಈ ಒಂದು ಸೈಂಟಿಫಿಕ್ ಪ್ರಾಣಾಯಾಮನ ತಂದಿದ್ದಾರೆ. ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಪ್ರಾಣಾಯಾಮ, PhD ಇನ್ ಪ್ರಾಣಾಯಾಮ, PhD ಇನ್ ಯೋಗ. ಸೊ ಈ ರೀತಿ ಸರ್ಟಿಫಿಕೇಶನ್ಸ್ನ ಮಾಡೋದ್ರಿಂದ ಅವ್ರಿಗೆ ಒಂದು ಜ್ಞಾನ ಸಿಗುತ್ತೆ. ಈಗ ಎಸ್ಪ್ಯಾಸ ಯೂನಿವರ್ಸಿಟಿ ಅವರು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಡಿಪ್ಲೊಮೊ ಇನ್ ಯೋಗ 1 ವರ್ಷ, PhD ಯೋಗ 3 ಇಯರ್ಸ್, MSc ಯೋಗ 2 ವರ್ಷ, ಪೋಸ್ಟ್ ಗ್ರಾಜ್ಯುಯೇಷನ್ ಇನ್ ಯೋಗ ಥೆರಪಿ 1 ವರ್ಷ, PhD ಇನ್ ಯೋಗ. ಸೊ ಈ ರೀತಿ ಹಲವಾರು ಕೋರ್ಸ್ಗಳಿದೆ.
1: ಬಹುತೇಕ ಎಲ್ಲ ಕೋರ್ಸ್ಗಳನ್ನ ತಾವು ಮಾಡಿದಿರಿ ಸರ್?
0: PhD ಮಾಡಿದ್ದೀನಿ, ಲಾಸ್ಟ್ ಇಯರ್ PhD ಆಗಿದೆ. ಸೊ ಹಾಗಾಗಿ ಈ ಒಂದು ಜ್ಞಾನ ಒಂದು ಪಡ್ಕೊಳ್ಳದೆ ಆದರೆ ಅವಾಗ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಿ ಅವರಿರುವ ಸಮಸ್ಯೆಯನ್ನು ಬಗೆಹರಿಸ್ಬೋದು.
1: ಹಾಗಾಗಿ ನೀವು ಒಬ್ಬ ಹಿರಿಯ ಯೋಗ ಗುರುಗಳಾಗಿ ಈ ಎಲ್ಲ ಕೋರ್ಸ್ಗಳನ್ನು ಅಥವಾ ಇದರಲ್ಲಿ ಯಾವುದಾದ್ರು ಒಂದು ಕೋರ್ಸನ್ನು ಮಾಡಿಕೊಳ್ಳೋದ್ರ ಮೂಲಕ ನೀವು ಯೋಗ ಶಿಕ್ಷಕರಾಗಿ ಅಥವಾ ಯೋಗ ಗುರುಗಳಾಗಿ ಮುಂದುವರಿಬೋದು ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತೀರಿ.
0: ಖಂಡಿತ ಖಂಡಿತ.
1: ಈ ಯೋಗ ಚಿಕಿತ್ಸೆ ಇವತ್ತು ಹೆಚ್ಚು ಪಾಪ್ಯುಲರ್ ಆಗ್ತಾ ಇದೆ ಸರ್, ಇಂಥ ಕಾಯಿಲೆಗೆ ಇಂಥ ಯೋಗ ಆಸನ ವಿಶೇಷವಾಗಿ, ಇದು ಯೋಗ ಚಿಕಿತ್ಸೆಗೆ ಎಷ್ಟು ಮಹತ್ವ ಇದೆ ಅದರ ಬಗ್ಗೆ ತಿಳಿಸ್ಕೊಡಿ ಸರ್.
0: ಯೋಗ ಚಿಕಿತ್ಸೆ ಅಂದರೆ ಇವತ್ತು ವಿವಿಧ ಆರೋಗ್ಯ ಸಮಸ್ಯೆಗಳ ಒಂದು ತಡೆಗಟ್ಟುವಿಕೆ, ನಿರ್ವಹಣೆ ಮತ್ತು ಪುನರ್ವಸತಿಗಾಗಿ ಯೋಗದ ತತ್ವಗಳು, ಆಸನಗಳು, ಪ್ರಾಣಾಯಾಮ, ಧ್ಯಾನ ಮತ್ತು ವಿಶ್ರಾಂತಿ ತಂತ್ರಗಳನ್ನು ಅವ್ರಿಗೆ ಜನರಲ್ಲಿ ಯಾರಿಗೆ ಸಮಸ್ಯೆಗಳಿದೆ ಅವ್ರಿಗೆ ಪ್ರಯೋಗ ಮಾಡಿ ಆನಂತರ ಅವ್ರಿಗೆ ಕಾಯಿಲೆಗಳನ್ನ ಅಥವಾ ಸಮಸ್ಯೆಗಳನ್ನ ನಿರ್ವಹಣೆಗೆ ತರಬಹುದು. ಯೋಗ ಚಿಕಿತ್ಸೆಯಲ್ಲಿ ನಾವು ಯೋಗಾಸನಗಳನ್ನು, ಪ್ರಾಣಾಯಾಮ ಅಂದರೆ ಉಸಿರಾಟದ ಅಭ್ಯಾಸವನ್ನು, ಧ್ಯಾನ ಮೆಡಿಟೇಷನ್ನ, ಮತ್ತು ವಿಶ್ರಾಂತಿ ತಂತ್ರಗಳು, ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್, ಸೊ ಈ ರೀತಿ ನಾವು ಅವ್ರಿಗೆ ಕೊಡೋದ್ರಿಂದ ಅವ್ರಿಗೆ ದೈಹಿಕ ಒಂದು ಆರೋಗ್ಯ, ಮಾನಸಿಕ ಆರೋಗ್ಯ ಸುಧಾರಿಸ್ಬೋದು, ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡ್ಬೋದು, ಮತ್ತು ದೇಹ ಉಸಿರಾಟ ಅದರ ಸಮತೋಲನವನ್ನು ಕಾಪಾಡ್ಬೋದು. ಯಾಕೆಂದರೆ ನಾವು ಯೋಗ ಅಂತಂದರೆ ಸಮತ್ವಂ ಯೋಗ ಉಚ್ಚತೆ ಅಂತ ಹೇಳ್ತೀವಿ, ಅಂದರೆ ಸಮತೋಲನವನ್ನು ಕಾಪಾಡುವಂಥದ್ದು, ಅದು ಸುಖ ಬಂದಾಗ ಹಿಗ್ಗದೆ, ದುಃಖ ಬಂದಾಗ ಕುಗ್ಗದೆ ಸಮತೋಲನನ್ನೇ ಕಾಪಾಡುವಂಥದ್ದು, ನೋವು ನಲಿವು, ಲಾಭ ನಷ್ಟ, ಜಯ ಅಪಜಯ. ಸೊ ಈ ರೀತಿ ಪ್ರತಿಯೊಂದರಲ್ಲೂ ನಾವು ಸಮತೋಲನ ಆಗಿ ಇರುವಂತಕೊಳ್ಳೋದು, ಅದಕ್ಕೆ ಮಾನಸಿಕ ಒತ್ತಡದ ನಿರ್ವಹಣೆ,
1: ಸಮಚಿತ್ತ ಮನೋಭಾವವನ್ನು
0: ಮೇಂಟೈನ್ ಮಾಡುವಂಥದ್ದು, ಮತ್ತೆ ಜೀವನದ ಗುಣಮಟ್ಟವನ್ನು ಹೆಚ್ಚಿಸುವಂಥದ್ದು, ಈ ರೀತಿ ಆರೋಗ್ಯದ ಜೀವನ ಶೈಲಿಯನ್ನ ಈ ಒಂದು ಯೋಗ ಚಿಕಿತ್ಸೆ ಒಂದು ಮೂಲ ಉದ್ದೇಶ ಇರ್ತದೆ. ಅದೇ ರೀತಿನೇ ಪ್ರಾಣಾಯಾಮ ಚಿಕಿತ್ಸೆಯೂ ಕೂಡ, ಯೋಗಾಭ್ಯಾಸವನ್ನು ಮಾಡಕ್ ಆಗದೇ ಇರೋರಿಗೆ ಪ್ರಾಣಾಯಾಮದ ಚಿಕಿತ್ಸೆಯನ್ನ ಈಗ ಡಾಕ್ಟರ್ ದೇವಿಕಿ ಮಾಧವ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಈಗ ಹಲವಾರು ಸಮಸ್ಯೆಗಳು, BP, ಡಯಾಬಿಟಿಸ್, ಹಲವಾರು ಸಮಸ್ಯೆಗಳು ಏನಿದೆ ಅದನ್ನ ಈ ಪ್ರಾಣಾಯಾಮದ ಚಿಕಿತ್ಸೆಯನ್ನು ಕೊಡೋದ್ರ ಮುಖಾಂತರ ಯಾವ ರೀತಿ ಇದನ್ನ ನಿರ್ವಹಣೆ ಮಾಡಬಹುದು ಅನ್ನೋದು ಕೂಡ ಇವಾಗ ಅದನ್ನ ತಂದಿದ್ದಾರೆ. ಸೊ ಇಲ್ಲಿ ನಾವು ಏನ್ ಗಮನಿಸಬೇಕು ಅಂತಂದ್ರೆ, ದೀರ್ಘಕಾಲದ ಯಾವ್ದಾರ ರೋಗಗಳಿದ್ದರೆ ಅದನ್ನ ವೈದ್ಯರ ಸಲಹೆ ತಗೊಂಡು ಮತ್ತೆ ಅವ್ರ ಹತ್ರ ಏನ್ ಚಿಕಿತ್ಸೆಯನ್ನ ತಗೊಂಡು ಅದನ್ನ ಮುಂದುವರಿಸ್ತಾ ಈ ಒಂದು ಯೋಗ ಪ್ರಾಣಾಯಾಮ ಧ್ಯಾನವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಆಮೇಲೆ ಯಾವುದೋ ಅವರ ಒಂದು ರೀಡಿಂಗ್ಸ್ಗಳನ್ನ ನೋಡ್ತಾ ಹೋದಂಗೆ ಅವಾಗ ವೈದ್ಯರೇ ಹೇಳ್ತಾರೆ ಇದನ್ನ ನೀವು ಕಡಿಮೆ ಮಾಡ್ಬೋದು ಅಂತ. ಈಗ ಫಾರ್ ಎಕ್ಸಾಂಪಲ್ ಅವ್ರಿಗೆ ಥೈರಾಯ್ಡ್ ಇತ್ತು ಅಂತಂದ್ರೆ ಅವ್ರಿಗ ಥೈರಾಕ್ಸಿನ್ ಹಾರ್ಮೋನು ಕಡಿಮೆ ಇರುತ್ತೆ, ರಿಲೀಸ್ ಆಗುವಂಥದ್ದು. ಆದರೆ ಈ ಯಾವಾಗ ಈ ಯೋಗ ಪ್ರಾಣಾಯಾಮ ಧ್ಯಾನ ಎಲ್ಲ ಮಾಡ್ತಾ ಹೋದಂಗೆ ಅವಾಗ ಥೈರಾಯ್ಡ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ, ಅವಾಗ ವೈದ್ಯರೇ ಹೇಳ್ತಾರೆ ಇದನ್ನ ನೀವು ಕಡಿಮೆ ಮಾಡ್ಬೋದು ಅಂತ. ಸೊ ಇದನ್ನ ನಾವು ಪರ್ಯಾಯ ಚಿಕಿತ್ಸೆ ಅಂತ ಹೇಳ್ಬೋದು. ಯೋಗ ಅನ್ನೋದು ಪರ್ಯಾಯ ಚಿಕಿತ್ಸೆ ಅಂದ್ರೆ ವೈದ್ಯರ ಜೊತೆನೆ ಇದೊಂದು ನಾವು ಹೇಳೋದು ಈಗ ಯೋಗ ಪ್ರಾಣಾಯಾಮ ನೀವು ಧ್ಯಾನ ಮಾಡ್ದಂಗೆ ನೀವು ವೈದ್ಯರ ಸಲಹೆಗಳನ್ನ ಚಿಕಿತ್ಸೆಗಳನ್ನ ಯಾವ್ದನ್ನು ಬಿಡಬೇಡಿ ಅಂತ ಹೇಳೋದು ನಾವು ಅವರ ಸಲಹೆಯೇ ಇಟ್ಕೊಂಡು ಇದರ ಜೊತೆಗೆ ಯೋಗ ಪ್ರಾಣಾಯಾಮ ಧ್ಯಾನವೆಲ್ಲ ಮಾಡ್ತಾ ಆಮೇಲೆ

0: ನಿಮಗೆ ವೈದ್ಯರ ಒಂದು ಸಲಹೆ ಮೇರೆಗೆ ನೀವು ಏನು ಸಮಸ್ಯೆಗಳನ್ನು ಅದು ಸಂಪೂರ್ಣವಾಗಿ ಕಡಿಮೆ ಮಾಡಬಹುದು, ಒಂದು ಹಂತದಲ್ಲಿ ಇದನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಕೂಡ ಮಾಡಬಹುದು ಅಂತ ಅಂದ್ಬಿಟ್ಟು ಇವತ್ತು ಸಂಶೋಧನೆಯಿಂದ ಸಾಬೀತಾಗಿದೆ ಸರ್.
1: ಓಕೆ, ತುಂಬಾ ಸರಿ. ಅದು ಸಮರ್ಪಕವಾಗಿ ಮಾಡಲೇಬೇಕು. ನೀವು ಮೆಡಿಸಿನ್ನ ಹೇಗೆ ದಿನನಿತ್ಯ ಒಂದು ಟೈಮೋ ಎರಡು ಟೈಮೋ ಮೂರು ಟೈಮೋ ತಗೊಳ್ತೀರೋ ಹಾಗೇನೆ ಈ ಯೋಗ ಚಿಕಿತ್ಸೆನೂ ಮಾಡ್ಕೊಳ್ಳೋದ್ರ ಮೂಲಕ ನೀವು ಔಷಧಿಯಿಂದ ಹೊರಗೆ ಬರೋದಕ್ಕೆ ಸಾಧ್ಯ.
0: ಖಂಡಿತ ಸರ್, ಖಂಡಿತ.
1: ಯೋಗ ಅಭ್ಯಾಸಗಳನ್ನು ಮಾಡಲಿಕ್ಕೆ ನಿಯಮಗಳೇನಾದರೂ ಹೇಳ್ತೀರಾ? ಯಾಕೆಂದರೆ ಆ ಒಂದು ನಿರ್ದಿಷ್ಟವಾದಂಥ ಜಾಗ ಬೇಕು, ಅಯ್ಯೋ ನಮಗೆ ಜಾಗನೇ ಇಲ್ಲ ಅನ್ನೋವಂಥದ್ದು, ಅಥವಾ ಒಂದು ವಾತಾವರಣ ಬೇಕು, ನನಗೆ ಸಮಯನೇ ಇಲ್ಲ, ಈ ಥರದ ಸಬೂಬುಗಳನ್ನು ಕೇಳ್ತೀವಿ ನಾವು. ತಮ್ಮ ಸಲಹೆ ಏನು?
0: ಯೋಗಾಭ್ಯಾಸವನ್ನು ಮಾಡಬೇಕಾದ್ರೆ ಪ್ರಮುಖವಾಗಿ ಆಸನಗಳನ್ನ ಮಾಡಬೇಕಾದ್ರೆ ಬೆಳಗಿನ ಜಾವ, ಸೂರ್ಯೋದಯಕ್ಕಿಂತ ಮುಂಚೆ ಅಂತ ಹೇಳ್ತೀವಿ, 4 ಬೆಳಗಿನ ಜಾವ 6 ಅಂತ ಹೇಳ್ತೀವಿ, ಬ್ರಾಹ್ಮಿ ಮುಹೂರ್ತ ಅಥವಾ ಒಂದು ಅಮೃತ ಗಳಿಗೆ ಅಂತ ಹೇಳ್ತೀವಿ, ಅಥವಾ ಸೂರ್ಯೋದಯ ಸಮಯದಲ್ಲಾದ್ರೂ ಯೋಗಾಸನ, ಸೂರ್ಯ ನಮಸ್ಕಾರ ಇದೆಲ್ಲ ಮಾಡಬೇಕಾದ್ರೆ ಖಾಲಿ ಹೊಟ್ಟೆಯಲ್ಲಿ ಇರಬೇಕು. ಅಂದರೆ ಏನು ಅವರು ಆಹಾರವನ್ನು ಅಥವಾ ಏನೇ ಜ್ಯೂಸ್ಗಳನ್ನಾಗಲಿ ಕಾಫಿ ಟೀ ಆಗಲಿ ಏನು ತೊಗೊಂಡಿರಬಾರ್ದು, ಖಾಲಿ ಹೊಟ್ಟೆಯಲ್ಲಿ ಇರಬೇಕು ಮೊದಲನೇದು. ಎರಡನೇದು ಏನಂದರೆ ಅವರು ಮಾಡುವಂಥ ಒಂದು ಯೋಗಾಸನ ಏನು ಮಾಡ್ತಾರೆ ಆ ಒಂದು ಸ್ಥಳದಲ್ಲಿ ಒಂದು ಸ್ವಚ್ಛ ವಾತಾವರಣ ಇರಬೇಕು, ಒಂದು ಗಾಳಿ ಬೆಳಕು, ಒಂದು ಶಾಂತ ವಾತಾವರಣ ಇರಬೇಕು. ಮತ್ತು ಅವರು ಧರಿಸುವಂಥ ಉಡುಪು ಸಡಿಲವಾಗಿರಬೇಕು, ನಾವು ಕಾಟನ್ ಉಡುಪುಗಳನ್ನ ಧರಿಸಿ ಅಂತ ಹೇಳ್ತೀವಿ, ಒಂದು ಆರಾಮದಾಯಕವಾಗಿರಬೇಕು. ಮತ್ತು ಯೋಗವನ್ನು ನಿಧಾನವಾಗಿ ಮಾಡುವಂಥದ್ದು, ಇದು ವೇಗವಾಗಿ ಮಾಡುವಂಥದ್ದಲ್ಲ, ಬಹಳ ನಿಧಾನವಾಗಿ ಜಾಗರೂಕತೆ.
1: ಟೈಮ್ ಕೊಡ್ತೀನಿ 10 10 ಆಸನಗಳನ್ನ ಮಾಡಬೇಕು ಅಂತ ಅಲ್ಲ
0: ಅಲ್ಲ ಅಲ್ಲ, ಇದನ್ನು ಬಹಳ ನಿಧಾನವಾಗಿ ಮಾಡಬೇಕು, ಮತ್ತು ಸೂಕ್ತವಾದಂಥ ಯೋಗ ಗುರುಗಳ ಮಾರ್ಗದರ್ಶನದಲ್ಲಿ ಮಾಡಬೇಕು, ಜಾಗರೂಕತೆಯಿಂದ ಮಾಡಬೇಕು. ಮತ್ತು ಉಸಿರಾಟದ ಮೇಲೆ ಗಮನ ಇಡಬೇಕು, ಯಾಕೆಂದರೆ ಬಹಳಷ್ಟು ಜನ ನಾನು ಗಮನಿಸಿದಾಗ ಈ ಉಸಿರಾಟದ ಒಂದು ಏರುಪೇರು ಇರ್ತದೆ. ಈ ಯೋಗಾಭ್ಯಾಸದಲ್ಲಿ ಉಸಿರಾಟನೇ ಮುಖ್ಯ, ಯಾವಾಗ ನಾವು ಉಸಿರಾಟ ಅಂತ ತಗೊಳ್ತೀವಿ ಆಸನಗಳನ್ನ ಮಾಡಬೇಕಾದ್ರೆ ಯಾವಾಗ ಉಸಿರನ್ನ ಬಿಡ್ತೀವಿ ಅಂತ. ಹಾಗಾಗಿ ಈ ಒಂದು ಉಸಿರಾಟದ ಮೇಲೆ ಅವ್ರಿಗೆ ಗಮನ ಇರಬೇಕು. ಮತ್ತು ಈ ಯೋಗಾಭ್ಯಾಸನ ಮಾಡೋಕ್ಕಿಂತ ಮುಂಚೆ ವಾರ್ಮ್ ಅಪ್ ಅಂತ ಏನು ಹೇಳ್ತೀವಿ, ಸಡಿಲೀಕರಣ ವ್ಯಾಯಾಮ ಅಂತ ಹೇಳ್ತೀವಿ, ಅದನ್ನು ನಾವು ಮಾಡಬೇಕು. ಈ ಯಾವಾಗ ಒಬ್ಬ ವ್ಯಕ್ತಿ ಅನಾರೋಗ್ಯದಿಂದ ಕೂಡಿರ್ತಾನೆ ಅಥವಾ ಅವನಿಗೆ ತೀವ್ರವಾಗಿ ಆಯಾಸ ಆಗಿರ್ತದೆ ಅಥವಾ ಅವನಿಗೆ ಏನೋ ಸಮಸ್ಯೆ ಇರ್ತದೆ, ಈಗ ಹೃದಯ ಸಮಸ್ಯೆ ಇರ್ಬೋದು, ಆ ಥರ ಇದ್ದಾಗ ಅವರು ಸೂಕ್ತವಾಗಿ ವೈದ್ಯರ ಸಲಹೆ ತಗೊಂಡು ಮಾಡಬೇಕು, ಯಾವ್ದು ಮಾಡಬೇಕು ಯಾವ್ದು ಮಾಡಬಾರ್ದು. ಮತ್ತೆ ಯೋಗದ ನಂತರವೂ ಕೂಡ ವಿಶ್ರಾಂತಿಯನ್ನ ಮಾಡಬೇಕು, ಇದಕ್ಕೆ ಶವಾಸನ ಅಂತ ವಿಶ್ರಾಂತಿ. ಯೋಗಾಸನ ಮುಗೀತು, ಈಗ ಒಂದು ಆಧುನಿಕ ವೇಗವಾದಂತ ಜಗತ್ತಲ್ಲಿ ನಾವು ಬೇಗ ಬೇಗ ಹೋಗ್ಬೇಕು ಅನ್ನೋದಲ್ಲ, ವಿಶ್ರಾಂತಿ ತಗೊಂಡು ಆರಾಮದಾಯಕವಾಗಿ ಹೋಗುವಂಥದ್ದು, ಇಷ್ಟು ನಿಯಮಗಳನ್ನ ಪಾಲಿಸಬೇಕು.
1: ನೀವೇನು ಒಂದು ಸಿದ್ಧಿ ಅಥವಾ ಸಾಧನೆ ಸಾಕಾರ ಅಂತೀವೋ ಅದು ಸಿಗಬೇಕು ಅಂತ ಅಂದ್ರೆ ಇಷ್ಟು ನಿಯಮಗಳನ್ನ ಅಳವಡಿಸ್ಕೊಳ್ಬೇಕು. ಸರ್, ಇತ್ತೀಚೆಗೆ ಧ್ಯಾನದ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆ, ಮತ್ತೆ ಧ್ಯಾನ ಮಾಡಿ ಸರಿ ಹೋಗುತ್ತೆ, ಧ್ಯಾನ ಮಾಡಿ ನೀವು ಸರಿ ಹೋಗ್ತೀರಿ, ಈ ತರದ್ದು ಕೇಳ್ತಾ ಇದ್ದೀವಿ. ಇದರ ಧ್ಯಾನದ ಮಹತ್ವದ ಬಗ್ಗೆ ತಿಳಿಸ್ಕೊಡಿ.
0: ಇವತ್ತಿನ ಒಂದು ಆಧುನಿಕ ವೇಗದ ಜಗತ್ತಲ್ಲಿ ಬಹಳಷ್ಟು ಜನರು ಏನ್ ಹೇಳ್ತಿರ್ತಾರೆ ಅಂದ್ರೆ ಧ್ಯಾನ ಮಾಡಕ್ ಆಗಲ್ಲ, ಅದಕ್ಕೆ
1: ಹೊರಗಡೆ ಕಿರಿಕಿರಿ ಇದೆ, ನಿಶ್ಶುಬ್ಧವಾಗಿರಲ್ಲ, ಮನೇಲೂ ಕಿರಿಕಿರಿ ಇದೆ.
0: ಈ ಕಡೆ ಹೊರಗಡೆ ಜಗತ್ತಲ್ಲೂ ಒಂದು ಗಲಾಟೆ ಇರ್ತದೆ, ಈಗ ಒಳ ಜಗತ್ತಲ್ಲಿ ಮನೆ ಇದರಲ್ಲೂ ಒಂದು ಗಲಾಟೆ ಇರುತ್ತೆ. ಅಂದ್ರೆ ಇಲ್ಲಿ ನಿಶ್ಶಬ್ದವಾಗಿ ಮನಸ್ಸನ್ನ ತಗೊಂಡು ಹೋಗುವಂಥದ್ದು
1: ಕೇಂದ್ರೀಕರಿಸೋದು ಕಷ್ಟ ಆಗುತ್ತೆ.
0: ಹೌದು, ಕೇಂದ್ರೀಕರಿಸೋದು ಬಹಳ ಕಷ್ಟ ಆಗುತ್ತೆ. ಹಂಗಾಗಿ ಈ ಆಸನಗಳು, ಅದಕ್ಕೆ ಪತಂಜಲಿ ಋಷಿ ಏನಿಡಿದ್ರೆ ಯಮ ನಿಯಮ ಆಸನ, ಪ್ರಾಣಾಯಾಮವನ್ನು ಮಾಡಬೇಕು. ಪ್ರಾಣಾಯಾಮ ಅಲ್ಲೇ ಧಾರಣ ಧ್ಯಾನ, ನೆಕ್ಸ್ಟ್ ಧ್ಯಾನ ಬರುವಂಥದ್ದು. ಸೊ ಈ ಅಂತಂಥದ್ದು ಹೋಗ್ಬೇಕಿದು. ಒಂದೇ ಸರಿ ಕೂತ್ಕೊಂಡು ನಾನು ಧ್ಯಾನ ಮಾಡಿದ್ರೆ ಅದು ಸಾಧ್ಯ ಆಗ್ದೇ ಇರ್ಬೋದು ಇವತ್ತಿನ ಪರಿಸ್ಥಿತಿಯಲ್ಲಿ, ಹಿಂದೆ ಆಗ್ತಿತ್ತು. ಈಗ ಆಗ ಮಾಡಬೇಕಾದ್ರೆ ಅದಕ್ಕೆ ಒಂದು ಸಿದ್ಧಿಸಬೇಕಾದ್ರೆ ಈ ಒಂದು ಸ್ವಲ್ಪ ಮಟ್ಟಿಗೆ ಒಂದು ವಾರ್ಮ್ ಅಪ್ ಎಕ್ಸಸೈಸಸ್ ಅಂದರೆ ಸಡಿಲೀಕರಣ, ಅದು ಸ್ವಲ್ಪ ಯೋಗಾಸನ, ಆಮೇಲೆ ಪ್ರಾಣಾಯಾಮ, ಆಮೇಲೆ ಧ್ಯಾನ ಮಾಡಿದ್ರೆ ಅದನ್ನು ಒಂದು ಧ್ಯಾನ ಮಾಡುವಂಥ ಪದ್ಧತಿಯನ್ನು ರೂಢಿಸ್ಕೊಂಡು ನಂತರ ಅದನ್ನು ಕ್ರಮೇಣವಾಗಿ ಅದು ನಮಗೆ ಮನಸ್ಸನ್ನು ಕೇಂದ್ರೀಕರಿಸ್ಕೊಳ್ಳುವಂಥದ್ದು, ಮತ್ತು ಧ್ಯಾನ ಮನಸ್ಸಿಗೆ ಒಂದು ಶಾಂತಿ ನೆಮ್ಮದಿ ಸಿಗುವಂಥದ್ದು ಮತ್ತು ಸಂತೋಷವನ್ನು ಕೊಡುವಂಥದ್ದು ಅದು ಸಾಧ್ಯ ಆಗುತ್ತೆ. ಆದರೆ ಇದು ಒಂದೇ ದಿನದಲ್ಲಿ ಆಗ್ದೇ ಇರ್ಬೋದು, ಇದು ಕ್ರಮೇಣ ಒಂದು ಅಭ್ಯಾಸ, ಅದು ತಿಂಗಳಾಂಗಟ್ಲೆ ತೊಗೊಳ್ಬೋದು ಅಥವಾ ವರ್ಷಾಂಗಟ್ಲೆ ತೊಗೊಳ್ಬೋದು, ಅದಕ್ಕೆ ಸೂಕ್ತವಾದಂಥ ಸಮಯವನ್ನು ಕೊಡಬೇಕು. ಟ್ರೈನಿಂಗ್ ಅಂತೀವಿ, ಟ್ರೈನಿಂಗ್ ದ ಮೈಂಡ್ ಅಂತ, ಅಂದರೆ ಮನಸ್ಸನ್ನು ತರಬೇತಿ ಕೊಡಿಸುವಂಥದ್ದು, ಅದಕ್ಕೆ ತನ್ನದೇ ಆದ ಸಮಯ ತಗೊಳ್ಳುತ್ತೆ.
1: ಧ್ಯಾನಕ್ಕೆ ದೇಹ ಮತ್ತು ಮನಸ್ಸು ಪಕ್ವಗೊಳ್ಬೇಕು.
0: ಖಂಡಿತ ಖಂಡಿತ.
1: ಆಗ ಮಾತ್ರ ಧ್ಯಾನದಿಂದ ಸಿಗ್ತಕ್ಕಂಥ ಲಾಭ ನಿಮಗೆ ಸಿಗುತ್ತೆ. ಮುಖ್ಯವಾಗಿ ಸರ್, ಮಾನ್ಯ ಪ್ರಧಾನಮಂತ್ರಿಯವರ ನೇತೃತ್ವದ ಕೇಂದ್ರ ಸರ್ಕಾರಕ್ಕೆ 12 ಅಧಿಕಾರಕ್ಕೆ ಬಂದು 12 ಮುಗಿದಿದೆ. ಹಾಗೆಯೇ ಈ 12 ಆವೃತ್ತಿಯ ಯೋಗ ದಿನಾಚರಣೆ ಕೂಡ ನಡೀತಾ ಇದೆ. ಇದು ನನಗೆ ಒಂದು ರೀತಿ ಯೋಗ ಅಂತ ಭಾವಿಸ್ತೀನಿ ನಾನು. ಹಾಗಾಗಿ ಭಾರತೀಯರಿಗೆ ಇದು ಎಷ್ಟು ಹೆಮ್ಮೆಯ ವಿಚಾರ ಸರ್.

0: ಅಂತಾರಾಷ್ಟ್ರೀಯ ಜಗತ್ತಿಗೆ ಒಂದು ಮಹತ್ವದ ಕೊಡುಗೆಯನ್ನು ಕೊಟ್ಟಿರತಕ್ಕಂಥ ಭಾರತೀಯರಿಗೆ ಇದೆಷ್ಟು ಹೆಮ್ಮೆ ಅನ್ಸುತ್ತೆ. ಮತ್ತು ಈ ಬಾರಿ ಕೋಲ್ಕತ್ತಾದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಆಚರಣೆ ಆಗ್ತಾ ಇದೆ. ಇದ್ರ ಬಗ್ಗೆ ತಮ್ಮ ಅನಿಸಿಕೆ?
1: ಇದು ಯೋಗಾಭ್ಯಾಸ ನಮ್ಮ ಭಾರತ ಕೊಟ್ಟಿರುವಂತಹ ಹಲವಾರು ವಿದ್ಯೆಗಳಲ್ಲಿ ಯೋಗ ಅನ್ನೋದು ಒಂದು ಪ್ರಮುಖವಾದಂತಹ ವಿದ್ಯೆ. ಇದನ್ನ ಋಷಿಮುನಿಗಳು ಆಗಿನ ಸಮಯದಲ್ಲಿ ಯೋಗಾಭ್ಯಾಸವನ್ನ ಮಾಡ್ತಾ ಬಂದಿದ್ರು. ಅದನ್ನೇ ಕೂಡ ಇವತ್ತೊಂದು ದಿವಸ ಆ ಒಂದು ವಿದ್ಯೆಯನ್ನ ಇವತ್ತು ಭಾರತ ಪ್ರಪಂಚಾದ್ಯಂತ ಕೊಟ್ಟಿದೆ. ಯಾಕಂದ್ರೆ ಮೋದಿಜಿಯವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನ ಒಂದು ಕಾರ್ಯರೂಪಕ್ಕೆ ತಂದ ಮೇಲೆ ಕಳೆದ ವರ್ಷ 170 ವಿವಿಧ ರಾಷ್ಟ್ರಗಳು ಈ ಒಂದು ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿರುವಂತದ್ದು ಸಂಭ್ರಮ ತರುವಂತದ್ದು. ಸೊ ಯೋಗ ಶಿಕ್ಷಕನಾಗಿ ನಾನು ಈ ಒಂದು ಯೋಗ ಒಂದು ಜ್ಞಾನವನ್ನ ಈ ಜನರಿಗೆ ತಲುಪಿಸುವಂತಾದಾಗ ಅವರಲ್ಲಿರುವಂತಹ ಒಂದು ಸಮಸ್ಯೆಗಳು, ದೈಹಿಕವಾದಂತಹ ಸಮಸ್ಯೆ ಅಥವಾ ಮಾನಸಿಕ ಸಮಸ್ಯೆಗಳು ಅಥವಾ ಕಾಯಿಲೆಗಳು ಅಥವಾ ಏನೇ ಇದ್ರು ಅವ್ರಿಗೆ ಅದರಿಂದ ದೂರ ಆಗಿ ಅವರು ಆರೋಗ್ಯವಂತರಾಗಿ ನಾವು ನೋಡುವಂತದೇ ಒಂದು ಸಂತೋಷವನ್ನು ಕೊಡುತ್ತೆ.
0: ಆರೋಗ್ಯಕರ ಪ್ರಪಂಚ,
1: ಆರೋಗ್ಯಕರವಾದದ್ದು,
0: ಶಾಂತಿ, ಏಕತೆ ಮತ್ತು ಆರೋಗ್ಯ ಇಡೀ ಜಗತ್ತಿಗೆ ಬೇಕು, ಬರೀ ಭಾರತಕ್ಕಷ್ಟೇ ಅಲ್ಲ ಅನ್ನುವಂತ ಇದರ ದೂರದೃಷ್ಟಿ ಇದೆ ಇದರಲ್ಲಿ.
1: ಖಂಡಿತ ಖಂಡಿತ. ಮತ್ತೆ ಈ ವರ್ಷದ ಥೀಮ್ ನಲ್ಲಿ ವೃದ್ಧಾಪ್ಯಕ್ಕಾಗಿ ಆರೋಗ್ಯ ಅಂತ ಏನಿದೆ, ಈ ಒಂದು ಯೋಗವನ್ನ ವೃದ್ಧಾಪ್ಯದಲ್ಲಿ ಮಾಡೋದ್ರಿಂದ ಈ ಮನಸ್ಸಿಗೆ ಒಂದು ಶಾಂತಿ, ದೇಹದಕ್ಕೆ ಒಂದು ಆರೋಗ್ಯ, ಒಂದು ಸಕಾರಾತ್ಮಕವಾದ ಚಿಂತನೆ ಮತ್ತೆ ಆತ್ಮವಿಶ್ವಾಸ ಮತ್ತೆ ಆಂತರಿಕ ಸಮಾಧಾನವನ್ನು ಉಂಟು ಮಾಡೋದಕ್ಕೆ ಇದು ಬಹಳಷ್ಟು ಸಹಾಯ.
0: ಒಟ್ಟು ಜಗತ್ತಿನ ಜಾಗತಿಕ ಆಚರಣೆ ಇದು. ಈ ಆಚರಣೆ ಮೂಲಕ ಇವೆಲ್ಲವನ್ನೂ ಸಿದ್ಧಿಸ್ಕೊಳ್ಳಿಕ್ಕೆ ಸಾಧ್ಯ. ಬಹಳಷ್ಟು ಜನರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇದೆ ಸರ್, ನಮ್ಮ ಕೇಳುಗರಲ್ಲೂ ಕೂಡ ಇರಬಹುದು, ಯೋಗ ಅನ್ನುವಂಥದ್ದು ವ್ಯಾಪಾರೀಕರಣ ಆಗ್ತದೆಯಾ ಅಂತ.
1: ಯೋಗಾಭ್ಯಾಸ ಈ ಜ್ಞಾನ ಏನಿದೆ ಋಷಿ ಮುನಿಗಳು ಕೊಟ್ಟಿರುವಂತ ಒಂದು ಜ್ಞಾನ, ಇದು ವ್ಯಾಪಾರೀಕರಣ ಆಗಬಾರದು. ಆದರೆ ಇವತ್ತೊಂದು ದಿವಸ ಅದು ಹಲವಾರು ಸಂಸ್ಥೆಗಳು ವ್ಯಾಪಾರೀಕರಣ ಮಾಡ್ತಾ ಇದ್ದಾರೆ. ಇದನ್ನ ನಾವು ಯೋಗದ ತತ್ವಗಳನ್ನ ಮೌಲ್ಯಗಳನ್ನ ಎಲ್ಲೋ ಒಂದ್ ಕಡೆ ಕಡೆಗಣಿಸ್ಪಟ್ಟಲ್ಪಟ್ಟಿದೆ ಅಂತ ನಾವು ನೋಡ್ತೀವಿ. ನಾವು ಆದ್ರೂ ಫೀಸ್ ತಗೊಂಡು ಮಾಡೋದೇ ಆದ್ರೆ ಅವ್ರಿಗೆ ಮೂಲಭೂತ ಸೌಕರ್ಯಗಳಿಗೆ ಅದನ್ನ ಮಾಡಬಹುದೇ ಹೊರತು
0: ಅವರ ಮೂಲಭೂತ ಸೌಕರ್ಯಗಳು ಬೇಕು ಬೇಡಗಳಿಗೆ
1: ಮಾಡ್ಕೋಬಹುದು,
0: ಲಾಭ ಬೇಡ
1: ಆದ್ರೆ ಮಾಡ್ಕೋಬಹುದೇ ಹೊರತು ಅದ್ರ ಲಾಭ ಗಳಿಕೆಯ ಉದ್ದೇಶದಿಂದ ಯೋಗವನ್ನ ಮಾಡಬಾರ್ದು.
0: ಎಸ್, ಹಿರಿಯರಾಗಿ ಅದೊಂದು ಮುಖ್ಯವಾದಂತಹ ಸಂದೇಶವನ್ನ ಕೊಟ್ಟಿದ್ರಿ. ಇನ್ನು ಇದನ್ನ ಹೆಚ್ಚು ಪ್ರಚಾರ ಮಾಡ್ಬೇಕು ಸರ್, ಇನ್ನು ಬಹಳಷ್ಟು ಜನ ಒಪ್ಕೊಳ್ಬೇಕು ಯೋಗ ವಿದ್ಯೆಯನ್ನ ಅನ್ನೋದೇ ಆದ್ರೆ ಏನ್ ಆಗ್ಬೇಕಿದೆ ಸರ್?
1: ಅದೇ ಕೇಂದ್ರ ಸರ್ಕಾರ ಇವತ್ತು ಆಯುಷ್ ಸಚಿವಾಲಯದಿಂದ ಯೋಗ ಸರ್ಟಿಫಿಕೇಶನ್ ಬೋರ್ಡ್ ಗಳನ್ನ ಇವತ್ತು ತಂದಿದೆ, ಹಲವಾರು ಕೋರ್ಸ್ ಗಳನ್ನ ತಂದಿದೆ. ಮತ್ತೆ ಯೋಗದಲ್ಲಿ ಯೋಗ ಡಿಪ್ಲೊಮೋ ಯೋಗ, BSc ಯೋಗ, MSc ಯೋಗ, PSc ಯೋಗ ಅಂತ ತಂದಿದೆ. ಈಗ ಡಾಕ್ಟರ್ ದೇವಿಕಿ ಮಾಧವ್ ಅವರು ಪೋಸ್ಟ್ ಗ್ರಾಜುಯೇಷನ್ ಡಿಪ್ಲೊಮೋ ಇನ್ ಯೋಗ ಇನ್ ಪ್ರಾಣಾಯಾಮ ಇದೆ, PhD ಇನ್ ಪ್ರಾಣಾಯಾಮ ಇದೆ. ಇದನ್ನ ನಾವು ಶಾಲಾ ಮಕ್ಕಳಿಗೆ, ಕಾಲೇಜು ವಿದ್ಯಾರ್ಥಿಗಳಿಗೆ ಮತ್ತೆ ಸಮಾಜಕ್ಕೆ ಈ ಒಂದು ಜ್ಞಾನವನ್ನ ತೆಗೆದುಕೊಂಡು ಹೋಗ್ಬೇಕು. ಇಲ್ಲ, ಯೋಗ ಕೇಂದ್ರಗಳೇ ಸಮಾಜ ಹತ್ರ ಹೋಗ್ಬೇಕು ಇವತ್ತೊಂದು ದಿವಸ, ಅವ್ರಿಗೆ ಹೋಗಿ ಈ ಒಂದು ಜ್ಞಾನವನ್ನು ಕೊಡ್ತಾ ಹೋದಂಗೆ ಒಂದು ಸಂತೋಷಕರವಾದಂತಹ ಸಮಾಜವನ್ನ ಸೃಷ್ಟಿಸುವುದಕ್ಕೆ ಇದು ಬಹಳಷ್ಟು ಸಹಾಯ
0: ಸಾಧ್ಯ ಇದೆ. ನೀವು ಮಾಡ್ತಾ ಇದ್ದೀರಿ ಸರ್ ಆ ರೀತಿ?
1: ಖಂಡಿತ ಖಂಡಿತ. ನಾನು ಹಲವಾರು ಶಾಲೆಗಳಿಗೆ, ಕಾಲೇಜುಗಳಿಗೆ ಮತ್ತೆ ಶಾಲಾ ಟೀಚರ್ಸ್ಗೆ, ಕಾಲೇಜು ಟೀಚರ್ಸ್ಗೆಲ್ಲ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ, ಯೋಗ ಅಂಡ್ ಪರ್ಸನಾಲಿಟಿ ಡೆವಲಪ್ಮೆಂಟ್, ಯೋಗದಿಂದ ವ್ಯಕ್ತಿತ್ವ ವಿಕಸನ ವಿದ್ಯಾರ್ಥಿಗಳಿಗೆ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್, ಯೋಗದಿಂದ ಒತ್ತಡ ನಿರ್ವಹಣೆ, ಈ ಒಂದು ಕಾರ್ಯಕ್ರಮವನ್ನು ನಾನು ಮಾಡ್ತಾ ಬಂದಿದ್ದೀನಿ ಸರ್. ಇದು ಬಹಳಷ್ಟು ನನಗೆ ಸಂತೋಷವನ್ನು ಕೊಟ್ಟಿದೆ.
0: ನಮ್ಮ ಕೇಳುಗರಿಗೆ ನಿಮ್ಮ ಸಂದೇಶ, ಕಿವಿ ಮಾತು ಏನು?
1: ಪ್ರತಿಯೊಬ್ಬರು ಯೋಗ ಮಾಡಿ ನಿರೋಗಿಗಳಾಗಿ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಮತ್ತು ಆಧ್ಯಾತ್ಮಿಕ ಆರೋಗ್ಯನ ಒಳಗೊಂಡ ವ್ಯಕ್ತಿತ್ವ ವಿಕಸನವನ್ನು ನಿಮಗೆ ಆಗುತ್ತೆ. ಈ ಒಂದು ಜೀವನ ಶೈಲಿಯಲ್ಲಿ ನೀವು ಅಳವಡಿಸ್ಕೊಳ್ಳಿ. ಈ ಸರಿಯ ಒಂದು ಥೀಮ್ನಲ್ಲಿ ವೃದ್ಧಾಪ್ಯದಲ್ಲಿ ನಾವು ಯೋಗವನ್ನು ನಾವು ಮಾಡಲಿಕ್ಕೆ ಸಾಧ್ಯ. ಹಾಗಾಗಿ ಜೀವನವಲ್ಲ ಸಂಪೂರ್ಣವಾಗಿ ನಾವು ಪ್ರತಿದಿನವೂ ಯೋಗವನ್ನು ಮಾಡಿ ಸಂತೋಷದಿಂದ ಇರಿ ಅಂತ ನಾನು ಎಲ್ಲ ಕೇಳುಗರಿಗೆ ನಾನು ವಿನಂತಿಸ್ಕೊಳ್ತೇನೆ ಸರ್.
0: ಧನ್ಯವಾದಗಳು ಸರ್.
1: ಧನ್ಯವಾದ.
0: ಆಕಾಶವಾಣಿಯ ಸುದ್ದಿ ವಿಭಾಗದ ಸಾರಥ್ಯದಲ್ಲಿ ನಡೆದಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ನಿಮಿತ್ತ ನಡೆದಂತ ಸಂವಾದಕ್ಕೆ ತಾವು ಆಗಮಿಸಿದ್ರಿ, ಯಶಸ್ವಿಗೊಳಿಸಿದ್ರಿ. ಅದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ಧನ್ಯವಾದಗಳು ತಮಗೆ.
1: ಧನ್ಯವಾದಗಳು ಸರ್.
2: ಇದುವರೆಗೂ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ 2026 ಈ ಕುರಿತಂತೆ ವಿಶೇಷ ಚರ್ಚೆ ಕೇಳಿದ್ರಿ. ಭಾಗವಹಿಸಿದವರು ಡಾಕ್ಟರ್ ಎಂ ಶಿವಪ್ರಕಾಶ್, ಯೋಗ ಗುರುಗಳು ಮತ್ತು ಪ್ರಾಧ್ಯಾಪಕರು. ಕಾರ್ಯಕ್ರಮವನ್ನು ನಡೆಸಿಕೊಟ್ಟವರು KC ಶಿವರಾಮ್, ಹಿರಿಯ ಪತ್ರಕರ್ತರು. ಪ್ರಸಾರ ನಿರ್ವಹಣೆ ಗಿರೀಶ್ ಮೇರ್ವೆ. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಕೊಡುಗೆ.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಫುಲ್ ಬಾರಿ ಗೀತೋಂ ಕಾ ಆಂಗನ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಾರಂಭಕ್ಕೆ ಕೇಳಿ ಆಧಾರ್ಶೀಲ ಚಿತ್ರದ ಗೀತೆ. ಗಾಯಕರು ಭೂಪೇಂದ್ರ, ಸಾಹಿತ್ಯ ಮತ್ತು ಸಂಗೀತ ರಂಜಿತ್ ಕಪೂರ್ ಅವರದು.

ಈಗ ಕೇಳಿ ದೇವ್ ಕೊಹ್ಲಿಯವರ ಸಾಹಿತ್ಯಕ್ಕೆ ಅನು ಮಲ್ಲಿಕ್ ಅವರ ಸಂಗೀತವಿರುವ ಬಚ್ಕೆ ರೆಹನಾ ಬಾಬಾ ಚಿತ್ರದ ಗೀತೆ. ಈ ಗೀತೆಯ ಗಾಯಕರು ಅನು ಮಲ್ಲಿಕ್ ಹಾಗೂ ಅಲ್ಕಾ ಯಜ್ಞಿಕ್.

ಇನ್ನು ಮುಂದೆ ಕೇಳಿ ದಿಲ್ ಚಾಹತಾ ಹೈ ಚಿತ್ರದ ಗೀತೆ. ಜಾವೇದ್ ಅಖ್ತರ್ ಅವರ ಸ್ವರ ರಚನೆ ಇದೆ. ಗಾಯಕರು ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಜ್ಞಿಕ್.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ದಿಲ್ಕಾರ್ ಇಷ್ಟಾ ಚಿತ್ರದ ಗೀತೆ. ಕೇಳಿ ಕುಮಾರ್ ಸಾನು ಹಾಗೂ ಅಲ್ಕಾ ಯಜ್ಞಿಕ್ ಅವರ ಯುಗಳ ಸ್ವರದಲ್ಲಿ, ಗೀತ ರಚನೆಕಾರರು ಸಮೀರ್ ಅವರು, ಸಂಗೀತ ನಿರ್ದೇಶನ ನದೀಮ್ ಶ್ರವಣ್ ಅವರಿಂದ.

ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಕೈವಲ್ಯ ಕುಮಾರ್ ಗುರವ್ ಅವರ ಗಾಯನ ಪ್ರಸಾರವಾಯಿತು. ರಾಗ್ ಆಹಿರ್ ಭೈರವ್.

ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 12 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಆರತಿ ದೇವಶಿಖಾಮಣಿ. ಪ್ರಧಾನಮಂತ್ರಿ ವಿಕಸಿತ ಭಾರತ ರೋಜ್ಗಾರ್ ಯೋಜನೆಯ ಬೆಂಬಲದೊಂದಿಗೆ ಈವರೆಗೆ 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿವೆ, ಸಾಮಾಜಿಕ ಭದ್ರತೆ ದೊರೆತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಹೊಸದಿಲ್ಲಿಯ ವಿಜ್ಞಾನ ಭವನದಲ್ಲಿ ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯಡಿ ಫಲಾನುಭವಿಗಳಿಗೆ 2,400 ಕೋಟಿ ರೂಪಾಯಿ ಪ್ರೋತ್ಸಾಹಧನ ವಿತರಿಸಿ ಮಾತನಾಡಿದರು. 20 ಲಕ್ಷ ಯುವಜನತೆ ತಮ್ಮ ಮೊದಲ ಉದ್ಯೋಗದಲ್ಲಿ 6 ತಿಂಗಳು ಪೂರ್ಣಗೊಳಿಸಿದ್ದು 2,000 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾಯಿಸಲಾಗಿದೆ. ಈ ಮೊತ್ತ ಅವರ ಪರಿಶ್ರಮಕ್ಕೆ ದೊರೆತ ಮಾನ್ಯತೆ ಎಂದು ಪ್ರಧಾನಮಂತ್ರಿ ವಿಶ್ಲೇಷಿಸಿದರು. ರಾಜ್ಯದ 5 ಸಾಧಕರು ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಉಚಿತ ಹಾಗೂ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಮಹಾದಾನಿ ಡಾ ಪ್ರಭಾಕರ್ ಕೋರೆ, ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿ ಶೇಖರ್ ವೆಂಪತಿ, ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರೂ ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗ್ಬಾಡಿ, ಪ್ರೆಸ್ಟೀಜ್ ಸಂಸ್ಥೆಯನ್ನು $1 ಬಿಲಿಯನ್ ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿ ಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಭಾಜನರಾಗಿದ್ದಾರೆ. ಇವರಿಗೆ ಇದೇ ತಿಂಗಳ 23ರಂದು ರಾಷ್ಟಪತಿಯವರು ಪದ್ಮ ಪ್ರಶಸ್ತಿ ನೀಡಿ ಗೌರವಿಸಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದಲ್ಲಿ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಪಂಚ ಖಾತ್ರಿ ಯೋಜನೆಗಳ ಪ್ರಗತಿ ಪರಿಶೀಲಿಸಿದರು. ಯೋಜನೆಗಳ ಈವರೆಗಿನ ಮಾಹಿತಿ ಪಡೆದು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವಂತೆ ಸೂಚಿಸಿದರು. ಸಚಿವರುಗಳಾದ ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ, ಕೆಎಚ್ ಮುನಿಯಪ್ಪ, ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್ ಪಾಲ್ಗೊಂಡಿದ್ದರು. ಬಾಲ ನ್ಯಾಯ ಕಾಯ್ದೆ 2015 ಕಲಂ 44 ಪೋಷಕತ್ವ ಯೋಜನೆಯಡಿ ಪಾಲನೆ ಹಾಗೂ ಪೋಷಣೆಗಾಗಿ ಮಕ್ಕಳ ಕಲ್ಯಾಣ ಸಮಿತಿಯಿಂದ 1 ವರ್ಷದ ಅವಧಿಗೆ ಮಗುವನ್ನು ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಮಗು ಹಾಗೂ ಕುಟುಂಬದ ಹೊಂದಾಣಿಕೆಯ ಆಧಾರದ ಮೇಲೆ ಮಕ್ಕಳ ಕಲ್ಯಾಣ ಸಮಿತಿ ಮಗುವನ್ನು 18 ವರ್ಷದ ವಯಸ್ಸಿನವರೆಗೂ ಪೋಷಕತ್ವವನ್ನು ಮುಂದುವರಿಸಲು ಅವಕಾಶವಿದೆ. ಧಾರವಾಡ ಜಿಲ್ಲೆಯ ಮಕ್ಕಳ ಪಾಲನಾ ಸಂಸ್ಥೆಗಳಿಂದ ಆಸಕ್ತ ಪೋಷಕರು ಮಕ್ಕಳ ಪೋಷಣೆ ಮಾಡಬಹುದು ಎಂದು ಪ್ರಕಟಣೆ ತಿಳಿಸಿದೆ. ಮೈಸೂರಿನ ಶ್ರೀ ಚಾಮರಾಜೇಂದ್ರ ಮೃಗಾಲಯ ವನ್ಯಪ್ರಾಣಿಗಳ ಲೋಕ, ಪರಿಸರ ಮತ್ತು ವನ್ಯಜೀವಿ ಸಂರಕ್ಷಣೆಯ ಬಗ್ಗೆ ಆಸಕ್ತಿಯುಳ್ಳ 12-18 ವರ್ಷದೊಳಗಿನ ವಿದ್ಯಾರ್ಥಿಗಳಿಗೆ 34ನೆಯ ಯುವ ಸಂಘಟನೆ ಶಿಬಿರ ಆಯೋಜಿಸಿದೆ. ಅರ್ಜಿಗಳನ್ನು ಆಹ್ವಾನಿಸಿದೆ. ಜುಲೈ 26ರಿಂದ ಜನವರಿ 31ರವರೆಗೆ ಒಟ್ಟು 25 ಭಾನುವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಶಿಬಿರ ನಡೆಯಲಿದೆ. 60 ವಿದ್ಯಾರ್ಥಿಗಳಿಗೆ ಅವಕಾಶವಿದ್ದು ಶಿಬಿರದ ಶುಲ್ಕ 3,000 ರೂಪಾಯಿ. ಜಾಲತಾಣ www.mysuruzoo.infoಗೆ ಭೇಟಿ ನೀಡಬಹುದು. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಬೆಂಗಳೂರಿನ ಲೋಕಭವನದಲ್ಲಿ ಇಳಕಲ್ಲಿನ ಶ್ರೀ ಗುರು ಮಹಾಂತ ಸ್ವಾಮೀಜಿಗೆ ಬಾಗಲಕೋಟೆ ವಿಶ್ವವಿದ್ಯಾಲಯದ ಗೌರವ ಡಾಕ್ಟರೇಟ್ ಪದವಿಯನ್ನು ಪ್ರದಾನ ಮಾಡಿ ಗೌರವಿಸಿದರು. ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶವನ್ನು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಜಾತ್ರಾ ಮೈದಾನದಲ್ಲಿ ಜುಲೈ 25ರಿಂದ 3 ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಬೃಹತ್ ರೈತ ಸಮಾವೇಶದ ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಮಾಲಿಕಯ್ಯ ಗುತ್ತೇದಾರ್ ತಿಳಿಸಿದ್ದಾರೆ. ಕಲಬುರಗಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಮಟ್ಟದ ಬೃಹತ್ ರೈತ ಸಮಾವೇಶದಲ್ಲಿ ಕೇಂದ್ರ ಕೃಷಿ ಖಾತೆ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್, ಉಕ್ಕು ಮತ್ತು ಗಣಿ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ಸಾರಿಗೆ ಖಾತೆ ಸಚಿವ ನಿತಿನ್ ಗಡ್ಕರಿ, ನಾಗರಿಕ ಪೂರೈಕೆ ಹಾಗೂ ಗ್ರಾಹಕ ವ್ಯವಹಾರಗಳ ಖಾತೆ ಸಚಿವ ಪ್ರಹ್ಲಾದ್ ಜೋಶಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ಅನೇಕ ಗಣ್ಯರು, ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ತಜ್ಞರು ಪಾಲ್ಗೊಳ್ಳಲಿದ್ದಾರೆ ಎಂದರು. ಧಾರವಾಡದ ಪ್ರಾದೇಶಿಕ ತೋಟಗಾರಿಕೆ ಸಂಶೋಧನೆ ಮತ್ತು ವಿಸ್ತರಣೆ ಕೇಂದ್ರ ಈ ತಿಂಗಳ 27ರಿಂದ 3 ದಿನಗಳ ಸಸ್ಯ ಸಂತೆಯನ್ನು ಕುಂಭಾಪುರ ಫಾರಂನಲ್ಲಿ ಆಯೋಜಿಸಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10.
1: ಆಕಾಶವಾಣಿ. ವನಿತಾ ವಿಹಾರ.

0: ಮಹಿಳೆಯರಿಗಾಗಿ ಕಾರ್ಯಕ್ರಮ. ಇವತ್ತಿನ ವನಿತಾ ವಿಹಾರದಲ್ಲಿ ಕೇಳಿ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕ ರಾಯಚೂರು, ಇವರೊಡನೆ ಸಂದರ್ಶನ ಸಂದರ್ಶಿಸುತ್ತಾರೆ ರಮಾ ಕುಲಕರ್ಣಿ. ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ಆತ್ಮೀಯ ಶ್ರೋತೃ ಬಂಧುವರಿಗೆ ನಮಸ್ಕಾರ. ಕೇಳುಗರೆ, ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪ್ರತಿ ವರ್ಷ ಜೂನ್ 21ರಂದು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಆಚರಿಸಲಾಗ್ತಾ ಇದೆ. ಪ್ರಾಚೀನ ಭಾರತದ ಸಂಪ್ರದಾಯವಾದ ಯೋಗವು ದೇಹ, ಮನಸ್ಸು ಮತ್ತು ಆತ್ಮದ ನಡುವಿನ ಸಮತೋಲನವನ್ನು ಕಾಪಾಡಿಕೊಳ್ಳೋದಕ್ಕೆ ಅತ್ಯಂತ ಪರಿಣಾಮಕಾರಿ ಸಾಧನವಾಗಿದೆ. ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು 2014ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಮಾಡಿದ ಭಾಷಣದಲ್ಲಿ ಯೋಗ ದಿನದ ಆಚರಣೆಯನ್ನು ಪ್ರಸ್ತಾಪ ಮಾಡಿದರು. ವಿಶ್ವಸಂಸ್ಥೆಯು 2014ರ ಡಿಸೆಂಬರ್ನಲ್ಲಿ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನ ಎಂದು ಘೋಷಣೆಯನ್ನು ಮಾಡಿತು. 2015ರಿಂದ ಅಧಿಕೃತವಾಗಿ ಯೋಗ ದಿನವನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಲಾಯಿತು. ಜೂನ್ 21ರ ದಿನವನ್ನು ಆಯ್ಕೆ ಮಾಡೋದಕ್ಕೆ ಕಾರಣ, ಆ ದಿನವು ಉತ್ತರಾರ್ಧಗೋಳದಲ್ಲಿ ಅತಿ ಉದ್ದದ ದಿನವಾಗಿದ್ದು ವಿಶೇಷ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಅನ್ನುವಂತಹ ಕಾರಣಕ್ಕೆ ಆ ದಿನವನ್ನು ಆಯ್ಕೆ ಮಾಡಲಾಯಿತು. ದೈಹಿಕ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಪ್ರಕೃತಿಯೊಂದಿಗೆ ಸಾಮರಸ್ಯವನ್ನು ಹೊಂದುವುದು ಇದರ ಮೂಲ ಉದ್ದೇಶ. ಕೇಳುಗರೆ, ಈ ಯೋಗದ ಮಹತ್ವದ ಬಗ್ಗೆ ತಿಳಿಸಿಕೊಡೋದಕ್ಕೆ ಇವತ್ತು ನನ್ನೊಂದಿಗೆ ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ರಾಯಚೂರು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ, ಆಯುಷ್ ಇಲಾಖೆ, ಪಂಚಕರ್ಮ ಘಟಕದಿಂದ ಡಾಕ್ಟರ್ ಪೂಜಾ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನ ಮಾಡೋಣ ಅಂತ. ನಮಸ್ಕಾರ ಮೇಡಮ್.
1: ನಮಸ್ತೆ.
0: ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ.
1: ಥ್ಯಾಂಕ್ ಯು.
0: ಹೇಳ್ರಿ ಪೂಜಾ ಮೇಡಮ್ ಅವರೇ, ಅಂತಾರಾಷ್ಟ್ರೀಯ ಯೋಗ ದಿನ ನಾವು ಜೂನ್ 21ರಂದು ಆಚರಣೆಯನ್ನ ಮಾಡ್ತೀವಿ, ಈ ಆಚರಣೆಯ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಹೇಳಿ.
1: ಮೊದಲನೇದಾಗಿ ಈ ಎಲ್ರಿಗೂ ನಮಸ್ಕಾರ. ಇಂಪಾರ್ಟೆಂಟ್, ನಾವು ಈ ಸಲ ಸೆಲೆಬ್ರೇಷನ್ ಮಾಡ್ತಿರೋದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು 2026ರಂದು ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಇದು 12ನೇ ದಿನಾಚರಣೆ ಅಂದ್ರೆ ಆಲ್ರೆಡಿ ನಮ್ಗೆ 11 ವರ್ಷದ್ದು ಯೋಗ ಆಚರಣೆ ಬಗ್ಗೆ ನಮ್ಗೆ ಒಂದು ಬೇಸಿಕ್ ನಾಲೆಜ್ ಅಂತ ಇರುತ್ತೆ. ವೈ ವಿ ಆರ್ ಸೆಲೆಬ್ರೇಟಿಂಗ್ ಇಂಟರ್ನ್ಯಾಷನಲ್ ಯೋಗ ಡೇ ವರ್ಲ್ಡ್ ವೈಡ್ ಅಂತ. ಮೊದಲಿನಿಂದಾಗಿ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಸೆಲೆಬ್ರೇಷನ್ ಮಾಡಬೇಕಂತ ಪ್ರಪೋಸಲ್ ತಂದಿರೋದೇ ನಮ್ಮ ಪ್ರಧಾನ ಮಂತ್ರಿ ಆದಂತ ನರೇಂದ್ರ ಮೋದಿಜಿ ಅವರು 2014ರಂದು ಯುನೈಟೆಡ್ ನೇಷನ್ಸ್ ಆಫ್ ಜನರಲ್ ಅಸೆಂಬ್ಲಿಯಲ್ಲಿ ಈ ಪ್ರಪೋಸಲ್ ನ ಇಡ್ತಾರ. ಅವಾಗ 177 ನೇಷನ್ಸ್ ಇದಕ್ಕೆ ಸಪೋರ್ಟ್ ಮಾಡಿ, ಓಕೆ ನಾವು ಸಹ ವರ್ಲ್ಡ್ ವೈಡ್ ಅಲ್ಲಿ ಇದನ್ನ ಜೂನ್ 21 ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡೋಣ ಅಂತ ಅಪ್ರೂವಲ್ ಕೊಟ್ಟ ಮೇಲೆ 2015ರಿಂದ ಹಿಡಿದು ಇಲ್ಲಿವರೆಗೂ ನಾವು ಇಂಟರ್ನ್ಯಾಷನಲ್ ಯೋಗ ಡೇಯನ್ನು ಸೆಲೆಬ್ರೇಷನ್ ಮಾಡ್ತಾ ಬಂದಿದೀವಿ. ಇದು ಇಂಪಾರ್ಟೆನ್ಸ್, ಹೆಂಗೆ ಇದು ಇಂಟರ್ನ್ಯಾಷನಲ್ ಯೋಗ ಡೇ ಡೆವಲಪ್ ಆಯ್ತು, ಹೆಂಗ್ ಒರಿಜಿನ್ ಆಯ್ತು ಅನ್ನೋದು ದಿಸ್ ಇಸ್ ದ ಇಂಟ್ರೊಡಕ್ಷನ್. ಮತ್ತೆ ಯಾಕೆ ನಾವು ಜೂನ್ 21ಸ್ಟೇ ನಾವು ಇಂಟರ್ನ್ಯಾಷನಲ್ ಯೋಗ ಡೇಯನ್ನ ಸೆಲೆಬ್ರೇಷನ್ ಮಾಡ್ಬೇಕಂತ ಯಾಕೆ ಡೇನ ಚೂಸ್ ಮಾಡಿದ್ರೆ ಅಂದ್ರೆ, ಆಲ್ರೆಡಿ ಮೇಡಮ್ ಮೆನ್ಷನ್ ಮಾಡಿರೋ ಹಾಗೆ ದಟ್ ದ ಲಾಂಗೆಸ್ಟ್ ಡೇ ಆಫ್ ದ ಇಯರ್ ದಟ್ ಇಂಡಿಕೇಟ್ಸ್ ಸಿಂಬಲೈಸಿಂಗ್ ದ ಲೈಟ್ ಎನರ್ಜಿ ಟೈಮ್ ಆಫ್ ದ ಕಾನ್ಶಿಯಸ್ ಗ್ರೋತ್ ಅಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಇದು ಬೆಳಕು, ಶಕ್ತಿ, ಸೈದ್ಧಾಂತಿಕ ಬೆಳವಣಿಗೆಯ ಸಂಕೇತವಾಗಿರೋದ್ರಿಂದ ನಾವು ಜೂನ್ 21ನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಅವತ್ತಿನ ದಿನದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತಾ ಇದೀವಿ.
0: ಮನಸ್ಸು, ದೇಹ ಮತ್ತು ಬುದ್ಧಿಗೆ ಪೂರಕ ಆಗಿರುವಂತಹದ್ದು ಯೋಗ ಅಂತ ನಾವು ಹೇಳ್ತೀವಿ. ಯೋಗವನ್ನ ಮಾಡಬೇಕಾದ್ರೆ ಅಂತ ಹೇಳ್ತೀವಿ, ಮಕ್ಕಳಿಗೂ ಬೇಕು, ದೊಡ್ಡವರಿಗೂ ಬೇಕು, ಯುವಕರಿಗೂ ಬೇಕು, ಎಲ್ಲರಿಗೂ ಬೇಕು. ಯಾಕಂದ್ರೆ ಈ ಒಂದು ಟೆನ್ಷನ್ ಲೈಫ್ ಅಲ್ಲಿ ಈ ಯೋಗದ ಮಹತ್ವ ಬಹಳ ಇದೆ ಅಂತ ಅನ್ನುವಂತಹ ಮಾತುಗಳನ್ನ ನಾವು ಎಲ್ಲ ಕಡೆ ಕೇಳ್ತೀವಿ. ಇದರ ಪ್ರಯೋಜನಗಳು ಏನ್ ಹೇಳ್ತೀರಾ ನೀವು?
1: ನೀವ್ ಹೇಳಿರೋ ಹಾಗೆ ಯೋಗ ಸ್ಪೆಸಿಫಿಕ್ ಆಗಿ ಇಂತ ಏಜ್ ಕೆಟಗರಿ ಅವ್ರಬೇಕು, ಇಂಥವ್ರೆ ಮಾಡ್ಬೇಕು, ಈ ಜೆಂಡರ್ ಗ್ರೂಪ್ ಅವರೇ ಮಾಡ್ಬೇಕು ಅಂತ ಏನಿಲ್ಲ. ಇದಕ್ಕೆ ಯೋಗದ್ರಲ್ಲಿ ಇತಿಹಾಸ ಇದೆ. 5000 ವರ್ಷಗಳಿಂದ ಯೋಗ ಅಭ್ಯಾಸ ಮಾಡ್ಕೊಂಡು ಬಂದಿದೀವಿ ಅಂತ ಇತಿಹಾಸ ಇದೆ. ಏನಂದ್ರೆ ದೇವ ದೇವತೆಗಳಿಂದ ಋಷಿ ಮಹರ್ಷಿಗಳೆಲ್ಲ ಇದನ್ನ ಅಭ್ಯಾಸವನ್ನು ಮಾಡಿ ಈಗ ಈ ಜನರೇಷನ್ ಅಲ್ಲಿ ಪ್ರತಿಯೊಬ್ಬರು ಸಹ ಇದನ್ನ ಫಾಲೋ ಮಾಡ್ತಾ ಬಂದಿದೀವಿ. ಫಸ್ಟ್ ಇದನ್ನ ನಾವು ಯೋಗದ ಪಿತಾಮ ಅಂತ ಮಹರ್ಷಿ ಪತಂಜಲಿ ಅವ್ರನ್ನ ಕರಿತೀವಿ. ಅವ್ರ ಮುಖಾಂತರ ಇದು ಜಗತ್ತಿಗೆ ಇಂಟ್ರೊಡ್ಯೂಸ್ ಆಯ್ತು. ಅವರು 1000 ಸೂತ್ರಗಳನ್ನ, ಯೋಗ ಸೂತ್ರಗಳನ್ನ ಬರೆದು ಯಾವ್ಯಾವ ಆಸನಗಳಿಗೆ ಯಾವ್ಯಾವ ನೇಮ್ಗಳನ್ನ ಕೊಟ್ಟರು, ಯಾವ ರೀತಿಯಾಗಿ ಮಾಡಬೇಕು, ಅದ್ರ ಪ್ರಯೋಜನ ಏನಂತ ಅಲ್ಲಿಂದ ಅವ್ರು ಬರೆದಿರೋದನ್ನ ನಾವು ಇತ್ತೀಚಿನ ದಿನಗಳಲ್ಲಿ ಅದನ್ನ ಅಭ್ಯಾಸವನ್ನು ಮಾಡ್ತಾ ಇದೀವಿ. ಈಗ ನೀವು ಬೆನಿಫಿಟ್ಸ್ ಆಫ್ ಯೋಗ ಕೇಳಿದ್ರಿ, ಯೋಗ ಫಾರ್ ಆಲ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ನಾವು ನೋಡಿರಂಗೆ 3 ವರ್ಷ ಮೇಲ್ಪಟ್ಟಿಯಿಂದ ಹಿಡಿದವರು 100+ ಇಯರ್ಸ್ ವಯಸ್ಸಾದವರು ಸಹ ಇದನ್ನ ಯೋಗನ ಮಾಡಿ ಅದರ ಸದುಪಯೋಗಗಳನ್ನ ಪಡ್ಕೊಳ್ಬಹುದು. ನೀವ್ ಹೇಳೋ ಹಾಗೆ ಇತ್ತೀಚಿನ ಮಾಡರ್ನ್ ಲೈಫ್ ಅಲ್ಲಿ ಎಷ್ಟು ಸ್ಟ್ರೆಸ್,

0: ಮಕ್ಕಳು ಅಂತಂದ್ರೆ ನಮ್ಗೆ 15 ಅಥವಾ 20 ನಿಮಿಷ ಟೈಮ್ ಕೊಟ್ಟು ಊಟ ಮಾಡ್ಲಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಅಂತದ್ರಲ್ಲಿ ಜನಗಳು 30-45 ನಿಮಿಷ ಟೈಮ್ ಕೊಟ್ಟು ಒಂದು ಫಿಸಿಕಲ್ ಆಕ್ಟಿವಿಟಿನ ಮಾಡಿ ಅಂತ ಹೇಳಿದ್ರೆ ಅವ್ರು ನಿಜವಾಗ್ಲೂ ಅದನ್ನ ಖಂಡಿತವಾಗಿ ಒಪ್ಕೊಳ್ಳಲ್ಲ. ಆದ್ರೆ ಇನ್ಸ್ಟೆಡ್ ಆಫ್ ದಟ್ ಪ್ರಾಕ್ಟೀಸ್ ದೆ ಕ್ಯಾನ್ ಯೂಸ್ ಮೊಬೈಲ್ಸ್. ರೆಗ್ಯುಲರ್ ಆಗಿ ಮೊಬೈಲ್ಸ್ ನ ಯೂಸ್ ಮಾಡ್ತಾರೆ, ಸ್ಕ್ರೋಲ್ ಮಾಡ್ತಾರೆ, ಬೇರೆ ಬೇರೆ ತರದ ಸ್ವಲ್ಪ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಅವರು ಟೈಮ್ ನ ಇನ್ವೆಸ್ಟ್ ಮಾಡಿ ಟೈಮ್ ವೇಸ್ಟ್ ಮಾಡ್ತಾರೆ. ಬಟ್ ಹೆಲ್ತಿಗಂತ ಅವರು ಕಾನ್ಸಂಟ್ರೇಟ್ ಮಾಡಿ ಅದ್ರ ಉಪಯೋಗನ ಪಡೆದುಕೊಳ್ಳಂಗಿಲ್ಲ. ಯೋಗದ್ರದ್ದು ಬೆನಿಫಿಟ್ಸ್ ಏನಂದ್ರೆ, ಯೋಗ ಫಾರ್ ಮೈಂಡ್ ಅಂಡ್ ಬಾಡಿ ಅಂಡ್ ಪ್ರತಿಯೊಂದಕ್ಕೂ ಯೋಗ ಬೇಕಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಏನಂದ್ರೆ ಫಿಸಿಕಲ್ ಹೆಲ್ತ್ ಬೇಕು, ಮೆಂಟಲ್ ಹೆಲ್ತ್ ಬೇಕು, ಸ್ಪಿರಿಚುವಲ್ ಹೆಲ್ತ್ಗೂ ಸಹ ಯೋಗದ್ರದ್ದು ಪ್ರಾಮುಖ್ಯತೆ ಬಹಳ ಇದೆ. ಫಿಸಿಕಲ್ ಹೆಲ್ತ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ನವ ಡೇಸ್ ವಿ ಆರ್ ಫೇಸಿಂಗ್ ಸೋ ಮೆನಿ ಮೆಟಬಾಲಿಕ್ ಡಿಸಾರ್ಡರ್ಸ್ ಲೈಕ್ ಹೈಪರ್ ಟೆನ್ಷನ್, ಅಂದ್ರೆ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೇ ಇರೋದ್ರಿಂದ ಬರುವಂತ ಡಿಸೀಸ್ಗಳು. ಹೈಪರ್ ಟೆನ್ಷನ್ ಆಯ್ತು, ಡಯಾಬಿಟೀಸ್ ಆಯ್ತು, ಥೈರಾಯ್ಡ್ ಆಯ್ತು, ಹೆಣ್ಮಕ್ಳಲ್ಲಿ ತುಂಬಾ ಕಾಣಿಸ್ತಿರುವಂತ ಡಿಸೀಸ್ ಆದಂತ PCOD PCOS ಇಂಥ ಡಿಸೀಸ್ಗಳು ತುಂಬಾ ಲೈಫ್ ಸ್ಟೈಲ್ ಮ್ಯಾನೇಜ್ ನಾವು ಸರಿ ಮಾಡದೇ ಇರೋ ರೀಸನ್ ಇಂದ ಈ ಒಂದು ರೋಗಗಳು ಬರ್ತಾ ಇದಾವೆ. ಮೊದಲೆಲ್ಲ ಈ ತರ ಡಿಸೀಸ್ಗಳೇ ಇದೆಯಲ್ಲ, ಬಿಕಾಸ್ ಅವ್ರಿಗೆ ಗೊತ್ತಿತ್ತು ಯಾವ ಟೈಮಲ್ಲಿ ನಾವು ಮಲ್ಕೊಳ್ಬೇಕು, ಯಾವ ಟೈಮಲ್ಲಿ ಎದ್ದೇಳ್ಬೇಕು, ಯಾವ ತರದ ಫುಡ್ ನ ಕನ್ಸ್ಯೂಮ್ ಮಾಡ್ಬೇಕು ಅಂತ ಎಲ್ಲ ಗೊತ್ತಿತ್ತು. ಅದನ್ನ ಫಾಲೋ ಮಾಡೋದ್ರಿಂದ ಮತ್ತೆ ಫುಡ್ ಅಡಲ್ಟ್ರೇಷನ್ ಅವಾಗ ಇದ್ದಿಲ್ಲ. ಈಗ ಪ್ರತಿಯೊಂದರಲ್ಲೂ ನಾವು ಫುಡ್ ಒರಿಜಿನಿಟಿ ಕ್ವಾಲಿಟಿ ಏನು ಇಲ್ಲ, ಪ್ರತಿಯೊಂದರಲ್ಲೂ ಫೇಕ್ ಇದೆ. ಫುಡ್ ಅಲ್ಲಿ ಅಡಲ್ಟ್ರೇಷನ್ ಯೂಸ್ ಮಾಡೋದಾಯ್ತು, ಬೇರೆ ಬೇರೆ ಪ್ರಾಡಕ್ಟ್ಸ್ ನ ಬೇರೆ ಬೇರೆ ಬ್ರ್ಯಾಂಡ್ಗಳು ತೆಗೆದು ಒರಿಜಿನಾಲಿಟಿ ಕ್ವಾಲಿಟಿ ತೆಗೆದು ಅವ್ರದೇ ಆದಂತ ಒಂದು ಬ್ರ್ಯಾಂಡ್ ತೆಗೆದು ಕ್ವಾಲಿಟಿ ಇಲ್ಲದೆ ಇರೋ ಫುಡ್ ನ ಮಾರ್ಕೆಟ್ ಅಲ್ಲಿ ಯೂಸ್ ಮಾಡ್ತಿದ್ರೆ ಅದನ್ನ ನಾವು ಕನ್ಸ್ಯೂಮ್ ಮಾಡಿ ಸೋ ಮೆನಿ ಡಿಸೀಸ್ಗೆ ನಾವು ಎಕ್ಸ್ಪೋಸ್ ಆಗ್ತಾ ಇದ್ವಿ. ಒಂದು ಎಕ್ಸಾಂಪಲ್ ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಎಲ್ಲರೂ ಪ್ಯಾಕೆಟ್ ಹಾಲು ಯೂಸ್ ಮಾಡ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ.
1: ಅನಿವಾರ್ಯನೂ ಆಗಿದೆ.
0: ಎಸ್ ಅನಿವಾರ್ಯ.
1: ನಾವು ಎಲ್ಲೋ ಒಂದು ಹಸುವಿನ ಹಾಲೇ ಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅದನ್ನ ನಾವು ತಗೊಳ್ಳಿಕ್ಕೆ ಆಗಲ್ಲ ಇವಾಗ. ಯಾಕಂದ್ರೆ ಎಲ್ಲೋ ಒಂದ್ ಕಡೆ ಇರ್ತೀವಿ ನಾವು, ಅದು ಎಲ್ಲೋ ಇರುತ್ತೆ, ಅದಾಗದೇ ಇಲ್ಲ ಇವಾಗ. ಹಂಗಾಗಿ ಅದಕ್ಕೆ ಡಿಪೆಂಡ್ ಆಗೋದು ಅನಿವಾರ್ಯ ಆಗ್ಬಿಡುತ್ತೆ. ಜನಗಳದೇನು ವಲಸೆ ಹೋಗೋದು ಅಥವಾ ಬೇರೆ ಕಡೆ ಹೋಗಿ ವಾಸ ಮಾಡೋದು, ಇದು ಸಹಿತ ಒಂದು ಅತಿಯಾದ ಜನಸಂಖ್ಯೆ ಸಹಿತ ಇದ್ರ ಮೇಲೆ ಪರಿಣಾಮ ಬೀರ್ತಾ ಇದೆ ಅಂತ ಹೇಳ್ಬೋದು ನಾವು.
0: ಅದು ಒಂದು ಎಕ್ಸಾಂಪಲ್ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಪ್ಯಾಕೆಟ್ ಹಾಲ್ನ ನಾವು ಕನ್ಸ್ಯೂಮ್ ಮಾಡೋದ್ರಿಂದ ಎಷ್ಟೋ ಹೆಣ್ಮಕ್ಳು ಆ ಒಂದು ಏಜ್ ಇರುತ್ತೆ ಮೆನಾರ್ಕ್ ಆಗೋದು, ಅಂದ್ರೆ ಋತುಸ್ರಾವ ಸ್ಟಾರ್ಟ್ ಆಗೋದಂತ ಏನ್ ಕರಿತೀವಲ್ಲ, ಇತ್ತೀಚಿನ ಮಕ್ಕಳಲ್ಲಿ 3ನೇ ತರಗತಿ 4ನೇ ತರಗತಿ ಮಕ್ಕಳಲ್ಲಿ ಮಕ್ಕಳಿಂದನೇ ಅದು ಮೆನಾರ್ಕ್ ಅನ್ನೋದು ಸ್ಟಾರ್ಟ್ ಆಗ್ತಿದೆ. ಇದರಿಂದ ಏನಾಗ್ತಂದ್ರೆ ಮೆನೋಪಾಸ್ ಬೇಗ ಆಗೋದು, ಬೇರೆ ಬೇರೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಿರುವಂತ ಬೇರೆ ಬೇರೆ ರೋಗಗಳ ಲಕ್ಷಣಗಳು ಬೇಗ ಕಾಣಿಸ್ಕೊಳ್ತಾ ಇದಾವೆ. ಅದರಿಂದ ತುಂಬಾ ಫೇಸ್ ಮಾಡ್ಬೇಕಾಗತ್ತೆ ನಾವು. ಅಂದ್ರೆ 50-60 ವರ್ಷ ಮೇಲ್ಪಟ್ಟು ಬರುವಂತ ರೋಗಗಳು ಈಗ ಕಡಿಮೆ ವಯಸ್ಸಲ್ಲಿ ಬರ್ತಾ ಇದೆ.
1: 20-30 ವರ್ಷದೊಳಗೆ ಫೇಸ್ ಮಾಡುವಂತ
0: ಬಂದಿದೆ. ಸೊ ಅದಕ್ಕೆ ಏನಂತಂದ್ರೆ, ಆದಷ್ಟು ಆತರ ತಿನ್ಸಿಗೆ ನಾವು ಒಳಗೊಡ್ದೇನೆ ಆದಷ್ಟು ನೈಸರ್ಗಿಕವಾಗಿ ಏನ್ ಸಿಗ್ತಾ ಇದೆ ಸುತ್ತಮುತ್ತ ಅದನ್ನ ಕನ್ಸ್ಯೂಮ್ ಮಾಡೋದು ಇಟ್ಸ್ ಬೆಟರ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ನಮ್ಗೆ ಒಂದು ಫ್ಯಾನ್ಸಿ ಇದೆ, ಲೈಕ್ ಸಂಡೇಸ್ ಅಂತಂದ್ರೆ 6 ಡೇಸ್ ವರ್ಕ್ ಮಾಡಬೇಕು, 6th ಡೇ ನಾವು ಮನೆಯಲ್ಲಿ ಊಟ ಮಾಡಂಗಿಲ್ಲ, ಹೊರಗಡೆ ರೆಸ್ಟೋರೆಂಟ್ಗೆ ಹೋಗೋದು, ಹೊರಗಡೆ ಫುಡ್ ನ ಎಕ್ಸ್ಪ್ಲೋರ್ ಮಾಡ್ಬೇಕಂತಂದು ನಾವು ಅದಕ್ಕೆ ಬಹಳ ಜನ ಅಡಿಕ್ಟ್ ಆಗಿ ದೊಡ್ಡ ದೊಡ್ಡ ಮೆಟ್ರೋಪಾಲಿಟಿನ್ ಟೀಸ್ ಅಲ್ಲಿ ಎವ್ರಿ ಸಂಡೇ ಸಾಟರ್ಡೆ ವೀಕೆಂಡ್ ಅಲ್ಲಿ ಅವರು ಹೊರಗಡೆ ಫುಡ್ ನ ಕನ್ಸ್ಯೂಮ್ ಮಾಡಕತ್ತಾರ. ಅಂದ್ರೆ ಒಂದೊಂದ್ ವೀಕ್ ಅಲ್ಲಿ ಒಂದೊಂದ್ ಪ್ಲಾನ್ ಮಾಡ್ಕೊಂಡು ಒಂದೊಂದು ಹೋಟೆಲ್ ಅಥವಾ ರೆಸ್ಟೋರೆಂಟ್ ಒಂದೊಂದ್ ಫುಡ್ ಐಟಮ್ಸ್ ಎಕ್ಸ್ಪ್ಲೋರ್ ಮಾಡ್ಬೇಕು ನಿಜ, ಬಟ್ ಹೊರಗೆ ಫುಡ್ ನಮ್ಗೆ ಗೊತ್ತಿರೋ ಹಾಗೆ ನಾವು ಮನೇಲಿ ಬಳಸುವಂತ ಪದಾರ್ಥಗಳು ಹೊರಗಡೆ ಹೋಟೆಲ್ ಅಲ್ಲಿ ರೆಸ್ಟೋರೆಂಟ್ ಅಲ್ಲಿ ಬಳಸುವಂತ ಪದಾರ್ಥಗಳು ಮೇಜರ್ ಡಿಫ್ರೆನ್ಸ್ ಇರ್ತದೆ. ನಾವು ಪ್ಯೂರಿಫೈಡ್ ಆಯಿಲ್ ಯೂಸ್ ಮಾಡಿದ್ರೆ ಅಲ್ಲಿ ಯಾವ್ದು ಯೂಸ್ ಮಾಡ್ತಾರೆ ನಮ್ಗೆ ಗೊತ್ತಿರಲ್ಲ. ನಾವು ಹೋಗಿ ಪ್ರತಿ ಸಲ ಕ್ವೆಶನ್ ಮಾಡಕ್ ಆಗಂಗಿಲ್ಲ ನೀವು ಯಾವ ತರ ಕ್ವಾಲಿಫೈಡ್ ಐಟಮ್ಸ್ ಅನ್ನ ಯೂಸ್ ಮಾಡಿ ಈ ತರ ಪ್ರಾಡಕ್ಟ್ ನ ನೀವು ಮಾಡಕತ್ತೀರ. ಸೊ ಅದನ್ನ ಬೆಟರ್ ಎಷ್ಟಾಗತ್ತಷ್ಟು ಕಡಿಮೆ ಮಾಡಿ ಮನೆಯಲ್ಲೇನೆ ನೀವು ಆರೋಗ್ಯ ಮತ್ತೆ ರುಚಿಕರವಾದಂತ ಫುಡ್ ನ ನೀವು ಮನೇಲಿ ಕನ್ಸ್ಯೂಮ್ ಮಾಡಬಹುದು.
1: ನೋಡ್ರಿ ಪೂಜಾ ಮೇಡಮ್ ಅವ್ರೆ, ಈಗ ಎಷ್ಟೋ ಒಂದು ಸಮಸ್ಯೆಗಳಿಗೆ ಡಾಕ್ಟರ್ ಮೊದಲು ಹೇಳೋದು ಏನು ಅಂತ ಹೇಳಿದ್ರೆ, ಮನೆಯ ಆಹಾರ ಊಟ ಮಾಡಿ ಅಂತ. ಇದು ಮನೆ ಆಹಾರ ಅನ್ನೋದು ನಮಗೆ ಅಪರಿಚಿತ ಆಗುವಷ್ಟರ ಮಟ್ಟಿಗೆ ಬಂದು ನಿಂತು ಬಿಟ್ಟಿವಿ ನಾವು.
0: ಎಕ್ಸಾಕ್ಟ್ಲಿ
1: ಇದು ಎಷ್ಟು ಪರಿಣಾಮ ಬೀರುತ್ತದೆ ಅನ್ನುವಂತ ವಿಷಯವನ್ನ ನೀವು ಇವಾಗ ಸುಮ್ಮನೆ ಒಂದು ಉದಾಹರಣೆ, ಹಾಲಿನ ಪಾಕೆಟ್ ಇಂದ ಶುರು ಮಾಡಿದ್ರಿ. ಬಟ್ ನಮ್ಮ ಜೀವನ ಬೆಳಗಿನ ಹಾಲಿನ ಪಾಕೆಟ್ ಅಂದ್ರೆ ರಾತ್ರಿ ಮಲಗುವವರೆಗೂ ನಾವು ಪಾಕೆಟ್ ಗಳಲ್ಲೇ ನಾವು ಜೀವನ ಮಾಡ್ತಾ ಇದೀವಿ.
0: ಫಿಸಿಕಲ್ ಹೆಲ್ತ್ ಗೋಸ್ಕರ ಅಂದ್ರೆ ಇಷ್ಟೊತ್ತು ಹೇಳಿದ್ನಲ್ಲ, ಈ ತರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡದೇ ಇಲ್ಲದೇ ಇರೋ ಬರುವಂತ ಡಿಸೀಸ್ ಗಳನ್ನ ನಾನು ಮೆನ್ಷನ್ ಮಾಡಿದೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸೈಕೋಲಾಜಿಕಲ್ ಡಿಸಾರ್ಡರ್ಸ್ ಸಹ ಹೆಚ್ಚಿಗೆ ಆಗ್ತಾ ಇದೆ. ಅಂದ್ರೆ ಎಮೋಷನಲ್ ಸ್ಟೆಬಿಲಿಟಿನ ಯಾರಿಗೂ ಮೇಂಟೈನ್ ಮಾಡಕ್ ಆಗ್ತಿಲ್ಲ, ಸ್ಪೆಷಲಿ ಮಕ್ಕಳು. ನಮ್ಗೆ 10 ಸೆಕೆಂಡ್ಸ್ ರೀಲ್ ನೋಡಕ್ಕೆ ನಮ್ಗೆ ಪೇಷನ್ಸ್ ಇರಲ್ಲ, 5 ಸೆಕೆಂಡ್ ಆಗಿರಲ್ಲ, ಅವಾಗೆ ನಾವು ಸ್ಕ್ರೋಲ್ ಮಾಡ್ತೀವಿ. ಸೊ ಅಂದ್ರೆ ನಮ್ದು ಎಮೋಷನಲ್ ಸ್ಟೆಬಿಲಿಟಿನ ನಾವು ಬರ್ತಾ ಬರ್ತಾ ಜನರೇಷನ್ ಇಂಪ್ರೂವೈಸ್ ಆಗ್ತಾ ಆಗ್ತಾ ಅದನ್ನ ಕಳ್ಕೊಳ್ತಾ ಇದೀವಿ. ಮೊದಲಿನ ಕಾಲದಲ್ಲಿ ನಮ್ಗೆ ಟಿವಿ ಸಹ ಇದ್ದಿಲ್ಲ ನೋಡ್ಲಿಕ್ಕೆ, ಇನ್ನ ಫೋನ್ ಅಂತರೂ ದೂರದ ಮಾತು. ಅವಾಗ ಮಾತಾಡ್ತಾ ನ್ಯೂಸ್ ಪೇಪರ್ ಓದ್ತಾ ಅಥವಾ ಬುಕ್ ಗಳಲ್ಲಿ ಓದ್ತಾ ನಾವು ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಿದ್ವಿ. ಇವಾಗ ಕೈಯಲ್ಲಿ ಫೋನ್ ಬಂದಿರಲಿಲ್ಲ, ಎಲ್ಲಾ ಇನ್ಫಾರ್ಮೇಶನ್ ಸಿಗುತ್ತೆ. ದಟ್ ಈಸ್ ಪ್ಲಸ್ ಪಾಯಿಂಟ್ ಅಂದ್ರೆ ಅದ್ರ ಜೊತೆ ಜೊತೆಗೆ ಅದ್ರದ್ದು ಮೈನ್ ಪಾಯಿಂಟ್.

0: ಸಹ ಇರುತ್ತೆ. ಸೊ ಅಂದ್ರೆ ನಮ್ದು ಮೆಂಟಲ್ ಹೆಲ್ತ್ ಹಾಳಾಗ್ತಾ ಇದೆ.
1: ಆಮೇಲೆ ಬೇರೆಯವರೊಂದಿಗೆ ಬೆರೆಯುವಂತಹ ಇದು ಇದೇನು ಹೇಳಿದಲ್ಲ,
0: ಆಂಟಿ ಸೋಷಿಯಲ್ ಆಗ್ತಾ ಇದ್ದಾರೆ,
1: ಪೂರ್ತಿ ಕಡಿಮೆ ಆಗಿದೆ. ಈಗ ನೀವು ಪಕ್ಕ ಯಾರಾದ್ರೂ ಬಂದ್ರೆ, ನಿಮ್ಮ ಮನೆಗೆ ಒಬ್ರು ಯಾರಾದ್ರೂ ಗೆಸ್ಟ್ ಬಂದ್ರೆ, ನೀವು ಮಾತಾಡಿಸದೇ ಇರುವಷ್ಟು ಒಂದು ಬದಲಾವಣೆ ಮಕ್ಕಳಲ್ಲಿ ಬಂದ್ಬಿಟ್ಟದೆ.
0: ಹೌದೌದು,
1: ಆ ಥರದ್ದು ಬೆಳವಣಿಗೆ ಅದೇನು ಅಷ್ಟು ಒಳ್ಳೇದಲ್ಲ. ಅದಾಗಿ ಇವಾಗ ಬಂದದ ಆ ಪರಿಸ್ಥಿತಿಗೆ ನಾವು ಬಂದೀವಿ. ಇವು ಎಷ್ಟೋ ನಮ್ಮ ಹೆಲ್ತ್ ಮೇಲೆ ಪ್ರಾಬ್ಲಮ್ ಬರ್ತಾವ ಅನ್ನೋದಕ್ಕೆ ಇವಾಗ ನಾವೇ ಉದಾಹರಣೆ ಆಗ್ತಾ ಇದೀವಿ. ಇವಾಗ
0: ಅದೇ ನವೇ ಡೇಸ್ ನಾವು ಟಿವಿ ನೋಡ್ತಾ ಇರ್ತೀವಿ, ಎಷ್ಟೊಂದು ಫೋನ್ ಯೂಸ್ ಮಾಡಿ ಫೋನಿಗೆ ಅಡಿಕ್ಟ್ ಆಗಿ ಆನ್ಲೈನ್ ಗೇಮಿಂಗ್ ಎಲ್ಲ ಅಡಿಕ್ಟ್ ಆಗಿ. ರೀಸೆಂಟ್ ಆಗಿ ಒಂದು ಸ್ಟೋರಿ ಕೇಳಿದೆ, ಒಂದು ಹುಡುಗ ಆನ್ಲೈನ್ ಗೇಮಿಂಗ್ ಗೆ ಅಡಿಕ್ಟ್ ಆಗಿ ಅದನ್ನ ಪೇರೆಂಟ್ಸ್ ಅಪೋಸ್ ಮಾಡಿದಾರೆ ಅಂತಂದು, ಪೇರೆಂಟ್ಸ್ ಮೇಲೇನೆ ಅವನು
1: ಹಲ್ಲೆ
0: ಮಾಡಿದ್ದಾನೆ, ಹಾಸ್ಪಿಟಲೈಸ್ಡ್ ಆಗಿದ್ದಾರೆ, ಡೆತ್ ಆಗಿದ್ದಾರೆ, ಈ ತರ ಎಲ್ಲ ಆಗ್ತಾ ಇದೆ. ಅಂದ್ರೆ ಅವರು ಅಡಿಕ್ಟ್ ಆಗಿರೋದನ್ನ
1: ಮಟ್ಟಿಗೆ ಅವರು ಅದ್ರ ಮೇಲೆ ಡಿಪೆಂಡ್ ಆಗ್ಯಾರ. ಆಮೇಲೆ ಅದನ್ನ ಬೇಡ ಹೇಳಿದ್ದವರನ್ನ ಅವರು ಕೊಲ್ಲುವ ಮಟ್ಟಿಗೆ ಅವರು ಮನಸ್ಸು,
0: ಸ್ಕೂಲ್ ಸ್ಟೂಡೆಂಟ್ ಈ ತರ ಅಟೆಂಪ್ಟ್ ಮಾಡಿದ್ದಾರೆ ಅಂದ್ರೆ, ದೊಡ್ಡವರು ಯುವಕರು ಬೇರೆ ಯಾವುದೇ ರೀತಿಯಾದಂತ ಅಟೆಂಪ್ಟ್ ಮಾಡೋ ಚಾನ್ಸಸ್ ತುಂಬಾ ಇರುತ್ತೆ. ಎಮೋಷನಲ್ ಸ್ಟೆಬಿಲಿಟಿ ಕಡಿಮೆ ಆಗಿದ್ರಿಂದಾನೆ ಇತ್ತೀಚಿನ ದಿನಗಳಲ್ಲಿ ಯಾವ ಫೇಲ್ಯೂರ್ಸ್ ನ ತಗೊಳಕ್ಕೂ ರೆಡಿ ಇರಲ್ಲ. ಕಡಿಮೆ ಮಾರ್ಕ್ಸ್ ಬಂದ್ರು ಸೂಸೈಡ್ ಅಟೆಂಪ್ಟ್ ಮಾಡುದು, ಬೇರೆ ಬೇರೆ ರೀತಿಯಾದಂತ ಅಟೆಂಪ್ಟ್ ಅಂದ್ರೆ ಅವರಿಗೆ ಆಲೋಚನಾ ಶಕ್ತಿ ಅನ್ನೋದು ಬಹಳ ಕಡಿಮೆ ಆಗ್ತಾ ಇದೆ. ಯಾವ್ದು ರೈಟ್, ಯಾವ್ದು ಬ್ಯಾಡ್, ಯಾವ್ದು ಗುಡ್, ಡಿಸಿಷನ್ ಮೇಕಿಂಗ್ ಕಡಿಮೆ ಆಗ್ತಾ ಇದೆ, ಗೈಡೆನ್ಸ್ ಕಡಿಮೆ ಆಗ್ತಿದೆ. ಪೇರೆಂಟ್ಸ್ ಏನಾದ್ರು ಹೇಳಕ್ ಹೋದ್ರೆ ಅದನ್ನ ಕೇಳಂಗೇ ಇಲ್ಲ. ಶಾಲೆಯಲ್ಲಿ ಟೀಚರ್ಸ್ ಒಡಿಯಂಗಿಲ್ಲ, ಫಸ್ಟ್ ಆಫ್ ಆಲ್ ಬಾಯಿ ಮಾತ್ಲ ಹೇಳಿದ್ರೆ ಕೇಳಂಗಿಲ್ಲ. ಇವಾಗ ಏನಂದ್ರೆ ಟೀಚರ್ಸ್ ಒಡಿಬಾರ್ದು ಆ ತರ ರೂಲ್ಸ್ ಎಲ್ಲ ಬಂದಿರೋದ್ರಿಂದ, ಸೊ ಅದು ಬರೀ ಬಾಯಿ ಮಾತ್ಲ ಎಷ್ಟಂತ ಹೇಳಕ್ಕಾಗತ್ತೆ ಟೀಚರ್ಸ್ ಕೇಳಕ್ ಆಗಂಗಿಲ್ಲ. ತೀರಾ ಹೋದ್ರೆ ಮಕ್ಳು ಹೋಗಿ ಪೇರೆಂಟ್ಸ್ಗೂ ಕಂಪ್ಲೇಂಟ್ ಮಾಡ್ತಾರೆ, ಅವ್ರು ಬಂದು ಸ್ಕೂಲ್ ಪ್ರಿನ್ಸಿಪಲ್ ಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಎಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆಲ್ಲ, ಇದೊಂದು ಜನರೇಷನ್ ಫಾರ್ವರ್ಡ್ ಆಗ್ತಾ ಅದ್ ಏನಂದ್ರೆ ಕೆಲವೊಂದು ಬ್ಯಾರಿಯರ್ಸ್ ನ ಬ್ರೇಕ್ ಮಾಡ್ತಾ ಇದೆ. ಆ ಬ್ರೇಕ್ ಮಾಡೋದ್ರಿಂದ ಏನಂದ್ರೆ ನಮ್ಗೆ ಒಳ್ಳೆ ಗೈಡೆನ್ಸ್ ಸಿಗಂಗಿಲ್ಲ. ನಾವು ಒಂದು ಗಾದೆ ಮಾತಿದೆಯಲ್ಲ, ಬೈಯೋರೆಲ್ಲ ಕೆಟ್ಟದಕ್ಕೆಲ್ಲ ಅಂತ ಹೇಳ್ತೀವಲ್ಲ, ಬೈಬೇಕು, ಬೈಸ್ಕೋಬೇಕು ನಾವು, ಅವಾಗ ನಾವು ಒಳ್ಳೇದನ್ನ ನಾವು ಅಳವಡಿಸ್ಕಾಗದು ಜೀವನದಲ್ಲಿ. ಸೊ ಏನಾಗಲ್ಲ ಇದು ಇವತ್ತೇನಂತಂದ್ರೆ, ಎಲ್ಲ ಪೇರೆಂಟ್ಸ್ ಯಾರ್ಯಾರು ನನ್ನ ಮಾತನ್ನ ಕೇಳಿಸ್ಕೊಳಕತ್ತೀರಿ ಅಥವಾ ಎಲ್ಲೇ ಯಾರೇ ಆಗ್ಲಿ ಹೆಲ್ತ್ ಬಗ್ಗೆ ಟಿಪ್ಸ್ ಕೊಡ್ತಾರೆ, ಎನಿ ಡಾಕ್ಟರ್ಸ್ ಆಯ್ತು, ಎನಿ ವೆಲ್ ಟ್ರೈನ್ಡ್ ಇರ್ತಾರಲ್ವಾ, ಅದನ್ನ ನೀವು ಸರಿಯಾಗಿ ಕೇಳಿಸ್ಕೊಳ್ಳಿ. ಬಿಕಾಸ್ ನಾವು ಏನಂತಂದ್ರೆ ಹ್ಯೂಮನ್ ಅನಾಟಮಿ, ಫಿಸಿಯೋಲಜಿ, ಬಯೋಕೆಮಿಸ್ಟ್ರಿ ಎಲ್ಲಾನು ಸ್ಟಡಿ ಮಾಡಿರೋದ್ರಿಂದ ನಾವು ಏನೇನ್ ಮಾಡೋದ್ರಿಂದ ಬಾಡಿ ಒಳಗಡೆ ಯಾವ ತರ ಇಂಪ್ಯಾಕ್ಟ್ ಆಗ್ತದೆ ಆ ಚೇಂಜಸ್ ನೋಡಿನೇ ಇವತ್ತು ಅದ ಆಗ್ಬಾರ್ದು ಅಂತ ನಾವು ಇವತ್ತು ಬಂದು ಇಲ್ಲಿ ಒಂದು ಪ್ರೋಗ್ರಾಮ್ ನ ಕೊಡ್ತಿದೀವಿ. ಸೊ ದಯವಿಟ್ಟು ಪೇರೆಂಟ್ಸ್ ಆಯ್ತು, ಟೀಚರ್ಸ್ ಆಯ್ತು, ಎನಿ ಒನ್ ಯಾರ್ಯಾರು ಅವ್ರ ಅಂಡರ್ ಅಲ್ಲಿ ಸ್ಟೂಡೆಂಟ್ಸ್ ಬರ್ತಾರೆ, ಯಾರ್ಯಾರು ಬರ್ತಾರೆ, ಆಸ್ ಮಚ್ ಆಸ್ ಪಾಸಿಬಲ್ ಸೋಷಿಯಲ್ ಮೀಡಿಯಾ ಅಥವಾ ಫೋನ್ಗಳು ಯೂಸ್ ಮಾಡೋದ್ರಿಂದ ನಿಮ್ಮ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಮೇಲೆ ಯಾವ ತರ ಪರಿಣಾಮ ಬೀರ್ತದ ಅದನ್ನ ಮಕ್ಕಳಿಗೆ ತಿಳಿಸ್ಕೊಡಿ. ಕಡಿಮೆ ಯೂಸ್ ಮಾಡ್ಕೊಳ್ಳಕ್ಕೆ ನೀವೊಂದು ಪ್ರೋತ್ಸಾಹ ಮಾಡಿ, ನಿಮ್ಮ ಶಾಲೆಗಳಿಗೆ ಒಳ್ಳೆ ಒಳ್ಳೆ ಡಾಕ್ಟರ್ಸ್ ನ ಕರೆಸಿ ಈ ತರ ಅವೇರ್ನೆಸ್ ಪ್ರೋಗ್ರಾಮ್ ಗಳನ್ನ ಮಾಡೋದ್ರಿಂದ ಮಕ್ಕಳಿಗೆ ಅದ್ರದೊಂದು ಅವೇರ್ನೆಸ್ ಸಿಗುತ್ತೆ. ಇದನ್ನ ಹೇಳಕ್ಕೆ ಇಷ್ಟಪಡ್ತೇನೆ.
1: ಪ್ರತಿ ವರ್ಷ ನಮ್ಮ ಎಲ್ಲ ಜನತೆಗಳಿಗೆ ಹೆಲ್ಪ್ ಆಗುವಂತ ಒಂದು ಥೀಮ್ ಗಳನ್ನ ಇಟ್ಕೊಂಡ್ರೆ, ಈಗ ಮಕ್ಕಳಿಗೆ ಸಹಿತ ಯೋಗ ಬೇಕು ಅಂತ ಹೇಳಿದ್ವಿ, ಸ್ತ್ರೀಯರಿಗೆ ಯೋಗ ಬೇಕು, ಯಾಕೆಂದ್ರೆ ಅವರು ಹೆಲ್ದಿ ಆಗಿರ್ಬೇಕಾದ್ರೆ ಯೋಗ ಬೇಕು ಅಂತ ಹೇಳಿದ್ವಿ. ಅಂದ್ರೆ ಸರ್ಟನ್ ಏಜ್ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರವರೆಗೆ ಎಲ್ಲರಿಗೂ ಯೋಗ ಬೇಕು ಅನ್ನುವಂತ ಒಂದು ಉದ್ದೇಶವನ್ನೇ ನಾವು ಹೇಳ್ತಾ ಹೋಗ್ತಾ ಇದೀವಿ. ಈ ವರ್ಷದ ಒಂದು ಥೀಮ್ ಅಂತ ಹೇಳಿದ್ರೆ ವಯೋ ವೃದ್ಧರಿಗಾಗಿ ಯೋಗ. ಅಂದ್ರೆ ಅವರು ಆರೋಗ್ಯವಾಗಿ ಇರಬೇಕಾದ್ರೆ ಅಂತ ಹೇಳಿದ್ರೆ, ಹುಟ್ಟಿದಾಗ ಅಂತ್ಯದವರೆಗೆ ನಾವು ಆರೋಗ್ಯವಾಗಿದ್ದಾಗ ಮಾತ್ರ ನಮ್ಮ ನಮ್ಮ ಕೆಲಸಗಳನ್ನ ನಾವು ಮಾಡ್ಕೊಳ್ಳಿಕ್ಕೆ ಅಂತೂ ಒಂದು ಸಾಧ್ಯ ಅನ್ನುವಂತ ಒಂದು ಉದ್ದೇಶ ಅದೇ ಅದ. ಈ ಸಲದ ಒಂದು ಥೀಮ್ ಅಂದ್ರೆ ವಯೋವೃದ್ಧರಿಗಾಗಿ ಯೋಗ ಅನ್ನುವಂತ ಒಂದು ಥೀಮ್ ಅನ್ನ ಇಟ್ಕೊಂಡಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ ನೀವು? ಯಾಕಂದ್ರೆ ದೈಹಿಕ ಮತ್ತು ಮಾನಸಿಕ ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಬೇಕಾದ್ರೆ ಎಲ್ಲರೂ ಅವರಿಗೆ ಯೋಗ ಬೇಕು ಅಂತ ಅನ್ನುವಂಥದ್ದು, ನೀವೇನ್ ಹೇಳ್ತೀರಾ ಇದ್ರ ಬಗ್ಗೆ?
0: ಎಸ್, ಎಕ್ಸಾಕ್ಟ್ಲಿ. ಪ್ರತಿ ವರ್ಷದಂತೆ ಈ ವರ್ಷ ಘೋಷವಾಕ್ಯ ಏನಂತಂದ್ರೆ, ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ ಅಂತ ಕರಿತೀವಿ. ಆರೋಗ್ಯಕರ ವಯೋವೃದ್ಧಿಗಾಗಿ ಅಂದ್ರೆ, ವಯಸ್ಸಾಗುತ್ತೆ, ನಾವು ನಿಲ್ಸಕ್ಕಾಗಂಗಿಲ್ಲ. ನಾವು ಆರೋಗ್ಯದ ರೀತಿಲಿ ನಾವು ವಯಸ್ಸನ್ನ ಆಗೋದನ್ನ ನಾವು ಮೇಂಟೈನ್ ಮಾಡ್ತಾ ಹೋಗ್ಬೇಕು. ಅಂದ್ರೆ 50 ಆದ್ಮೇಲೆ ಈ ಡಿಸೀಸ್ ಬರಬೇಕು, ಯೋಗ ಬರಬೇಕು, ಈ ರೋಗದ ಲಕ್ಷಣ ಕಾಣಿಸ್ಕೊಳ್ಬೇಕಂತ ನಾಟ್ ಅಟ್ ಆಲ್ ಕಂಪಲ್ಸರಿ. ಲೈಫ್ ಎಂಡ್ ವರ್ಗೂ ನಾವು ನಮ್ಮ ಹೆಲ್ತ್ ನ ನಾವು ಕಾಪಾಡ್ಕೊಳ್ಬಹುದು, ಅದು ನಮ್ಮ ಕೈಯಲ್ಲಿದೆ. ಕೆಲವೊಂದನ್ನ ನಾವು ಮೇಂಟೈನ್ ಮಾಡಬಹುದು, ಕೆಲವೊಂದ ನಮ್ಮ ಕೈಲೇ ಇಲ್ಲಿರೋದನ್ನ ನಾವು ಮೇಂಟೈನ್ ಮಾಡ್ಲಿಕ್ಕೆ ಆಗಂಗಿಲ್ಲ.
1: ಒಂದು 50-55 ವಯಸ್ಸು ಅಂತ ಹೇಳಿದ್ರೆ ಅವ್ರಿಗೆ ಸುಮಾರು ತುಂಬಾ ವೇಟ್ ಜಾಸ್ತಿ ಆಗ್ತದೆ. ಹೆಣ್ಮಕ್ಳಿಗಾದ್ರೆ ಅವ್ರಿಗೆ ಮುಟ್ಟು ಹೋಗಿರ್ತದೆ, ಅದಕ್ಕೆ ನಿಮ್ಗೆ ವೇಟ್ ಆಗಿದೆ ಅಂತ ಹೇಳ್ತಾರೆ. ಹಂಗಾಗ್ಲೂ ಅವ್ರಿಗೆ ಅವ್ರದ್ದೇ ದೇಹ ಭಾರ ಅನ್ಸುವಂತ ಒಂದು ಫೀಲಿಂಗ್ ಅವ್ರಿಗೆ ಆಗ್ತದೆ. ಆ ಸಂದರ್ಭದೊಳಗೆ ಅಂತವ್ರಿಗೆಲ್ಲ ಏನ್ ಹೇಳ್ತೀರಾ ನೀವು?
0: ಈ ಸಲ ಥೀಮ್ ನನಗೆ ಪರ್ಸನಲಿ ನನ್ಗೆ ತುಂಬಾ ಆಯ್ತು. ಬಿಕಾಸ್ ಏನಂದ್ರೆ, ಏಜ್ ಆಗ್ತಾ ಆಗ್ತಾ ಎಷ್ಟೋ ಜನ ಪೇರೆಂಟ್ಸ್ ನಾವು ಇತ್ತೀಚೆಗೆ ನ್ಯೂಸ್ ಕೇಳ್ತಾ ಇದೀವಿ, ಮನೇಲಿ ಮಕ್ಕಳು ಅವ್ರನ್ನ ಇಟ್ಕೊಳ್ಳದೆ ಇರೋ ಅನಾಥ ಆಶ್ರಮದಲ್ಲಿ ಇರೋಂತದ್ದು. ಬೇಸಿಕ್ ಆಗಿ ಅವ್ರಿಗೆ ಏನಾಗ್ಬೇಕು ಆ ಏಜ್ ಇದರಲ್ಲಿ ಸಿಗೋಂಗಿಲ್ಲ. ಬಿಕಾಸ್ ಅವ್ರಿಗೆ ಇಂಪಾರ್ಟೆಂಟ್ಲಿ ನನಗನ್ಸಿದ ಮಟ್ಟಿಗೆ ಅಂದ್ರೆ ಏನ್ ಬೇಕಂದ್ರೆ ಎಮೋಷನಲ್ ಸಪೋರ್ಟ್ ಬೇಕು. ಏಜ್ ಆಗ್ತಾ ಆಗ್ತಾ ಅವ್ರಿಗೆ ಅವ್ರ ಒಳಗಡೆ ಏನ್ ಅನ್ಕೊಂತಾರಂದ್ರೆ, ನಾವು ಡಿಪೆಂಡ್ ಆಗ್ತಾ ಇದೀವಿ ಒಬ್ಬರ ಮೇಲೆ, ಪ್ರತಿಯೊಂದಕ್ಕೂ ಡಿಪೆಂಡ್ ಆಗ್ತಾ ಇದೀವಿ ಅಂತಂದು ಕುಗ್ತಾರೆ.
1: ಅವ್ರಿಗೆ ಯಾರು ಕೇರ್ ಮಾಡಲ್ಲಂತ ಒಂಟಿತನೂ ಜಾಸ್ತಿ ಕಾಣುತ್ತೆ ಆ ವಯಸ್ಸಲ್ಲಿ.
0: ಅದು ಒಂದು ಕಡಿಮೆ ಮಾಡ್ಲಿಕ್ಕೆ ಅಂತಾನೆ ಇದೊಂದು ಬಹಳ ಹೆಲ್ಪ್ಫುಲ್ ಆಯ್ತು. ಸೊ ಏನಂತಂದ್ರೆ ಫಿಸಿಕಲ್ ಅಂದ್ರೆ ಬೇಸಿಕ್ ಆಸನಸ್, ತುಂಬಾ ಡಿಫಿಕಲ್ಟ್ ಅಡ್ವಾನ್ಸ್ ಆಸನಸ್ ಮಾಡ್ಬೇಕಂತ ಏನಿಲ್ಲ. ಡೇ ಟು ಡೇ ಲೈಫ್ ಅಲ್ಲಿ ನಮ್ಗೆ ಮ್ಯಾನೇಜ್ ಆಗುವಂತ, ನಾನು ಹೇಳಿದ್ನಲ್ಲ ಮೆಟಬಾಲಿಕ್ ಡಿಸಾರ್ಡರ್ ಆಯ್ತು, ಲೈಫ್ ಸ್ಟೈಲ್ ಮ್ಯಾನೇಜಿಂಗ್ ಡಿಸಾರ್ಡರ್ಸ್ ಬರದೇ ಇರಂಗೆ ನಾವು ಬೇಸಿಕ್ ಸಿಂಪಲ್ ಆಸನಸ್ ಮಾಡಬಹುದು, ಪ್ರಾಣಾಯಾಮಗಳನ್ನ ಮಾಡಬಹುದು, ಧ್ಯಾನ ಮಾಡಬಹುದು. ಈ ತರ ಮಾಡೋದ್ರಿಂದ ಎಷ್ಟೊಂದು ಸಿಂಪ್ಟಮ್ಸ್ ನ ನಾವು ಕಡಿಮೆ ಮಾಡಬಹುದು. ತಲೆನೋವಿದೆ ಅನ್ನೋರು ಪ್ರಾಣಾಯಾಮ ಮಾಡಬಹುದು, ಧ್ಯಾನ ಮಾಡಬಹುದು. ಕಾನ್ಸ್ಟಿಪೇಷನ್ ಇರುವಂತವ್ರು ಕೆಲವೊಂದು ಅಬ್ಡೋಮಿನಲ್ ಆಸನಗಳು ಬರುತ್ತೆ ಆ ತರದನ್ನ ಮಾಡ್ಕೋಬಹುದು. ನೀ ಜಾಯಿಂಟ್ ಎಕ್ಸಸೈಸ್ ಇದಾವೆ, ಆಸನಗಳಿದಾವೆ, ಅದನ್ನ ಮಾಡಿದ ಆಸ್ಟಿಯೋಆರ್ಥರೈಟಿಸ್ ಮತ್ತೆ ರೂಮಟಾಯ್ಡ್ ಆರ್ಥರೈಟಿಸ್ ಅಂತ ನಾವು ಏನು ಏಜ್ ಆದ್ಮೇಲೆ ನಾವು ಸಫರ್ ಮಾಡ್ತಾರಲ್ಲ ಅದನ್ನೆಲ್ಲ ನಾವು ಪ್ರಿವೆಂಟ್ ಮಾಡ್ತಾ ಹೋಗ್ಬಹುದು. ಏಜ್ ಆಗ್ತಾ ಬರುವಂತ ಡಿಸೀಸ್ಗಳು ಈಗ ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರೋ ಹಾಗೆ ನಮ್ಮ ಹಾಸ್ಟೆಲಲ್ಲಿ 20+ ಇರೋರೇ ಬಂದು ಆತರ ಕಂಪ್ಲೇಂಟ್ಸ್ ಮಾಡ್ತಿದ್ದಾರೆ, ನೀ ಜಾಯಿಂಟ್ ಪೇನ್ ಬರ್ತಾ ಇದೆ, ಲೋವರ್ ಬ್ಯಾಕ್ ಪೇನ್ ಬರ್ತಾ ಇದೆ ಅಂತ. ಇದೇನಂತಂದ್ರೆ ನಮ್ಗೆ ಕರೆಕ್ಟ್ ಆಗಿ ಬಾಡಿಗೆ ನಾವು ನ್ಯೂಟ್ರಿಷನ್ ಯಾವ ರೀತಿಯಾಗಿ ಆಹಾರ ತೆಗೆದುಕೊಳ್ಳುವ ಮುಖಾಂತರ ನಾವು ಹಿಂಗ ಸಪ್ಲೈ ಮಾಡ್ತೀವಲ್ಲ ಅದೇ ರೀತಿಯಾಗಿ ಬಾಡಿ ಆಕ್ಟಿವಿಟಿ ಸಹ ಬೇಕು. ಪ್ರತಿಯೊಂದು ಮೂವ್ಮೆಂಟ್ ಆಗಬೇಕು, ಅಬ್ಸಾರ್ಪ್ಷನ್ ಆಗಬೇಕು, ಚೆನ್ನಾಗಿ ಎಕ್ಸ್ಕ್ರಿಷನ್ ಆಗಬೇಕು, ಅಸಿಮಿಲೇಷನ್ ಆಗಬೇಕು. ನಾವು ತಗೊಂಡಿರೋದೆಲ್ಲ ಅಂತಂದ್ರೆ ಅದಕ್ಕೊಂದು ಆಕ್ಟಿವ್ ಬೇಕೇ ಬೇಕು, ಅದಕ್ಕೆ ಒಂದು 10 ಹೆಜ್ಜೆ ನಡಿಬೇಕು ಅಂತ ಹೇಳೇ ಹೇಳ್ತೀವಲ್ಲ. ಸೊ ಅದೇ ರೀತಿಯಾಗಿ ನಾವು ಏನಂದ್ರೆ 24 ಗಂಟೆಗಳಲ್ಲಿ ಅಟ್ಲೀಸ್ಟ್ 1 ಅವರ್ ನಮ್ಮ ಆರೋಗ್ಯಕ್ಕೆ ನಾವು ಕೊಟ್ರೆ ಏನ್ ತೊಂದ್ರೆ ಅಂತ ನನ್ನ ಅನಿಸಿಕೆ. ನೀವು ವಾಕ್ ಆದ್ರೂ ಮಾಡಿ, ಯೋಗ ಆದ್ರೂ ಮಾಡಿ, ಜಾಗಿಂಗ್ ಆದ್ರೂ ಮಾಡಿ, ಯಾವುದೇ ರೀತಿಯಾದಂತ ಒಂದು ಫಿಸಿಕಲ್ ಆಕ್ಟಿವಿಟಿ ನೀವು ಅಡಾಪ್ಟ್ ಮಾಡ್ಕೊಂಡ್ರೆ ಇಟ್ಸ್ ಬೆಟರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ವಯಸ್ಸಿಗೆ ಅಂತಂದ್ರೆ ಸಿಂಪಲ್, ಜಾಸ್ತಿ ಡಿಫಿಕಲ್ಟಿ ಇರೋದೇನ್ ಬೇಕಾಗಿಲ್ಲ. 2-3 ಆಸನಗಳು, ಪ್ರಾಣಾಯಾಮಗಳ, ಧ್ಯಾನ ಮಾಡೋದ್ರಿಂದ ಅವ್ರಿಗೆ ಆದಂತ ಒಂದು ಸ್ಟ್ರೆಂತ್ ಸಿಗುತ್ತೆ, ಎಮೋಷನಲ್ ಸಪೋರ್ಟ್ ಸಿಗುತ್ತೆ, ಎಮೋಷನಲ್ ಬ್ಯಾಲೆನ್ಸ್ ಆಗುತ್ತೆ. ನಾವು ಅವಾಗ ಹೇಳಿದ್ನಲ್ಲ ಮೆಂಟಲ್ ಸ್ಟೆಬಿಲಿಟಿ ಕಡಿಮೆ ಆಗ್ತಿದೆ ಅಂತ. ಅಂದ್ರೆ ಯೋಗ ಅನ್ನೋದು ನಾಟ್ ಓನ್ಲಿ ನಮ್ಗೆ ಫಿಸಿಕಲ್ ಮತ್ತೆ ಮೆಂಟಲ್ ನ ಸ್ಟ್ರಕ್ಚರ್ ನ ಬ್ಯಾಲೆನ್ಸ್ ಮಾಡೋದಲ್ದೇನೆ ಒಂದು ರೆಸ್ಪಾನ್ಸಿಬಿಲಿಟಿ, ಅದೊಂದು ನಮ್ಗೆ ಕಲ್ಸಿಕೊಡ್ತದೆ. ಮತ್ತೆ ಸಿನ್ಸಿಯರಿಟಿ ಕಲ್ಸಿಕೊಡ್ತದ, ನಾವ್ ಹೆಂಗೆ ಯಾವ್ದು ಡಿಸಿಷನ್ ಮೇಕಿಂಗ್ ನ ಕಲ್ಸಿಕೊಡ್ತೇವೆ, ಪ್ರತಿಯೊಂದನ್ನು ನಾವು ಒಳ್ಳೆ ರೀತಿಯಾಗಿ ಹೆಂಗೆ ನಾವು ಲೈಫ್ ನ ಲೀಡ್ ಮಾಡ್ಬೇಕು ಅನ್ನೋದನ್ನು ನಾವು ಪ್ರತಿಯೊಂದನ್ನು ಕಲ್ಬೇಕಾಗುತ್ತೆ. ಬಿಕಾಸ್ ಯೋಗ ಆಸ್ ಯೂಶಲಿ ನಾವು ಬೆಳಿಗ್ಗೆ ಮಾಡ್ತೀವಿ, ಅದಕ್ಕೆ ಅದೊಂದು ಪ್ರೋಟೋಕಾಲ್ ಇರುತ್ತೆ. ಸಿಸ್ಟಮೆಟಿಕ್ ಅಂದ್ರೆ ನಮ್ದು ಲೈಫ್ ನ ನಾವು ಹೆಂಗೋ ಕಲಿಯೋದ್ ಬದಲು ಸಿಸ್ಟಮೆಟಿಕ್ ವೇ ಇಂದ ನಾವು ಲೈಫ್ ಲೀಡ್ ಮಾಡೋದ್ರಿಂದ ಬಹಳಷ್ಟು ನಾವು ಕಲಿಯೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಇದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಬೆಟರ್ ಫಾರ್ ಆಲ್, ಫಿಸಿಕಲ್ ಹೆಲ್ತ್ ಆಯ್ತು, ಮೆಂಟಲ್ ಹೆಲ್ತ್ ಆಯ್ತು, ಸ್ಪಿರಿಚುವಲ್ ವೆಲ್ ಬೀಯಿಂಗ್ಗೆ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತೆ. ಅದನ್ನ ಸದ್ಯ ಪಡ್ಕೋಬೇಕಂತ ನಾನು ಹೇಳ್ತೀನಿ.
1: ಈಗಿನ ಪರಿಸ್ಥಿತಿ ಒಳಗೆ ಎಲ್ಲರಿಗೂ ಯೋಗ ಬೇಕು, ಯಾಕಂದ್ರೆ ಈ ಸ್ಟ್ರೆಸ್ಫುಲ್ ಲೈಫ್ ನಲ್ಲಿ ಎಲ್ಲರಿಗೂ ಯೋಗ ಬೇಕು. ಆದ್ರೂ ಒಂದು ಸರ್ಟನ್ ಏಜ್ 50-55 ಇದ್ದವರಿಗೆ ಮಾತ್ರ ಇಂಪಾರ್ಟೆಂಟ್ಲಿ ಬೇಕೇ ಬೇಕು ಅನ್ನುವಂತ ವಿಷಯವನ್ನ ನೀವು ಹೇಳಿದ್ರಿ. ಈಗ ಜೊತೆಗೆ ನಮ್ಮ ರಾಯಚೂರು ಜಿಲ್ಲೆಯ ಜನತೆಗೆ ನಿಮ್ಮ ಇಲಾಖೆಯಿಂದ ಏನೇನು ಯೋಗಕ್ಕೆ ಸಂಬಂಧಪಟ್ಟ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀರಾ, ಏನು ಯೋಗವನ್ನ ಎಲ್ಲರೂ ಮಾಡಬೇಕು ಅನ್ನುವಂತ ಒಂದು ವಿಷಯವನ್ನ ನೀವೆಲ್ಲರೂ ಪ್ರತಿ ನಾಗರಿಕರಿಗೆ ಮುಟ್ಲಿ ಅನ್ನುವಂತ ಒಂದು ಏನಾದ್ರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ, ಏನ್ ಮಾಡಿದೀರಾ?
0: ಫಸ್ಟ್ ಗೆ ನಮ್ ಜಿಲ್ಲೆ ಬಿಟ್ಟು ಒಂದು ಕೇಂದ್ರ ಸರ್ಕಾರ ಏನು ಡಿಸಿಷನ್ ಮಾಡಿದೆ ಅದನ್ನ ಒಂದು ಹೇಳಕ್ ಇಷ್ಟಪಡ್ತೀನಿ. ಎರಡನೇನು, ಆಯುಷ್ ಸಚಿವಾಲಯ ಉಪಕ್ರಮಗಳನ್ನ ನಮ್ಗೆ ಕೊಟ್ಟಿದೆ. ಏನಂದ್ರೆ 2-3 ಪ್ರೋಟೋಕಾಲ್ಗಳನ್ನ ಇಂಟ್ರೊಡ್ಯೂಸ್ ಮಾಡಿದೆ, ಯೋಗ 365 ಅಂತ. ಅಂದ್ರೆ ನಾವು ಬರೀ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಸೆಲೆಬ್ರೇಷನ್ ಮಾಡಬೇಕಾದ್ರೆ ಅಷ್ಟೇನೆ ಕೆಲವೊಂದು ದಿನಗಳು ಕೆಲವಷ್ಟು ತಿಂಗಳುಗಳು ಪ್ರಾಕ್ಟೀಸ್ ಮಾಡಿ ಅವತ್ತು ಸೆಲೆಬ್ರೇಷನ್ ಮಾಡಿ ಕ್ಲೋಸ್ ಮಾಡ್ದೇನೆ 365 ದಿನಗಳು ಸಹ ನಾವು ಅದನ್ನ ಅಡಾಪ್ಟ್ ಮಾಡ್ಕೋಬೇಕು, ಮಾಡಿಕೊಂಡು ಅದರದ್ದು ಬೆನಿಫಿಟ್ಸ್ ತಗೊಳ್ಳೋಣ, ಹೆಲ್ತ್ ಬೆನಿಫಿಟ್ಸ್ ತಗೊಳ್ಳೋಣ ಅಂತ ಅದೊಂದು ಪ್ರೋಗ್ರಾಮ್ ಮಾಡಿದೆ. ಅದಾದ ನಂತರ ಯೋಗ ಸಮಾವೇಶ ಅಂತ. ನಾವು ಯೋಗ ಸಮಾವೇಶ ಅಂದ್ರೆ ಎಷ್ಟೆಷ್ಟು ಸಮಾವೇಶಗಳನ್ನ ನೋಡ್ತೀವಿ ಬೇರೆ ಬೇರೆ ರೀತಿಯಾದಂತ, ಅದೇ ರೀತಿಯಾಗಿ ಯೋಗ ಸಮಾವೇಶ ಅಂತ ಪ್ರೋಗ್ರಾಮ್ ಸಹ ಹಮ್ಮಿಕೊಂಡಿದೆ. ಇದು ಕೇಂದ್ರ ಸಚಿವಾಲಯದಿಂದ, ಆಯುಷ್ ಸಚಿವಾಲಯದಿಂದ ಬಂದಿರೋದು. ನೀವು ಕೇಳಿರೋ ಕ್ವಶನ್ ಏನಂದ್ರೆ ನಮ್ಮ ಜಿಲ್ಲೆ ನಮ್ಮ ಆಯುಷ್ ಡಿಪಾರ್ಟ್ಮೆಂಟ್ ಏನ್ ಮಾಡಿದೆ ಅಂದ್ರೆ, ನಾವು 11 ದಿನಗಳ ಕಾಲ ಉಚಿತ ಯೋಗ ಶಿಬಿರವನ್ನು ಸ್ಟಾರ್ಟ್ ಮಾಡಿದೀವಿ ಸಾರ್ವಜನಿಕರಿಗೆ. ಇದು ಸ್ಥಳ ಬಂದ್ಬಿಟ್ಟು ಜಿಲ್ಲಾ ಆಸ್ಪತ್ರೆ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆ, ಏಕ್ಮಿನಾರ್ ರಸ್ತೆ, DHO ಆಫೀಸ್ ಪಕ್ಕದಲ್ಲಿ ಇದೆ. 11 ದಿನಗಳು ಆಲ್ರೆಡಿ ಇವಾಗ ಸ್ಟಾರ್ಟ್ ಆಗಿ ಹೆಚ್ಚಾಗಿದೆ. ಇನ್ನು ಯಾರ್ಯಾರು ಕ್ಲಾಸಸ್ ಅಟೆಂಡ್ ಮಾಡಿಲ್ಲ, ಎಷ್ಟೋ ಜನಕ್ಕೆ ಇನ್ಫಾರ್ಮೇಶನ್ ಬರಬಹುದು, ತೊಂದರೆ ಇಲ್ಲ, ಬಂದು ಕ್ಲಾಸಿಗ್ ಜಾಯಿನ್ ಆಗಿ ಅದ್ರದ್ದು ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ಯೋಗ ಕಾಂಪಿಟೇಷನ್ ಮತ್ತೆ ಪ್ರಬಂಧ ಸ್ಪರ್ಧೆಯನ್ನು ಸಹ ನಾವು ಇಟ್ಕೊಂಡಿದೀವಿ. 18 ಬೆಳಿಗ್ಗೆ 4 ಏಜ್ ಕೆಟಗರಿ ಮಾಡಿದೀವಿ. ಬೆಳಿಗ್ಗೆ ಯೋಗ ಸ್ಪರ್ಧೆ ಇರುತ್ತೆ, ಮಹಿಳೆಯರಿಗೆ ಸಪರೇಟ್ ಮತ್ತೆ ಪುರುಷರಿಗೆ ಸಪರೇಟ್ ಇರುತ್ತೆ ಬೆಳಿಗ್ಗೆ. ಮಧ್ಯಾಹ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪ್ರಬಂಧ ಸ್ಪರ್ಧೆ. ಪ್ರಬಂಧ ಸ್ಪರ್ಧೆಯ ಟಾಪಿಕ್ ಬಂದ್ಬಿಟ್ಟು ಆರೋಗ್ಯಕರ ವಯೋವೃದ್ಧಿಗಾಗಿ ಯೋಗ, ಅದೇ ಥೀಮ್ ಟಾಪಿಕ್ ಇಟ್ಕೊಂಡು ಮಕ್ಕಳು ಪ್ರಬಂಧ ಸ್ಪರ್ಧೆ.
1: ಈ ವರ್ಷದ ಏನು
0: ಥೀಮ್ ಇದೆ,
1: ಘೋಷವಾಕ್ಯದ ಮೇಲೆ ನಿಮ್ಮ ಮಕ್ಕಳಿಗೆ ನೀವು ಒಂದು ಎಸ್ಎ ಕಾಂಪಿಟೇಷನ್
0: ಇಟ್ಕೊಂಡಿದ್ದೀವಿ.
1: ಬರೀ ಕಾಂಪಿಟೇಷನ್ ಅಟೆಂಡ್ ಮಾಡೋದು ಒಂದೇ ಉದ್ದೇಶ ಅಲ್ಲ, ಅವರು ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ತಾರೆ ಅನ್ನುವಂಥದ್ದು ಒಂದು ಇಂಪಾರ್ಟೆಂಟ್ ಆಗುತ್ತೆ ಅಂತ.
0: ಅದಾದ ನಂತರ 19 ರಾಯಚೂರು ಜಿಲ್ಲೆಯಲ್ಲಿ ಆಸ್ ಯೂಶುವಲ್ ಪ್ರತಿ ವರ್ಷದಂತೆ ಯೋಗ ಜಾಥಾವನ್ನು ಹಮ್ಮಿಕೊಂಡಿದ್ವಿ. ಅದು ಸ್ಟಾರ್ಟ್ ಆಗೋದು ಬೆಳಿಗ್ಗೆ 7 ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣ ಸಭಾಂಗಣದಿಂದ ಬಸವೇಶ್ವರ ವೃತ್ತ, ಗಾಂಧಿ ಸರ್ಕಲ್, ಅದಾದ್ಮೇಲೆ ಮಹಾವೀರ್ ಸರ್ಕಲ್, ಮತ್ತೆ ನಮ್ಮ ಜಿಲ್ಲಾ ಆಯುರ್ವೇದ ಮತ್ತು ಯುನಾನಿ

0: ಆಸ್ಪತ್ರೆ ಏಕ್ಮಿನಾರ್, ಅಲ್ಲಿ ಆಸ್ಪತ್ರೆಯಲ್ಲಿ ಎಂಡ್ ಆಗುತ್ತೆ. ಆ ಜಾಗದಲ್ಲಿ ಸಹ ಹೆಚ್ಚಿನ ಜನಸಂಖ್ಯೆಯಲ್ಲಿ ಸಾರ್ವಜನಿಕರು, ಶಾಲಾ ವಿದ್ಯಾರ್ಥಿಗಳು, ಕಾಲೇಜ್ ವಿದ್ಯಾರ್ಥಿಗಳು ಪ್ರತಿಯೊಬ್ಬರು ಪಾರ್ಟಿಸಿಪೇಟ್ ಮಾಡಿ ಆ ಪ್ರೋಗ್ರಾಂನ ಸಕ್ಸಸ್ಫುಲ್ ಮಾಡಬೇಕು ಅಂತ ಕೇಳ್ಕೊಂತೀನಿ. ಲಾಸ್ಟ್ ಬಂದ್ಬಿಟ್ಟು ಆಸ್ ಯೂಶುವಲ್ ಜೂನ್ 21 ಸಂಡೇ ಇಂಟರ್ನ್ಯಾಷನಲ್ ಯೋಗ ಡೇನ ನಾವು ರಾಯಚೂರು ಜಿಲ್ಲೆಯಲ್ಲಿ ಮಹಾತ್ಮ ಗಾಂಧೀಜಿ ಕ್ರೀಡಾಂಗಣದಲ್ಲಿ ಇಟ್ಕೊಂಡಿದೀವಿ. ಆ ದಿನಾಚರಣೆ ಸಹ ಸಕ್ಸಸ್ಫುಲ್ ಆಗ್ಬೇಕಂದ್ರೆ ಪ್ರತಿಯೊಬ್ಬರು ಸಹ ಇದರಲ್ಲಿ ಎಲ್ಲರ ಜವಾಬ್ದಾರಿ. ಇದು ಆಯುಷ್ ಡಿಪಾರ್ಟ್ಮೆಂಟ್ ಅಷ್ಟೇ ಕೊಟ್ಟಿದೆ ಅಂದಿದ ತಕ್ಷಣ ನಾವೇ ನಿಂತ್ಕೊಂಡು ಮಾಡ್ಬೇಕಂತಲ್ಲ, ಎಲ್ಲಾ ಡಿಪಾರ್ಟ್ಮೆಂಟ್ ಈಗ ಆಲ್ರೆಡಿ ಕೋಆಪರೇಟ್ ಮಾಡಿದ್ದಾರೆ. ಇವತ್ತು ಡಿಸಿಮಿಂಗ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಇಂದ ಅಫಿಷಿಯಲ್ಸ್ ಬಂದಿದ್ರು, ಎಲ್ಲರೂ ಒಪ್ಪಿಗೆ ಕೊಟ್ಟು ಅವ್ರದೇ ಆದಂತ ರೆಸ್ಪಾನ್ಸಿಬಿಲಿಟಿ ತಗೊಂಡಿದ್ದಾರೆ. ಅದ್ರ ಜೊತೆ ಜೊತೆಗೆ ಪ್ರತಿಯೊಬ್ಬ ಸಾರ್ವಜನಿಕರ ರೆಸ್ಪಾನ್ಸಿಬಿಲಿಟಿ ಸಹ ಇದು ಆಗಿರುತ್ತೆ. ಈ ಸೆಲೆಬ್ರೇಷನ್ಗೆ ಫೋಟೋ ಅಂತಲ್ಲ, ಇದು ಒಂದು ಅವೇರ್ನೆಸ್. ಅವತ್ತಿನ ದಿನ ಮಾಡೋದ್ರಿಂದ ಜನರಿಗೆ ಗೊತ್ತಾಗ್ಲಿ ಅಂತ ದೊಡ್ಡ ಮಟ್ಟದಲ್ಲಿ ನಾವು ಸೆಲೆಬ್ರೇಷನ್ ಮಾಡ್ತೀವಿ. ಅದು ಬಿಟ್ಟು ಬೇರೆ ದಿನಗಳಲ್ಲಿ ಅದನ್ನ ತಮ್ಮ ಜೀವನದಲ್ಲಿ ಅವರು ಅಡಾಪ್ಟ್ ಮಾಡ್ಕೊಂಡು ಪ್ರಾಕ್ಟೀಸ್
1: ಮಾಡಬೇಕು. 365 ದಿನಗಳು ನೀವು ಯೋಗ ಮಾಡಿ ಅನ್ನುವಂತ ಒಂದು ಉದ್ದೇಶವನ್ನು ನೀವು ಎಲ್ಲ ಜನಗಳಿಗೆ ಒಂದು ಮುಟ್ಟಿಸೋದಕ್ಕೋಸ್ಕರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಾ. ಬರೀ ಒಂದು ದಿನ ಮಾಡಿ ಫೋಟೋ ತಕೊಂಡು ಹೋಗ್ಬೇಕಾದ್ರೆ ನಮ್ದು ಆರೋಗ್ಯ ಏನು ಸರಿ ಆಗಲ್ಲ. ನಾವು ನಮ್ಮ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ 365 ದಿವಸ ಪ್ರತಿ ದಿವಸನೂ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಇಟ್ಕೊಂಡಿದ್ದೀರಾ ಅಂತ.
0: ಅಟ್ಲೀಸ್ಟ್ ಪ್ರತಿದಿನ ಎಲ್ರಿಗೂ ಆಗಲ್ಲ, ಎಷ್ಟು ರೀಸನ್ಸ್ ಇರುತ್ತೆ, ಟ್ರಾವೆಲ್ ಮಾಡ್ಬೇಕಾಗತ್ತೆ, ಏನೇನೋ ರೀಸನ್ಸ್ ಇರುತ್ತೆ. ಏನಂದ್ರೆ ಅಟ್ಲೀಸ್ಟ್ ವಾರದಲ್ಲಿ 3-4 ದಿನಗಳು ನೀವು ಯಾವ್ದೇ ಒಂದು ಫಿಸಿಕಲ್ ಆಕ್ಟಿವಿಟಿನ ಅಡಾಪ್ಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ರೋಗಗಳು, ರೋಗದ ಲಕ್ಷಣಗಳನ್ನ ನಾವು ಪ್ರಿವೆಂಟ್ ಮಾಡಬಹುದು, ಹೆಲ್ತ್ ನ ಚೆನ್ನಾಗಿ ಕಾಪಾಡ್ಕೊಳ್ಬಹುದು. ಎಷ್ಟೊಂದು ಡಿಸೀಸ್ ಯಾವ ಏಜ್ ಅಲ್ಲಿ ಬರುವಂತ ಡಿಸೀಸ್ ಗಳನ್ನ ಇವಾಗ ಇತ್ತೀಚಿನ ದಿನಗಳಲ್ಲಿ ಕಡಿಮೆ ಏಜ್ ಅಲ್ಲಿ ನಾವು ಸಫರ್ ಮಾಡ್ತಿದೀವಿ. ಸೊ ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡು ಪ್ರತಿಯೊಬ್ಬರು ಇದನ್ನ ಪ್ರಾಕ್ಟೀಸ್ ಮಾಡಿ ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ಳಿ ಅಂತ ನಾನು ಆಸ್ ಎ ಡಾಕ್ಟರ್ ಆಗಿ ಹೇಳಕ್ ಇಷ್ಟಪಡ್ತೀನಿ. ಲಾಸ್ಟ್ ಲೈನ್ ಏನ್ ಹೇಳ್ತೀನಿ ಅಂದ್ರೆ, ಯೋಗ ಬಂದ್ಬಿಟ್ಟು ನಮ್ಮ ದೇಶದ ಒಂದು ಆಸ್ತಿ ಹೇಳ್ಬೇಕಂದ್ರೆ, ನಾವು ಇಡೀ ಜಗತ್ತಿಗೆ ಇಂಟ್ರೊಡ್ಯೂಸ್ ಮಾಡಿರೋದು. ಸೊ ಇವಾಗ ಏನಾಗಿದೆ ಅಂದ್ರೆ, ನಾವೇ ಬಿಟ್ಟು ಹೊರ
1: ರಾಷ್ಟ್ರದವರು ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ತಾರೆ,
0: ಅದನ್ನ ಸದುಪಯೋಗ ಪಡ್ಕೊಂಡು ಪ್ರಾಕ್ಟೀಸ್ ಮಾಡಿ ಅದರಿಂದ ಏನೇನ್ ಮಾಡ್ಬೇಕು, ಅರ್ನ್ ಮಾಡ್ತಿದ್ದಾರೆ, ಹೆಲ್ತ್ ಬೆನಿಫಿಟ್ಸ್ ನ ತಗೊಳ್ತಿದ್ದಾರೆ, ಎಲ್ಲಾ ರೀತಿಯಾದಂತ ಅದರಿಂದ ಏನೇನ್ ಸಿಗ್ಬೇಕು ಎಲ್ಲ ತಗೊಳ್ತಾ ಇದಾರೆ, ನಾವೇ ಮಾಡ್ತಿಲ್ಲ. ನಂದು ಒಂದು ಲಾಸ್ಟ್ ಲೈನ್ ಏನಂದ್ರೆ, ಯೋಗ ಬೆಳಿಬೇಕು, ಉಳಿಸಬೇಕು. ಫಸ್ಟ್ ಉಳಿಸಬೇಕು. ಉಳಿಸಬೇಕು ಅಂತಂದ್ರೆ ನಾನ್ ಮಾಡ್ಬೇಕು ಅಂದ್ರೆ, ನಾನ್ 4 ಜನಕ್ಕೆ ಹೇಳಿದಾಗ ಅದು ಬೆಳೀತದೆ, ಅವರು ಸಹ ಮಾಡ್ಬೇಕು. ಬೇರೆಯವ್ರು ಮಾಡ್ಲಿಕ್ಕೆ ನಾನು ಏನ್ ಪ್ರೇರೇಪಣೆ ಕೊಡ್ತೀನಿ ಅಥವಾ ಸಪೋರ್ಟ್ ಮಾಡ್ತೀನಿ, ಗೈಡ್ ಮಾಡ್ತೀನಲ್ಲ, ಅದು ಬೆಳೀತದೆ. ನಾನ್ ಮಾಡೋದ್ರಿಂದ ಉಳಿತದೆ, ಬೇರೆಯವ್ರು ಮಾಡೋದ್ರಿಂದ ಬೆಳೆಯುತ್ತೆ.
1: ಸೊ ನಾನ್ ಮಾಡೋದ್ರಿಂದ ನನ್ನ ಹೆಲ್ತ್ ಕಾಪಾಡುತ್ತೆ, ನಾನು ಇನ್ನೊಬ್ಬರಿಗೆ ಹೇಳೋದ್ರಿಂದ ಇನ್ನೊಬ್ಬರಿಗೂ ಸಹಿತ ಅದು ಮುಂದುವರ್ಕೊಂಡು ಹೋಗುತ್ತೆ ಅಂತ ಅನ್ನುವಂಥ.
0: ಇದನ್ ಮಾಡಿ ಬೆನಿಫಿಟ್ಸ್ ತಗೋರಿ ಅಂತ ಹೇಳಕ್ ಇಷ್ಟಪಡ್ತೀನಿ.
1: ಕೇಳುಗರೆ ಕೇಳಿದ್ರಲ್ಲ, ಯೋಗ ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಅನ್ನುವಂತ ವಿಷಯವನ್ನ ಡಾಕ್ಟರ್ ಪೂಜಾ ಮೇಡಮ್ ಅವರು ಇದುವರೆಗೆ ತಮ್ಮ ಅನಿಸಿಕೆಗಳನ್ನ ವ್ಯಕ್ತಪಡಿಸಿದ್ರು. ಹಾಗಾಗಿ ನಮ್ಮ ಆರೋಗ್ಯಕ್ಕಾಗಿ ಯೋಗವನ್ನ ನಾವು ನಮ್ಮದಾಗಿಸಿಕೊಳ್ಳೋಣ, ನಮ್ಮ ಆರೋಗ್ಯವನ್ನ ಚೆನ್ನಾಗಿ ಕಾಪಾಡಿಕೊಳ್ಳೋಣ, ನಮಗಾಗಿ ಯೋಗವನ್ನ ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಗಿಸಿದ್ದೀನಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿದ್ದಕ್ಕೆ ತುಂಬಾ ಧನ್ಯವಾದ ನಿಮಗೆ. ನಮಸ್ಕಾರ ಮೇಡಮ್.
0: ಧನ್ಯವಾದಗಳು. ನಮಸ್ಕಾರ.
1: ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಇದುವರೆಗೆ ಯೋಗದ ಮಹತ್ವ ಕುರಿತು ಡಾಕ್ಟರ್ ಪೂಜಾ, ಪ್ರಕೃತಿ ಚಿಕಿತ್ಸೆ ಮತ್ತು ಯೋಗ ವೈದ್ಯಾಧಿಕಾರಿಗಳು, ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆ ಆಯುಷ್ ಇಲಾಖೆ ಪಂಚಕರ್ಮ ಘಟಕ ರಾಯಚೂರು ಇವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಿಸಿದವರು ರಮಾ ಕುಲಕರ್ಣಿ, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಬಿತ್ತರಿಸಲ್ಪಟ್ಟ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು.
1: ಈ ಕತೆ ಗೃಹಿಣಿ ಮತ್ತು ಅವರ ಮನಸ್ಸಿದ್ದು. ವಿದ್ಯುತ್ ಬಿಲ್, ಕಿರಾಣಿ, ಸ್ಕೂಲ್ ಫೀಸ್ ಎಲ್ಲ ಆಯ್ತು. ಬಜೆಟ್ ಮಾಡಿ ಆಯ್ತಾ?
2: ಹಾ,
1: 5,000 ಉಳಿತು. ಹೊಸ ಸೀರೆ ತಗೊಳ್ಳ?
2: ಇಲ್ಲ,
1: ಕಳೆದ ತಿಂಗಳೇ ತಗೊಂಡಿದ್ದೆ. ಇನ್ನೊಂದು? ಇಲ್ಲ, ಮೊದಲು ಬಜೆಟ್ ಮಾಡಿ. ಬ್ಯಾಂಕ್ನಲ್ಲಿ ಸಣ್ಣ ಸಣ್ಣ ಉಳಿತಾಯ ಮಾಡಿ ಮತ್ತು ಹಣವು ಬೆಳೆಯುವುದನ್ನು ನೋಡಿ. ಬಂದ್ಬಿಟ್ಲು ದೊಡ್ಡದಾಗಿ. ಹೋಗಿ.
3: ಆರ್ಬಿಐ ಹೇಳುತ್ತೆ,
1: ಆರ್ಥಿಕ ಸಾಕ್ಷರತೆ ಮಹಿಳೆ

0: ಪಟವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
1: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
2: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
0: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ತೋಟಗಾರಿಕೆ ಇಲಾಖೆ ಹಾಸನ.
3: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
4: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
5: माननीय प्रधानमंत्री श्री नरेंद्र मोदी 20 जून को हुगली पश्चिम बंगाल से प्रधानमंत्री किसान सम्मान निधि की 23वीं किश्त जारी करेंगे. इसके तहत 9,44,00,000 से अधिक किसानों के खातों में 18,880 करोड़ रुपए से अधिक की सम्मान राशि सीधे हस्तांतरित की जाएगी. पीएम किसान की इस किश्त के साथ ही किसानों को हस्तांतरित कुल राशि 4,46,000 करोड़ रुपए से अधिक हो जाएगी, जो करोड़ों किसान परिवारों को आर्थिक संबल प्रदान कर रही है.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಆಕಾಶವಾಣಿ ಹಾಸನ ಎಫ್ಎಂ. ಈಗ ಸಮಯ ಸರಿಯಾಗಿ 12:35. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಆರೋಗ್ಯ ಕಾರ್ಯಕ್ರಮ.
3: ಸಮಯ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಇಂದಿನ ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ. ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ನಾಗರತ್ನ ಕಮ್ಮಾರ್.
5: ನಮಸ್ಕಾರ ಕೇಳುಗರೆ, ಇಂದು ನಮ್ಮೊಟ್ಟಿಗೆ ಸರ್ಕಾರಿ ಆಯುರ್ವೇದ ಆಸ್ಪತ್ರೆ ಯಲಬುರ್ಗಾ ಆಯುಷ್ ಇಲಾಖೆ ಕೊಪ್ಪಳದ ಡಾ ಶಿಲ್ಪಾ ಬಾಚಲಾಪುರ್ ಅವರಿದ್ದಾರೆ. ನಮಸ್ಕಾರ ಡಾಕ್ಟರ್.
6: ನಮಸ್ತೆ
5: ಡಾಕ್ಟ್ರೆ. ಮೊದಲೆಲ್ಲ ಈ ಮಧುಮೇಹ ಅನ್ನುವುದು ಕೇವಲ ಶ್ರೀಮಂತರ ಕಾಯಿಲೆ ಅಂತ ಹೇಳಿ ಅಂತಿದ್ರು, ಆದ್ರೆ ಈಗ ಈ ಕಾಯಿಲೆ ಸರ್ವೇ ಸಾಮಾನ್ಯವಾಗಿದೆ ಅಲ್ವಾ?
6: ಹೌದೌದು, ಈಗೆಲ್ಲ ಕಾಮನ್ ಆಗ್ಬಿಟ್ಟಿದೆ ಮಧುಮೇಹ ಅನ್ನೋದು. ಸೊ ಭಾರತವನ್ನ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂದ್ರೆ, ಮಧುಮೇಹಿಗಳು ನಮ್ಮ ಭಾರತದಲ್ಲಿ ಹೆಚ್ಚಾಗ್ತಾ ಇದ್ದಾರೆ ದಿನೇ ದಿನೇ. ಸೊ ಇದರ ರೇಷಿಯೋ ನೋಡಿದ್ರೆ ನಮ್ಮ ಭಾರತದಲ್ಲಿ ಟೋಟಲ್ ಆಗಿ 101 million ಜನರಷ್ಟು ಈ ಮಧುಮೇಹದಿಂದ ಬರಳುತ್ತಿದ್ದಾರೆ. ಆಮೇಲೆ ಇನ್ನೊಂದು ಆಘಾತಕಾರಿ ವಿಷಯ ಏನಂತಂದ್ರೆ, 50% ಅಷ್ಟು ಜನ ಇದ್ರ ಬಗ್ಗೆ ಗೊತ್ತಿಲ್ಲ ಇದಕ್ಕೆ. ಅಂದ್ರೆ ಅವ್ರಿಗೆ ಡಯಾಬಿಟಿಸ್ ಇದೆ, ಟ್ರೀಟ್ಮೆಂಟ್ ತಗೋಬೇಕು ಅನ್ನೋದೇ ಅವ್ರಿಗೆ ಗೊತ್ತಿಲ್ಲ.
5: ಅಂದ್ರೆ ಅವ್ರ ಅದ್ರ ಬಗ್ಗೆ ತಿಳ್ಕೊಳಕ್ಕೆ ಹೋಗಿಲ್ಲ ಅಂತ ಹೇಳ್ತಾರೆ.
6: ಅಂದ್ರೆ ಸಡನ್ ಆಗಿ ಯಾವಾಗೋ ಒಂದು ಹಾಸ್ಪಿಟಲ್ ವಿಸಿಟ್ ಹೋದಾಗ ಬ್ಲಡ್ ಶುಗರ್ ಚೆಕ್ ಮಾಡಿ

0: ಅವಾಗ ಗೊತ್ತಾಗುತ್ತೆ ಅವ್ರಿಗೆ ಡಯಾಬಿಟಿಸ್ ಇದೆ ಅಂತ ಹೇಳಿ. ಸೊ ಅಂತಂದ್ರೆ ಏನ್ ಗೊತ್ತಾ, ಈ ಮಧುಮೇಹದ ಲಕ್ಷಣಗಳ ಬಗ್ಗೆ ಜಾಗೃತಿ ಸ್ವಲ್ಪ ಕಮ್ಮಿ ಇದೆ.
1: ಡಾಕ್ಟ್ರೆ, ಮಧುಮೇಹ ಇದನ್ನ ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖಿಸಿದ್ದಾರೆ ಅಂತ ಹೇಳಿ.
0: ಸೊ ಮಧುಮೇಹ ಅಂತ ನಾವ್ ಈಗ ಹೇಳ್ತೀವಿ, ಈ ಜನರಲ್ ಟರ್ಮ್ ಅಂತ ಹೇಳ್ತೀವಿ. ಸೊ ಮಧುಮೇಹ ಅಂತ ಹೇಳಕ್ಕಿನ ಮುಂಚೆ ನಮ್ಮ ಆಚಾರ್ಯರು ಏನಂತ ಹೇಳಿದಾರೆ ಅಂತಂದ್ರೆ, ಒಂದು ಟರ್ಮ್ ಹೇಳಿದ್ದಾರೆ, ಅದಕ್ಕೆ ಪ್ರಮೇಹ ಅಂತ ಹೇಳ್ತೀವಿ. ಪ್ರಮೇಹ ಅಂತಂದ್ರೆ ಪ್ರಕರ್ಷೇಣ ಪ್ರಭೃತಂ ಪ್ರಚುರ ಬಾರಂ ಬಾರಂ ವಾ ಮೇಹತಿ ಮೂತ್ರ ತ್ಯಾಗ ಕರೋತಿ ಯಸ್ಮಿನ್ ರೋಗಸ ಪ್ರಮೇಹ. ಅಂತಂದ್ರೆ ಈ ರೋಗದಲ್ಲಿ ಪ್ರಭೃತ ಮಾತ್ರದಲ್ಲಿ ಮೂತ್ರ ತ್ಯಾಗ ಮಾಡ್ತಿರ್ತಾನೆ ರೋಗಿ. ಅಂದ್ರೆ ಕ್ವಾಂಟಿಟಿ ಮತ್ತೆ ಫ್ರೀಕ್ವೆನ್ಸಿ ಹೆಚ್ಚಾಗಿರ್ತದೆ, ಪದೇ ಪದೇ ಮೂತ್ರ ತ್ಯಾಗ ಮಾಡ್ತಾ ಇರ್ತಾನೆ. ಸೊ ಇದಕ್ಕೆ ಪ್ರಮೇಹ ಅಂತ ಹೇಳ್ತಾರೆ. ಸೊ ಈ ಪ್ರಮೇಹವನ್ನ ನಾವು ಮೊದಲೇ ಗುರುತಿಸಿ ಅದಕ್ಕೆ ಚಿಕಿತ್ಸೆ ಕೊಟ್ಟರೆ ಅದು ಗುಣಮುಖವಾಗುತ್ತೆ, ಓಕೆ, ಒಂದ್ ಹಂತದಲ್ಲಿ ಬರುತ್ತೆ. ಬಟ್ ಪೇಷಂಟ್ ಏನಾದ್ರೂ ಈ ಎಲ್ಲಾ ಲಕ್ಷಣಗಳನ್ನ ನೆಗ್ಲೆಕ್ಟ್ ಮಾಡಿದ್ರೆ ಅದು ಒಂದ್ ಹಂತಕ್ಕೆ ಹೋಗುತ್ತೆ, ಆ ಹಂತನ ನಾವು ಮಧುಮೇಹ ಅಂತ ಹೇಳ್ತೀವಿ. ಆಮೇಲೆ ಇನ್ನೊಂದೇನಂತಂದ್ರೆ, ಈ ಮಧುಮೇಹ ಅಥವಾ ಪ್ರಮೇಹವನ್ನ ಅಷ್ಟ ಮಹಾಗದದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ನಮ್ಮ ಆಚಾರ್ಯರು ಅಥವಾ ನಮ್ಮ ಸಂಹಿತಾದಲ್ಲಿ. ಸೊ ಏನಿದು ಅಷ್ಟ ಮಹಾಗದ ಅಂತಂದ್ರೆ, ಅಷ್ಟ ಅಂದ್ರೆ ಎಂಟು, ಮಹಾಗದ ಅಂತಂದ್ರೆ ಮಹಾರೋಗ ಅಂತ ಹೇಳಿ. ಸೊ ಬೇಸ್ಡ್ ಆನ್ ದ ಗಂಭೀರತೆ ಅಂದ್ರೆ ಆ ರೋಗದ ಗಂಭೀರತೆ ಮೇಲೆ ಈ ಅಷ್ಟ ಮಹಾಗದನ ಹೇಳಿದ್ದಾರೆ, ಎಂಟು ರೋಗಗಳನ್ನ ಹೇಳಿದ್ದಾರೆ. ಸೊ ಯಾಕೆ ಅಂತಂದ್ರೆ, ಇದ್ರದ್ದು ಗಂಭೀರತೆ ಜಾಸ್ತಿ ಇರುತ್ತೆ ಮತ್ತು ರೋಗವನ್ನ ಚಿಕಿತ್ಸೆ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಸಾಧ್ಯ ಆಗಿರುತ್ತೆ. ಸೊ ಅದಕ್ಕೆ ಇದನ್ನ ಅಷ್ಟ ಮಹಾಗದಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ಈ ಮಧುಮೇಹವನ್ನ ಅನುಷಂಗಿ ಅಂತ ಹೇಳ್ತಾರೆ. ಅಂದ್ರೆ ಒಂದು ಸತಿ ದೇಹದಲ್ಲಿ ಮಧುಮೇಹ ಆರಂಭವಾಯಿತು ಅಥವಾ ಪ್ರಮೇಹ ಆರಂಭವಾಯ್ತು ಅಂದ್ರೆ ಅದರಿಂದ ಹಿಂಬಿಡ ಅಂದ್ರೆ ಅದು ಬೆನ್ ಹತ್ತಿ ಬರ್ತಾ ಇರ್ತದೆ ಅಂತ. ಸರಿಯಾದ ಪಥ್ಯ ಆಹಾರ ತಗೋಲಿಲ್ಲ, ಸರಿಯಾದ ವಿಹಾರ ಮಾಡ್ಲಿಲ್ಲ, ಆಮೇಲೆ ಮೆಡಿಸಿನ್ ಅನ್ನ ತಗೋಲಿಲ್ಲ ಅಂತಂದ್ರೆ ಅದು ಹಿಂಬಿಡೋದೇ ಇಲ್ಲ. ಸೊ ಅದಕ್ಕೆ ಇದನ್ನ ಅನುಷಂಗಿ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಹೇಳ್ಬೇಕಂತಂದ್ರೆ, ಇದು ಕಫ ಪ್ರಧಾನ ತ್ರಿದೋಷಜ ವ್ಯಾಧಿ. ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ತ್ರಿದೋಷ ಸಿದ್ಧಾಂತ ಇದೆ, ವಾತ ಪಿತ್ತ ಕಫ ಅಂತ ಹೇಳ್ತೀವಿ. ಸೊ ಈ ರೋಗದಲ್ಲಿ ಕಫ ಪ್ರಧಾನವಾಗಿರ್ತದೆ, ಅದ್ರ ಜೊತೆಗೆ ವಾತ ಪಿತ್ತ ಈ ಮೂರು ದೋಷಗಳು ಪ್ರಕೋಪಗೊಂಡು ಈ ಮಧುಮೇಹ ಅಥವಾ ಪ್ರಮೇಹವನ್ನ ಉತ್ಪತ್ತಿ ಮಾಡುತ್ತೆ. ಇನ್ನೊಂದ್ ಪಾಯಿಂಟ್ ಏನಂತ ಹೇಳಿದ್ರೆ, ಇದು ಸಹಜ ಪ್ರಮೇಹ. ಅಂದ್ರೆ ಈಗ ನಾವ್ ಹೇಳ್ತೀವಲ್ಲ, ಟೈಪ್ ಒನ್ ಡಯಾಬಿಟಿಸ್, ಟೈಪ್ ಟು ಡಯಾಬಿಟಿಸ್ ಅಂತ ಹೇಳ್ತೀವಿ. ಟೈಪ್ ಟು ಡಯಾಬಿಟಿಸ್ ಯಾವಾಗ ಬರುತ್ತೆ, ನಾವು ಅಪಥ್ಯ ಆಹಾರ ವಿಹಾರ ಸೇವನೆ ಮಾಡಿದಾಗ ಟೈಪ್ ಟು ಡಯಾಬಿಟಿಸ್ ಬರುತ್ತೆ. ಸೊ ಅದಕ್ಕೆ ನಾವು ಆಯುರ್ವೇದದಲ್ಲಿ ಅಪಥ್ಯ ನಿಮಿತ್ತ ಜನಿತ ಅಂತ ಹೇಳ್ತೀವಿ. ಅಂದ್ರೆ ಅಪಥ್ಯ ಫಾಲೋ ಮಾಡೋದ್ರಿಂದ ಬರುವಂತ ಮಧುಮೇಹ. ಇನ್ನೊಂದು ಟೈಪ್ ಒನ್ ಏನಂತ ಹೇಳ್ತಾರಲ್ಲ, ಅದು ಜೆನೆಟಿಕ್. ಸೊ ಇದನ್ನ ಆಯುರ್ವೇದದಲ್ಲಿ ಕೂಡ ಅಂದ್ರೆ 5,000 ವರ್ಷದ ಹಿಂದೆಗಡೆನೆ ಇದು ಜೆನೆಟಿಕ್ ಡಿಸೀಸ್ ಅಂತ ಕೂಡ ಗುರುತಿಸಲಾಗಿದೆ. ಸೊ ಈ ತರ ಆಯುರ್ವೇದದಲ್ಲಿ ಕೂಡ ಪ್ರಮೇಹ ಮತ್ತು ಮಧುಮೇಹ, ಅಂದ್ರೆ ಪ್ರಮೇಹ ಒಂದು ಸ್ಟೇಜ್ ಆದ್ರೆ ಮಧುಮೇಹ ಇನ್ನೊಂದು ಸ್ಟೇಜ್. ಸೊ ಇದ್ರ ಎಲ್ಲಾ ಗುಣಗಳು ಅಂದ್ರೆ ಇದ್ರ ಲಕ್ಷಣಗಳು ಮತ್ತೆ ಈ ರೋಗ ಹೇಗ್ ಬರುತ್ತೆ ಅನ್ನೋದನ್ನ ಕೂಡ ಆಯುರ್ವೇದದಲ್ಲಿ ಉಲ್ಲೇಖ ಇದೆ.
1: ಆನಂತರ ಈ ಮಧುಮೇಹ ಅನ್ನೋದು ಅನುವಂಶೀಯ ಡಾಕ್ಟರ್?
0: ಹೌದ್ರಿ, ಅನುವಂಶೀಯ. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಅಪ್ಪಗಾದ್ರು ಅಮ್ಮಗಾದ್ರು ಯಾರಿಗಾದ್ರು ಇತ್ತಂದ್ರೆ ಮಕ್ಕಳಿಗೆ ಬರೋ ಚಾನ್ಸಸ್ ಬಹಳ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಾವೇನ್ ಅಬ್ಸರ್ವೇಷನ್ ಮಾಡ್ಬೇಕು ಅಂತಂದ್ರೆ, ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಮಧುಮೇಹ ಇದೆ ಅಂತಂದ್ರೆ ನೆಕ್ಸ್ಟ್ ಜನರೇಷನ್ ಅಲರ್ಟ್ ಆಗಿರ್ಬೇಕು. ಅಂದ್ರೆ ಮಧುಮೇಹ ಬರೋ ಚಾನ್ಸಸ್ ಬಹಳಷ್ಟು ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಅವ್ರೇನ್ ಮಾಡ್ಬೇಕು, ಪಥ್ಯ ಆಹಾರದ ಬಗ್ಗೆ ಆಮೇಲೆ ಪಥ್ಯ ವಿಹಾರದ ಬಗ್ಗೆ ಅವರು ಸ್ವಲ್ಪ ಗಮನ ಹರಿಸಿ ತಮ್ಮ ಡಯಟ್ ಆಮೇಲೆ ಲೈಫ್ ಸ್ಟೈಲ್ ಅನ್ನ ಕಂಟ್ರೋಲ್ ಮಾಡ್ಕೊಳ್ಳೋದ್ರಿಂದ ಆ ಮಧುಮೇಹವನ್ನ ಸ್ವಲ್ಪ ಮಟ್ಟಿಗೆ ತಡೆಯಬಹುದು.
1: ಇನ್ನ ಆಯುರ್ವೇದದಲ್ಲಿ ಹೇಳಿರುವ ಹಾಗೆ ಮಧುಮೇಹ ಉಂಟಾಗಲು ಕಾರಣಗಳೇನು?
0: ಆಯುರ್ವೇದದಲ್ಲಿ ಅನೇಕ ಕಾರಣಗಳನ್ನು ಹೇಳಿದ್ದಾರೆ. ಸೊ ಅದೇನಂತಂದ್ರೆ, ಹಾಸ್ಯ ಸುಖಂ ಸ್ವಪ್ನ ಸುಖಂ ದದಿನಿ ಗ್ರಾಮ್ಯ ಔದಕ ಅನೂಪರಸಃ ಪಯಾಂಸಿ ನವನ್ನ ಪಾನಂ ಗುಡ ವೈಕೃತಂ ಪ್ರಮೇಹ ಹೇತುಃ ಕಫಕೃಚ್ಛ. ಅಂದ್ರೆ ಈ ಶ್ಲೋಕನ ನಾವು ಬಿಡಿಸಿದಾಗ ನಾವು ಏನಂತಂದ್ರೆ, ಆಹಾರಜ ನಿಧಾನ ವಿಹಾರಜ ನಿಧಾನ ಅಂದ್ರೆ ಕಾರಣಗಳು, ಆಹಾರಜ ಕಾರಣಗಳು ಯಾವುವು ಅಂದ್ರೆ ವಿಹಾರಜ ಕಾರಣಗಳು ಯಾವುವು ಅಂತ ನಾವು ಡಿವೈಡ್ ಮಾಡ್ಕೋಬಹುದು. ಸೊ ಆಹಾರಜ ಕಾರಣಗಳು ಅಂತಂದ್ರೆ, ಜಾಸ್ತಿ ಆಗಿ ಮಧುರ ಆಮ್ಲ ರಸ ಇರುವಂತ ಆಹಾರ. ಅಂದ್ರೆ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ, ಷಡ್ರಸ ಯುಕ್ತ ಆಹಾರ ಸೇವಿಸಬೇಕು ಅಂತ ಹೇಳ್ತಾರೆ. ಯಾವ್ದು ಹೆಚ್ಚಾಗಬಾರ್ದು, ಯಾವ್ದು ಕಡಿಮೆ ಆಗಬಾರ್ದು. ಬಟ್ ಮಧುಮೇಹ ಯಾಕೆ ಬರುತ್ತೆ ಅಂತಂದ್ರೆ, ಮಧುರ ಮತ್ತು ಆಮ್ಲ ರಸ ಜಾಸ್ತಿ ಇದ್ದಾಗ, ಆ ರಸವನ್ನ ಜಾಸ್ತಿ ಸೇವನೆ ಮಾಡಿದಾಗ ಮಧುಮೇಹ ಬರುತ್ತೆ. ಆಮೇಲೆ ಅತಿ ಸ್ನಿಗ್ಧ ಆಮೇಲೆ ಗುರು ಆಮೇಲೆ ಪಿಚಿಲ, ಅಂದ್ರೆ ಜಾಸ್ತಿ ಪಿಚಿಲ ಇರುವಂತದ್ದು ಅಂದ್ರೆ ಸ್ಟಿಕಿ ನೇಚರ್ ಇರುವಂತದ್ದು. ಫಾರ್ ಎಕ್ಸಾಂಪಲ್ ಎಣ್ಣೆಯಲ್ಲಿ ಕರೆದಿರುವಂತ ಪದಾರ್ಥಗಳನ್ನ, ಜಿಡ್ಡಿನ ಅಂಶ ಇರುವಂತ ಪದಾರ್ಥಗಳನ್ನ ಜಾಸ್ತಿ ಸೇವನೆ ಮಾಡಿದ್ರು ಕೂಡ ಮಧುಮೇಹ ಬರುತ್ತೆ. ಆಮೇಲೆ ಇನ್ನೊಂದೇನಂತಂದ್ರೆ ನವಧಾನ್ಯ, ಇದು ಸ್ಪೆಷಲ್ ನವಧಾನ್ಯ. ನೋಡ್ರಿ ಮೊದ್ಲು ಎಲ್ಲ ಜನರು ನಮ್ಮ ಹಿರಿಯರೆಲ್ಲ ಹೇಳ್ತಿದ್ರು ಹಳೆ ಅಕ್ಕಿ ಯೂಸ್ ಮಾಡ್ಬೇಕಂತ ಹೇಳ್ತಾ ಇದ್ರು. ಓಕೆ, ಸೊ ಎದಕ್ಕಾದ್ರೂ ಇಂಪಾರ್ಟೆನ್ಸ್ ಅಂತಂದ್ರೆ ಹೊಸ ಧಾನ್ಯಗಳಲ್ಲಿ ಏನಿರುತ್ತೆ, ಕಫ ಪ್ರಕೋಪ ಮಾಡೋ ಬಹಳಷ್ಟು ಕೆಪಾಸಿಟಿ ಇರುತ್ತೆ. ಕಫ ಪ್ರಕೋಪ ಮಾಡ್ತಾವವು, ಕಫ ಪ್ರಕೋಪ ಆಗೋದ್ರಿಂದ ಮಧುಮೇಹ ಬರುತ್ತೆ. ಸೊ ಅದಕ್ಕೆ ನವಧಾನ್ಯಗಳನ್ನ ಯಾವತ್ತು ಬಳಸಬಾರ್ದಂತ ನಮ್ಮ ಆಯುರ್ವೇದದಲ್ಲಿ ಹೇಳಿದ್ದಾರೆ. ಆಮೇಲೆ ಇದ್ರ ಜೊತೆಗೆ ದದಿನಿ, ದದಿನಿ ಅಂತಂದ್ರೆ ಕರ್ಡ್ ಅಥವಾ ಮೊಸರು. ಮೊಸರು ನಾವೆಲ್ಲ ಸೇವನೆ ಮಾಡ್ತೀವಿ, ಆಮೇಲೆ ದಿನಾ ಸೇವನೆ ಮಾಡ್ತೀವಿ, ಹೌದಲ್ಲ. ಅನ್ನ ಸಾರು ಊಟ ಮಾಡಿದ ತಕ್ಷಣ ನೆಕ್ಸ್ಟ್ ಏನ್ ಮಾಡ್ತೀವಿ, ಒಂದ್ ತುತ್ತ ಆದ್ರೂ ಅನ್ನ ಮೊಸರು ಹಾಕೊಂಡು ಊಟ ಮಾಡ್ತೀವಿ. ಬಟ್ ಮೊಸರನ್ನ ಆಯುರ್ವೇದದಲ್ಲಿ ದಿನಾ ಸೇವನೆ ಮಾಡಬಾರದು ಅಂತ ಹೇಳಿದ್ದಾರೆ. ಆಮೇಲೆ ಇನ್ನೊಂದ್ ಪಾಯಿಂಟ್ ಏನಂತಂದ್ರೆ ಮೊಸರನ್ನ ಕಂಪಲ್ಸರಿ ರಾತ್ರಿ ಸೇವನೆ ಮಾಡಬಾರದು. ಸೊ ಇದರಿಂದ ಕಫ ಪ್ರಕೋಪ ಆಗುತ್ತೆ, ಆಮೇಲೆ ಅದು ಅಭಿಷಂಧಿ ಗುಣ ಇರುತ್ತೆ, ಅಂದ್ರೆ ಹೆವಿ ಕ್ವಾಲಿಟಿ ಇರುತ್ತೆ, ಅದಕ್ಕೆ ಅದು ಡೈಜೆಷನ್ ಆಗಕ್ಕೆ ಬಹಳಷ್ಟು ಟೈಮ್ ತಗೊಳ್ಳುತ್ತೆ. ಅದ್ರ ಸಲುವಾಗಿ ನೈಟ್ ಅಂತೂ ಮೊಸರನ್ನ ಸೇವನೆ ಮಾಡಲೇಬಾರದು ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಆಹಾರಜ ನಿಧಾನ. ಇನ್ನು ವಿಹಾರಜ ನಿಧಾನಕ್ಕೆ ಬಂದ್ರೆ ಆಸ್ಯ ಸುಖಂ ಅಂತ ಹೇಳಿದ್ದಾರೆ. ಆಸ್ಯ ಸುಖಂ ಅಂತಂದ್ರೆ ಒಂದೇ ಸ್ಥಾನದಲ್ಲಿ ಕುತ್ಕೊಳ್ಳೋದು ಕಂಟಿನ್ಯೂಸ್ ಆಗಿ. ಸೊ ಈಗ ನಾವು ಮಾಡರ್ನ್ ಅಲ್ಲಿ ಹೇಳೋದಾದ್ರೆ ಏನ್ ಹೇಳ್ತಾರೆ ಗೊತ್ತಾ ಅವರು, ಸಿಟ್ಟಿಂಗ್ ಈಸ್ ನ್ಯೂ ಸ್ಮೋಕಿಂಗ್ ಅಂತ ಹೇಳ್ತಾರೆ. ಅಂದ್ರೆ ಒಂದೇ ಸ್ಥಾನದಲ್ಲಿ ಕಂಟಿನ್ಯೂಸ್ ಆಗಿ ಕುತ್ಕೊಂಡ್ರೆ ಅದೆಷ್ಟು ಹಾರ್ಮ್ಫುಲ್ ಅಂತಂದ್ರೆ ಸ್ಮೋಕ್ ಮಾಡ್ತಾರಲ್ಲ, ಈಗ ಸ್ಮೋಕ್ ಮಾಡೋದಂತೂ ಎಲ್ಲರಿಗೂ ಗೊತ್ತು, ಸ್ಮೋಕಿಂಗ್ ಈಸ್ ವೆರಿ ಹಾರ್ಮ್ಫುಲ್, ಅದು ನಮ್ಮ ಬಾಡಿಗೆ ಬಹಳ ಹಾನಿಯನ್ನ ಉಂಟು ಮಾಡುತ್ತೆ. ಅಷ್ಟೇ ಪರಿಣಾಮಕಾರಿಯಾಗಿ ಒಂದೇ ಜಾಗದಲ್ಲಿ ನಾವು ಕುತ್ಕೊಂಡು ಕೆಲಸ ಮಾಡೋದು ಅಥವಾ ಕಂಟಿನ್ಯೂಸ್ ಆಗಿ ಒಂದೇ ಸ್ಥಾನದಲ್ಲಿ ಕುತ್ಕೊಂಡ್ರು ಕೂಡ ಅದು ನಮ್ಗೆ ಅಷ್ಟೇ ಹಾನಿಕಾರಕ ಆಗಿದೆ. ಸೊ ಈಗೆಲ್ಲ ನಮ್ದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಆಮೇಲೆ ನಮ್ ವರ್ಕಿಂಗ್ ನೇಚರ್ ಚೇಂಜ್ ಆಗಿದೆ. ಕಂಟಿನ್ಯೂಸ್ ಆಗಿ ನಾವು ಆಫೀಸ್ ಅಲ್ಲಿ ಕುತ್ಕೊಂತೀವಿ,
1: ಮೂರಿಂದ ನಾಲ್ಕು ತಾಸು ಗಟ್ಟಲೆ ಕೂತ್ಕೊಂಡು ಕೆಲಸ ಮಾಡುವಂತದ್ದು ಆಗಿರುತ್ತೆ.
0: ಹೌದು, ಸೊ ಅದನ್ನ ನಾವು ಬ್ರೇಕಪ್ ಮಾಡ್ಕೋಬೇಕು, ಕಂಟಿನ್ಯೂಸ್ ಆಗಿ ಕುತ್ಕೋಬಾರದು. ಮಿಡ್ಲ್ ಒಂದ್ ಅರ್ಧ ತಾಸು ಕುತ್ಕೊಂಡ ತಕ್ಷಣ ಮತ್ತೆ ನೆಕ್ಸ್ಟ್ ಎದ್ದು ಸ್ವಲ್ಪ ಅಡ್ಡಾಡಿ ಆಮೇಲೆ ಮತ್ತೆ ಕುತ್ಕೋಬೇಕು. ಸೊ ಈ ಲಾಂಗ್ ಸಿಟ್ಟಿಂಗ್ ಏನಿದೆ ಅದನ್ನ ಬ್ರೇಕ್ ಮಾಡ್ಬೇಕು, ಇದು ಒಂದ್ ನಿಧಾನ. ಇನ್ನೊಂದ್ ನಿಧಾನ ಏನಂದ್ರೆ ಸ್ವಪ್ನ ಸುಖಂ, ಅಂದ್ರೆ ಕಂಟಿನ್ಯೂಸ್ ಆಗಿ ಮಲ್ಕೊಳ್ಳೋದು. ನಮ್ಮ ಆಯುರ್ವೇದದಲ್ಲಿ ದಿವಾ ಸ್ವಪ್ನ ಅಂತ ಹೇಳ್ತಾರೆ. ದಿವಾ ಸ್ವಪ್ನ ಅಂದ್ರೆ ಮಧ್ಯಾಹ್ನ ಮಲ್ಕೊಳ್ಳೋದು, ಅದನ್ನ ಕಾಂಟ್ರಾ ಇಂಡಿಕೇಟೆಡ್ ಅಂತ ಹೇಳ್ತಾರೆ. ಅಂದ್ರೆ ಒಬ್ಬ ನಾರ್ಮಲ್ ವ್ಯಕ್ತಿ ಮಧ್ಯಾಹ್ನ ಮಲ್ಕೋಬಾರ್ದು, ಓನ್ಲಿ ಸರ್ಟನ್ ಕಂಡೀಷನ್ಸ್ ಅಲ್ಲಿ ಮಲ್ಕೊಳಕ್ ಹೇಳ್ತಾರೆ. ಬಟ್ ಸ್ವಸ್ಥ ವ್ಯಕ್ತಿ ದಿನಾ ಮಧ್ಯಾಹ್ನ ಮಲ್ಕೊಂಡಾಗ ಅದೇನಾಗುತ್ತೆ, ಕಫ ಪ್ರಕೋಪ ಆಗಿ ಮತ್ತೆ ಮಧುಮೇಹ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಆಗಿರುತ್ತೆ.
1: ಇನ್ನ ಡಾಕ್ಟರ್, ಈಗ ಈ ಮಧುಮೇಹದಲ್ಲಿ ಕಂಡು ಬರುವಂತಹ ಲಕ್ಷಣಗಳಾವು, ಇದನ್ನ ನೀವು ಆಯುರ್ವೇದದ ಮೂಲಕ ತಿಳಿಸ್ತೀರಾ?
0: ಓಕೆ, ಆಯುರ್ವೇದದಲ್ಲೂ ಕೂಡ ಇದ್ರ ಲಕ್ಷಣಗಳನ್ನ ಹೇಳಿದ್ದಾರೆ. ಓಕೆ, ಸೊ ಏನು ಅಂತಂದ್ರೆ ಸ್ವೇದ ಅಂಗ ಗಂಧ, ಮೊದಲನೇ ಲಕ್ಷಣ ಅಂದ್ರೆ ಆ ಮನುಷ್ಯನಿಗೆ ಅಂದ್ರೆ ರಕ್ತದಲ್ಲಿ ಸಕ್ಕರೆ ಅಂಶ ಜಾಸ್ತಿ ಆದಾಗ ಒನ್ ಟೈಪ್ ಜಾಸ್ತಿ ಸ್ವೆಟ್ಟಿಂಗ್ ಆಗುತ್ತೆ ಅವರಿಗೆ. ಆಮೇಲೆ ಒನ್ ಟೈಪ್ ಗಂಧ, ದುರ್ಗಂಧ ಸ್ಮೆಲ್ ಬರ್ತಾ ಇರ್ತದೆ ಆ ಮನುಷ್ಯನಿಂದ, ಅದು ಒಂದು. ತಾಲು ಗಲ ಶೋಷಃ ಅಂದ್ರೆ ಕಂಠ ಒಣಗ್ತಾ ಇರ್ತದ, ಡ್ರೈನೆಸ್ ಆಗ್ತಾ ಇರ್ತದ. ಸೊ ಆ ಡ್ರೈನೆಸ್ ಅನ್ನ ನೀಗಿಸ್ಬೇಕಂತ ಹೇಳಿ ಹಗ್ಲೆಲ್ಲ ನೀರ್ ಕುಡಿತಾ ಇರ್ತಾನ ಮನುಷ್ಯ, ಅಂದ್ರೆ ಥರ್ಸ್ಟ್ ಜಾಸ್ತಿ ಇರ್ತದೆ,
1: ಬಾಯಾರಿಕೆ
0: ಜಾಸ್ತಿ ಇರ್ತದೆ. ಮಾಧುರ್ಯ ಹಾಸ್ಯಂ, ಮಾಧುರ್ಯ ಹಾಸ್ಯಂ ಅಂತಂದ್ರೆ ಅವ್ನ ಬಾಯಲ್ಲಿ ಅವನಿಗೆ ಒನ್ ಟೈಪ್ ಸ್ವೀಟ್ನೆಸ್ ಅನಿಸ್ತಾ ಇರ್ತದೆ. ಈವನ್ ಸ್ವೀಟ್ ತಿಂದೇ ಇದ್ರು ಕೂಡ ಅವ್ರ ಬಾಯಲ್ಲಿ ನನಗೇನೋ ಸ್ವೀಟ್ ಸ್ವೀಟ್ ಅನಿಸ್ತಾ ಇರ್ತದೆ ಅಂತ ಹೇಳ್ತಾರೆ. ಸೊ ಅದನ್ನ ನಾವು ಇನ್ನೊಂದು ಹೆಂಗ್ ರಿಲೇಟ್ ಮಾಡಬಹುದು ಅಂತಂದ್ರೆ, ಮಧುಮೇಹದಲ್ಲಿ ಅಥವಾ ಡಯಾಬಿಟಿಸ್ ಅಲ್ಲಿ ಏನಾಗುತ್ತೆ, ಕೀಟೋನ್ ಬಾಡೀಸ್ ಜಾಸ್ತಿ ಉತ್ಪತ್ತಿ ಆಗ್ತಾ ಇರ್ತದೆ. ಸೊ ಕೀಟೋನ್ ಬಾಡೀಸ್ ಬ್ರೇಕ್ ಡೌನ್ ಆದಾಗ ನಮ್ಗೆ ಆ ಟೈಪ್ ಮಾಧುರ್ಯ ಆಸತ ಅಂತ ಲಕ್ಷಣ ಕಂಡು ಬರ್ತದೆ. ಆಮೇಲೆ ಇನ್ನೊಂದೇನಂತಂದ್ರೆ ಕರಪಾದ ದಾಹ, ಅಂದ್ರೆ ಮುಂಗೈ ಮತ್ತೆ ಅಂಗಾಲು ಉರಿತಾ ಇರ್ತವೆ, ಆಮೇಲೆ ಟಿಂಗ್ಲಿಂಗ್ ಸೆನ್ಸೇಷನ್ ಇರ್ತದೆ ಅವ್ರಿಗೆ, ನಮ್ನೆಸ್ ಇರ್ತದೆ. ಅದ್ರ ಜೊತೆಗೆ ಅವಿಲ ಮೂತ್ರತ ಅಂತ ಹೇಳ್ತಾರೆ, ಅವಿಲ ಮೂತ್ರತ. ಆಮೇಲೆ ಪ್ರಭುತ ಮೂತ್ರತ್ರ, ಪ್ರಭುತ ಮೂತ್ರತ ಅಂತಂದ್ರೆ ಕ್ವಾಂಟಿಟಿ ಜಾಸ್ತಿ ಹೋಗ್ತಾ ಇರ್ತದೆ. ಆ ಮಧುಮೇಹಿ ರೋಗಿ ಏನ್ ಯೂರಿನ್ ಪಾಸ್ ಮಾಡ್ತಾ ಇರ್ತಾನಲ್ಲ, ಅದು ಕ್ವಾಂಟಿಟಿ ಜಾಸ್ತಿ ಇರ್ತದೆ. ಆಮೇಲೆ ಅವಿಲ ಅಂತಂದ್ರೆ ನಾರ್ಮಲ್ ಪರ್ಸನ್ ಈಗ ನೋಡ್ರಿ ಅದು ತಿನ್ ಇರ್ತದ ಯೂರಿನ್, ಬಟ್ ಇದರಲ್ಲಿ ಟರ್ಬಿಡಿಟಿ ಜಾಸ್ತಿ ಆಗುತ್ತೆ ಆ ಯೂರಿನ್ ಇಂದು, ಟರ್ಬಿಡಿಟಿ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಇದನ್ನ ಮಧುಮೇಹ ಅಂತ ಹೇಳ್ತಾರೆ. ಮಧು ಇವ ಮೇಹತಿ ಅಂದ್ರೆ ಮಧು ಸಮಾನ, ಈಗ ಹನಿ ಹೆಂಗಿರ್ತದಲ್ಲ ಥಿಕ್ ಆಗಿರ್ತದೆ ಹನಿ, ಗಟ್ಟಿಯಾಗಿರ್ತದ, ದಪ್ಪ ಇರ್ತದ ವಿಸ್ಕೋಸಿಟಿ, ಅದೇ ತರ ಈ ಮಧುಮೇಹಿ ರೋಗಿ ಕೂಡ ಅದೇ ತರ ಯೂರಿನ್ ಅನ್ನ ಪಾಸ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಆಯುರ್ವೇದದಲ್ಲಿ ಇದಕ್ಕೆ ಮಧುಮೇಹಿ ಅಂತ ಹೇಳ್ತಾರೆ. ಸೊ ಇವೆಲ್ಲ ಲಕ್ಷಣಗಳು ಮಧುಮೇಹಿಯಲ್ಲಿ ಕಂಡು ಬರ್ತವೆ.
1: ಈ ಮಧುಮೇಹಿಗಳು ಯಾವ ರೀತಿಯ ಆಹಾರವನ್ನ ತೆಗೆದುಕೊಳ್ಬೇಕಂತ ಹೇಳ್ತೀರಾ ನೀವು?
0: ಓಕೆ, ಸೊ ಮಧುಮೇಹದಲ್ಲಿ ಏನ್ ಅಂತಂದ್ರೆ ಮೇನ್ ಆಗಿ ಆ ಪೇಷಂಟ್ ಪಥ್ಯ ಆಹಾರ ಫಾಲೋ ಮಾಡೋದು ತುಂಬಾ ಇಂಪಾರ್ಟೆಂಟ್. ಓಕೆ, ಈಗ ನಾನು ಮೆಡಿಸಿನ್ ತಗೊಂತಾ ಇದ್ದೀನಿ ಮಧುಮೇಹಕ್ಕ ಅಂತ ಹೇಳಿ ಪಥ್ಯ ಫಾಲೋ ಮಾಡದೇ ಇರೋದು ತುಂಬಾ ತಪ್ಪು ಕಲ್ಪನೆ ಅದು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಬಾರ್ಲಿಯನ್ನ ತಗೋಬೇಕಂತ ಹೇಳಿದ್ದಾರೆ, ಇದಕ್ಕೆ ನಾವು ಯವ ಅಂತ ಹೇಳ್ತೀವಿ. ಸೊ ಇದೇನ್ ಮಾಡ್ತೈತೆ, ಇನ್ಸುಲಿನ್ ಸಿಕ್ರೀಷನ್ ಅನ್ನ ರೆಗ್ಯುಲೇಟ್ ಮಾಡ್ತದೆ ಬಾರ್ಲಿ ಅಥವಾ ಯವ. ಸೊ ಆದ್ರಿಂದ ನಮ್ಮ ಡಯೆಟ್ ಅಲ್ಲಿ ಬಾರ್ಲಿಯನ್ನ ಇನ್ಕ್ಲೂಡ್ ಮಾಡ್ಬೇಕು. ಆಮೇಲೆ ಸಿರಿಧಾನ್ಯಗಳನ್ನ ಜಾಸ್ತಿ ತಗೋಬೇಕು. ಸೊ ಸಿರಿಧಾನ್ಯಗಳಲ್ಲಿ ಏನಾಗುತ್ತೆ, ಫೈಬರ್ ಕಂಟೆಂಟ್ ಜಾಸ್ತಿ ಇರ್ತದೆ. ಓಕೆ. ಸೊ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಇದು ಹಸುವನ್ನ ಸ್ವಲ್ಪ ತಡೆಗಟ್ಟುತ್ತೆ. ಹಾಗಾಗಿ ಮಿಲ್ಲೆಟ್ಸ್ ಅಂದ್ರೆ ನಾವು ಸಿರಿಧಾನ್ಯ ಏನ್ ಹೇಳ್ತೀವಿ ಅದರಲ್ಲೂ ಸ್ಪೆಷಲ್ ಆಗಿ ಕೋಡೋ ಮಿಲ್ಲೆಟ್ ಅಂತ ಏನ್ ಹೇಳ್ತೀವಿ ಅದನ್ನ ಜಾಸ್ತಿ ಸೇವನೆ ಮಾಡಬೇಕು. ಆಮೇಲೆ ದಾಲ್ ಅಲ್ಲಿ ಅಂದ್ರೆ ಬೇಳೆಗಳಲ್ಲಿ ಹೆಸರು ಬೇಳೆ ಆಮೇಲೆ ಕಡಲೆ ಕಾಳನ್ನ ಜಾಸ್ತಿ ಸೇವನೆ ಮಾಡಬೇಕು. ಆಮೇಲೆ ಹುರುಳೆಕಾಳು ಹಾರ್ಸ್ ಗ್ರಾಮ್ ಅಂತ ಹೇಳ್ತೀವಿ ಅದನ್ನ ಜಾಸ್ತಿ ಸೇವನೆ ಮಾಡಬೇಕು. ಆಮೇಲೆ ತರಕಾರಿಗಳಲ್ಲಿ ಅಂತಂದ್ರೆ ತಿಕ್ತ ರಸ ಇರುವಂತ ತರಕಾರಿಗಳು ಅಂದ್ರೆ ಸೊಪ್ಪುಗಳಲ್ಲಿ ಅಂದ್ರೆ ಮೆಂತೆ ಸೊಪ್ಪು ಓಕೆ ಅದನ್ನ ಸೇವನೆ ಮಾಡಬಹುದು. ಆಮೇಲೆ ಹಾಗಲಕಾಯಿ ಹರವೆ ಸೊಪ್ಪು ಆಮೇಲೆ

0: ಸೊಪ್ಪು ಇಂತ ಸೊಪ್ಪುಗಳನ್ನೆಲ್ಲ ನಾವು ನಮ್ಮ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಆಮೇಲೆ ಹಣ್ಣುಗಳಲ್ಲೇ ಅಂತಂದ್ರೆ ನೆಲ್ಲಿಕಾಯಿ ಮತ್ತೆ ನೇರಳೆ ಹಣ್ಣು, ಇದು ತುಂಬಾ ಚೆನ್ನಾಗಿದೆ. ಆಮೇಲೆ ಕಪಿತ್ತ ಅಂತ ಹೇಳ್ತಾರೆ ಬೇಲದ ಹಣ್ಣು ಅಂತ ಹೇಳಿ, ಅದನ್ನು ಕೂಡ ಇದರಲ್ಲಿ ಇಂಡಿಕೇಟೆಡ್ ಮಧುಮೇಹದಲ್ಲಿ ಸೇವನೆ ಮಾಡಬಹುದು. ಆಮೇಲೆ ಅಪತ್ಯ ಅಂತಂದ್ರೆ ನವಧಾನ್ಯಗಳನ್ನ ಒಟ್ಟೆ ತಗೋಬಾರ್ದು, ಅದರಲ್ಲಿ ಕಫ ಜಾಸ್ತಿ ಇರ್ತದೆ, ಕಫ ಪ್ರಕೋಪ ಆಗುವಂತ ಅಂಶ ಜಾಸ್ತಿ ಇರ್ತದೆ, ಅಭಿಷಂಧಿ ಗುಣ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ನವಧಾನ್ಯಗಳನ್ನ ಒಟ್ಟೆ ಸೇವನೆ ಮಾಡಬಾರ್ದು. ಆಮೇಲೆ ಅಲ್ಟ್ರಾ ಪ್ರೊಸೆಸ್ಡ್ ಫುಡ್, ಆಮೇಲೆ ಪ್ಯಾಕ್ಡ್ ಫುಡ್ಸ್ ಈಗೆಲ್ಲ ಏನ್ ಟ್ರೆಂಡಿಂಗ್ ಅಲ್ಲಿ ಇದೆ ಅವನ್ನೆಲ್ಲ ನಾವು ಸೇವನೆ ಮಾಡಬಾರ್ದು, ಇದೆಲ್ಲ ಅಪತ್ಯ.
1: ಇನ್ನು ಡಾಕ್ಟ್ರೆ, ಈಗ ಮನೆಗೆ ಯಾರೇ ಬಂದ್ರೇನು ನಾವು ಅವರಿಗೆ ನೀರು ಮತ್ತು ಬೆಲ್ಲವನ್ನ ಕೊಡ್ತೇವೆ, ಅಂದ್ರೆ ಸಕ್ಕರೆ ಒಂದನ್ನೇ ತಿನ್ನೋದ್ರಿಂದ ಮಧುಮೇಹ ಬರುತ್ತಾ ಅಥವಾ ಸಕ್ಕರೆ ತಿನ್ನೋದನ್ನ ಬಿಟ್ಬಿಟ್ರೆ ಮಧುಮೇಹ ಬರೋದಿಲ್ವಾ, ಹೇಗೆ ಡಾಕ್ಟ್ರೆ?
0: ಇಲ್ಲ, ಇದು ತಪ್ಪು. ಬರೀ ಸಕ್ಕರೆ ತಿಂದ್ರೆ ಅಷ್ಟೇ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಸೊ ಅದಕ್ಕೆ ಆಯುರ್ವೇದದಲ್ಲಿ ಏನ್ ಹೇಳ್ಯಾರ, ಸಕ್ಕರೆ ಅಂತ ಹೇಳಿಲ್ಲ, ಮಧುರ ರಸ ಅಂತ ಹೇಳಿದ್ದಾರೆ. ಸೊ ಯಾವುದೇ ಫುಡ್, ಯಾವುದೇ ಆಹಾರ ಅದರಲ್ಲಿ ಮಧುರ ರಸ ಜಾಸ್ತಿ ಇದ್ದದ ಆಹಾರನ ಸೇವನೆ ಮಾಡಬಾರ್ದು. ಸೊ ಅದಕ್ಕೆ ಸಕ್ಕರೆ ತಿಂದ್ರೆ ಅಷ್ಟೇ ಬರೋದಿಲ್ಲ, ಅದ್ರ ಬದಲು ಮಧುರ ರಸ ಇರುವಂತ ಆಹಾರ ಜಾಸ್ತಿ ಸೇವನೆ ಮಾಡಿದಾಗ, ಲಿಮಿಟ್ ಕ್ರಾಸ್ ಮಾಡಿ ಸೇವನೆ ಮಾಡಿದಾಗ ಮಧುಮೇಹ ಬರೋ ಸಂಭವ ಜಾಸ್ತಿ ಇರ್ತದೆ. ಆಮೇಲೆ ಇದಷ್ಟೇ ಅಲ್ಲ, ಬರೀ ಸಕ್ಕರೆ ಸೇವನೆ ಅಷ್ಟೇ ಅಲ್ಲ, ಮತ್ತೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ಅಂತ ಹೇಳ್ತೇವೆ ನಾವು, ಅಂದ್ರೆ ಜೀವನ ಶೈಲಿ, ಅಂದ್ರೆ ಒಂದೇ ಆಸನದಲ್ಲಿ ಕುತ್ಕೊಳ್ಳೋದು. ಸೊ ಇದನ್ನ ಆಯುರ್ವೇದದಲ್ಲಿ ನಮ್ಮ ಸುಶ್ರುತ ಆಚಾರ್ಯರು ಏನ್ ಹೇಳಿದ್ದಾರೆ ಅಂತಂದ್ರೆ, ಆ ಮಧುಮೇಹಿ ಬರೋ ಲಕ್ಷಣಗಳು ಹೆಂಗ ಅಂತಂದ್ರೆ, ಈಗ ವಾಕ್ ಮಾಡ್ತಾ ಇದ್ರೆ ಆ ಮನುಷ್ಯನಿಗೆ ಕುತ್ಕೋಬೇಕು ಅಂತ ಅನ್ಸುತ್ತೆ, ಕುತ್ಕೊಂಡಾಗ ಕುತ್ಕೊಂಡು ಮಲ್ಕೋಬೇಕು ಅಂತ ಅನ್ಸುತ್ತೆ. ಸೊ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತಾ ಇದೆ, ಸಕ್ಕರೆ ಜಾಸ್ತಿ ಆದಾಗ ಇವೆಲ್ಲ ಸಿಂಪ್ಟಮ್ಸ್ ಕಾಣ್ತವೆ. ಸೊ ಅದಕ್ಕೆ ಫಸ್ಟ್ ನಾವು ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡಬೇಕು, ಮಧುರ ರಸ ಇರುವಂತ ಆಹಾರನ ಕಡಿಮೆ ಮಾಡಿ ಜಾಸ್ತಿ ಆಕ್ಟಿವಿಟಿ, ಕ್ರಿಯೆ ಜಾಸ್ತಿ ಮಾಡಬೇಕು, ನಮ್ಮ ಬಾಡಿಗೆ ಆಕ್ಟಿವಿಟಿನ ಜಾಸ್ತಿ ಕೊಡಬೇಕು. ಆಮೇಲೆ ನಿದ್ರೆ ಕರೆಕ್ಟ್ ಆಗಿ ಮಾಡಬೇಕು. ಆಮೇಲೆ ಮಧುಮೇಹ ಬರೀ ಡಯಟ್ ಇಂದ ಬರುವಂತದ್ದು ಅಲ್ಲ, ಸಹಜವಾಗಿ ಅಂದ್ರೆ ಜೆನೆಟಿಕ್ ಅಂತ ಹೇಳಿದ್ನಲ್ಲ, ಆ ರೀತಿಯಿಂದ ಬರೋ ಚಾನ್ಸಸ್ ಜಾಸ್ತಿ ಇದೆ. ಸೊ ಹಾಗಾಗಿ ಬರೀ ಸಕ್ಕರೆ ತಿಂದ್ರೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು.
1: ಈಗ ನಮ್ ಕಡೆ ಎಲ್ಲದೂ ಚಹಾ ಕುಡಿಯೋದು ತುಂಬಾನೇ ಜಾಸ್ತಿ. ಈ ಕೆಲವರೆಲ್ಲ ಏನ್ ಹೇಳ್ತಾರೆ ಅಂದ್ರೆ, ಸಕ್ಕರೆ ಹಾಕಿರೋ ಚಹಾ ಕುಡಿಯೋದ್ ಬಿಟ್ಟು ಈಗ ಎಲ್ಲಿ ನೋಡಿದ್ರು ನೀವು ನೋಡಿ ಬೆಲ್ಲ ಚಹಾನೇ ಬಹಳನೇ ಫೇಮಸ್ ಆಗ್ಬಿಟ್ಟಿದೆ. ಇದಕ್ಕೇನಂತೀರಾ, ಸಕ್ಕರೆ ಬಿಟ್ಟು ಬೆಲ್ಲ ಚಹಾ ಕುಡಿದ್ರೆ ಬರೋದಿಲ್ವಾ ಮಧುಮೇಹ, ಹೇಗೆ ನಾವು ಕಂಟ್ರೋಲ್ ಮಾಡ್ದಂಗ ಆಗುತ್ತೆ ಸಕ್ಕರೆ ಅಂತ ಕೆಲವರು ಅನ್ಕೋತಾರೆ, ಅನ್ಕೊಂಡು ಬೆಲ್ಲ ಚಹಾನೇ ಜಾಸ್ತಿನೇ ಸೇವನೆ ಮಾಡ್ತಾರೆ, ಇದರಿಂದ ಆಗುವ ಪರಿಣಾಮ?
0: ಹೌದು, ಈಗ ನಮ್ಮ ಹತ್ರ ಪೇಷಂಟ್ ಬರೋರು ಕೂಡ ಹಂಗೆ ಹೇಳ್ತಾರೆ, ನಾವು ಅಮ್ಮ ಡಯಾಬಿಟಿಸ್ ಇದೆ, ಅಮ್ಮ ಶುಗರ್ ಇದೆ, ನಿಮ್ಗೆ ಚಹಾ ಕುಡಿಬೇಡ್ರಿ ಅಂದ್ರೆ, ಇಲ್ಲ ನಾನು ಸಕ್ಕರೆದ್ ಕುಡಿಯಂಗಿಲ್ರಿ, ಬೆಲ್ಲದ ಹಾಕೊಂಡು ಕುಡಿತೀನಿ, ಬೆಲ್ಲದ್ ಮಾಡ್ಕೊಂಡು ಕುಡಿತೀನಿ, ಸ್ವಲ್ಪ ಬೆಲ್ಲ ಹಾಕ್ತೀನಿ, ಅದು ಆರ್ಗ್ಯಾನಿಕ್ ಬೆಲ್ಲ ಹಾಕ್ತೀನಿ ಅಂತ ಎಲ್ಲ ಹೇಳ್ತಾರೆ. ಸೊ ಬಟ್ ಏನ ಅಂತಂದ್ರೆ, ಗ್ಲಿಸ್ಮಿಕ್ ಇಂಡೆಕ್ಸ್ ಅಂತ ಒಂದಿದೆ, ಸೊ ಬೆಲ್ಲದಲ್ಲೂ ಕೂಡ ಗ್ಲಿಸ್ಮಿಕ್ ಇಂಡೆಕ್ಸ್ ತುಂಬಾ ಜಾಸ್ತಿ ಇದೆ. ಸೊ ಇದು ಮತ್ತೆ ನಮ್ಮ ಸಕ್ಕರೆ ಅಂಶವನ್ನ ಜಾಸ್ತಿ ಮಾಡೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸಕ್ಕರೆ ಆಗ್ಲಿ ಬೆಲ್ಲ ಆಗ್ಲಿ ಇದು ಚಹಾನ ಕುಡಿಯೋದು ಅಷ್ಟು ಒಳ್ಳೇದಲ್ಲ ಅಂತ ಇದನ್ನೇ ಹೇಳ್ತೀವಿ ನಾವು ಪೇಷಂಟ್ಗೂ ಕೂಡ, ಇದನ್ನೇ ಸಜೆಸ್ಟ್ ಮಾಡಿ ಹೇಳ್ತೀವಿ, ಆದಷ್ಟು ಚಹಾನ ಬಿಟ್ಟು ಬಿಡಿ, ಅದು ಆರೋಗ್ಯಕ್ಕೂ ಒಳ್ಳೇದಲ್ಲ. ಅದು ಐದರ್ ಇಟ್ ಮೇ ಬಿ ಸಕ್ಕರೆ ಆಗಿರ್ಬೋದು ಅಥವಾ ಬೆಲ್ಲ ಆಗಿರ್ಬೋದು, ಗ್ಲಿಸ್ಮಿಕ್ ಇಂಡೆಕ್ಸ್ ಜಾಸ್ತಿನೇ ಇದೆ. ಸೊ ಹಂಗಾಗಿ ಇದನ್ನ ಮಾಡಬೇಡಿ ಅಂತಾನೆ ಹೇಳ್ತೀವಿ ನಾವು.
1: ಈಗ ಮಧುಮೇಹ ನಿಯಂತ್ರಣದಲ್ಲಿ ವ್ಯಾಯಾಮ ಹೇಗೆ ಸಹಕಾರಿಯಾಗಿದೆ ಡಾಕ್ಟರ್?
0: ಮಧುಮೇಹದಲ್ಲಿ ಔಷಧಿಯಷ್ಟೇ ವ್ಯಾಯಾಮಕ್ಕೂ ಇಂಪಾರ್ಟೆನ್ಸ್ ಇದೆ. ಓಕೆ, ಈಗ ಔಷಧಿ ತಗೊಂಡಾಗ ಹೆಂಗ್ ಶುಗರ್ ಲೆವೆಲ್ ಕಂಟ್ರೋಲ್ ಆಗುತ್ತೆ, ಅದೇ ರೀತಿಯಾಗಿ ವ್ಯಾಯಾಮ ಕೂಡ, ಚಟುವಟಿಕೆ ಕೂಡ ನಮ್ಮ ಶುಗರ್ ಅನ್ನ ಕಂಟ್ರೋಲ್ ಮಾಡಲು ತುಂಬಾ ಮುಖ್ಯವಾದ ರೋಲ್ ಅನ್ನ ನಿಭಾಯಿಸುತ್ತೆ. ಸೊ ಯೂಶುವಲಿ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ, ಇನ್ಸುಲಿನ್ ಕಾರ್ಯಕ್ಷಮತೆಯನ್ನ ಹೆಚ್ಚಿಸುತ್ತೆ. ಸೊ ನಾವು ಆಕ್ಟಿವಿಟಿ ಮಾಡಿದಾಗ ನಮ್ಮ ಮಸಲ್ಸ್ ಎಲ್ಲ ಆಕ್ಟಿವ್ ಆಗ್ತದೆ. ಸೊ ಮಸಲ್ಸ್ ಆಕ್ಟಿವ್ ಆದಾಗ ಅವು ಹಂಗರ್ ಆಗ್ತದೆ, ಅಂದ್ರೆ ಹಸು ಜಾಸ್ತಿ ಆಗುತ್ತೆ. ಹಂಗಾಗಿ ಬ್ಲಡ್ ಸರ್ಕ್ಯುಲೇಷನ್ ಅಲ್ಲಿ ಏನ್ ಗ್ಲುಕೋಸ್ ಇದೆ, ಸಕ್ಕರೆ ಅಂಶ ಇದೆ, ಅದನ್ನೆಲ್ಲ ಹೀರ್ಕೊಳ್ಳೋದ್ರಲ್ಲಿ ಅದು ಸಹಾಯಕ ಮಾಡುತ್ತೆ. ಆಮೇಲೆ ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ತೂಕನು ನಿಯಂತ್ರಣದಲ್ಲಿರುತ್ತೆ. ಯೂಶುವಲಿ ಮಧುಮೇಹದಲ್ಲಿ ಏನಾಗುತ್ತೆ, ತೂಕ ಹೆಚ್ಚಾಗುತ್ತೆ. ಸೊ ವ್ಯಾಯಾಮ ಮಾಡೋದ್ರಿಂದ ನಾವು ತೂಕವನ್ನು ಹತೋಟಿಯಲ್ಲಿ ಇಟ್ಕೊಳ್ಳಕ್ಕೆ ಸಾಧ್ಯವಾಗುತ್ತೆ.
1: ಇನ್ನು ಈ ವ್ಯಾಯಾಮ ಮಾಡ್ಲಿಕ್ಕೆ ಇತ್ತದೆ ಒಂದು ಸಮಯ ಅಂತ ಇದೆಯಾ, ಅಥವಾ ನಾವು ನಮಗೆ ಸಮಯ ಸಿಕ್ಕಾಗ ಮಾಡಬಹುದಾ, ಹೇಗೆ?
0: ಯೂಶುವಲಿ ನಮ್ಮ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ದಿನಚರ್ಯದಲ್ಲಿ ಅರ್ಲಿ ಮಾರ್ನಿಂಗ್ ಅಂದ್ರೆ ಬೆಳಗ್ಗೆನೆ ವ್ಯಾಯಾಮ ಮಾಡೋದು ಬೆಸ್ಟ್. ಆಮೇಲೆ ವ್ಯಾಯಾಮ ಮಾಡೋದು ಖಾಲಿ ಹೊಟ್ಟೆ ಮೇಲೆನೆ ಮಾಡಬೇಕು. ಓಕೆ, ಇಂಥವೆಲ್ಲ ಸ್ವಲ್ಪ ಲಕ್ಷ್ಯ ಕೊಡ್ಬೇಕು ನಾವು. ಖಾಲಿ ಹೊಟ್ಟೆಯಲ್ಲೇ ಮಾಡಬೇಕು, ಊಟ ಮಾಡಿ ಅಥವಾ ತಿಂಡಿ ತಿಂದು ಏನು ವ್ಯಾಯಾಮ ಮಾಡಬಾರ್ದು, ಖಾಲಿ ಹೊಟ್ಟೆ ಮೇಲೆ ಮಾಡಬೇಕು. ಆಮೇಲೆ ವ್ಯಾಯಾಮ ಮಾಡುವಾಗ ಒಬ್ಬ ಮನುಷ್ಯ ತನ್ನ ಅರ್ಧ ಶಕ್ತಿಯಷ್ಟು ಮಾಡಬೇಕು. ಈಗ ವ್ಯಾಯಾಮ ಮಾಡ್ರಿ ಅಂತ ಹೇಳ್ತೀವಿ ನಾವು, ಸೊ ಎಷ್ಟೊತ್ತು ಮಾಡಬೇಕು? ಒಬ್ಬರು 1 ತಾಸು ಮಾಡ್ತಾರೆ, 2 ತಾಸು ಮಾಡ್ತಾರೆ. ಸೊ ಅದು ಹಾಗಲ್ಲ, ಆಯುರ್ವೇದದಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಿದ್ದಾರೆ ಏನು ಅಂತಂದ್ರೆ, ಶರೀರ ಆಯಾಸ ಜನಕಂ ಕರ್ಮ ವ್ಯಾಯಾಮ ಉಚ್ಚತೆ. ಅಂದ್ರೆ ಶರೀರದಲ್ಲಿ ಆಯಾಸವನ್ನ ಜನಕ ಮಾಡುತ್ತೆ, ಆಯಾಸವನ್ನ ಕ್ರಿಯೇಟ್ ಮಾಡುತ್ತೆ. ಬಟ್ ಆ ಆಯಾಸ ಹೆಂಗಿರ್ಬೇಕು ಅಂತಂದ್ರೆ, ಆ ವ್ಯಕ್ತಿಯ ಗೇನ್ ಆಗಿರ್ಬೇಕು, ಅವನಿಗೆ ಶಕ್ತಿ ಬಂದಿರಬೇಕು ಆ ವ್ಯಾಯಾಮದಿಂದ. ಅಂತ ವ್ಯಾಯಾಮನ ಮಾಡಬೇಕು, ಸುಮ್ನೆ ಕಂಟಿನ್ಯೂಸ್ ಆಗಿ 1 ತಾಸು 2 ತಾಸು ಮಾಡೋದಲ್ಲ. ಆಮೇಲೆ ಅರ್ಧ ಶಕ್ತಿ ಅಂದ್ರೆ, ಅರ್ಧ ಶಕ್ತಿ ಅಂತ ಯಾವಾಗ ಗೊತ್ತಾಗುತ್ತೆ ನಮ್ಗೆ, ಒಂದು ಹಣೆ ಮೇಲೆ ಬೆವರು ಬರ್ತಿರ್ಬೇಕು, ಕೊಂಕಳಿನಲ್ಲಿ ಬೆವರು ಬರ್ತಿರ್ಬೇಕು, ಆಮೇಲೆ ಬಾಯಾರಿಕೆ ಆಗಿರ್ಬೇಕು ನಾವು.

0: ಮೂರು ಸಿಂಪ್ಟಮ್ಸ್ ಬಂದಾಗ ಆ ವ್ಯಕ್ತಿ ವ್ಯಾಯಾಮ ಮಾಡೋದನ್ನ ನಿಲ್ಸ್ಬೇಕು. ಯಾಕಂದ್ರೆ ಆಯುರ್ವೇದದಲ್ಲಿ ಈಚ್ ಇಂಡಿವಿಜುವಲ್ ಇಸ್ ಡಿಫ್ರೆಂಟ್, ಒಬ್ಬರೊಬ್ಬರಿಗೂ ಒಂದೊಂದು ಪ್ರಕೃತಿ ಇದೆ, ಅವ್ರವ್ರ ಪ್ರಕೃತಿ ತಕ್ಕಂಗ ಅವರು ವ್ಯಾಯಾಮ ಮಾಡ್ಬೇಕು. ಸುಮ್ನೆ ಟೈಮ್ ಹಚ್ಚಿ ಮಾಡೋದಲ್ಲ, ನಿಮ್ಗೆ ಎಷ್ಟು ಸಾಧ್ಯ, ನಿಮ್ ಸಾಮರ್ಥ್ಯ ಎಷ್ಟಿದೆ ಅಷ್ಟು ವ್ಯಾಯಾಮನ ಮಾಡ್ಬೇಕಂತ ಆಯುರ್ವೇದದಲ್ಲಿ ಹೇಳಿದ್ದಾರೆ.
1: ಅಂದ್ರೆ ಅವ್ರು ಮಾಡ್ತಾರೆ, ಬೇರೆಯವ್ರು ಮಾಡ್ತಾರೆ ಅಂತ ನಾವು ಮಾಡೋದಲ್ಲ, ನಾವು ಒಂದು ನುರಿತ ತಜ್ಞರನ್ನ ಸಲಹೆ ತಗೊಂಡ್ಬಿಟ್ಟೆ ಮಾಡ್ಬೇಕು ಅಂತ ನೀವು ಹೇಳ್ತೀರಾ?
0: ಹೌದೌದು. ಆಮೇಲೆ ಇನ್ನೊಂದು ಸುಶ್ರುತ ಆಚಾರ್ಯ ಇದ್ರಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಪರ್ಟಿಕ್ಯುಲರ್ ಆಗಿ ಮಧುಮೇಹದಲ್ಲಿ ವ್ಯಾಯಾಮ ಸಂಬಂಧಿ, ನಿಸ್ಸುಖತ್ವಂ ಸುಖಾಯಚ ಅಂದ್ರೆ ಆದಷ್ಟು ನಮ್ ಬಾಡಿಗೆ ಆಕ್ಟಿವಿಟಿ ಕೊಡಿ. ನಿಸ್ಸುಖಾಯ, ನಿಸ್ಸುಖಾಯ ಅಂದ್ರೆ ನಮ್ ದೇಹಕ್ಕೆ ಪೂರಾ ಸುಖವನ್ನ ಕೊಡಬೇಡಿ, ನೀವು ಸ್ವಲ್ಪ ಕಷ್ಟ ಕೊಡಿ, ಅದಕ್ಕೆ ಆಕ್ಟಿವಿಟಿ ಮಾಡಕ್ ಹಚ್ಚಿ ನಮ್ ದೇಹನ, ಅಂದ್ರೆ ಮಧುಮೇಹ ಕಂಟ್ರೋಲ್ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಏನಂತಂದ್ರೆ, ಸುಶ್ರುತ ಆಚಾರ್ಯರು ವಾಕಿಂಗ್ ಮಾಡಕ್ ಹೇಳ್ತಾರೆ. ಎಷ್ಟು ವಾಕಿಂಗ್ ಮಾಡ್ಬೇಕು ಅಂತಂದ್ರೆ, ಪ್ರತಿದಿನ ಒಂದು ಯೋಜನೆ ಅಂದ್ರೆ ಆಯುರ್ವೇದದಲ್ಲಿ ಒಂದು ಯೋಜನೆ ಅಂತಂದ್ರೆ 7.5 kilometers, ಅಷ್ಟು ದಾರಿಯನ್ನ ನಡಿಬೇಕಂತ ಹೇಳ್ತಾರೆ. ಸೊ ಇಲ್ಲಿ ಏನ ಅಂತಂದ್ರೆ, ಅಷ್ಟು ನಡೆಯಕ್ಕಾಗುತ್ತಾ ಅಂತ ನೀವು ಕೇಳ್ಬೋದು. ಸೊ ಬಟ್ ಇದು ಏನ ಅಂತಂದ್ರೆ, ಸುಶ್ರುತ ಆಚಾರ್ಯರು ಅವಾಗಿದ್ದಾಗ, ಅವಾಗ ಪ್ರಕೃತಿ ಬೇರೆ ಇತ್ತು, ಸೊ ಅವಾಗ ಆ ಯೋಜನೆ ಅಂತ ಹೇಳಿದ್ರು. ಸೊ ಬಟ್ ಈಗ ನಾವು ಇದನ್ನ ಹೆಂಗ ಅರ್ಥ ಮಾಡ್ಕೋಬೇಕು ಅಂತಂದ್ರೆ, ನಮ್ಮ ಸಾಮರ್ಥ್ಯ ಅನುಸಾರವಾಗಿ ನಾವು ವಾಕಿಂಗ್ ಅನ್ನ ಮಾಡ್ಬೇಕು, ಬ್ರಿಸ್ಕ್ ವಾಕಿಂಗ್ ಅನ್ನ ಮಾಡ್ಬೇಕು. ಆಮೇಲೆ ಮಸಲ್ ಸ್ಟ್ರೆಂಥಿಂಗ್ ಎಕ್ಸರ್ಸೈಸ್ ಅನ್ನ ಮಾಡ್ಬೋದು, ಸ್ವಿಮ್ಮಿಂಗ್ ಮಾಡ್ಬೋದು, ಸೈಕ್ಲಿಂಗ್ ಮಾಡ್ಬೋದು. ಇದರಿಂದ ಏನಾಗುತ್ತೆ, ನಮ್ಮ ದೇಹದಲ್ಲಿರುವಂತ ಸಕ್ಕರೆ ಅಂಶ ಎಲ್ಲ ಹೀರ್ಕೊಳ್ಳಕ್ಕೆ ಚಾನ್ಸ್ ಸಿಗುತ್ತೆ, ಹಾಗಾಗಿ ಮಧುಮೇಹವನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕವಾಗಿದೆ.
1: ಇನ್ನು ಡಾಕ್ಟ್ರೆ, ಈ ಯೋಗ ಮತ್ತು ಪ್ರಾಣಾಯಾಮದಿಂದ ಮಧುಮೇಹವನ್ನ ಹೇಗೆ ಹತೋಟಿಯಲ್ಲಿಡಬಹುದು ನಾವು?
0: ಯೋಗ ವಿಶೇಷವಾಗಿ ಎಂತ ಯೋಗಾಸನ ಮಾಡ್ಬೇಕು ಅಂತಂದ್ರೆ, ಹೊಟ್ಟೆ ಭಾಗದಲ್ಲಿ ಅಂದ್ರೆ ನಮ್ಮ ಮಿಡ್ಲ್ ಭಾಗ ಸ್ವಲ್ಪ ಟರ್ನ್ ಆಗುವಂಗ, ಟ್ವಿಸ್ಟ್ ಆಗುವಂತ ಯೋಗಾಸನ ಮಾಡಬಹುದು. ಅವು ಯಾವ್ಯಾವ ಅಂತಂದ್ರೆ, ಅರ್ಧ ಮತ್ಸ್ಯೇಂದ್ರ ಆಸನ, ಪಶ್ಚಿಮೋತ್ಥಾನಾಸನ, ಧನುರಾಸನ, ಮಂಡುಕಾಸನ, ವಕ್ರಾಸನ. ಸೊ ಇವನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ಇನ್ಸುಲಿನ್ ಸಿಕ್ರೇಷನ್ ಜಾಸ್ತಿ ಆಗುತ್ತೆ. ಯಾಕಂದ್ರೆ ಈ ಮಧ್ಯಭಾಗದಲ್ಲೇ ಪ್ಯಾನ್ಕ್ರಿಯಸ್ ಇರೋದು. ಸೊ ಹಿಂಗೆಲ್ಲ ನಾವು ಟ್ವಿಸ್ಟ್ ಮಾಡಿದಾಗ ಏನಾಗುತ್ತೆ, ಪ್ಯಾನ್ಕ್ರಿಯಸ್ ಇನಿಷಿಯೇಟ್ ಆಗಿ ಇನ್ಸುಲಿನ್ ನ ಸಿಕ್ರೇಷನ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಸೊ ಇಂಥ ಆಸನಗಳನ್ನ ಮಾಡಬಹುದು. ಆಮೇಲೆ ಯೂಶ್ವಲಿ ಮಧುಮೇಹ ಅಂತ ನಾವು ಪೇಷಂಟ್ ನ ಡಯಾಗ್ನೋಸ್ ಮಾಡಿದಾಗ ಅವರು ಒಂದ್ ಸ್ವಲ್ಪ ಮಾನಸಿಕ ಒತ್ತಡದಲ್ಲಿ ಬಂದ್ಬಿಟ್ಟಿರ್ತಾರೆ, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗ್ಬಿಟ್ಟಿರ್ತೈತೆ ಅವರಿಗೆ. ಸೊ ಯೋಗಾಸನ ಪ್ರಾಣಾಯಾಮ ಮಾಡೋದ್ರಿಂದ ಸ್ಟ್ರೆಸ್ ಹಾರ್ಮೋನ್ ಅಂದ್ರೆ ಕಾರ್ಟಿಸೋಲ್ ಅಂತ ಹೇಳ್ತೀವಿ, ಸೊ ಇದನ್ನ ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೂ ಕೂಡ ಸಹಾಯ ಆಗುತ್ತೆ. ಆಮೇಲೆ ಪ್ರಾಣಾಯಾಮದಲ್ಲಿ ಅಂತಂದ್ರೆ ಕಪಾಲಭಾತಿ, ಭ್ರಾಮರಿ, ನಾಡಿ ಶೋಧನ ಪ್ರಾಣಾಯಾಮ ಇಂಥವನ್ನೆಲ್ಲ ಮಾಡೋದ್ರಿಂದ ಮೈಂಡು ರಿಲ್ಯಾಕ್ಸ್ ಆಗುತ್ತೆ. ಆಮೇಲೆ ನಮ್ಮ ಮಧುಮೇಹ ಅಂದ್ರೆ ಏನು ಸ್ಟ್ರೆಸ್ ಏನಾಗಿರ್ತದ, ಮಧುಮೇಹದಿಂದ ಸ್ಟ್ರೆಸ್ ಏನಾಗಿರ್ತದೆ ಅದನ್ನ ಕಂಟ್ರೋಲ್ ಮಾಡೋದ್ರಲ್ಲಿ ಸಹಾಯಕ್ಕಾಗುತ್ತೆ. ಸೊ ನಿಯಮಿತವಾದ ಅಭ್ಯಾಸವಿರಬೇಕು. ಆಮೇಲೆ ಖಾಲಿ ಹೊಟ್ಟೆ ಮೇಲೆ ಮಾಡ್ಬೇಕು ಇದನ್ನ, ಯೋಗ ಮತ್ತೆ ಪ್ರಾಣಾಯಾಮನ. ಆಮೇಲೆ ತಜ್ಞರ ಸಲಹೆ ಮೇರೆಗೆ ಮಾಡೋದು ತುಂಬಾ
1: ಸೂಕ್ತ.
0: ಅವರು ಮತ್ತೆ ಏನಾದ್ರು ಚೇಂಜಸ್ ಮಾಡೋದಿದ್ರೆ ಅದನ್ನೆಲ್ಲ ಹೇಳ್ತಾರೆ. ಆಮೇಲೆ ಔಷಧಿ ಜೊತೆಗೆ ಮಾಡ್ಬೇಕು. ಈಗ ಸ್ವಲ್ಪ ಜನ ಏನ್ ಹೇಳ್ತಾರೆ, ನಾವು ಪ್ರಾಣಾಯಾಮ ಯೋಗಾಸನ ಎಲ್ಲ ಮಾಡ್ತೀವಿ, ಔಷಧಿ ಆಗ್ಬೇಕು, ಬಿಟ್ಬಿಡೋಣ ಅಂತ ಹೇಳ್ತಾರೆ. ಬಟ್ ಹಾಗಿರೋದಿಲ್ಲ, ಅದು ಔಷಧಿ ಜೊತೆಗೆ ನೀವು ಸ್ಟಾರ್ಟ್ ಮಾಡಿ ಯೋಗಾಸನ ಪ್ರಾಣಾಯಾಮ ಮಾಡಿ.
1: ಮನೆ ಮದ್ದಿನಿಂದ ಈ ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಡಬಹುದ್ರ?
0: ಫಸ್ಟ್ ಗೆ ಮನೆ ಮದ್ದು ಅಂದ್ರೆ ಏನಂತ ತಿಳ್ಕೊಳ್ಳೋಣ. ಓಕೆ, ಸೊ ಮನೆ ಮದ್ದು ಅಂತಂದ್ರೆ ಮನೆಯಲ್ಲೇ ಸಿಗುವಂತ ಔಷಧಿ ದ್ರವ್ಯ, ಅಂದ್ರೆ ನಮ್ಮ ಸರಳವಾಗಿ ಸಿಗುವಂತ ಔಷಧಿ ದ್ರವ್ಯದಿಂದ ಹಿಡಿದು ಚಿಕಿತ್ಸೆ ಏನ್ ಮಾಡ್ತೀವಿ ಅದಕ್ಕೆ ಮನೆ ಮದ್ದು ಅಂತ ಹೇಳ್ತೀವಿ. ಸೊ ಯೂಶ್ವಲಿ ಡಯಾಬಿಟಿಸ್ ಅಥವಾ ಮಧುಮೇಹದಲ್ಲಿ ಏನ್ ಮಾಡ್ತಾರೆ, ಮೆಂತೆ ಕಾಳು ರಾತ್ರಿ ನೆನೆ ಹಾಕಿ ಮುಂಜಾನೆ ಖಾಲಿ ಹೊಟ್ಟೆ ಮೇಲೆ ಅಂತದೆಲ್ಲ ಸೇವನೆ ಮಾಡ್ತಾರೆ, ಅಥವಾ ಮೆಂತೆ ಕಾಳಿನ ಪುಡಿ ಅದನ್ನು ರಾತ್ರಿ ಮಜ್ಜಿಗೆಯಲ್ಲಿ ನೆನ್ಸಿಟ್ಟು, ಅಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಮೆಂತೆ ಪುಡಿ ಇರ್ತದಲ್ಲ ಅದನ್ನ 12.5 grams ಅಷ್ಟು ಮಜ್ಜಿಗೆಯಲ್ಲಿ ನೆನ್ಸಿಟ್ಟು 3 hours ಆದ್ಮೇಲೆ ಖಾಲಿ ಹೊಟ್ಟೆ ಮೇಲೆ ಸೇವನೆ ಮಾಡಕ್ ಹೇಳ್ತಾರೆ. ಸೊ ಇಂತ ಮನೆ ಮದ್ದುಗಳೆಲ್ಲ ಇದಾವೆ. ಬಟ್ ಮನೆ ಮದ್ದು ಯಾವಾಗ ವರ್ಕ್ ಆಗುತ್ತೆ ಅಂತಂದ್ರೆ, ನಮ್ ಶುಗರ್ ಲೆವೆಲ್ ಎಷ್ಟಿದೆ ಅಂತ, ತುಂಬಾ ಹೈ ಶುಗರ್ ಲೆವೆಲ್ ಇದ್ದಾಗ ಇದು ಕೆಲಸ ಮಾಡೋದಿಲ್ಲ. ಓಕೆ, ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಇದ್ದಾಗ ಅಥವಾ ಹೊಸದಾಗಿ ಮಧುಮೇಹ ಅಂತ ಡಯಾಗ್ನೋಸಿಸ್ ಆದಾಗ, ಆಮೇಲೆ ನೀವೆಲ್ಲ ನಿಮ್ ಲೈಫ್ ಸ್ಟೈಲ್ ಅನ್ನ ಚೇಂಜ್ ಮಾಡ್ತೀವಿ ಅಂತಂದಾಗ ಮಾತ್ರ ಮನೆ ಮದ್ದು ಮಧುಮೇಹದಲ್ಲಿ ಕೆಲಸ ಮಾಡುತ್ತೆ.
1: ಇನ್ನು ಈ ಮಧುಮೇಹ ಕುರಿತಾಗಿ ಸಾಮಾನ್ಯವಾಗಿ ಇರುವಂತಹ ತಪ್ಪು ಕಲ್ಪನೆಗಳೇನು ಅಂತ ಹೇಳ್ತೀರಾ ನೀವು?
0: ಸೊ ಈಗಿನ ಕಾಲದಲ್ಲಿ ಹೇಗಾಗ್ಬಿಟ್ಟಿದೆ ಮಧುಮೇಹ ಅಂತಂದ್ರೆ, ವೃದ್ಧರಿಗಷ್ಟೇ ಬರುತ್ತೆ ಅಂತ ಅನ್ಕೊಂತಾರೆ. ಮಧುಮೇಹ ಅಂತಂದ್ರೆ 60 years ದಾಟಿದ್ಮೇಲೆ ಮಧುಮೇಹ ಬರುತ್ತೆ ಅನ್ಕೊಂತಾರೆ, ಬಟ್ ಅದು ಸುಳ್ಳು. ಸೊ ಈಗ ಪೇಷಂಟ್ ನಮ್ಮ ಹತ್ರ ಏನ್ ಬರ್ತಾವೆ, ಈವನ್ 30-35 years ಗೆ ಅವ್ರಿಗೆ ಮಧುಮೇಹ ಇದೆ, ಶುಗರ್ ಟೆಸ್ಟ್ ಮಾಡಿದಾಗ ಮಧುಮೇಹ ಇರೋದು ಕಂಡು ಬರ್ತಾ ಇದೆ. ಸೊ ಅದಕ್ಕೆ ಮೊದ್ಲಿಗೆ ನಾವೇನ್ ಮಾಡ್ಬೇಕು, ಎಚ್ಚೆತ್ಕೊಳ್ಬೇಕು. ಈಗ ಯುವ ಜನರು ಏನಿದ್ದಾರೆ ಅದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು, ಅಂದ್ರೆ ವೃದ್ಧಾವಸ್ಥೆ ಆದ್ಮೇಲೆ ಮಧುಮೇಹ ಬರುತ್ತೆ ಅನ್ನೋದು ತಪ್ಪು. ಇನ್ನೊಂದೇನಂತಂದ್ರೆ, ಔಷಧಿ ತಗೊಂತ ಇದೀನಿ ನಾನು, ಹಂಗಾಗಿ ಏನು ಎಕ್ಸರ್ಸೈಸ್ ಡಯಟ್ ಮಾಡೋ ಅವಶ್ಯಕತೆ ಇಲ್ಲ, ಅದು ತಪ್ಪು. ಓಕೆ, ನೀವು ಔಷಧಿ ತಗೊಂಡ್ರು ಕೂಡ ಸ್ವಲ್ಪ ಲಘು ಎಕ್ಸರ್ಸೈಸ್ ಅಂದ್ರೆ ಸ್ವಲ್ಪ ಲಘು ವ್ಯಾಯಾಮ ಮಾಡೋದು, ಆಮೇಲೆ ಪಥ್ಯ ಆಹಾರ ಮಾಡೋದು ತುಂಬಾ ಅವಶ್ಯಕವಾಗಿದೆ. ಇನ್ನೊಂದು ಏನಂತಂದ್ರೆ ಬೆಲ್ಲದ ಚಾ, ನಾವು ಮೊದಲೇ ಡಿಸ್ಕಸ್ ಮಾಡಿದಾಗ ಬೆಲ್ಲದ ಚಾ ತಗೊಂತಾರಲ್ಲ ಅದು ಬೇಡ, ಬೆಲ್ಲನೂ ಯೂಸ್ ಮಾಡೋದು ಬೇಡ. ಅಂದ್ರೆ ಹೈ ಲೆವೆಲ್ ಆಫ್ ಶುಗರ್ ಇದ್ದಾಗ ಬೆಲ್ಲನೂ ಕೂಡ ನಾವು ಅವಾಯ್ಡ್ ಮಾಡೋದು ಒಳ್ಳೇದು. ಆಮೇಲೆ ಹಾಗಲಕಾಯಿ ಜ್ಯೂಸ್, ಯೂಶಲಿ ಮನೆ ಮದ್ದಲ್ಲಿ ಹಾಗಲಕಾಯಿ ಜ್ಯೂಸ್ ಮಾಡ್ತಾರೆ, ಮುಂಜಾನೆ ಎದ್ದ ತಕ್ಷಣ ಒಂದ್ ಲೋಟ ಹಾಗಲಕಾಯಿ ಜ್ಯೂಸ್ ಕುಡಿತಾರೆ. ಕುಡಿಬೇಕು ಓಕೆ, ಬಟ್ ಎಷ್ಟು ಕುಡಿಬೇಕು ಅನ್ನೋದು ಇಂಪಾರ್ಟೆಂಟ್ ಇರ್ತದೆ. ಹಾಗಲಕಾಯಿ ಜ್ಯೂಸ್ 20-25 ml ಕುಡಿಯೋದ್ರೆ ಸಾಕಾಗಿರ್ತದೆ. ಬಟ್ ನಾವೇನ್ ಮಾಡ್ತೀವಿ, ಕಂಪ್ಲೀಟ್ ಆಗಿ ಒಂದ್ ಗ್ಲಾಸ್ ಕುಡಿತೀವಿ. ಸೊ ಹಾಗಲಕಾಯಲ್ಲಿ ಏನಾಗುತ್ತೆ, ವಾತ ಜಾಸ್ತಿ ಇರ್ತದೆ, ವಾತ ಪ್ರಧಾನ ಇರ್ತದೆ. ಸೊ ಹಾಗಾಗಿ ಮತ್ತೆ ವಾತ ದೋಷವನ್ನ ಪ್ರಕೋಪ ಮಾಡೋ ಚಾನ್ಸಸ್ ಇರ್ತದೆ. ಹಾಗಾಗಿ ಇದನ್ನ ಲಿಮಿಟ್ ಅಲ್ಲಿ ತಗೊಂಡ್ರೆ ಒಳ್ಳೇದು. ಆಮೇಲೆ ಸಿಹಿ ಆಹಾರ ತಿಂದಾಗ ನಾವ್ ಮಾತ್ರೆ ಜಾಸ್ತಿ ತಗೋಬೇಕಂತನೂ ಕೆಲವೊಂದು ತಪ್ಪು ಕಲ್ಪನೆಗಳಿದ್ವಿ. ಅಂದ್ರೆ ನಾವ್ ಇವತ್ತೇನಾದ್ರೂ ಸಿಹಿ ಆಹಾರ ತಿಂದಾಗ ನನ್ ಗ್ಲುಕೋಸ್ ಲೆವೆಲ್ ಜಾಸ್ತಿ ಆಗುತ್ತೆ, ಸೊ ಅದಕ್ಕೆ ನಾನು ಇನ್ಸುಲಿನ್ ಇಂಜೆಕ್ಷನ್ ಜಾಸ್ತಿ ಒಂದೆರಡು ಯೂನಿಟ್ ಜಾಸ್ತಿ ಕೊಟ್ಕೊಂಡ್ಬಿಡೋಣ ಅಂತೆಲ್ಲ ಅಂತವೆಲ್ಲ ತಪ್ಪು ಕಲ್ಪನೆ ಇದಾವ. ಸೊ ಅಂತದನ್ನೆಲ್ಲ ನಿಲ್ಸ್ಬೇಕು.
1: ಈ ಆಯುರ್ವೇದದಲ್ಲಿ ಮಧುಮೇಹಕ್ಕೆ ಯಾವ ತರದ ಚಿಕಿತ್ಸೆಗಳಿದೆ ಡಾಕ್ಟರ್?
0: ಮುಂಚೆ ಎಲ್ಲ ನಾನು ಆಯುರ್ವೇದದಲ್ಲಿ ಹೇಗೆ ಉಲ್ಲೇಖ ಮಾಡಿದಾರೆ ಅಂತ ಹೇಳಿದೀನಿ. ಸೊ ಈಗ ಚಿಕಿತ್ಸೆಗೆ ಬಂದಾಗ ನಮ್ಮ ಆಯುರ್ವೇದದಲ್ಲಿ ಫಸ್ಟ್ ನಾವು ರೋಗಿ ಕಂಡೀಷನ್ ನೋಡ್ತೀವಿ. ಓಕೆ, ಸೊ ಮಧುಮೇಹದಲ್ಲಿ ಅಥವಾ ಮಧುಮೇಹದಲ್ಲಿ ಏನಂತಂದ್ರೆ ಒಬ್ಬೊಬ್ರು ಬಹಳ ತೆಳ್ಳಗಿರ್ತಾರೆ, ಒಬ್ಬೊಬ್ರು ತುಂಬಾ ದಪ್ಪಗಿರ್ತಾರೆ. ಯೂಶಲಿ ತೆಳ್ಳಗೆ ಯಾವಾಗಿರ್ತಾರೆ ಅಂತಂದ್ರೆ ಸಹಜ ಪ್ರಮೇಹಿ ಅಂದ್ರೆ ಅನುವಂಶಿಕವಾಗಿ ಬಂದಂತ ಮಧುಮೇಹದಲ್ಲಿ ಅವರು ಸಹಜವಾಗಿ ಕೃಶವಾಗೇ ಇರ್ತಾರೆ. ಸೊ ಅವರಲ್ಲಿ ಬಲ ಕಡಿಮೆ ಇರ್ತದೆ. ಸೊ ಹಾಗಾಗಿ ನಾವು ಅವರಲ್ಲಿ ಶೋಧನ ಅಂದ್ರೆ ಪಂಚಕರ್ಮ ಅಂತ ಏನ್ ಹೇಳ್ತೀವಿ ಅದನ್ನ ಮಾಡೋಕ್ ಸಾಧ್ಯ ಆಗೋದಿಲ್ಲ. ಸೊ ಅವರಲ್ಲಿ ನಾವೇನ್ ಮಾಡ್ತೀವಿ, ಚೂರ್ಣ ಕಷಾಯ ಅವಲೇಹ ಫಾರ್ಮ್ ಅಲ್ಲಿ ಔಷಧಿಗಳನ್ನ ಕೊಟ್ಟು ಗ್ಲುಕೋಸ್ ಲೆವೆಲ್ ಅನ್ನ ಕಂಟ್ರೋಲ್ ಮಾಡೋದಕ್ಕ ಟ್ರೈ ಮಾಡ್ತೀವಿ. ಇನ್ನೊಂದು ಸ್ಥೂಲ ಪ್ರಮೇಹ ಅಂತ ಹೇಳ್ತೀವಿ, ಅಂದ್ರೆ ಸ್ವಲ್ಪ ದಪ್ಪಗಿರ್ತಾರೆ, ನೋಡಕ್ಕೆ ಬಾಡಿ ಬಿಲ್ಡ್ ದಪ್ಪಗಿರ್ತದೆ, ಆಮೇಲೆ ಬಲನ್ ಚೆನ್ನಾಗಿರ್ತದೆ. ಸೊ ಅಂತವ್ರ ಪೇಷಂಟ್ ಅಲ್ಲಿ ನಾವು ಶೋಧನಕ್ಕೆ ಹೋಗ್ತೀವಿ. ಶೋಧನ ಅಂತಂದ್ರೆ ನಮ್ ಬಾಡಿಯನ್ನ ಡಿಟಾಕ್ಸಿಫೈ ಮಾಡೋ ಒಂದು ಮೆಥಡ್, ಅದು ಐದರ್ ವಮನ ಆಗಿರ್ಬೋದು ಅಥವಾ ವಿರೇಚನ ಆಗಿರ್ಬೋದು. ಸೊ ಇವನ್ನ ಪರ್ಟಿಕ್ಯುಲರ್ ಆಗಿ ವೈದ್ಯರ ಸಲಹೆ ಮೇಲೆ ಅವರ ಮಾರ್ಗದರ್ಶನದ ಮೇಲೆ ನಾವು ಇದನ್ನ ಮಾಡ್ತೀವಿ. ಅದ್ರ ಜೊತೆಗೆ ಆಹಾರ ವಿಹಾರ ಯೋಗಾಸನ ಪ್ರಾಣಾಯಾಮನು ಕೂಡ ಕಲ್ಸಿಕೊಡ್ತೀವಿ.
1: ಇನ್ನು ಕಾರ್ಯಕ್ರಮದ ಕೊನೆಯಲ್ಲಿ ನಮ್ಮ ಕೇಳುಗರಿಗೆ ನಿಮ್ಮಿಂದ ಕೆಲವು ಆರೋಗ್ಯ ಸಲಹೆಗಳನ್ನು ತಿಳಿಸ್ತೀರಾ ಡಾಕ್ಟರ್?
0: ಆರೋಗ್ಯ ಸಲಹೆ ಅಂತಂದ್ರೆ ಆಯುರ್ವೇದದಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ, ನಿತ್ಯ ಆಹಾರ ವಿಹಾರ ಸೇವಿ ಸಮೀಕ್ಷೆಯಕಾರಿ ವಿಷಯೇಶ್ವ ಸಕ್ತ ದಾತಾ ಸಮಹ ಸತ್ಯಪರಹ ಕ್ಷಮಾವಾನ್ ಆಪ್ತೋಪಸೇವಿ ಚ ಭವತ್ಯ ಅರೋಗಾಹ. ಅಂತಂದ್ರೆ ನಿತ್ಯ ಆಹಾರ ವಿಹಾರ ಸೇವನೆ ಮಾಡ್ಬೇಕು. ನಮ್ ಪ್ರಕೃತಿಗೆ ಯಾವ್ದು ಒಗ್ಗಿ ಬರುತ್ತೆ ಅದನ್ನ ಆಹಾರ ವಿಹಾರ, ವಿಹಾರ ಅಂತಂದ್ರೆ ಆಕ್ಟಿವಿಟೀಸ್ ಎಲ್ಲ ಬರುತ್ತೆ. ಸಮೀಕ್ಷೆಯಕಾರಿ ಅಂದ್ರೆ ನಾವು ಮಾಡುವಂತ ಕೆಲಸ ನಿಷ್ಠೆಯಿಂದ ಶ್ರದ್ಧೆಯಿಂದ ಮಾಡ್ಬೇಕು. ವಿಷಯೇಶ್ವ ಸಕ್ತ ಅಂದ್ರೆ ನಮ್ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡ್ಕೋಬೇಕು. ಈಗೆಲ್ಲ ಏನಾಗ್ಬಿಟ್ಟಿದೆ, ಇಂದ್ರಿಯ ಅತಿ ಉಪಯೋಗ ಆಗ್ತಾ ಇದೆ, ಜಾಸ್ತಿ ಮೊಬೈಲ್ ನೋಡೋದು ಅತಿ ಆಗ್ಬಿಟ್ಟಿದೆ ಎಲ್ಲ. ಸೊ ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೋಬೇಕು. ಸತ್ಯಪರಹ ಆಲ್ವೇಸ್ ನಾವ್ ಯಾವಾಗ್ಲೂ ಟ್ರೂತ್ಫುಲ್ ಆಗಿರ್ಬೇಕು, ಆಮೇಲೆ ಸತ್ಯ ಭಾಷೆ ಆಗಿರ್ಬೇಕು, ಆಮೇಲೆ ಕ್ಷಮಾವಾನ್ ಫಾರ್ಗಿವ್ನೆಸ್. ಓಕೆ, ಯಾರೋ ಏನೋ ಅಂದ್ಬಿಟ್ರು ಅಂತ ನಾವು ಮನಸ್ಸಿಗೆ ಹಚ್ಕೊಳ್ಳೋದು ಅವಶ್ಯಕತೆ ಇಲ್ಲ, ಅವ್ರನ್ನ ಫಾರ್ಗಿವ್ ಮಾಡೋದು ಅದರಲ್ಲೇ ದೊಡ್ಡ ಗುಣ ಇರ್ತದೆ. ಸೊ ಅದನ್ನ ಆ ಹ್ಯಾಬಿಟ್ ಅನ್ನ ನಾವ್ ಈಗ ಕಲ್ಕೋಬೇಕಾಗಿದೆ. ಆಮೇಲೆ ಆಪ್ತೋಪ ಸೇವೆ ಅಂದ್ರೆ ನಮ್ಮ ಎಲ್ಡರ್ಸ್ ಗೆ ರೆಸ್ಪೆಕ್ಟ್ ಕೊಡೋದು, ಅವ್ರ ಸೇವೆ ಮಾಡೋದು, ಇದು ತುಂಬಾ ಅವಶ್ಯಕವಾಗಿದೆ. ಸೊ ಇದನ್ನೆಲ್ಲ ಪಾಲನೆ ಮಾಡ್ಬಿಟ್ರೆ ಯಾರ ರೋಗನೂ ಬರೋದಿಲ್ಲ ಅಂತ ನಮ್ಮ ಆಯುರ್ವೇದದಲ್ಲಿ ಅಷ್ಟಾಂಗ ಹೃದಯದಲ್ಲಿ ಹೇಳಿದ್ದಾರೆ. ಸೊ ಎಲ್ಲರೂ ಇದನ್ನ ಫಾಲೋ ಮಾಡಿ.
1: ಆಯುರ್ವೇದದ ಪ್ರಕಾರ ಮಧುಮೇಹವು ಕೇವಲ ಒಂದು ರೋಗವಲ್ಲ, ಅದು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿಯಿಂದ ಸಂಭವಿಸಿದ ದೀರ್ಘಕಾಲದ ವ್ಯಾಧಿ ಅಂತ ತಿಳಿಸ್ಕೊಟ್ರಿ. ಹಾಗೇನೆ ಡಾಕ್ಟರ್, ಯಾವ ರೀತಿಯಲ್ಲಿ ನಾವು ಮಧುಮೇಹವನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬಹುದು ಅಂತಲೂ ತಿಳಿಸ್ಕೊಟ್ರಿ. ತಮಗೆ ನಮ್ಮ ಶ್ರೋತೃಗಳ ಪರ ಹಾಗೆಯೇ ನಮ್ಮ ನಿಲಯದ ಪರ ಧನ್ಯವಾದಗಳು ಡಾಕ್ಟರ್.
0: ಧನ್ಯವಾದಗಳು.
1: ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಆಯುರ್ವೇದದಲ್ಲಿ ಮಧುಮೇಹ ಉಲ್ಲೇಖ, ಕಾರಣ ಹಾಗೂ ಪರಿಹಾರ ಈ ಕುರಿತು ಯಲಬುರ್ಗಾ ಸರ್ಕಾರಿ ಆಯುರ್ವೇದ ಆಸ್ಪತ್ರೆಯ ಆಯುರ್ವೇದ ತಜ್ಞ ವೈದ್ಯರಾದ ಡಾಕ್ಟರ್ ಶಿಲ್ಪಾ ಬಾಚಲಾಪುರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ನಾಗರತ್ನ ಕಮ್ಮಾರ್. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆ ಇದರಲ್ಲಿ ಇಂದು ಕೇಳೋಣ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್.
4: ನನಗೆ ಅರ್ಜೆಂಟ್ ಆಗಿ ನಿನ್ನಿಂದ ಒಂದು ಹೆಲ್ಪ್ ಆಗ್ಬೇಕು, ಮಾಡಕ್ಕಾಯ್ತದೆ ಅಲ್ವಾ ಹೇಳು.
5: ಅಯ್ಯೋ ಏನಂತ ಹೇಳಪ್ಪ.
4: ಇಲ್ಲ, ಅದು ಟ್ರ್ಯಾಕ್ಟರ್ ಈಗ ಹೊಲ ಉಳ್ಸಕ್ಕೆ ಅಂತ ಕಳ್ಸಿದ್ದೆ, ಅವನನ್ನ ಡೀಸೆಲ್ ಖಾಲಿ ಆಯ್ತು ಅಂತ ಮನೆ ಹತ್ರ ಬೇರೆ ತಂದು ನಿಲ್ಸ್ಬಿಟ್ಟವನೆ. ಅರ್ಜೆಂಟ್ಗೆ ಒಂದ್ 2,000 ದುಡ್ಡು ಬೇಕಾಯ್ತಲ್ಲ ಈಗ ಡೀಸೆಲ್ ತರಕ್ಕೆ.
5: ಹಂಗೆ 2,000-3,000 ಕೈಲಿ ಏನ್ ತೊಂದ್ರೆ ಇಲ್ಲ, ನೀನ್ ಅನ ಮತ್ತ 50,000 ಕೇಳ್ಬಿಟ್ರೆ ಮತ್ ಕಷ್ಟ ಆಗ್ಬಿಡ್ತದೆ.
4: ಈಗ ನೀನು ಅವ್ನ ಕಾಯ್ಸಕ್ಕಲ್ಲ ಡ್ರೈವರ್ ಅಂತ ಹಿಂಗ ವ್ಯವಸ್ಥೆ ಮಾಡಿಲ್ಲೇ.
5: ನಾನು ನಿನಗೆ ಫೋನ್ ಪೇ ಮಾಡ್ತೀನಿ ಆಯ್ತಾ, ಅವನ್ಗೆ ಮಾಡ್ಬಿಡ್ತೀನಿ ಬಿಡು ಫೋನ್ ಪೇ.
4: ಅಯ್ಯೋ ನಂಗ ನನ್ ಮೇಲೆ ನಂಬಿಕೆ ಇಲ್ವಂಗಾರೆ.
5: ಹಂಗಲ್ಲ, ನಾನ್ ನಿನಗೆ ಮಾಡ.

0: ನೀನ್ ಮತ್ತೆ ಅವನಿಗೆ ಮಾಡೋದು ಟೈಮ್ ಆಯ್ತದಲ್ಲ ಅದ್ರ ಬದಲು ಟೈಮ್ ಮುಡ್ಸೋಣ ಅಂತ ಅಂತ ಅನ್ಕೊಂಡು ಅವನಿಗೆ ಮಾಡ್ತೀನಿ ಅಂತ ಅಂದ್ರೆ ನಾನು ಹೇಳ್ತಾ ಇರ್ತೀನಪ್ಪ ನೀನ್ ಕೇಳದೇ ಇಲ್ಲ ನಾನು ಅವತ್ತಿಂದ ಕ್ಯಾಚ್ ಬಡ್ಕತ ಇದೀನಿ
1: ಅಲ್ಲ ಇಂಥದ್ದು ಅಂತ ಹೇಳ್ಬಿಟ್ಟು ಬೈ
0: ಹೇಳ್ತಾ ಇದೀನಪ್ಪ ನೀನ್ ಬರೀ ಪೆಟ್ರೋಲು ಡೀಸೆಲ್ಲು ಅಂತ ಓಡಾಡ್ತಿರ್ತೀಯ ನಾನು ಹೇಳದೆ ನಿನ್ಗೆ ಯಾವ್ದಾದ್ರು ಒಂದು ಎಲೆಕ್ಟ್ರಿಕ್ ವೆಹಿಕಲ್ ತಗೋಬಿಡು ಈಗ ಎಲ್ಲ ಕಡಲು ಅವೇ ಆಗವೆ ಸುಲಭದಲ್ಲಿ ಆಯ್ತದೆ ಖರ್ಚು ಕಡಿಮೆ ಆಯ್ತದೆ ಜೊತೆಗೆ ಪರಿಸರ ಮಾಲಿನ್ಯನು ಹಾಕಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ
1: ಇಲ್ಲ ನೀನ್ ಹೇಳಿದ್ದು ದಿಟ ಒಪ್ಕಂದೆ ಆದ್ರೆ ನನಗೆ ಒಂದೇ ಒಂದು ಕಣ್ಪೀಚು ಯಾಕೆಂತಂದ್ರೆ ಈಗ ನೀನ್ ಹೇಳ್ತಿಯ ಈ ಎಲೆಕ್ಟ್ರಾನಿಕ್ ಅಂತ ಹೇಳಿ ಅಂತ ಒಂದೇ ಸಮಯ ನನಗೆ ಮನೇಲಿ ಕರೆಂಟ್ ಇರಕಲ್ಲ ಚಾರ್ಜ್ ಮಾಡ್ಕೊಳ್ಳೋದು ಹೆಂಗ್ ಮಾಡ್ಕೊಳ್ಳಿ
0: ಅದಕ್ಕೆಲ್ಲವ ಪರಿಹಾರ ಐತೆ
1: ಆಮೇಲೆ ಹೋಗೋ ದಾರಿನಾಗೆ ಯುಕೆ ನಿನ್ನ ಪೆಟ್ರೋಲ್ ಬಂಕ್ ತರ ಅಲ್ಲಲ್ಲ ಬಂಕ್ ಇರ್ತದ ಇಲ್ಲ ಅಲ್ವಾ
0: ಅದಕ್ಕೆ ಹೇಳ್ತೀನಲ್ಲ ನೀನು ತಗೊಳ್ಳೋವರೆಗೂ ಅಷ್ಟೇ ತಗೊಂಡ ಮೇಲೆ ಸಮಸ್ಯೆಗಳು ಅವೇ ಪರಿಹಾರ ಆಗ್ಬಿಡ್ತವೆ
1: ಹಂಗಂತೀಯ
0: ಪರಿಹಾರ ಆಗ್ದನೆ ಇದ್ರುವೆ ಪರಿಹಾರ ನಾವು ಕಂಡಿಡ್ಕತ್ತೀವಿ ಆಯ್ತಾ ನೋಡು ಈ ತರವ ನಿನ್ನಂಗೆ ಸುಮಾರು ಜನ ಹಿಂಗೆಲ್ಲವ ಎಲ್ಲವೇ ಚಾರ್ಜರು ಮತ್ತೆ ಇಲ್ಲಿ ಕರೆಂಟ್ ಇರಕಲ್ಲ ಹೆಂಗ್ ಚಾರ್ಜ್ ಮಾಡ್ಕೊಳ್ಳೋದು ಮತ್ತೆ ಅಷ್ಟು ದೂರ ಹೋಗ್ಲು ಅಂತ ಇಷ್ಟು ದೂರ ಹೋಗ್ಲು ಅಂತ ಅನ್ಕೊಂಡು ಏನೆಲ್ಲ ಸಬೂಬು ಹೇಳ್ಕೊಂಡು ತಗತ್ತಾ ಇರ್ಲಿಲ್ವ ಈಗ ಅದಕ್ಕೆ ನೋಡು ನಮ್ಮ ಕೇಂದ್ರ ಸರ್ಕಾರ ಅದಕ್ಕೋಸ್ಕರ ಒಂದು ಯೋಜನೆ ತಂದ್ಬಿಟ್ಟೈತಿ
1: ಈಗ ಸರ್ಕಾರದಿಂದ ಒಂದು ಯೋಜನೆ ಮಾಡೋರೆ
0: ಯೋಜನೆ ಮಾಡೋರದ ಈಗ ಮಾಡೋದಲ್ಲ ನೆನ್ನೆ ಮೊನ್ನೆದಲ್ಲ ಅದು 2024ರಲ್ಲೇ ಮಾಡ್ಬಿಟ್ರು
1: ನೀನ್ 2 ವರ್ಷದ ಹಿಂದಿನ ಇವಾಗ ಹೇಳ್ತಾ ಇದೀಯ ಮತ್ತೆ
0: ಹೇಳಿದ್ನಿ ನೀನ್ ಮರ್ತಿರ್ತೀಯ ಅವಾಗ ನೋಡು PM ಇ ಡ್ರೈವ್ ಅಂತ ಹೇಳ್ಬಿಟ್ಟು ಅದ್ರ ಹೆಸರು
1: ಇ ಡ್ರೈವ್ ಅಂದ್ರೆ
0: PM ಇ ಡ್ರೈವ್ ಅಂತ ಅಂದ್ರೆ ಅದೇ ಮೊದಲೇ ಅಕ್ಷರಗಳೆಲ್ಲ ಬರ್ತಾವಲ್ಲ ಅವೆಲ್ಲ ಸೇರಿಸ್ಕೊಂಡು ಮಾಡೋದು ಗೊತ್ತಲ್ಲ ಶಂಕರಣ್ಣ ನಿಮಗೆ
1: ಸರಿ ಸರಿ
0: ಆ ತರ ಮಾಡಿರೋದು ಆಯ್ತಾ ಇ ಡ್ರೈವ್ ಅಂದ್ರೆ ಅದಕ್ಕೊಂದು ಐತೆ ಏನು ಅಂತ ಅಂದ್ರೆ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು
1: ನಾನು ಎಷ್ಟಪ್ಪ ಹೇಳ್ತೀನಿ ನನಗೆ ಇಂಗ್ಲಿಷ್ ನಾಗ ಹೇಳ್ಬೇಡ ಕನ್ನಡದಾಗ ಹೇಳು ಅಂತ ಹೇಳಿ ಅಂತವ ಈಗ ಓಲಿ ಬಿಡು ಅದೇನೋ ಇನ್ನೋವೇಶನ್ ಅವು ಅಂತಲ್ಲ ಅಂತಂತೀಯ ಅಂದ್ರೆ ನೀನ್ ಹೇಳ ಪ್ರಕಾರವ ಈಗ ನಾನು ಈಗ ದ್ವಿಚಕ್ರ ಆಗ್ಲಿ ಅಥವಾ 3 ಚಕ್ರ ತಗೋಬಹುದಾ
0: ಏ 3 ಚಕ್ರದ್ದು ಇರ್ತದೆ
1: 4 ಚಕ್ರದ್ದು
0: 4 ಚಕ್ರದ್ದು ಬಂದವೆ ಎಲ್ಲ ತರದವು ಬಂದವೆ ನೋಡುವ ಈ ಯೋಜನೆದು ಸೊಗಸೆ ಅದು ಏನು ಅಂತ ನಾನು ಹೇಳಿದ್ನಲ್ಲ ಎಲೆಕ್ಟ್ರಿಕ್ ಡ್ರೈವ್ ರೆವಲ್ಯೂಷನ್ ಇನ್ ಇನ್ನೋವೇಟಿವ್ ವೆಹಿಕಲ್ ಅನೌನ್ಸ್ಮೆಂಟ್ ಅಂತ ಹೇಳ್ಬಿಟ್ಟು ಅಂತ ಅಂದ್ರೆ ಈ ಎಲೆಕ್ಟ್ರಿಕ್ ವಾಹನಗಳು ಏನವೋ ದ್ವಿಚಕ್ರ ಆಗಿರ್ಲಿ 3 ಚಕ್ರ ಆಗಿರ್ಲಿ 4 ಆಗಿರ್ಲಿ 6 ಚಕ್ರ ಆಗಿರ್ಲಿ ಅವಕ್ಕೆಲ್ಲವೂ ಉತ್ತೇಜನ ಕೊಡಬೇಕು ಅನ್ನೋದು ಒಂಥರ ಕ್ರಾಂತಿ ರೂಪದಲ್ಲಿ ಬದಲಾವಣೆ ಮಾಡಬೇಕು
1: ಅಂದ್ರೆ ಪರಿಸರ ಮಾಲಿನ್ಯ ತಡೆಗಟ್ಟೋ ನಿಟ್ಟಿನಲ್ಲಿ ಈ ತರದನ್ನೆಲ್ಲ ಬಳಸಲಿ ಅಂತವ
0: ಬಳಸಲಿ ಅಂತ ಹೇಳ್ಬಿಟ್ಟು ಅಂತವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಅನ್ಕೊಂಡು ಏನು ಅಂತ ಅಂದ್ರೆ ಇಂಥ ತಗತ್ತೀಯ ಅಂತ ಅಂತ ಅಂದ್ರೆ ಅದಕ್ಕೆ ಒಂದು ಸಬ್ಸಿಡಿ ಅಂತ ಹೇಳಿ ಕೇಂದ್ರ
1: ಅಂದ್ರೆ ಈ ತರದ್ದು ಗಾಡಿ ತಗೊಳಕ್ಕೂ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ ಅಂತ
0: ಸಬ್ಸಿಡಿ ಕೊಡ್ತಾರೆ ಈಗ 2 ಚಕ್ರದಾದ್ರಿಷ್ಟು 3 ಚಕ್ರದಾದ್ರಿಷ್ಟು 4 ಚಕ್ರದಾದ್ರಿಷ್ಟು ಅಂತ ಅನ್ಕೊಂಡು ಫಿಕ್ಸ್ ಮಾಡ್ಬಿಟ್ಟವ್ರ ಫಿಕ್ಸ್ ಮಾಡ್ಬಿಟ್ಟು ನೀನ್ ಕೊಂಡ್ಕೊಳ್ಳುವಾಗ ನಿನ್ಗೊಂಥರ ಆಫರ್ ಇದ್ದಂಗೆ ಒಂದ್ ಸ್ವಲ್ಪ ಇದ್ರತರವ ಆ ತರ ಕೊಡ ಅಂತದ್ದು ಒಂದು ಯೋಜನೆ ಶಂಕರಣ ಇದು ಆಯ್ತಾ ಆಮೇಲೆ ಈಗ ಚಾರ್ಜರ್ ಇಲ್ಲ ಅಂತ ನೀನ್ ಹೇಳದಲ್ಲ ಅದ್ ಸತ್ಯ ಒಪ್ಕೊಳ್ಳೋದ ಆ ತರದ ಇರುವಾಗ ಈಗ ನಾನು ಇಲ್ಲಿಂದ ಬೆಂಗಳೂರು ಹೋಗ್ಬೇಕು ಅಂತ ಅಂತ ಅಂತ ಅಂದ್ರೆ ಮಧ್ಯ ಅಲ್ಲಿ ಕುಣಗಲ್ತಾವಲೋ ಇಲ್ಲ ಚನ್ನಪಟ್ಟ ಮುಂದ್ಕೋದ್ಮೇಲೆ ನಿಂತ್ಕೊಬಿಟ್ರೆ ಏನ್ ಮಾಡೋದು ಅನ್ನೋ ತರದ್ದು ಯೋಜನೆ ಬಂದೇ ಬರ್ತದೆ ಇಲ್ಲ ಅಂತ ಅಲ್ಲ ಆಯ್ತಾ ಅದಕ್ಕೋಸ್ಕರ ಏನ್ ಮಾಡೋರು ಅಂತ ಅಂದ್ರೆ ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಗಳು ಮಾಡೋದು ಅಂತ ಹೇಳ್ಬಿಟ್ಟು
1: ಈಗ ನಮ್ದು ಹೆಂಗೆ ಪೆಟ್ರೋಲ್ ಬಂಕ್ ಈ ಡೀಸೆಲ್ ಎಲ್ಲ
0: ಸಿಗಲಿಲ್ಲವೋ
1: ಅದೇ ತರ ಇವರು ಚಾರ್ಜಿಂಗ್ ಮಿಷಿನ್ ಒಂದು ಪಾಯಿಂಟ್ ಇಟ್ಬಿಟ್ಟವ್ರೆ ಅಂತ
0: ಚಾರ್ಜಿಂಗ್ ಮಿಷಿನ್ ಒಂದು ಪಾಯಿಂಟ್ ಇಟ್ಬಿಡೋದಲ್ಲಿ ಈಗ ಇಲ್ಲಿಂದ ಹೊರಟ್ರೆ ಬೆಂಗಳೂರವರೆಗೂ ಇರ್ಬೇಕು ಎಲ್ಲಿ ಕಡಿಮೆ ಆಯ್ತದೆ ಕಡಿಮೆ ಆಯ್ತು ಅಂತ ನಮ್ಗೆ ಅನ್ನಿಸ್ತದೆ ಅಲ್ಲಿ ಹೋಗೋದು ಚಾರ್ಜ್ ಮಾಡ್ಕೊಳ್ಳೋದು ಚಾರ್ಜ್ ಅಂತ ಅಂತಂದ್ರೆ ನೀನ್ ಗಂಟ್ಗಟ್ಲೆ ದಿವ್ಸ ಕಟ್ಲೆ ಮಾಡ್ಕೊಳಂಗಿಲ್ಲ ಅದು ಬಿರ್ನ ಆಗ್ಬೇಕು ಬೇಗ ಲೋಕ್ ತಾಂಡ್ ನಿಲ್ಸಿದ ತಕ್ಷಣ
1: ಚಾರ್ಜ್ ಆಗ್ಬಿಡ್ಬೇಕು
0: ಒಂದ್ ಕಾಫಿನೋ ಟೀನೋ
1: ಕುಡಿಯೋ ಟೈಮ್
0: ಇಲ್ಲ ಅಂತ ಒಂದು ತಿಂಡಿನೋ ತಿನ್ನೋದ್ರೊಳಗಡೆ ಚಾರ್ಜ್ ಆಗ್ಬೇಕು ಆ ತರದ್ದೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂತ ಅಂತ ಅನ್ಕೊಂಡು ಈ ಒಂದು ಎಲೆಕ್ಟ್ರಾನಿಕ್ ವೆಹಿಕಲ್ಸ್ ಅಂತ ಏನವ ಕರೆಂಟ್ ನಾವು ಇವಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳ್ಬಿಟ್ಟು ಮಾಡ್ರ ಅಂತ ಒಂದು ಯೋಜನೆ ಶಂಕರಣ ಇದು ಇದು ನೋಡು ಎಷ್ಟು ಚೆನ್ನಾಗಿ ಮಾಡೋರೆ ಅಂತ ಅಂದ್ರೆ ನೀನ್ ಸ್ವಂತಕ್ಕೆ ತಗತ್ತೀನಿ ಅಂತ ಅಂದ್ರೆ ಅದಕ್ಕೆ ಸಬ್ಸಿಡಿ
1: ಐತೆ
0: ಆಯ್ತಾ ಆಮೇಲೆ ನೀನ್ ಏನಾದ್ರು ವಾಣಿಜ್ಯಕ ಉದ್ದೇಶಕ್ಕೆ ತಗತ್ತೀನಿ ಅಂತ ಅಂದ್ರೆ ನೀನ್ ಆಗ್ಲೇ ಕೇಳಿದೆ 3 ಚಕ್ರದ ಐತಾ ಅಂತ ಹೇಳ್ಬಿಟ್ಟು ಕೇಳಿದೆ ಆಯ್ತಾ ಅದ್ ತಗತ್ತೀನಿ ಅಂತ ಅಂದ್ರೆ ಸಬ್ಸಿಡಿ ಕೂಡ ಅಂತದ್ದು ಈಗ 4 ಚಕ್ರದ್ದು 4 ಚಕ್ರದ್ದು ಏನಾದ್ರು ನಾನು ಬಾಡಿಗೆ ಗಿಡ್ಗೆ ಹೊಡಿತೀನಿ ಅಂತ ಅಂತ ಅಂತ ಅಂದ್ರೆ ಆಯ್ತಾ ಆಮೇಲಿಂದ ಈ ಆಂಬುಲೆನ್ಸ್ ಇಂಥವೆಲ್ಲ ಬರ್ತಾವಲ್ಲ ಇಂಥವ್ ತಗತ್ತೀನಿ ಅಂತ ಅಂದ್ರೆ ಅವಕ್ಕೂ ಎಲ್ಲವ ಇವಿ ಬಂದ್ಬಿಟ್ಟವ ಈಗ ಅದಕ್ಕೆ ತಗತ್ತೀನಿ ಅಂತ ಅಂದ್ರೆ ಅದಕ್ಕೂ ಕೂಡ ಅಂತದ್ದು
1: ಸಬ್ಸಿಡಿ
0: ಕೂಡ ಅಂತದ್ದು ಆಮೇಲೆ ಏನಾದ್ರು ಈಗ ಅದು ಹೊಸದಾಗಿ ನಾನು ಖರೀದಿ ಮಾಡ್ಬೇಕು ಅಂತ ಅಂದ್ರೆ ಈಗ ಹೊಸದಾಗಿ ಏನ್ ಬರ್ತದ ಅವೆಲ್ಲ ಸಾಮಾನ್ಯವಾಗಿ ಸ್ವಲ್ಪ ಕಾಸ್ಟ್ಲಿನೇ ಇರ್ತದೆ ಏನ್ ಕಮ್ಮಿ ಏನು ಇರಕ್ಕಲ್ಲ ಶಂಕರಣ್ಣ ಅಂತ ಟೈಮಲ್ಲಿ ಅದಕ್ಕೆ ಬೇಕಾಗಿರೋ ಅಂತ ಬಂಡವಾಳ ಈ ಸಾಲ ಕೊಡ್ಸ ಅಂತದ್ದು ಸ್ವಲ್ಪ ಕಡಿಮೆ ಬಡ್ಡಿ ದರದಲ್ಲಿ ಕೊಡ್ಸ ಅಂತದ್ದು ಈ ತರದ್ದೆಲ್ಲನೂ ಮಾಡ್ತಾವ್ರೆ ಆಮೇಲೆ ಇದು ಬಾರಿ ವಿಶೇಷವಾಗಿ ಶಂಕರಣ ಈ ದೊಡ್ಡ ದೊಡ್ಡ ಪೇಟೆ ಪಟ್ಟಣಗಳವ ನೋಡು ಈಗ ನಮ್ ಬೆಂಗಳೂರು
1: ನಗರ ಪ್ರದೇಶಗಳು
0: ನಗರ ಪ್ರದೇಶಗಳು ಅದರಲ್ಲೂ ಏನು ಅಂತ ಅಂದ್ರೆ ಕೆಲವವೇ ಈಗ ಡೆಲ್ಲಿ ಮುಂಬಯಿ ಕಲ್ಕತ್ತಾ ಚೆನ್ನೈ ಅಹಮದಾಬಾದ್ ಸೂರತ್ ಬೆಂಗಳೂರು ಪುಣೆ ಹೈದರಾಬಾದ್

0: ಇಂಥ ದೊಡ್ಡ ದೊಡ್ಡ ಸಿಟಿಗಳು ಏನವೋ ಇಲ್ಲಿ ಈ ಸಾರ್ವಜನಿಕ ಸಾರಿಗೆ ಅಂತ ಹೇಳಿ ಬರ್ತದ ಬಸ್ಗಳಲ್ಲಿ ಓಡಾಡ್ಲಿ ಅಂತ ಅಂತ ಅನ್ಕೊಂಡು ಸುಮಾರು ಒಂದು 14,028 ಬಸ್ಗಳು ಖರೀದಿ ಮಾಡಕ್ಕೆ ಅದಕ್ಕೋಸ್ಕರವ 4,390 crore ತೆಗೆದಿಟ್ಟರು ಅಂತ ನೋಡು.
1: ಸಿಕ್ಕಾಪಟ್ಟೆ ದೊಡ್ಡ ಬಂಡವಾಳ
0: ಈ 40 lakhs ಜಾಸ್ತಿ ಯಾವ ನಗರಗಳಲ್ಲಿ ಜನಸಂಖ್ಯೆ ಇರ್ತದೋ ಅಂತ ಪ್ರದೇಶದಲ್ಲಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇವತ್ತು ನಮ್ಮ ನೀರಾಗಿರ್ಬೋದು ಗಾಳಿ ಆಗಿರ್ಬೋದು ಇಷ್ಟರ ಮಟ್ಟಿಗೆ ಮಾಲಿನ್ಯ ಆ ಮಾಲಿನ್ಯ ತಡೆಗಟ್ಟಬೇಕು ಅಂತ ಅಂದ್ರೆ ಇಂಥವೆಲ್ಲ ಪ್ರೋತ್ಸಾಹ ಕೊಡಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಮಾಡ್ರ ಅಂತ. ಆಮೇಲೆ ಜಾಸ್ತಿ ಟ್ರಕ್ ಗಳು ಓಡಾಡುವಂತ ಜಾಗದಲ್ಲೆಲ್ಲವ ಅಲ್ಲಲ್ಲೇ ಚಾರ್ಜಿಂಗ್ ಪಾಯಿಂಟ್ ಮಾಡ ಅಂತ ನೋಡು. ಈ ತರದ್ದೆಲ್ಲ ಮಾಡಕ್ಕೆ ಅದಕ್ಕೂ ಸುಮಾರು ಒಂದು 500 crore ತೆಗೆದಿಟ್ಟವ್ರಂತೆ. ಒಟ್ಟಿಗೆ ಏನು ಅಂತ ಅಂದ್ರೆ ಶಂಕರಣ್ಣ, ಈ ವಾಹನಗಳ ಸಂಖ್ಯೆ ಏನ್ ಜಾಸ್ತಿ ಆಯ್ತೋ ಇದು ಪರಿಸರವನ್ನ ಇನ್ನೂ ಜಾಸ್ತಿ ಮಾಲಿನ್ಯ
1: ಮಾಡ್ತಾರೆ
0: ದಿವಸಗಳಲ್ಲಿ ಆಯ್ತಾ. ಅದಕ್ಕೋಸ್ಕರವ ಅದ್ ತಪ್ಪಿಸ್ಬೇಕು ಅಂತ ಹೇಳಿದ್ರೆ ಇವಾದ್ರೂ ಕರೆಂಟ್ ನಾವಾದ್ರೆ ನೀನ್ ಎಷ್ಟು ಓಡಿಸಿದ್ರು ಏನು ಗಾಳಿನೂ ಬರಕಲ್ಲ
1: ಹೊಗೆನೂ ಬರಕಲ್ಲ
0: ಎಂತದ್ದು ಬರಕಲ್ಲ
1: ಪರಿಸರ ಮಾಲಿನ್ಯ
0: ಹಾಕಲ್ಲ. ಅದಕ್ಕೋಸ್ಕರವ ಇದ ಮಾಡ್ರ ಅಂತದ್ದು ಇದೊಂದು ಭಾರಿ ದೊಡ್ಡ ಯೋಜನೆ ಶಂಕರಣ್ಣ. ಇದು ಏನ್ ಸಣ್ಣ ಪುಟ್ಟದ್ದು ಏನಲ್ಲ.
1: ಅಲ್ಲ ನೀನ್ ಹೇಳೋದ್ ನೋಡಿದ್ರೆ ಅದು ಕೋಟಿ ಗಟ್ಟಲೆ ಬಂಡವಾಳ ಹಾಕ್ಬಿಟ್ಟು ಸರ್ಕಾರದವರು ಈ ತರ ಉತ್ತೇಜನ ಮಾಡಕ್ಕೆ ನಮ್ಗೆ ಪ್ರೋತ್ಸಾಹ ಮಾಡ್ತಾವ್ರೆ ಅಂತಂದ್ರೆ ನಾವು ಬಳಸ್ಕೊಳ್ದೆ ಹೋದ್ರೆ ನಮ್ಮಂತ ದಡ್ಡ ಯಾರು ಇರಕಲ್ಲ ನೋಡು.
0: ಯಾರು ಇರಕಲ್ಲ ನೋಡು. ಈಗ ತ್ರಿಚಕ್ರ ವಾಹನ ದ್ವಿಚಕ್ರ ವಾಹನ ಅಂತ ಎಲ್ಲ ಹೇಳಿದ್ನಲ್ಲ ನಾನು, ತ್ರಿಚಕ್ರ ವಾಹನಕ್ಕೆ ಸುಮಾರು 48,400 ಫಾಸ್ಟ್ ಚಾರ್ಜಿಂಗ್ ಸೆಂಟರ್ಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ಯೋಜನೆ ಮಾಡ್ರ ಅಂತ ಆಯ್ತಾ. ಇನ್ನು 4 chakras ನಾನು ಆಗ್ಲೇ ಹೇಳಿದ್ನಲ್ಲ ಟ್ರಕ್ ಪಕ್ಕ ಇಂತವೆಲ್ಲವ ಅವ್ ಸುಮಾರು 22,100. ಆಮೇಲೆ ಈ ಬಸ್ಗಳು ನಾನೀಗ ಹೇಳಿದ್ನಲ್ಲ ಬಸ್ ಎಲ್ಲ ಬಂದು ನೋಡಿದಲ್ಲ ನೀನುವೆ
1: ಅದೇ ಕೇಳಿದೀನಿ
0: ಇಲ್ಲೆಲ್ಲ ಓಡಾಡ್ತಾವಲ್ಲ ಶಂಕರಣ್ಣ
1: ಗಮನಿಸಲ್ಲ ಕಂದ್ಬಿಡು.
0: ಅಯ್ಯೋ ಚಿತ್ರದುರ್ಗ ಕೊಡ್ತವೆ ಹಾಸನಕ್ಕೆ ಕೊಡ್ತವೆ ಇನ್ನು ಅಕಡಿಕೆಲ್ಲ ಓಡ್ತವೆ ಅಂತ ನಾವು ಹೋಗ್ಲು ನಮಗೆ ಗೊತ್ತಾಗಲ್ಲ. ಇಲ್ಲಾದ್ರೂ ಸ್ವಲ್ಪ ಓಡಾಡ್ತಿರ್ತೀವಲ್ಲ ಎಲ್ಲ ಬಂದವ ಏನ್ ಸೌಂಡೇ ಬರಕಲ್ಲ ಹಿಂದೆ ಬಂದ್ರು ಆರನ್ ಮಾಡಿದ್ರೆ ಮಾತ್ರ ಗೊತ್ತಾಯ್ತದೆ ಇಲ್ಲ ಅಂತಂದ್ರೆ ಯಾವ ಸೌಂಡು ಇಲ್ಲ ಹೊಗೆನೂ ಇಲ್ಲ ಎಂತದ್ದು ಇಲ್ಲ. ಈ ತರ ಮಾಡ್ರ ಅಂತವು ಇವಕ್ಕೆಲ್ಲ ಮಾಡಬೇಕು ಅಂತ ಅಂತ ಅನ್ಕೊಂಡು ಈ ಒಂದು ಯೋಜನೆ ಮಾಡಿರೋದು ಶಂಕರಣ್ಣ ಆಯ್ತಾ. 2024 October 1 ಜಾರಿ ಮಾಡಿ ಎಲ್ಲವನ್ನು ಜಾಸ್ತಿ ಮಾಡ್ಬೇಕು ಅಂತ ಹೇಳಿ ಮಾಡ್ರ ಅಂತ ಒಂದು ಇದು. ಇಂತ ಯೋಜನೆಗಳಲ್ಲಿ ಇರ್ತಾವ ಶಂಕರಣ್ಣ ನೀನು ಬಳಕೆ ಮಾಡ್ಕೋಬೇಕು ತಿಳ್ಕೋಬೇಕು
1: ಏನಾಗ್ಬಿಡ್ತದೆ ಅಂತಂದ್ರೆ ಈ ತರ ಸಮಸ್ಯೆ ಬಂದಾಗ್ಲೇ ಏನಾರು ಒಂದು ಪರಿಹಾರ ಕಂಡಿಡಬೇಕು ಅಂತ ಅನ್ಕೊಂಡೆ ಬತ್ತಿನೂ ಹೊರತು ಸಮಸ್ಯೆ ಆಗ್ಲಿಲ್ಲ ಅಂದ್ರೆ ಎಲ್ಲಿ ಬರುವೆ. ಅಲ್ಲಿ ನಂದು ಟ್ರಾಕ್ಟರ್ ನಿಂತ್ಕೊಂಡು ಅವ್ನ ಡ್ರೈವರ್ ದುಡ್ಡು ಬೇಕು ಡೀಸೆಲ್ ಹಾಕ್ಸಕ್ಕೆ ಅಂತ ಕೇಳೋ ಹೊತ್ತಿಗೆ ನೀನ್ ಇಷ್ಟೆಲ್ಲ ವಿಚಾರಗಳು ನನಗೆ ಹೇಳ್ಕೊಡು.
0: ಹೆಂಗೆ ಅಂತ ಅಂತಂದ್ರೆ ಸಮಸ್ಯೆ ಬಂದಾಗ ಬತ್ತಿಯ ಆಯ್ತಾ, ಆ ಟೈಮಲ್ಲಿ ನಾನು ಏನ್ ಹೇಳಿದ್ರು ಕೇಳ್ತೀಯ ಆಮೇಲೆ ಕೈಗೆ ಸಿಗಕಲ್ಲಪ್ಪ ನೀನು.
1: ಇಲ್ಲ ಈಗ ಸಿಕ್ಕಿದಿನಲ್ಲ ಬಳಸ್ಕೊಳಕಾಯ್ತದೆ ಈಗ ನೋಡು ನೀನು ಕಾಣಂಗೆಯ ಈಗಾಗ್ಲೇ ಮುಂಗಾರು ಶುರುವಾಗಿ ಮಳೆ ಚೆನ್ನಾಗೇ ಹಿಡ್ಕೊಬಿಡ್ತು ಹಸಿ ತಂಡಿ ಆಯ್ತೈತೆ. ಈ ಮಧ್ಯಾಹ್ನದಾಗ ಈ ತಂಡಿಗೆ ನಂಗೆ ಏನಾರು ಒಂದ್ಸಲ ಬಿಸ್ಬಿಸಿದೆ ಏನಾರು
0: ಕಾಫಿ
1: ಸರಿ ಸರಿ ಆಯ್ತು ನಡಿ ಕುಡಿಯ
0: ಕಾಫಿ ಕುಡ್ಕೊಂಡು ಅಷ್ಟೊತ್ತಿಗೆ ಹಾಕ್ಸ್ಕೊಂಬರ್ಲಿ ಹೋಗನ್ ನಾನು ಬರ್ತೀನಿ ಹೊಲ್ತಕ್ಕೆ.
1: ಸರಿ ಸರಿ ಸರಿ ಸರಿ.
2: ಇದುವರೆಗೂ ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಮಾಲಿಕೆಯಲ್ಲಿ ಪ್ರಧಾನಮಂತ್ರಿ ಇ ಡ್ರೈವ್ ಯೋಜನೆ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್ ಹಾಗೂ ಗೋರಾ ರವಿಶಂಕರ್. ಆಕಾಶವಾಣಿ ಹಾಸನ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲಾ ಬಾನುಲಿ ಕೇಂದ್ರಗಳಿಂದ ಏಕಕಾಲಕ್ಕೆ ಬಿತ್ತರವಾಯಿತು.
3: ಸಮಯ 1:10 ಏನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ. ರಾಷ್ಟೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ಧತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್. ಬ್ರೆಜಿಲ್, ಅಮೆರಿಕ, ಮೊರಾಕೋ ತಂಡಗಳಿಗೆ ಗೆಲುವು. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಮತ್ತು ಪಶ್ಚಿಮ ಬಂಗಾಳಕ್ಕೆ ಭೇಟಿ ನೀಡಲಿದ್ದಾರೆ. ಒಡಿಶಾದಲ್ಲಿ ರಾಷ್ಟಪತಿಯವರ 68ನೇ ಹುಟ್ಟುಹಬ್ಬದ ಅಂಗವಾಗಿ ಅವರು ಮಯೂರ್ಭಂಜ್ ಜಿಲ್ಲೆಯ ಫಹಾದ್ಪುರ ಗ್ರಾಮದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರನ್ನು ಭೇಟಿ ಮಾಡಲಿದ್ದಾರೆ. ರಾಷ್ಟಪತಿ ಮತ್ತು ಪ್ರಧಾನಿ ಮಯೂರ್ಭಂಜ್ ಜಿಲ್ಲೆಯ ಫಹಾದ್ಪುರ ಗ್ರಾಮಕ್ಕೆ ಭೇಟಿ ನೀಡಲಿದ್ದಾರೆ ಮತ್ತು ಪವಿತ್ರ ತೋಪುಗಳಾದ ಸಂತಾಲಿ ಜಹೇರಾ ಮತ್ತು ಹೋ ಜಯೇರಾ ಕೌಶಲ್ಯ ಕೇಂದ್ರ ಮತ್ತು ಫಹಾದ್ಪುರ ಶಾಲೆಯಲ್ಲಿ ಪ್ರಾರ್ಥನೆ ಸಲ್ಲಿಸಲಿದ್ದಾರೆ. ನಂತರ ಮೋಹನ್ ಚರಣ್ ಮಾಜಿ ನೇತೃತ್ವದ ರಾಜ್ಯ ಸರ್ಕಾರ 2 ವರ್ಷಗಳನ್ನು ಪೂರೈಸಿದ ಅಂಗವಾಗಿ ಮಯೂರ್ಭಂಜ್ ಜಿಲ್ಲೆಯ ರಾಯರಂಗಪುರದಲ್ಲಿ ನಡೆಯಲಿರುವ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಲಿದ್ದಾರೆ. ಕಾರ್ಯಕ್ರಮದಲ್ಲಿ ಅವರು 47,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇಂಧನ, ಕೈಗಾರಿಕಾ ಮೂಲಸೌಕರ್ಯ, ರಸ್ತೆ ಸಂಪರ್ಕ, ಕುಡಿಯುವ ನೀರು, ಆರೋಗ್ಯ, ಶಿಕ್ಷಣ, ಪ್ರವಾಸೋದ್ಯಮ ಮತ್ತು ನೀರಾವರಿ ಸೇರಿದಂತೆ ಪ್ರಮುಖ ಕ್ಷೇತ್ರಗಳನ್ನು ಈ ಯೋಜನೆ ಒಳಗೊಂಡಿದೆ. 2 ಪಶ್ಚಿಮ ಬಂಗಾಳ ಪ್ರವಾಸದ ವೇಳೆ ಪ್ರಧಾನಿ ಮೋದಿ ಇಂದು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿ ಆಯೋಜಿಸಲಾಗಿರುವ ಪಶ್ಚಿಮ ಬಂಗಾಳ ದಿವಸ್ ಆಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಈ ವೇಳೆ ಅವರು ಹಲವು ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ, ಲೋಕಾರ್ಪಣೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಪ್ರಧಾನಮಂತ್ರಿಯವರು ಪಶ್ಚಿಮ ಬಂಗಾಳದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಡಿಜಿಟಲ್ ಕೃಷಿ ಅಭಿಯಾನದ ಭಾಗವಾಗಿ ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ ಮತ್ತು ಪ್ರಧಾನಮಂತ್ರಿ ಧನ್ ಧಾನ್ಯ ಕೃಷಿ ಯೋಜನೆ ಸೇರಿದಂತೆ ಹಲವಾರು ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ನಾಳೆ ಪ್ರಧಾನಿಯವರು ಕೋಲ್ಕತ್ತಾದಲ್ಲಿ ಬೆಳಗ್ಗೆ 6:30 ಸುಮಾರಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯಲ್ಲಿ ಭಾಗವಹಿಸಲಿದ್ದಾರೆ. ಕೋಲ್ಕತ್ತಾದ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಂದರಿನಲ್ಲಿ ದೇಶೀಯವಾಗಿ ವಿನ್ಯಾಸಗೊಳಿಸಿದ ಮತ್ತು ನಿರ್ಮಿಸಲಾದ 3 ನೌಕಾ ಹಡಗುಗಳಾದ ಐಎನ್ಎಸ್ ದುನಾಗಿರಿ, ಐಎನ್ಎಸ್ ಸಂಶೋಧಕ್ ಮತ್ತು ಐಎನ್ಎಸ್ ಅಗ್ರೈ ಕಾರ್ಯಾರಂಭಕ್ಕೂ ಚಾಲನೆ ನೀಡಲಿದ್ದಾರೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು ವಿಶ್ವದಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನವನ್ನು ನಾಳೆ ಆಚರಿಸಲಾಗುತ್ತಿದ್ದು ಈ ವರ್ಷದ ಮುಖ್ಯ ಕಾರ್ಯಕ್ರಮವು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಜರುಗಲಿದೆ. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನವನ್ನು ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ವಿಷಯದಡಿ ಆಚರಿಸಲಾಗುತ್ತಿದೆ. ಇದು ವಯಸ್ಸಾದ್ಯಂತ ದೈಹಿಕ ಕ್ಷಮತೆ, ಸ್ವಾತಂತ್ರ್ಯ ಮತ್ತು ಸ್ವಾಸ್ಥ್ಯವನ್ನು ಕಾಪಾಡಿಕೊಳ್ಳಲು ಯೋಗದ ಮಹತ್ವವನ್ನು ಒತ್ತಿ ಹೇಳುತ್ತದೆ. ಭಾರತದಾದ್ಯಂತ ಸುಮಾರು 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ ನಡೆಯಲಿದ್ದು ಕರ್ನಾಟಕದ ಐತಿಹಾಸಿಕ ತಾಣವಾದ ಹಂಪಿಯ ಆವರಣದಲ್ಲೂ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸರ್ಕಾರದ ವತಿಯಿಂದ ಬೆಂಗಳೂರಿನ ವಿಧಾನಸೌಧದಲ್ಲಿ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ನಾಳೆ ನಿಗದಿಯಾಗಿರುವ ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದೆ. ಪರೀಕ್ಷೆಯನ್ನು ಸುಗಮ, ನ್ಯಾಯಸಮ್ಮತ ಮತ್ತು ಪಾರದರ್ಶಕತೆಯಿಂದ ನಡೆಸಲು ಘಟಕ ಸಂಪೂರ್ಣವಾಗಿ ಸಿದ್ದವಾಗಿದೆ ಎಂದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಹೇಳಿದೆ. ಭಾರತದ 551 ನಗರಗಳಲ್ಲಿ ಮತ್ತು ವಿದೇಶಗಳ 14 ನಗರಗಳಲ್ಲಿ 22.79 ಲಕ್ಷಕ್ಕೂ ಹೆಚ್ಚು ಅಭ್ಯರ್ಥಿಗಳಿಗೆ ಪರೀಕ್ಷೆ ನಡೆಸಲಾಗುವುದು ಎಂದು ಎನ್ಟಿಎ ಹೇಳಿಕೆಯಲ್ಲಿ ತಿಳಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕರ್ನಾಟಕದ 5 ಸಾಧಕರು ದೇಶದ ಪ್ರತಿಷ್ಠಿತ ನಾಗರಿಕ ಪ್ರಶಸ್ತಿಗಳಲ್ಲಿ ಒಂದಾದ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದು ಇದೇ 23ರಂದು ಪ್ರದಾನ ಮಾಡಲಾಗುತ್ತದೆ. ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಕೆಎಲ್ಇ ಸಂಸ್ಥೆಯ ಮೂಲಕ ಲಕ್ಷಾಂತರ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಜಾಗತಿಕ ಮಟ್ಟದ ಶಿಕ್ಷಣ ಮತ್ತು ಆಸ್ಪತ್ರೆಗಳ ಮೂಲಕ ಬಡವರಿಗೆ ಅತ್ಯಾಧುನಿಕ ಉಚಿತ ಅಥವಾ ಕಡಿಮೆ ವೆಚ್ಚದ ವೈದ್ಯಕೀಯ ಸೇವೆ ನೀಡುತ್ತಿರುವ ಡಾ ಪ್ರಭಾಕರ್ ಕೋರೆ ಮತ್ತು ದೂರದರ್ಶನ ಮತ್ತು ಆಕಾಶವಾಣಿಯನ್ನು ಸಂಪೂರ್ಣವಾಗಿ ನವೀಕರಿಸಿ ಕೋವಿಡ್ ಸಮಯದಲ್ಲಿ ರಾಮಾಯಣ ಪ್ರಸಾರದ ಮೂಲಕ ಜಾಗತಿಕ ದಾಖಲೆ ಬರೆದ ಹಾಗೂ ಕೋಟ್ಯಾಂತರ ವಿದ್ಯಾರ್ಥಿಗಳಿಗೆ ಉಚಿತ ಟಿವಿ ಶಿಕ್ಷಣ ತಲುಪಿಸಿದ ತಂತ್ರಜ್ಞ ಶಶಿಶೇಖರ್ ವೆಂಪತಿ ಅವರಿಗೆ ಪದ್ಮಶ್ರೀ ಗೌರವ ನೀಡಲಾಗುತ್ತಿದೆ. ಸ್ವತಃ ತೀವ್ರ ಕಾಯಿಲೆಯಿಂದ ಬಳಲುತ್ತಿದ್ದರು

0: ಅದನ್ನು ಮೆಟ್ಟಿ ನಿಂತು ದೇಶದಲ್ಲೇ ಮೊದಲ ಬಾರಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ಕ್ರಾಂತಿಕಾರಿ ವೈದ್ಯ ಡಾ ಸುರೇಶ್ ಹನಗವಾಡಿ. ಪ್ರೆಸ್ಟೀಜ್ ಸಂಸ್ಥೆಯನ್ನು $1 billion ಉದ್ಯಮವಾಗಿ ಬೆಳೆಸಿ ಕುಕ್ಕರ್ ಅಪಘಾತ ತಡೆಯುವ ಆವಿಷ್ಕಾರದ ಪೇಟೆಂಟ್ ಹಕ್ಕನ್ನು ದೇಶದ ಜನರ ಜೀವ ರಕ್ಷಣೆಗಾಗಿ ಇಡೀ ಉದ್ಯಮಕ್ಕೆ ಉಚಿತವಾಗಿ ಬಿಟ್ಟುಕೊಟ್ಟ ಉದ್ಯಮಿ ಟಿಟಿ ಜಗನ್ನಾಥನ್ ಹಾಗೂ ಅಂತಾರಾಷ್ಟೀಯ ವಿಮಾನ ನಿಲ್ದಾಣಗಳಲ್ಲಿ ಕಡ್ಡಾಯವಾಗಿರುವ ದೃಷ್ಟಿ ವ್ಯವಸ್ಥೆಯನ್ನು ಆವಿಷ್ಕರಿಸಿ ಅಗ್ನಿಕ್ಷಿಪಣಿಯ ತಾಂತ್ರಿಕ ದೋಷ ನಿವಾರಿಸಿ ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೂ ಈ ಗೌರವ ನೀಡಲಾಗುತ್ತಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಕೊಲ್ಹಾಪುರ ಮತ್ತು ಇಚಲ್ಕರಂಜಿಗೆ ಭೇಟಿ ನೀಡಲಿದ್ದಾರೆ. ಈ ವೇಳೆ ಅವರು ಮಹಾಲಕ್ಷ್ಮಿ ದೇವಾಲಯದ ಆವರಣದಲ್ಲಿ ವಿವಿಧ ಅಭಿವೃದ್ದಿ ಕಾಮಗಾರಿಗಳನ್ನು ಉದ್ಘಾಟಿಸಲಿದ್ದಾರೆ ಮತ್ತು ದೇವಾಲಯ ಪ್ರದೇಶದಲ್ಲಿ ಪಶ್ಚಿಮ ಮಹಾರಾಷ್ಟ ದೇವಾಲಯ ಅಭಿವೃದ್ದಿ ಯೋಜನೆ ಅಡಿಯಲ್ಲಿ ಕೈಗೊಳ್ಳಲಾಗುತ್ತಿರುವ ಅಭಿವೃದ್ದಿ ಯೋಜನೆಗಳನ್ನು ಪರಿಶೀಲಿಸಲಿದ್ದಾರೆ. ಭಾರತ ಮತ್ತು ಅಫ್ಘಾನಿಸ್ತಾನ ನಡುವಿನ ಮೂರನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯ ಇಂದು ಮಧ್ಯಾಹ್ನ ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಮಧ್ಯಾಹ್ನ 1:30 ಪಂದ್ಯ ಆರಂಭವಾಗಲಿದೆ. ಆತಿಥೇಯ ತಂಡವು ಈಗಾಗಲೇ 2-0 ಮುನ್ನಡೆಯೊಂದಿಗೆ ಸರಣಿಯನ್ನು ಭದ್ರಪಡಿಸಿಕೊಂಡಿದೆ ಮತ್ತು 3 ಪಂದ್ಯಗಳ ಸರಣಿಯನ್ನು ಕ್ಲೀನ್ ಸ್ವೀಪ್ ಪೂರ್ಣಗೊಳಿಸುವ ಗುರಿಯನ್ನು ಹೊಂದಿದೆ. ಏತನ್ಮಧ್ಯೆ ವೇಗದ ಬೌಲರ್ ಹರ್ಷಿತ್ ರಾಣಾ ಮೊಣಕಾಲು ಗಾಯದಿಂದ ಚೇತರಿಸಿಕೊಂಡ ನಂತರ ಅಂತಿಮ ಏಕದಿನ ಪಂದ್ಯಕ್ಕೆ ಭಾರತ ತಂಡವನ್ನು ಸೇರಿಕೊಂಡಿದ್ದಾರೆ. ಅಮೆರಿಕ ಮತ್ತು ಇರಾನ್ ನಡುವಿನ ಹೊಸ ಸುತ್ತಿನ ಮಾತುಕತೆಗೆ ಸಿದ್ದತೆಗಳು ಮುಂದುವರೆದಿದ್ದು ಅಮೆರಿಕದ ವಿಶೇಷ ರಾಯಭಾರಿ ಸ್ಟೀವ್ ವಿಟ್ಕಾಫ್ ಸ್ವಿಟ್ಜರ್ಲೆಂಡ್ಗೆ ಪ್ರಯಾಣಿಸುತ್ತಿದ್ದಾರೆ. ಮಾಧ್ಯಮ ವರದಿಗಳ ಪ್ರಕಾರ ಪಶ್ಚಿಮ ಏಷ್ಯಾದಲ್ಲಿ ಬಿಕ್ಕಟ್ಟನ್ನು ಕೊನೆಗೊಳಿಸುವ ಗುರಿಯನ್ನು ಹೊಂದಿರುವ ಉಭಯ ದೇಶಗಳ ನಡುವೆ ಇತ್ತೀಚೆಗೆ ಘೋಷಿಸಲಾದ ತಿಳುವಳಿಕೆ ಒಪ್ಪಂದದ ನಂತರ ಮಾತುಕತೆಗಳು ಸಂಭವನೀಯ ಪರಮಾಣು ಒಪ್ಪಂದದ ಮೇಲೆ ಕೇಂದ್ರೀಕರಿಸುವ ನಿರೀಕ್ಷೆ ಇದೆ. ಭಾರತೀಯ ಭದ್ರತಾ ಮತ್ತು ವಿನಿಮಯ ಮಂಡಳಿ ಸೆಬಿ ಮಾರುಕಟ್ಟೆ ದಕ್ಷತೆಯನ್ನು ಸುಧಾರಿಸುವ, ಅನುಸರಣೆ ಅವಶ್ಯಕತೆಗಳನ್ನು ಸರಾಗಗೊಳಿಸುವ ಮತ್ತು ಹಣಕಾಸು ವಲಯದಾದ್ಯಂತ ನಿಯಂತ್ರಕ ಚೌಕಟ್ಟುಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಸರಣಿ ಸುಧಾರಣೆಗಳನ್ನು ಅನುಮೋದಿಸಿದೆ. ನಿನ್ನೆ ಮುಂಬೈನಲ್ಲಿ ನಡೆದ 214ನೇ ಸಭೆಯಲ್ಲಿ ಸೆಬಿ ಮಂಡಳಿಯು ಮೃತ ಹೂಡಿಕೆದಾರರ ಹೆಸರಿನಲ್ಲಿರುವ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಮತ್ತು ಹಕ್ಕುದಾರರಿಗೆ ಸೆಕ್ಯುರಿಟಿಗಳ ಪ್ರಸರಣವನ್ನು ಸರಳಗೊಳಿಸಿದೆ. ಸಹ ಆತಿಥೇಯ ಅಮೆರಿಕ ತಂಡ ಫಿಫಾ ವಿಶ್ವಕಪ್ನ ತನ್ನ 2ನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ತಂಡವನ್ನು 2-0 ಅಂತರದಲ್ಲಿ ಮಣಿಸಿ ನಾಕೌಟ್ ಹಂತಕ್ಕೆ ಅರ್ಹತೆ ಗಳಿಸಿದೆ. ಸದ್ಯ ಆಡಿದ 2 ಪಂದ್ಯಗಳಿಂದ 4 ಅಂಕಗಳನ್ನು ಹೊಂದಿರುವ ಬ್ರೆಜಿಲ್ ಗುಂಪಿನಲ್ಲಿ ಅಗ್ರಸ್ಥಾನದಲ್ಲಿದ್ದು ನಾಕೌಟ್ ಹಂತಕ್ಕೇರುವ ತಂಡಗಳಲ್ಲಿ ಒಂದಾಗಿದೆ. ಈ ಮಧ್ಯೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ನಡೆದ ಡಿ ಗುಂಪಿನ ಪಂದ್ಯದಲ್ಲಿ ಪರಾಗ್ವೆ ತಂಡ 1-0 ಅಂತರದಲ್ಲಿ ಟರ್ಕಿ ತಂಡವನ್ನು ಸೋಲಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ ಒಡಿಶಾ ಪಶ್ಚಿಮ ಬಂಗಾಳಕ್ಕೆ ಭೇಟಿ, ವಿವಿಧ ಅಭಿವೃದ್ದಿ ಯೋಜನೆಗಳಿಗೆ ಚಾಲನೆ. ನಾಳೆ 12ನೇ ಅಂತಾರಾಷ್ಟೀಯ ಯೋಗ ದಿನ ಆಚರಣೆ. ಕೋಲ್ಕತ್ತಾದಲ್ಲಿ ನಡೆಯಲಿರುವ ಪ್ರಧಾನ ಕಾರ್ಯಕ್ರಮದಲ್ಲಿ ಪ್ರಧಾನಿ ಭಾಗಿ. 2,500 ಅಧಿಕ ಸ್ಥಳಗಳಲ್ಲಿ ಏಕಕಾಲಕ್ಕೆ ಯೋಗಾಭ್ಯಾಸ. ದೇಶಾದ್ಯಂತ ನಾಳೆ ನೀಟ್ ಯುಜಿ ಮರುಪರೀಕ್ಷೆ, ರಾಷ್ಟೀಯ ಪರೀಕ್ಷಾ ಘಟಕದಿಂದ ಸಕಲ ಸಿದ್ದತೆ. ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ ಸೇರಿ ಕರ್ನಾಟಕದ 5 ಸಾಧಕರಿಗೆ ಪದ್ಮಶ್ರೀ ಗೌರವ. ಇದೇ 23ರಂದು ರಾಷ್ಟಪತಿಗಳಿಂದ ಪ್ರದಾನ. ಫಿಫಾ ವಿಶ್ವಕಪ್ ಫುಟ್ಬಾಲ್, ಬ್ರೆಜಿಲ್ ಅಮೆರಿಕ ಮೊರಾಕೊ ತಂಡಗಳಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಮಧ್ಯಾಹ್ನ 2:30.
1: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್ ಭಾವಗೀತೆಗಳ ಕಾರ್ಯಕ್ರಮ ಪ್ರಾರಂಭಕ್ಕೆ ಕೇಳಿ ಕೆಆರ್ ಪ್ರೇಮಲೀಲಾ ಅವರ ಒಂದು ಕವಿತೆ, ಬಣ್ಣದ ನವಿಲಿನ ಗರಿಯಾಗಿ ಬಣ್ಣವ ಬಡಿಯುವ ಬಯಕೆ. ಹಾಡಿದ್ದಾರೆ ಮಾನ್ಯ ಗದ್ದೆ ಮನೆ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಸುರೇಖಾ ಗೋಪಾಲ ಹೆಗಡೆಯವರ ಸ್ವರದಲ್ಲಿರುವ ಒಂದು ಭಾವಗೀತೆ, ಏಳು ಶ್ಯಾಮ ನಿನ್ನ ಪ್ರೇಮ ಯಾರ ಮೇಲೆ. ರಚನೆ ಸಂತೆಬೆನ್ನೂರು ಫಯಾಜ್ ನಟರಾಜ್ ಅವರದು.

ಇದುವರೆಗೆ ಭಾವಗೀತೆಗಳನ್ನ ಕೇಳಿದಿರಿ. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಸಮಯ ಸರಿಯಾಗಿ 1:30:06. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಪ್ರಾರಂಭಕ್ಕೆ ಲಾಲಿಹಾಡು ಚಿತ್ರದ ಗೀತೆ. ಗಾಯಕರು ಹೇಮಂತ್ ಹಾಗೂ ನಂದಿತಾ ಮತ್ತು ಅಭಿರಾಮಿ.

ಈಗ ಕೇಳಿ ಜಯಂತ್ ಕಾಯ್ಕಿಣಿಯವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿರುವ ಜಾನು ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಈಗ ಕೇಳಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿರುವ ಜೋಗ್ ಫಾಲ್ಸ್ ಚಿತ್ರದ ಗೀತೆ ಕೇಳಿ ನಂದಿತಾ ಅವರ ಸ್ವರದಲ್ಲಿ.

ಈಗ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ ಅವರ ಯುಗಳ ಸ್ವರದಲ್ಲಿರುವ ಜೋಡಿ ಹಕ್ಕಿ ಚಿತ್ರದ ಗೀತೆ. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್ ಅವರದು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಈ ಬಂಧನ ಚಿತ್ರದ ಗೀತೆ. ಗಾಯಕರು ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್. ಜಯಂತ್ ಕಾಯ್ಕಿಣಿಯವರ ಗೀತರಚನೆಗೆ ಮನೋಮೂರ್ತಿಯವರ ಸಂಗೀತವಿದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು: ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ ಶೇಕಡಾ 100% ಪ್ರಗತಿ. ಮೈಸೂರು ಪಂಡರಾಪುರ ನಡುವೆ ಸಂಚರಿಸುವ ಗೋಲ್ ಗುಂಬಜ್ ಎಕ್ಸ್ಪ್ರೆಸ್ ರೈಲನ್ನು ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ಬೈಪಾಸ್ಗಳ ಮೂಲಕ ಸಂಚರಿಸಲು ರೈಲ್ವೆ ಮಂಡಳಿ ಒಪ್ಪಿಗೆ ನೀಡಿದೆ. ಇದರಿಂದ ವಿಜಯಪುರ ಮತ್ತು ಬಾಗಲಕೋಟೆ ಜನರ ಬಹುದಿನಗಳ ಬೇಡಿಕೆಗೆ ಮನ್ನಣೆ ಸಿಕ್ಕಂತಾಗಿದ್ದು, ಎರಡೂ ನಗರಗಳ ನಡುವಿನ ಪ್ರಯಾಣದ ಅವಧಿ ಸುಮಾರು 55 ನಿಮಿಷಗಳಷ್ಟು ಕಡಿತಗೊಳ್ಳಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ಹರ್ಷ ವ್ಯಕ್ತಪಡಿಸಿದ್ದಾರೆ. ವಿಜಯಪುರದೆಡೆಗೆ ಸಂಚರಿಸುವ ರೈಲುಗಳನ್ನು ಬೈಪಾಸ್ ಮೂಲಕವೇ ಕಾರ್ಯನಿರ್ವಹಿಸಬೇಕೆಂದು ನಿರಂತರವಾಗಿ ಪತ್ರ ವ್ಯವಹಾರ ಮತ್ತು ಸಭೆಗಳನ್ನು ನಡೆಸಿ ಕೇಂದ್ರ ಸರ್ಕಾರದ ಗಮನ ಸೆಳೆಯಲಾಗಿತ್ತು. ಈ ಕೋರಿಕೆಗೆ ಸಕಾರಾತ್ಮಕವಾಗಿ ಸ್ಪಂದಿಸಿರುವ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್, ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಸಚಿವ ಎಂಬಿ ಪಾಟೀಲ್ ಅವರು ಅಭಿನಂದನೆ ಸಲ್ಲಿಸಿದ್ದಾರೆ. ಇನ್ನು ಮುಂದೆ ಹುಬ್ಬಳ್ಳಿ ಮತ್ತು ಗದಗ ನಗರಗಳ ಊರೊಳಗೆ ರೈಲು ಸಂಚರಿಸದಿದ್ದರೂ ಅಲ್ಲಿನ ಪ್ರಯಾಣಿಕರಿಗೆ ತೊಂದರೆಯಾಗದಂತೆ ಹುಬ್ಬಳ್ಳಿ ದಕ್ಷಿಣ ಮತ್ತು ಗದಗ ಬೈಪಾಸ್ ನಿಲ್ದಾಣಗಳಲ್ಲಿ ರೈಲು ನಿಲುಗಡೆ ಇರಲಿದೆ. ವಿಧಾನ ಪರಿಷತ್ ಚುನಾವಣೆ ಫಲಿತಾಂಶದಿಂದ ಬಿಜೆಪಿ ಮತ್ತು ಜೆಡಿಎಸ್

0: ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ ಎಂಬ ಚರ್ಚೆ ಮುಗಿದ ಅಧ್ಯಾಯ ಎಂದ ಅವರು, ಪಕ್ಷದಲ್ಲಿ ಭವಿಷ್ಯವಿಲ್ಲ ಎಂದುಕೊಳ್ಳುವವರು ನೇರವಾಗಿ ಹೇಳಿ ಹೋಗಬಹುದು ಎಂದು ಶಾಸಕರಿಗೆ ತಿಳಿಸಿರುವುದಾಗಿ ಹೇಳಿದ್ದಾರೆ. ಕ್ಷೇತ್ರಗಳಲ್ಲಿ ಕೆಲಸಗಳಾಗದ ಅಸಮಾಧಾನದ ಬೆನ್ನಲ್ಲೇ ಕಾಂಗ್ರೆಸ್ ಸರ್ಕಾರ ಹೆಚ್ಚುವರಿ ಅನುದಾನದ ಆಮಿಷವೊಡ್ಡಿ ಶಾಸಕರನ್ನು ಸೆಳೆದಿದೆ ಎಂದು ಕೇಂದ್ರ ಸಚಿವರು ಗಂಭೀರ ಆರೋಪ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯಲ್ಲಿ ವ್ಯಾಪಕ ಆರ್ಥಿಕ ಅಕ್ರಮಗಳು ಮತ್ತು ಆಡಳಿತಾತ್ಮಕ ಲೋಪಗಳು ನಡೆದಿವೆ ಎಂದು ಸಿಎಜಿ ವರದಿಯನ್ನು ಉಲ್ಲೇಖಿಸಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಆರೋಪಿಸಿದ್ದು, ಈ ಬಗ್ಗೆ ಸಿಬಿಐ ತನಿಖೆಗೆ ಆಗ್ರಹಿಸಿದ್ದಾರೆ. ರಾಜ್ಯದ ಗ್ಯಾರಂಟಿ ಮಾದರಿಯನ್ನು ಭ್ರಷ್ಟಾಚಾರದ ಮಾದರಿ ಎಂದು ಕರೆದಿರುವ ಅವರು, ಫಲಾನುಭವಿಗಳ ಬ್ಯಾಂಕ್ ವಿವರಗಳಿಲ್ಲದೆ 46.52 ಕೋಟಿ ರೂಪಾಯಿ ವಿತರಿಸಲಾಗಿದೆ ಮತ್ತು 19,020 ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆ ಲಿಂಕ್ ಮಾಡಿ ನಕಲಿ ವಹಿವಾಟಿಗೆ ಅವಕಾಶ ನೀಡಲಾಗಿದೆ ಎಂದು ದೂರಿದ್ದಾರೆ. ಸಾರ್ವಜನಿಕ ಮತ್ತು ತೆರಿಗೆದಾರರ ಹಣದ ದುರುಪಯೋಗದ ವಿರುದ್ದ ಬಿಜೆಪಿ ಹೋರಾಟ ಮುಂದುವರೆಸಲಿದ್ದು, ಸಿಬಿಐನಿಂದ ಸ್ವತಂತ್ರ ತನಿಖೆಯಾಗಬೇಕು ಎಂದು ಪುನಃ ಆಗ್ರಹಿಸಿದ್ದಾರೆ. ಮೇಕೆದಾಟು ಸಮತೋಲನ ಜಲಾಶಯ ಮತ್ತು ಕುಡಿಯುವ ನೀರು ಯೋಜನೆಗೆ ವಿರೋಧ ವ್ಯಕ್ತಪಡಿಸಿ ತಮಿಳುನಾಡು ವಿಧಾನಸಭೆ ಅಂಗೀಕರಿಸಿರುವ ಏಕಪಕ್ಷೀಯ ನಿರ್ಣಯವನ್ನು ಕರ್ನಾಟಕ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಶಾಸಕ ಬಿವೈ ವಿಜಯೇಂದ್ರ ಖಂಡಿಸಿದ್ದಾರೆ. ಕಾವೇರಿ ನದಿ ನೀರಿನ ಮೇಲೆ ಕರ್ನಾಟಕಕ್ಕಿರುವ ಕಾನೂನುಬದ್ಧ ಹಕ್ಕುಗಳನ್ನು ಯಾರೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ ಎಂದಿರುವ ಅವರು, ತಮಿಳುನಾಡು ಸರ್ಕಾರದ ಈ ಕ್ರಮ ಭಾರತದ ಒಕ್ಕೂಟ ವ್ಯವಸ್ಥೆಯ ಆಶಯಕ್ಕೆ ವಿರುದ್ದವಾಗಿದೆ ಎಂದು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ಅವರು, ರಾಜ್ಯದ ನೆಲ ಜಲ ಮತ್ತು ಭಾಷೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂದಿದ್ದು, ರಾಜಕೀಯ ಲಾಭಕ್ಕಾಗಿ ಮತ್ತು ಚುನಾವಣಾ ಉದ್ದೇಶಕ್ಕಾಗಿ ಕಾವೇರಿ ವಿಷಯವನ್ನು ಪದೇ ಪದೇ ಬಳಸಿಕೊಳ್ಳುವುದನ್ನು ತಮಿಳುನಾಡು ಸರ್ಕಾರ ನಿಲ್ಲಿಸಬೇಕು ಎಂದು ಆಗ್ರಹಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ 100%ರಷ್ಟು ಪ್ರಗತಿ ಸಾಧಿಸಿದೆ ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಕುಮಾರಸ್ವಾಮಿ ಪಿಸಿ ತಿಳಿಸಿದ್ದಾರೆ. ನಗರದಲ್ಲಿಂದು ವಿಶ್ವ ಸಿಕಲ್ ಸೆಲ್ ಅನಿಮಿಯಾ ದಿನ ಹಾಗೂ ಆರೋಗ್ಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 3 ವರ್ಷದಿಂದ ಸಿಕಲ್ ಸೆಲ್ ಅನಿಮಿಯಾ ಕಾರ್ಯಕ್ರಮ ಅನುಷ್ಠಾನಗೊಳಿಸಲಾಗುತ್ತಿದ್ದು, ಇದರ ಯಶಸ್ಸಿಗೆ ತಳಮಟ್ಟದಲ್ಲಿ ಕಾರ್ಯನಿರ್ವಹಿಸುವ ಆಶಾ ಕಾರ್ಯಕರ್ತೆಯರು ಪ್ರಮುಖ ಕಾರಣವಾಗಿದ್ದಾರೆ. ತಾಲೂಕು ಮಟ್ಟದಲ್ಲಿ ಅಧಿಕಾರಿಗಳು ನಿಯಮಿತವಾಗಿ ಸಭೆಗಳನ್ನು ಹಾಗೂ ಕಾರ್ಯಾಗಾರ ನಡೆಸಿ ಮುಂದೆಯೂ ಇದೇ ರೀತಿಯ ಪ್ರಗತಿ ಸಾಧಿಸಬೇಕು ಎಂದು ಅವರು ಹೇಳಿದ್ದಾರೆ. ಭಾರತೀಯ ಸೇನೆಯ ಎಲ್ಲಾ ಆರ್ಮಿ ಸರ್ವಿಸ್ ಕೋರ್ ಎಎಸ್ಸಿ ಘಟಕಗಳಿಗೆ ನೆರವಾಗಲು ಮೆಕ್ಯಾನಿಕಲ್ ಸಂಚಾರ ಚಾಲಕರಿಗೆ ತರಬೇತಿ ನೀಡುವ ಪ್ರಮುಖ ಸಂಸ್ಥೆಯಾದ ಬೆಂಗಳೂರಿನ ಆರ್ಮಿ ಸರ್ವಿಸಸ್ ಕೋರ್ ಕೇಂದ್ರದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಅಗ್ನಿಪಥ್ ಯೋಜನೆಯಡಿ ದಾಖಲಾಗಿದ್ದ ಅಗ್ನಿವೀರರ 8ನೇ ಬ್ಯಾಚ್ನ ನಿರ್ಗಮನ ಪಥಸಂಚಲನ ಇಂದು ನಡೆಯಿತು. ಈ ವೇಳೆ ಅರ್ಹತೆ ಪಡೆದ ಅತ್ಯುನ್ನತ ಅಗ್ನಿವೀರರಿಗೆ ಉತ್ತರ ವಿಭಾಗದ ಆರ್ಮಿ ಸರ್ವಿಸ್ ಕೋರ್ನ ಕಮಾಂಡೆಂಟ್ ಬ್ರಿಗೇಡಿಯರ್ ವಿಕ್ರಮ್ ಶೇಖಾವತ್ ಪ್ರಶಸ್ತಿಗಳನ್ನು ಪ್ರದಾನ ಮಾಡಿದರು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ 23ನೇ ಕಂತಿನ ಹಣ ರೈತರ ಖಾತೆಗೆ ಜಮೆಯಾಗುತ್ತಿದ್ದು, ಕೋಲಾರ ಜಿಲ್ಲೆಯ 91,841 ಫಲಾನುಭವಿಗಳಿಗೆ 18,37,00,000 ರೂಪಾಯಿ ಅನುದಾನ ಬಿಡುಗಡೆಯಾಗುತ್ತಿದೆ ಎಂದು ಕೃಷಿ ಜಂಟಿ ನಿರ್ದೇಶಕಿ ಮಂಜುಳಾ ತಿಳಿಸಿದ್ದಾರೆ. ಆಕಾಶವಾಣಿಯೊಂದಿಗೆ ಮಾತನಾಡಿದ ಅವರು, ಮುಂಗಾರು ಹಂಗಾಮಿನಲ್ಲಿ ರೈತರ ಬಿತ್ತನೆ ಬೀಜ, ರಸಗೊಬ್ಬರ, ಇನ್ನಿತರ ಕೃಷಿ ಚಟುವಟಿಕೆಗಳಿಗೆ ಈ ಹಣದಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಹೇಳಿದ್ದಾರೆ. ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಇಂದು ಶ್ರೀರಂಗಪಟ್ಟಣ ತಾಲೂಕು ಕಚೇರಿಗೆ ದಿಢೀರ್ ಭೇಟಿ ನೀಡಿ ವಿವಿಧ ಶಾಖೆಗಳ ಕಾರ್ಯನಿರ್ವಹಣೆ, ಕಡತಗಳ ವಿಲೇವಾರಿ, ಸಿಬ್ಬಂದಿಗಳ ಹಾಜರಾತಿ ಹಾಗೂ ಸಾರ್ವಜನಿಕ ಸೇವೆಗಳ ಅನುಷ್ಠಾನವನ್ನು ಸಮಗ್ರವಾಗಿ ಪರಿಶೀಲಿಸಿದರು. ಪರಿಶೀಲನೆ ವೇಳೆ ಸರ್ಕಾರದ ಕೆಎಎ ಎಸ್ಎಂಎಸ್ ಕರ್ತವ್ಯ ಆಪ್ ಅನ್ನು ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ಕಡ್ಡಾಯವಾಗಿ ಡೌನ್ಲೋಡ್ ಮಾಡಿಕೊಂಡು ಈ ಹಾಜರಾತಿಯನ್ನು ನಿಯಮಿತವಾಗಿ

0: ದಾಖಲಿಸಬೇಕು ಎಂದು ಸೂಚಿಸಿದರು. ಸರ್ಕಾರದ ನಿರ್ದೇಶನಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ ಕಚೇರಿ ಶಿಸ್ತು ಕಾಪಾಡುವಂತೆ ತಿಳಿಸಿದ್ದಾರೆ. ರಾಷ್ಟೀಯ ಅರ್ಹತಾ ಮತ್ತು ಪ್ರವೇಶ ಪರೀಕ್ಷೆ 2026ನ್ನು ಜಿಲ್ಲೆಯಲ್ಲಿ ಅತ್ಯಂತ ಪಾರದರ್ಶಕ, ದೋಷಮುಕ್ತ ಹಾಗೂ ಸುರಕ್ಷಿತ ವಾತಾವರಣದಲ್ಲಿ ನಡೆಸಲು ಜಿಲ್ಲಾಡಳಿತ ಸಂಪೂರ್ಣವಾಗಿ ಸನ್ನದ್ದವಾಗಿದೆ ಎಂದು ಕೋಲಾರ ಜಿಲ್ಲಾಧಿಕಾರಿ ಡಾ ಎಂಆರ್ ರವಿ ತಿಳಿಸಿದ್ದಾರೆ. ನೀಟ್ ಪೂರ್ವ ಸಿದ್ದತಾ ಸಭೆಯಲ್ಲಿ ಮಾತನಾಡಿದ ಅವರು, ಪರೀಕ್ಷೆಯನ್ನು ಯಾವುದೇ ಲೋಪದೋಷಗಳಿಲ್ಲದೆ ಯಶಸ್ವಿಯಾಗಿ ನಡೆಸಲು ಅಧಿಕಾರಿಗಳಿಗೆ ಹಲವು ನಿರ್ದೇಶನಗಳನ್ನು ನೀಡಿ ಪರೀಕ್ಷೆ ಆರಂಭವಾಗುವ ಮುನ್ನ ಎಲ್ಲಾ ಪರೀಕ್ಷಾ ಕೇಂದ್ರಗಳು ಸಂಪೂರ್ಣವಾಗಿ ಸಜ್ಜಾಗಿರಬೇಕು ಎಂದು ಆದೇಶಿಸಿದ್ದಾರೆ. ಬಿಡದಿ ಟೌನ್ಶಿಪ್ ವಿರೋಧಿಸಿ ಕಳೆದ ಒಂದೂವರೆ ವರ್ಷದಿಂದ ರೈತರು ವಿರೋಧ ವ್ಯಕ್ತಪಡಿಸಿದರೂ ಸರ್ಕಾರ ಸ್ಪಂದನೆ ನೀಡದ ಹಿನ್ನೆಲೆ ನಾಳೆ ಜೆಡಿಎಸ್ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಎ ಮಂಜುನಾಥ್ ಹೇಳಿದ್ದಾರೆ. ರಾಮನಗರ ತಾಲೂಕಿನ ಬಿಡದಿಯಲ್ಲಿ ನಿನ್ನೆ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಒಂದೂವರೆ ವರ್ಷದಿಂದ ನಿರಂತರ ಹೋರಾಟ ನಡೆಯುತ್ತಿದ್ದರೂ ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ಅಂಚಿಪುರದಿಂದ ಹೊಸೂರು ಗ್ರಾಮದವರೆಗೆ ಸುಮಾರು 10 ಗ್ರಾಮಗಳ ಮೂಲಕ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದ್ದು ಸಾವಿರಾರು ಸಂಖ್ಯೆಯಲ್ಲಿ ರೈತರು ಪಾಲ್ಗೊಳ್ಳುತ್ತಿದ್ದು ಜೆಡಿಎಸ್ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ. ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ಪ್ರಸಕ್ತ ಸಾಲಿಗೆ ನೇಕಾರ ಸಮ್ಮಾನ್ ಯೋಜನೆಯಡಿ ಜಿಲ್ಲೆಯಲ್ಲಿರುವ ಪ್ರತಿ ಕೈಮಗ್ಗ, ವಿದ್ಯುತ್ ಮಗ್ಗ ಹಾಗೂ ಮಗ್ಗಪೂರ್ವ ಘಟಕಗಳಲ್ಲಿ ತೊಡಗಿರುವ ನೇಕಾರರಿಗೆ ವಾರ್ಷಿಕ 5,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡುವ ಸಲುವಾಗಿ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಕೈಮಗ್ಗ ಮತ್ತು ವಿದ್ಯುತ್ ಮಗ್ಗ ನೇಕಾರರ ಮಾಹಿತಿಯನ್ನು ಅಪ್ಲೋಡ್ ಮಾಡಲು ಅನುಕೂಲವಾಗುವಂತೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹುಬ್ಬಳ್ಳಿ ಗದಗ ಬೈಪಾಸ್ ಮೂಲಕ ಗೋಲ್ ಗುಂಬಸ್ ಎಕ್ಸ್ಪ್ರೆಸ್ ರೈಲು ಸಂಚಾರಕ್ಕೆ ರೈಲ್ವೆ ಮಂಡಳಿ ಒಪ್ಪಿಗೆ, ಸಚಿವ ಎಂಬಿ ಪಾಟೀಲ್ ಹರ್ಷ. ವಿಧಾನ ಪರಿಷತ್ ಚುನಾವಣಾ ಫಲಿತಾಂಶದಿಂದ ಬಿಜೆಪಿ ಜೆಡಿಎಸ್ ಮೈತ್ರಿಗೆ ಯಾವುದೇ ಧಕ್ಕೆ ಇಲ್ಲ, ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಕ್ರಮದ ಆರೋಪ, ಸಿಬಿಐ ತನಿಖೆಗೆ ಬಿಜೆಪಿ ನಾಯಕ ಆರ್ ಅಶೋಕ ಆಗ್ರಹ. ಸಿಕಲ್ ಸೆಲ್ ಅನಿಮಿಯಾ ಸ್ಕ್ರೀನಿಂಗ್ನಲ್ಲಿ ಮೈಸೂರು ಜಿಲ್ಲೆ 100%. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಈಗ ಸಮಯ ಸರಿಯಾಗಿ 2:40:20. ಈಗ ಕೇಳಿ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಪ್ರಾರಂಭಕ್ಕೆ ಆಪ್ತಮಿತ್ರ ಚಿತ್ರದ ಗೀತೆ.

ಕೇಳುಗರೆ, ಇಂದು ಮಧ್ಯಾಹ್ನ 3:55 ಭಾರತದ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿಯ 23ನೇ ಕಂತನ್ನು ಬಿಡುಗಡೆಗೊಳಿಸುವ ಕಾರ್ಯಕ್ರಮದ ವರದಿ ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ರಾಜೇಶ್ ಕೃಷ್ಣನ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಅವರುಗಳು ಹಾಡಿರುವ ಲಂಕೇಶ್ ಪತ್ರಿಕೆ ಚಿತ್ರದ ಗೀತೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ವಿಜಯಾನಂದವರ ಸಂಗೀತ ನಿರ್ದೇಶನವಿರುವ ಕುಂತಿಪುತ್ರ ಚಿತ್ರದ ಗೀತೆ. ಗೀತೆಯ ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾ.

ಇದುವರೆಗೆ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ ಸಮಯ ಸರಿಯಾಗಿ 3 ಗಂಟೆಯಾಗುತ್ತಲಿದೆ. ಇನ್ನು ಮುಂದೆ ಮುಂಬೈ ಕೇಂದ್ರದ ಸಹ ಪ್ರಸಾರ.

ಇದೀಗ ಕೇಳಿ ಸೋನು ನಿಗಮ್ ಹಾಗೂ ಮಧುಶ್ರೀ ಅವರ ಯುಗಳಸ್ವರದಲ್ಲಿರುವ ಜೋಧಾ ಅಕ್ಬರ್ ಚಿತ್ರದ ಗೀತೆ. ಜಾವೀದ್ ಅಖ್ತರ್ ಅವರ ಗೀತ ರಚನೆಗೆ ಎ ಆರ್ ರೆಹಮಾನ್ ಅವರ ಸಂಗೀತ ನಿರ್ದೇಶನವಿದೆ.

ಕೇಳುಗರೆ, ಇದೊಂದು ಪ್ರಕಟಣೆ. ಹಾಸನ ಜಿಲ್ಲೆಯಲ್ಲಿ ಬೆಳೆಯಲಾಗುವ ಅಡಿಕೆ, ಕಾಳುಮೆಣಸು, ದಾಳಿಂಬೆ ಹಾಗೂ ಮಾವಿನ ಬೆಳೆಗಳಿಗೆ ಬೆಳೆ ವಿಮೆ ಮಾಡಿಸಿಕೊಳ್ಳಲು ಅಧಿಸೂಚನೆ ಹೊರಡಿಸಲಾಗಿರುತ್ತದೆ. ಈ ಬೆಳೆಗಳಿಗೆ ಬೆಳೆ ವಿಮೆಯ ರಕ್ಷಣೆ ಒದಗಿಸಲು ಇಚ್ಛಿಸುವ ಕೃಷಿಕರು ತಮ್ಮ ಸಮೀಪದ ತೋಟಗಾರಿಕೆ ಇಲಾಖೆಯ ಕಚೇರಿ ಸಂಪರ್ಕಿಸಬೇಕೆಂದು ಕೋರಲಾಗಿದೆ. ಮಾವಿನ ಬೆಳೆಗೆ ಮರುವಿನ್ಯಾಸಗೊಳಿಸಿದ ಹವಾಮಾನ ಆಧಾರಿತ ಬೆಳೆ ವಿಮೆ ಪಡೆಯಲು 2026 ಜುಲೈ ತಿಂಗಳ 31 ತಾರೀಕು ಕಡೆಯ ದಿನಾಂಕವಾಗಿದ್ದು, ಉಳಿದ ಬೆಳೆಗಳಿಗೆ ಈ ತಿಂಗಳ 30 ತಾರೀಕು ಕಡೆಯ ದಿನಾಂಕ ಆಗಿರುತ್ತದೆ. ಪ್ರಕಟಣೆ ಕೇಳಿದಿರಿ. ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಇರ್ಷಾದ್ ಕಮೀಲ್ ಅವರ ಸಾಹಿತ್ಯಕ್ಕೆ ಎಆರ್ ರೆಹಮಾನ್ ಅವರ ಸಂಗೀತವಿರುವ ರಾಕ್ ಸ್ಟಾರ್ ಚಿತ್ರದ ಗೀತೆ. ಈ ಗೀತೆಯನ್ನು ಹಾಡಿದ್ದಾರೆ ಹರ್ಷದೀಪ್ ಕೌರ್ ಹಾಗೂ ಸ್ವಪ್ನ ಅಶ್ವತಿ.

ಕೇಳುಗರೆ, ಇಂದು ಮಧ್ಯಾಹ್ನ 3:55 ಭಾರತದ ಮಾನ್ಯ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿಯ 23ನೇ ಕಂತನ್ನು ಬಿಡುಗಡೆಗೊಳಿಸುವ ಕಾರ್ಯಕ್ರಮದ ವರದಿ ಪ್ರಸಾರವಾಗುವುದು ದೆಹಲಿ ಕೇಂದ್ರದಿಂದ. ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಹಮ್ ದಿಲ್ ದೇ ಚುಕೆ ಸನಮ್ ಚಿತ್ರದ ಗೀತೆ. ಮೆಹಬೂಬ್ ಅವರ ಗೀತ ರಚನೆಗೆ ಇಸ್ಮಾಯಿಲ್ ದರ್ಬಾರ್ ಅವರ ಸಂಗೀತವಿದೆ. ಈ ಗೀತೆಯನ್ನ ಕುಮಾರ್ ಸಾನು, ಕವಿತಾ ಕೃಷ್ಣಮೂರ್ತಿ ಹಾಗೂ ಸಂಗಡಿಗರು ಹಾಡಿದ್ದಾರೆ.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಬ್ಲ್ಯಾಕ್ ಮೇಲ್ ಚಿತ್ರದ ಗೀತೆ. ಗೀತೆಯನ್ನ ಬರೆದು ಸಂಗೀತಕ್ಕೆ ಅಳವಡಿಸಿದ್ದಾರೆ ಅಮಿತ್ ತ್ರಿವೇದಿ. ಗಾಯಕರು ಅಮಿತ್ ತ್ರಿವೇದಿ.

ಇದು ಆಕಾಶವಾಣಿಯ ಹಾಸನ ಕೇಂದ್ರ ಎಫ್ಎಂ ಕಂಪನಾಂಕ 102.2 ಮೆಗಾಹರ್ಟ್ಸ್. ಈಗ ಸಮಯ 5:33:15. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಮದನ್ ಮಾಡುವ ನಮಸ್ಕಾರಗಳು. ನಮ್ಮ ಸಂಜೆಯ ಕಾರ್ಯಕ್ರಮ ಇದೀಗ ಆರಂಭ.

0: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
2: ಈಗ ಕೇಳಿ ಅದಲು ಬದಲು ಚಿತ್ರದ ಗೀತೆಯನ್ನ. ಹಾಡಿದ್ದಾರೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ. ಈ ಗೀತೆಗೆ ಸಂಗೀತವನ್ನು ನೀಡಿದ್ದಾರೆ ವಿಜಯ ಭಾಸ್ಕರ್. ಈ ಗೀತೆಯ ಕೋರಿಕೆ ಹಗರಿಬೊಮ್ಮನಹಳ್ಳಿಯ ಸುಭಾನ್ ಕೋರಿ ಅವರದ್ದು. ಕೇಳಿ ನಿಮ್ಮ ಮೆಚ್ಚಿನ ಈ ಗೀತೆಯನ್ನು.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ನಿಮ್ಮ ಸಂದೇಶ ಮೇಘ ಸಂಗೀತ ಕಾರ್ಯಕ್ರಮದ ಮುಂದಿನ ಸಂದೇಶ ದೊಡ್ಡಮಲ್ಲಿನಹಳ್ಳಿಯ ತಾರಾ, ಉಷಾ, ಮನೋಜ್, ಹೇಮಂತ್, ಜಾನವಿ, ಪುನರ್ವ ಹಾಗೂ ಘನವರ್ಧನ್ ಅವರದ್ದು. ಇವರು ಕೇಳಬೇಕಂತೆ ಅಣ್ಣಯ್ಯ ಚಿತ್ರದ ಗೀತೆಯನ್ನ. ಖಂಡಿತವಾಗ್ಲೂ ನಿಮ್ಮ ಗೀತೆಯನ್ನು ಪ್ರಸಾರ ಮಾಡ್ತೀವಿ ಕೇಳಿ. ಈ ಗೀತೆಯನ್ನು ಹಾಡಿದ್ದಾರೆ SP ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು. ಈ ಗೀತೆಯ ಬರಹ ಮತ್ತು ಸಂಗೀತ ಹಂಸಲೇಖ ಅವರದ್ದು.

ಸೂರ್ಯವಂಶ ಚಿತ್ರದ ಗೀತೆಯನ್ನ ಕೇಳಿದಿರಿ. ಎಸ್ ನಾರಾಯಣ್ ಅವರ ಸಾಹಿತ್ಯದಲ್ಲಿ ಈ ಗೀತೆಯನ್ನ ಹಾಡಿದವರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ನಂದಿತಾ. ಈ ಗೀತೆಗಾಗಿ ಸಂದೇಶವನ್ನ ಕಳುಹಿಸಿದವರು ಸಾಲಗಾಮೆ ಆಲದಹಳ್ಳಿ ಕೊಪ್ಪಲಿನಿಂದ ಪ್ರೀತಿ ಮಂಜುನಾಥ್ ಅವರು. ಕಾರ್ಯಕ್ರಮದ ಕೊನೆಯ ಸಂದೇಶ ಬೇಲೂರಿನ ಚಂದ್ರಕಿರಣ್ ಸ್ನೇಹ ಶ್ರುತಿ ಅವರದು. ಇವರು ಮೆಚ್ಚಿದ್ದಾರೆ ಡ್ರಾಮಾ ಚಿತ್ರದ ಒಂದು ಗೀತೆಯನ್ನ. ಈ ಗೀತೆಯ ಸಾಹಿತ್ಯ ಯೋಗರಾಜ್ ಭಟ್ ಅವರದು. ಈ ಗೀತೆಗೆ ಸಂಗೀತ ನೀಡಿ ಈ ಗೀತೆಯನ್ನು ಹಾಡಿದ್ದಾರೆ ವಿ ಹರಿಕೃಷ್ಣ. ಕೇಳಿ ನಿಮ್ಮೆಲ್ಲರ ಮೆಚ್ಚಿನ ಗೀತೆಯನ್ನು.

0: ಇದುವರೆಗೆ ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ವಾಟ್ಸಾಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬಂತು. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಕಾರ್ಯಕ್ರಮ ವಿವರಣೆ.
1: ಅದ್ವೈತ್ ಹ್ಯುಂಡೈ ಭಾರತದ ಅತಿದೊಡ್ಡ ಡೀಲರ್ ನೆಟ್ವರ್ಕ್ ಹೊಂದಿರುವ ಹ್ಯುಂಡೈ ಕಾರ್ ಡೀಲರ್ ಈಗ ನಮ್ಮ ಹಾಸನದ ಬಿಎಂ ರಸ್ತೆಯ ತಣ್ಣೀರ್ಹಳ್ಳದ ಎಸ್ಎಲ್ಎನ್ ಕಾಂಪ್ಲೆಕ್ಸ್ನಲ್ಲಿ ನಿಮ್ಮ ನೆಚ್ಚಿನ ಹ್ಯುಂಡೈ ಕಾರನ್ನು ಆಕರ್ಷಕ ಆಫರ್ಗಳೊಂದಿಗೆ ನಿಮ್ಮದಾಗಿಸಿಕೊಳ್ಳಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಕರೆ ಮಾಡಿ 9538971132.
0: ಕೇಳುಗರೆ, ನಮ್ಮ ನಿಲಯದ ಇನ್ನು ಮುಂದೆ ಹಾಗೂ ನಾಳೆ ನಿಮಗಾಗಿ ಮೂಡಿಬರಲಿರುವ ಕೆಲವು ಕಾರ್ಯಕ್ರಮಗಳ ಕಿರುಪರಿಚಯ. ಇನ್ನು ಮುಂದೆ 6:15 ಭಾವಗೀತೆಗಳು, 6:50 ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಖೇತಿ ಬಚಾವೋ ಅಭಿಯಾನದ ಹಿನ್ನೆಲೆಯಲ್ಲಿ ಸಾವಯವ ಕಾಫಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರು ಹಾಗೂ ಪ್ರಗತಿಪರ ಬೆಳೆಗಾರರಾದ ಮೂಡಿಗೆರೆ ತಾಲೂಕು ದೇವರುಂದದ ಎಂಜೆ ದಿನೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 8:00 ಕನ್ನಡ ಚಿತ್ರಗೀತೆಗಳು, 8:10 ಕೇಂದ್ರ ಸರ್ಕಾರ 12 ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. 9:15 ಪ್ರಚಲಿತ ವಿದ್ಯಮಾನಗಳ ಕಾರ್ಯಕ್ರಮ ಸ್ಪಾಟ್ಲೈಟ್ ದೆಹಲಿ ಕೇಂದ್ರದಿಂದ. 9:30 ಯುವವಾಣಿ, ಇದರಲ್ಲಿ ಮೊದಲಿಗೆ ಸವರ್ಚಲ ಅಂಬೇಡ್ಕರ್ ಬಿಎಸ್ ಅವರಿಂದ ಭಾಷಣ. ವಿಷಯ ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ. ನಂತರ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ. 10:00 ರಾಷ್ಟ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ವಿವೇಕ್ ಕರ್ಮಹೆ ಅವರ ಗಾಯನ. ಇನ್ನು ನಾಳೆಯ ಪ್ರಸಾರದಲ್ಲಿ 6:10 ಸ್ತುತಿ ಮಲ್ಲಿಕಾ ಭಕ್ತಿಗೀತೆಗಳ ಕಾರ್ಯಕ್ರಮ. 6:25 ಯೋಗೋತ್ಸವ ಪ್ರಾಯೋಜಿತ ಕಾರ್ಯಕ್ರಮ. ವಿಷಯ ಅಷ್ಟಾಂಗ ಯೋಗ ಧ್ಯಾನ. ಭಾಗವಹಿಸುತ್ತಾರೆ ಡಾಕ್ಟರ್ ವಿನೋದ್ ಜಾಧವ್, ಪ್ರಸ್ತುತಿ ಸುಜಾತ ಎಫ್ ತಳವಾರ್. ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ. 6:30 ಜೂನ್ 21, 2026 12ನೇ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ದೇಶಾದ್ಯಂತ ಸಾಮೂಹಿಕ ಯೋಗ ಪ್ರದರ್ಶನವನ್ನು ಒಳಗೊಂಡ ರಾಷ್ಟೀಯ ಮಟ್ಟದ ಆಚರಣೆಯನ್ನು ಗೌರವಾನ್ವಿತ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ರೆಡ್ ರೋಡ್ನಿಂದ ನೇತೃತ್ವ ವಹಿಸಲಿರುವ ಕಾರ್ಯಕ್ರಮದ ನೇರ ಪ್ರಸಾರ. ದೆಹಲಿ ಕೇಂದ್ರದಿಂದ 7:15 ಭಾವಗೀತೆಗಳು, 7:45 ಸವಿಗಾನ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 8:40 ಮಾತು ಮಲ್ಲಿಗೆ ವಾರದ ಕೌಟುಂಬಿಕ ಚರ್ಚೆ. ಭಾಗವಹಿಸುತ್ತಾರೆ ಸುಜಾತ ಎಫ್ ತಳವಾರ್, ಅರಕಲಗೂಡು ವಿ ಮಧುಸೂದನ್ ಮತ್ತು ಭವಿಷ್ಯ ಎಚ್ ವೈ. 8:55 ಭಾವಗೀತೆ, 9:00 ಯೋಗಾಮೃತ. ವಿಷಯ ಭಕ್ತಿಯೋಗ. ಭಾಗವಹಿಸುತ್ತಾರೆ ಡಾಕ್ಟರ್ ನೇಹಾ ಆರ್ ಪಟೇಲ್, ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. 9:10 ಬಣ್ಣದ ಬುಗುರಿ, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 10:05 ಪ್ರಾಯೋಜಿತ ಕಾರ್ಯಕ್ರಮ. ವಿಶ್ವ ಸಂಗೀತ ದಿನದ ಸಂದರ್ಭದಲ್ಲಿ ವೀಣೆ ವಯೋಲಿನ್ ಜುಗಲ್ಬಂದಿ ವೀಣೆ, ಡಾಕ್ಟರ್ ಎಂ ಆರ್ ಮಂಜುಳಾ ವಯೋಲಿನ್, ಸಿಂಧು ಸುಚೇತನ್ ಮೃದಂಗ, ಎಎಸ್ಎನ್ ಸ್ವಾಮಿ ತಬಲ, ಜಗದೀಶ್ ಕುರ್ತಕೋಟಿ. 11:00 ಫುಲ್ವಾರಿ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 11:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಜ್ಯೋತಿ ಹೆಗ್ಡೆ ಅವರಿಂದ ರುದ್ರವೀಣಾವಾದನ. 12:05 ವನಿತಾ ವಿಹಾರ, ಯೋಗದಿಂದ ಆರೋಗ್ಯಕರ ಜೀವನ, ಈ ಕುರಿತು ಯೋಗ ತಜ್ಞರಾದ ಡಾಕ್ಟರ್ ನವ್ಯ ಆರಾಧ್ಯ ಅವರೊಂದಿಗೆ ಸಂದರ್ಶನ. 12:35 ಆರೋಗ್ಯ ಕಾರ್ಯಕ್ರಮ, ಯೋಗದ ಉಪಯೋಗಗಳು ಮತ್ತು ಯೋಗ ದಿನದ ಮಹತ್ವ ಕುರಿತು ವೆನ್ಲಾಕ್ ಆಯುಷ್ ಇಲಾಖೆಯ ವೈದ್ಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಲತೀಶ್ ಪಾಲ್ದಾನೆ. 1:00 ಪ್ರಗತಿಪಥ. ವಿಷಯ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ. 1:20 ಭಾವಗೀತೆಗಳು, 1:30 ಹಾಗೂ 7:40 ಕನ್ನಡ ಚಿತ್ರಗೀತೆಗಳು. 3:00 ಮಂಚಲೆ ಗೀತ್, 3:30 ನಾಟ್ಯ ತರಂಗ್, 4:00 ಉಜಾಲೆ. ಈ ಮೂರು ಕಾರ್ಯಕ್ರಮಗಳು ಮುಂಬೈ ಕೇಂದ್ರದ ಸಹಪ್ರಸಾರದಲ್ಲಿ. 5:00 ನಿಮ್ಮ ಸಂದೇಶ ಮೇಘ ಸಂಗೀತ, ನಿಮ್ಮ ವಾಟ್ಸಪ್ ಸಂದೇಶಗಳನ್ನು ಆಧರಿಸಿದ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಭಾವಗೀತೆಗಳು, 6:30 ವಿಜ್ಞಾನದ ಮುನ್ನಡೆ, 6:51 ಕೃಷಿರಂಗ, ಇದರಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ, ಜೈವಿಕ ಇಂಧನ ತಯಾರಿಕೆಯಲ್ಲಿ ಉತ್ಪನ್ನವಾದ ಹಿಂಡಿಗಳ ಉಪಯೋಗಗಳ ಕುರಿತು ಮಡೇನೂರು ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಸಿ ಯೋಗೇಶ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೆಯನೂರು ಹಾಸನ, ನಂತರ ಅರಳಿಕಟ್ಟೆ ಕೃಷಿ ವಿದ್ಯಮಾನಗಳ ಆಧರಿಸಿದ ಮಾತುಕತೆ. ಭಾಗವಹಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್, ಗೋರಾ ರವಿಶಂಕರ್ ಮತ್ತು ಎಚ್ ಮೋಹನಾಕ್ಷಿ. 7:45 ಕನ್ನಡದ ಮಾತುಗಳು. ಜೀವನ ಶೈಲಿ ಆರೋಗ್ಯ ಸಮಸ್ಯೆ ನಿರ್ವಹಿಸುವಲ್ಲಿ ಯೋಗದ ಪಾತ್ರ, ಈ ಕುರಿತು ಮಾತನಾಡುತ್ತಾರೆ ಉತ್ತರ ಕನ್ನಡ ಜಿಲ್ಲೆ ಅಂಕೋಲಾ ತಾಲೂಕಿನ ಯೋಗ ಸಮಿತಿಯ ಅಧ್ಯಕ್ಷರಾದ ವಿನಾಯಕ್ ಗುಡಿಗಾರ್ ಅವರು. 8:00 ಕನ್ನಡ ಚಿತ್ರಗೀತೆಗಳು. 8:10 ಕೇಂದ್ರ ಸರ್ಕಾರ 12 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ ಸಂದರ್ಭದಲ್ಲಿ ಭಾರತ ಕೇಂದ್ರ ಸರ್ಕಾರದ ವಿವಿಧ ಧ್ಯೇಯಗಳನ್ನು ಆಧರಿಸಿದ ವಿಶೇಷ ಸರಣಿ ಕಾರ್ಯಕ್ರಮ. 9:15 ಸ್ಪಾಟ್ಲೈಟ್, 9:30 ರಾಷ್ಟೀಯ ನಾಟಕ ವಿಧವಾ ತಾಯಿ, ನಿರ್ದೇಶನ ಡಾ ಶಶಿಧರ ನರೇಂದ್ರ. 10:00 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಪಂಡಿತ್ ಬಸವರಾಜ್ ಗುರುರಾಜ್ ಅವರೊಂದಿಗೆ ಅವರ ಗಾಯನ, ನಂತರ ಜಾನಕಿ ಅಯ್ಯರ್ ಅವರ ಗಾಯನ. ಇವಿಷ್ಟು ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ನಿಮಗಾಗಿ ಮೂಡಬರಲಿರುವ ಕೆಲವು ಕಾರ್ಯಕ್ರಮಗಳು. ಆಕಾಶವಾಣಿ ಹಾಸನ, ಈಗ ಸಮಯ 6:05. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆ.
2: This is Akashvani, the news read by Valsa Williams. President Draupadi Murmu today lauded Prime Minister Narendra Modi's leadership, stating that he has significantly enhanced India's prestige and influence on the global stage through his visionary governance and constructive engagement with world leaders.

0: ಮತ್ತೊಂದು ಪ್ರಕಟಣೆ ಇದೆ, ಗಮನಿಸಿ. ಸಕಲೇಶಪುರ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳ ವ್ಯಾಪ್ತಿಯಲ್ಲಿನ 9 ಅಂಗನವಾಡಿ ಕಾರ್ಯಕರ್ತೆ ಹಾಗೂ 73 ಅಂಗನವಾಡಿ ಸಹಾಯಕಿಯರ ನೇಮಕಾತಿಗಾಗಿ ಅರ್ಜಿಗಳನ್ನು ಆಹ್ವಾನಿಸಲಾಗಿದ್ದು, ಆಸಕ್ತ ಸ್ಥಳೀಯ ಅಭ್ಯರ್ಥಿಗಳು ಕಚೇರಿಯಲ್ಲಿ ಅರ್ಜಿಗಳನ್ನು ಪಡೆದು ದಾಖಲಾತಿಗಳೊಂದಿಗೆ ದಿನಾಂಕ 24/6/2026 ಸಂಜೆ 5:30 ಒಳಗೆ ಸಲ್ಲಿಸಬಹುದಾಗಿರುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಸಕಲೇಶಪುರ ಇವರನ್ನು ಸಂಪರ್ಕಿಸಬಹುದಾಗಿದೆ. ಪ್ರಕಟಣೆಯನ್ನ ಕೇಳಿದಿರಿ.
1: ಇದುವರೆಗೆ ಸೇವಾ ಮಾಹಿತಿ ಕೇಳಿದಿರಿ.

0: ವಾಹನ ಚಾಲಕರೇ, ನೆನಪಿರಲಿ, ಅತಿವೇಗ ತರುವುದು ಮರಣವೇಗ. ಈ ಅತಿವೇಗ ನಿಮ್ಮನ್ನು ಮಾತ್ರವಲ್ಲ, ಬೇರೆಯವರನ್ನು ಸಂಕಷ್ಟಕ್ಕೆ ತಳ್ಳುತ್ತದೆ. ಹೆಲ್ಮೆಟ್ ಧರಿಸಿಯೇ ವಾಹನವೇರಿ, ಸೀಟ್ ಬೆಲ್ಟ್ ಧರಿಸಿಯೇ ವಾಹನ ಚಲಿಸಿ. ಇವೆರಡೂ ನಿಮ್ಮನ್ನ ಪ್ರಾಣಾಪಾಯದಿಂದ ಪಾರು ಮಾಡುತ್ತವೆ, ನೆನಪಿರಲಿ. ಸಿಗ್ನಲ್ ಇರುವ ಕಡೆ ತಾಳ್ಮೆ ಇರಲಿ. ವಾಹನ ಓಡಿಸುವಾಗ ಮೊಬೈಲ್ ಬಳಕೆ ಬೇಡವೇ ಬೇಡ. ನಿಮ್ಮ ಜೀವದ ರಕ್ಷಣೆ ನಿಮ್ಮ ಕೈಯಲ್ಲೇ ಇದೆ. ಜೀವ ಜೀವನ ಅಮೂಲ್ಯ, ಅದು ನಿಮ್ಮದಾಗಿರಬಹುದು, ಬೇರೆಯವರದಾಗಿರಬಹುದು. ಸುರಕ್ಷಿತ ಚಾಲನೆಯಿಂದ ಮಾತ್ರ ಸುರಕ್ಷತೆ ಸಾಧ್ಯ.
1: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
3: ಹಾಸನದ ತೋಟಗಾರಿಕೆ ಇಲಾಖೆಯು ಪ್ರಾಯೋಜಿಸಿರುವ ಬಾನುಲಿ ಸರಣಿ
4: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
5: ತೋಟಗಾರಿಕೆ ಬೆಳೆಗಳ ಸಾಗುವಳಿ ಕ್ರಮ ಕುರಿತ ಬಾನುಲಿ ಸರಣಿ ನಿಮ್ಮ ಹಾಸನ ಆಕಾಶವಾಣಿಯಲ್ಲಿ ಪ್ರತಿ ಸೋಮವಾರ ಸಂಜೆಯ ಕೃಷಿರಂಗದಲ್ಲಿ.
4: ತೋಟಗಾರಿಕೆ ಬೆಳೆಗಳ ಬೇಸಾಯ ಕ್ರಮಗಳು, ರೋಗ ಕೀಟಗಳ ಹತೋಟಿ, ಕೊಯ್ಲು ಕಟಾವುಗಳ ಸೂಕ್ತ ಸಮಯ, ಸಂಸ್ಕರಣೆ, ಮೌಲ್ಯವರ್ಧನೆ ಕುರಿತ ಸಮಗ್ರ ಮಾಹಿತಿ ಹೊತ್ತು ತರಲಿದೆ ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
3: ಕೃಷಿ ವಿಜ್ಞಾನಿಗಳು ಹಾಗೂ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಕೃಷಿಕರಿಗೆ ಉಪಯುಕ್ತ ಮಾಹಿತಿ ನೀಡಲಿರುವ ಫಲಸಿರಿ ಸರಣಿಯನ್ನ ಆಲಿಸಿ ಉಪಯೋಗ ಮಾಡಿಕೊಳ್ಳಿ.
5: ಆಲಿಸಿ ಎಫ್ಎಂ 102.2 ಮೆಗಾಹರ್ಟ್ಸ್ ನಲ್ಲಿ
4: ಫಲಸಿರಿ ಫಲಸಿರಿ ಫಲಸಿರಿ ಫಲಸಿರಿ.
3: ಈ ಕಾರ್ಯಕ್ರಮದ ಪ್ರಾಯೋಜಕರು
4: ತೋಟಗಾರಿಕೆ ಇಲಾಖೆ ಹಾಸನ.

ಈಗ ಸಮಯ 6:15:20. ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಈಗ ಭಾವಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳಿ ಸಿಎಸ್ ನಂದಿತಾ ಅವರು ಹಾಡಿರುವ ಎಂಎನ್ ವ್ಯಾಸರಾವ್ ವಿರಚಿತ ಭಾವಗೀತೆ.

0: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
1: ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
3: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ವಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9018-61858.
4: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
5: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
4: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
6: ತೂಕ ಕಡಿಮೆ ಇರುವ ನವಜಾತ ಶಿಶುವಿನ ತೂಕ ಹೆಚ್ಚಿಸುವ ಸುಲಭ ಮಾರ್ಗ ಕಾಂಗರೂ ಮದರ್ ಕೇರ್. ತಾಯಿ ಅಥವಾ ಆರೋಗ್ಯವಂತ ವ್ಯಕ್ತಿಗಳು ನವಜಾತ ಶಿಶುವನ್ನು ಚರ್ಮಕ್ಕೆ ಅಂಟಿಕೊಂಡಂತೆ ಎದೆಗವಚಿಕೊಂಡು ಆರೈಕೆ ಮಾಡುವುದೇ ಕಾಂಗರೂ ಮದರ್ ಕೇರ್. ಇದರಿಂದ ನವಜಾತ ಶಿಶುವಿನ ತೂಕ ಹೆಚ್ಚಿ ಮಗು ಚಟುವಟಿಕೆಯಿಂದ ಇರುತ್ತದೆ, ಸೋಂಕು ಕಡಿಮೆಯಾಗುತ್ತದೆ, ತಾಯಿಯ ಎದೆಹಾಲು ಹೆಚ್ಚಿ ತಾಯಿ ಮಗುವಿನ ಬಾಂಧವ್ಯ ಗಟ್ಟಿಯಾಗುತ್ತದೆ. ಕಾಂಗರೂ ಮದರ್ ಕೇರ್, ವೆಚ್ಚವಿಲ್ಲದ ಬೆಚ್ಚನೆಯ ಆರೈಕೆ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ.
7: ಕಾರ್ಯಕ್ರಮದ ಕೊನೆಯಲ್ಲಿ ಕೆಎಸ್ ನರಸಿಂಹಸ್ವಾಮಿ ಅವರ ಕವಿತೆ ಕೇಳಿ, ಅಪೂರ್ವ ಶ್ರೀಧರ್ ಅವರ ಧ್ವನಿಯಲ್ಲಿ.

0: ಇದು ಆಕಾಶವಾಣಿ ಹಾಸನ.
1: ನಾವು ನಾಗರಿಕರು, ಸ್ವಚ್ಛತೆ ನಮ್ಮ ಕರ್ತವ್ಯ. ಆದರೆ ಖಾಲಿ ಸೈಟುಗಳಲ್ಲಿ ರಸ್ತೆಯ ಅಕ್ಕಪಕ್ಕ ಹಾಕುವ ಕಸಕ್ಕೆ ಜವಾಬ್ದಾರಿ ಯಾರು?
2: ನಾವೇ ಅಲ್ವೇ.
1: ಬನ್ನಿ, ನಮ್ಮ ಮನೆ ಮುಂದೆ ಬರುವ ಕಸದ ಗಾಡಿಗೆ ಕಸವನ್ನ ಹಾಕಿ ನಮ್ಮ ಕರ್ತವ್ಯವನ್ನ ನಾವು ಮಾಡೋಣ.
0: ಆತ್ಮೀಯ ಕೇಳುಗರೇ, ಗಮನಿಸಿ, ಇಂದು ಸಂಜೆ 6:50 ಪ್ರಸಾರವಾಗುವ ಕಿಸಾನ್ ವಾಣಿ ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಇದರಲ್ಲಿ ಖೇತಿ ಬಚಾವೋ ಅಭಿಯಾನದ ಹಿನ್ನೆಲೆಯಲ್ಲಿ ಸಾವಯವ ಕಾಫಿ ಬೆಳೆಯಲ್ಲಿನ ಅನುಭವಗಳ ಕುರಿತು ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರು ಹಾಗೂ ಪ್ರಗತಿಪರ ಬೆಳೆಗಾರರಾದ ಮೂಡಿಗೆರೆ ತಾಲೂಕು ದೇವವೃಂದದ ಎಂಜೆ ದಿನೇಶ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್.
3: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
4: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
3: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
4: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
3: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
4: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
3: ಪ್ರತಿ ಭಾನುವಾರ ಸಂಜೆ 6:50.
4: ಈ ಕಾರ್ಯಕ್ರಮದ ಪ್ರಾಯೋಜಕರು
3: ಜೈವಿಕ ಇಂಧನ ಉದ್ಯಾನ ಮಡೇನೂರು.

0: ಕೇಳುಗರೇ ಗಮನಿಸಿ, ದಿನಾಂಕ 21/6/2026 ನಡೆಯುವ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಸಂಬಂಧಿಸಿದಂತೆ ನಾಳೆ ಬೆಳಗ್ಗೆ 7 ಗಂಟೆಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಾಸನದ ಜಿಲ್ಲಾ ಕ್ರೀಡಾಂಗಣದ ಹಾಕಿ ಮೈದಾನದಲ್ಲಿ ಆಯೋಜಿಸಲಾಗಿರುತ್ತದೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಯೋಗಾಸಕ್ತರು ಮತ್ತು ಸಾರ್ವಜನಿಕರು ಭಾಗವಹಿಸುವಂತೆ ಜಿಲ್ಲಾ ಆಯುಷ್ ಅಧಿಕಾರಿಗಳ ಪ್ರಕಟಣೆ ಕೋರಿದೆ. ಪ್ರಕಟಣೆಯನ್ನ ಕೇಳಿದಿರಿ.
1: ಎಲ್ಲಾ ಜೀವಿಗಳ ಜೀವವೇ ಜಲ,
2: ಬರಿದಾದಷ್ಟು ಕುಗ್ಗುತ್ತೆ ನಮ್ಮ ಬಲ.
3: ನೀರಿನ ಬಳಕೆ ಹಿತವಾಗಿರಲಿ,
4: ಕೊರತೆಯಾಗದಂತೆ ಗಮನವಿರಲಿ.
5: ಹನಿ ಹನಿಗೂಡ್ರೆ ಹಳ್ಳ,
6: ಮನೆ ಮನೆಗಳಲ್ಲಿ ಇರಲಿ ಜಲ ಜಾಗೃತಿ,
7: ಸರ್ವರಲ್ಲೂ ಇರಲಿ ನೀರಿನ ಬಳಕೆಯ ನೀತಿ.
1: ಪ್ರತಿ ಬಳಕೆಯಲ್ಲೂ ಇರಲಿ ಎಚ್ಚರ,
4: ದುರ್ಬಳಕೆಗೆ ವಿಧಿಸಿಕೊಳ್ಳಿ ಕಟ್ಟೆಚ್ಚರ.
6: ನೀರು ಬರಿದಾದಷ್ಟು ಆತಂಕ,
7: ಕಲುಷಿತವಾದಷ್ಟು ಕಳಂಕ.

0: ಪ್ರತಿಯೊಬ್ಬರಿಗೂ ಪರಿಸರವೇ ಪ್ರಾಣ. ಮನೆಯ ಬಳಿ ಇರಲಿ ಹಸಿರ ಆವರಣ.
1: ನೆಲ ನಮ್ಮದು, ಜಲ ನಮ್ಮದು, ನಮ್ಮದು ಜೀವ ಕುಲ. ಹಸಿರಿಲ್ಲದೆ ಉಸಿರಲ್ಲಿದೆ, ಉಳಿಸಲು ಇರಲಿ ಛಲ.
2: ದಿನವೂ ಅನುಸರಿಸಿ ಪರಿಸರ ಪ್ರಿಯ ತತ್ವಗಳನ್ನ ಕಾಣಿ, ಹತ್ತಾರು ಅನುಕೂಲಗಳನ್ನ.

0: ಯೋಜಿತವಾಗಿ ಕೆಲಸ ಮಾಡಿದವರಿಗೆ ಸಮಯದ ಅಭಾವವಂತೆ
1: ಸೇರಿ ದುಡಿವಾಗ ಬೇಸರವಿಲ್ಲ.
2: ಇದು ಆಕಾಶವಾಣಿ ಹಾಸನ. ಸಮಯ 6:37. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
3: I'm looking for a life insurance policy that has a low premium, gives a good bonus and is truly trustworthy.
4: Go for PLI.
5: Along with government employees, all professionals, graduates and diploma holders can avail the benefits of the PLI policy. PLI is backed by the trust of Postal Department. Contact your nearest post office today or log into indiapost.gov.in.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

ಶತ್ರುಗಳ ಆಯುಧಗಳಿಗೆ ಎದೆಯೊಡ್ಡಿ ಹಸಿವು ನಿದ್ದೆ ಬಾಯಾರಿಕೆಗಳನ್ನು ಲೆಕ್ಕಿಸದೆ ಹಗಲಿರುಳೆನ್ನದೆ ದೇಶ ಕಾಯುವ ಯೋಧರೇ ನಮ್ಮ ನೆಮ್ಮದಿಯ ನಿದ್ದೆಗೆ ಕಾರಣೀಭೂತರು. ದೇಶಕ್ಕಾಗಿ ಬದುಕುವುದು ಹೆಮ್ಮೆಯ ವಿಷಯವಾದರೆ ದೇಶಕ್ಕಾಗಿ ಮಡಿಯುವುದು ಅಮರತೆ. ಪ್ರತಿದಿನ ನಿದ್ರೆಗೆ ಜಾರುವ ಮುನ್ನ ವೀರ ಯೋಧರನ್ನು ಒಮ್ಮೆ ಸ್ಮರಿಸೋಣ ಅಲ್ಲವೇ? ಯೋಧರ ಯೋಗಕ್ಷೇಮಕ್ಕಾಗಿ ಪ್ರತಿಕ್ಷಣವೂ ಪ್ರಾರ್ಥಿಸೋಣ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ.
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ವಿದ್ಯಾಭಟ್. ಮುಖ್ಯಾಂಶಗಳು: ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ನೂತನ ಪ್ರಜಾಸೇವೆ ಇಲಾಖೆ ಆರಂಭಿಸಲು ಸಚಿವ ಸಂಪುಟ ನಿರ್ಧಾರ. ನಾಳೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಸಚಿವ ಯುಟಿ ಖಾದರ್. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಿಡುಗಡೆ, ಬೆಂಗಳೂರಿನ ಕಾರ್ಯಕ್ರಮಗಳಲ್ಲಿ ಕೇಂದ್ರ ಸಚಿವರುಗಳು ಭಾಗಿ. ಹಾಗೂ ಮೇಕೆದಾಟು ನಿರ್ಣಯ, ತಮಿಳುನಾಡು ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆಯಲು ಕಾಂಗ್ರೆಸ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಸಾರ್ವಜನಿಕರ ಕುಂದುಕೊರತೆಗಳು ಹಾಗೂ ಅಹವಾಲುಗಳನ್ನು ಆಲಿಸಲು ಪ್ರಜಾಸೇವೆ ಇಲಾಖೆಯನ್ನು ಹೊಸದಾಗಿ ಪ್ರಾರಂಭಿಸಲಾಗುತ್ತಿದ್ದು, ಇದಕ್ಕೆ ಪ್ರತ್ಯೇಕ ಸಚಿವರು ಮತ್ತು ಹಿರಿಯ ಐಎಎಸ್ ಅಧಿಕಾರಿಗಳನ್ನು ನೇಮಿಸಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಇಂದು ನಡೆದ ಸಚಿವ ಸಂಪುಟ ಸಭೆಯ

0: ನಂತರ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಹಾಗೂ ಸಚಿವರಿಗೆ ಸಲ್ಲಿಕೆಯಾಗುವ ಮನವಿಗಳನ್ನು ಇದರ ವ್ಯಾಪ್ತಿಗೆ ತರಲಾಗುವುದು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ವಾರಕ್ಕೊಮ್ಮೆ ಸ್ಥಳೀಯ ಶಾಸಕರೊಂದಿಗೆ ಈ ಇಲಾಖೆಯ ಮೂಲಕ ಜನಸ್ಪಂದನ ಸಭೆಗಳನ್ನು ನಡೆಸಲಿದ್ದಾರೆ ಎಂದರು. ಇದರ ಜೊತೆಗೆ 2026 ಮೇ 31ರೊಳಗೆ ಪೂರ್ಣಗೊಂಡಿರುವ ಕಟ್ಟಡಗಳಿಗೆ ಫೋಟೋ ಹಾಗೂ ಜಿಪಿಎಸ್ ದಾಖಲೆ ಸಲ್ಲಿಸಿ ವಿದ್ಯುತ್ ಸಂಪರ್ಕ ಪಡೆಯಲು ಆದೇಶ ಬಂದ ದಿನದಿಂದ 15 ದಿನಗಳ ಕಾಲಾವಕಾಶ ನೀಡಲಾಗಿದೆ. ಇದು ಗ್ರಾಮೀಣ ಭಾಗದಲ್ಲಿನ ರೇಷ್ಮೆ ಸಾಕಾಣಿಕೆ ಮನೆ ಕೊಟ್ಟಿಗೆಗಳಿಗೂ ಅನ್ವಯವಾಗಲಿದೆ. ಆರೋಗ್ಯ ಮತ್ತು ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ಯಾದಗಿರಿಯಲ್ಲಿ 100 ಕೋಟಿ ರೂಪಾಯಿ ವೆಚ್ಚದ 200 ಹಾಸಿಗೆಗಳ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ಕಾರವಾರ ವೈದ್ಯಕೀಯ ಸಂಸ್ಥೆಯ ಸಿವಿಲ್ ಕಾಮಗಾರಿಗಳಿಗೆ 18 ಕೋಟಿ ರೂಪಾಯಿ ಹಾಗೂ ಬೆಂಗಳೂರು ವೈದ್ಯಕೀಯ ಸಂಶೋಧನಾ ಆಸ್ಪತ್ರೆಯ ಉಪಕರಣಗಳಿಗೆ 60 ಕೋಟಿ ರೂಪಾಯಿಗಳ ಆಡಳಿತಾತ್ಮಕ ಅನುಮೋದನೆ ನೀಡಲಾಗಿದೆ. ಸಾರಿಗೆ ಇಲಾಖೆಗೆ 235 ಕೋಟಿ ರೂಪಾಯಿ ವೆಚ್ಚದಲ್ಲಿ 620 ನೂತನ ಬಸ್ ಖರೀದಿ, 11 ಕಡೆ ಎಲೆಕ್ಟ್ರಿಕ್ ಬಸ್ ಡಿಪೋ ತೆರೆಯಲು 112 ಕೋಟಿ ರೂಪಾಯಿ ಹಾಗೂ ಸಂಡೂರು ತಾಲೂಕು ಕೇಂದ್ರದ ಬಸ್ ನಿಲ್ದಾಣಕ್ಕೆ 30 ಕೋಟಿ ರೂಪಾಯಿ ವೆಚ್ಚ ಮಾಡಲು ಸಚಿವರಿಗೆ ಸಂಪುಟ ಅನುಮೋದನೆ ನೀಡಿದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ದವಾಗುವ ಕರ್ನಾಟಕದ ವಿದ್ಯಾರ್ಥಿಗಳಿಗಾಗಿ ನವದೆಹಲಿಯಲ್ಲಿ 80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕರ್ನಾಟಕ ಭವನ 4 ನಿರ್ಮಿಸಲಾಗುತ್ತಿದ್ದು, ಇದರಲ್ಲಿ ಎಸ್ಸಿ ಎಸ್ಟಿ ಮತ್ತು ಇತರ ಸಮುದಾಯದ ವಿದ್ಯಾರ್ಥಿಗಳಿಗೆ ಶೇಕಡ 50-50ರಷ್ಟು ಅನುಪಾತದಲ್ಲಿ ಮೀಸಲಾತಿ ಇರಲಿದೆ. ಸುಪ್ರೀಂಕೋರ್ಟ್ ವ್ಯಾಜ್ಯಗಳ ಇತ್ಯರ್ಥಕ್ಕೆ ದೆಹಲಿಯ ಕಾನೂನು ವಿಭಾಗವನ್ನು ಸದೃಢಗೊಳಿಸಲಾಗುವುದು ಹಾಗೂ ಕೇಂದ್ರದ ಯೋಜನೆಗಳನ್ನು ರಾಜ್ಯಕ್ಕೆ ತರಲು ನಿವೃತ್ತರು ಸೇರಿದಂತೆ ಹಿರಿಯ ಅಧಿಕಾರಿಗಳ ಹೊಸ ತಂಡವನ್ನು ರಚಿಸಲಾಗುತ್ತಿದೆ. ಗದಗ ಬೆಟಗೇರಿ ಪ್ರಾಧಿಕಾರದಿಂದ ಕಳಸಾಪುರದಲ್ಲಿ 19 ಕೋಟಿ 69 ಲಕ್ಷ ರೂಪಾಯಿ ವೆಚ್ಚದ ವಸತಿ ಯೋಜನೆಗೆ ಮತ್ತು ದೇವನಹಳ್ಳಿಯ ಚನ್ನರಾಯಪಟ್ಟಣ ಹೋಬಳಿಯ 13 ಗ್ರಾಮಗಳಲ್ಲಿ ಸ್ವಯಂ ಪ್ರೇರಿತವಾಗಿ ಜಮೀನು ನೀಡಲು ರೈತರಿಗೆ ಇದ್ದ ಕಾಲಾವಕಾಶವನ್ನು 2026 ಅಕ್ಟೋಬರ್ 31ರವರೆಗೆ ವಿಸ್ತರಿಸಲು ಅನುಮತಿ ನೀಡಲಾಗಿದೆ. ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಎಂಬ ಘೋಷವಾಕ್ಯದೊಂದಿಗೆ 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯನ್ನು ನಾಳೆ ಬೆಳಿಗ್ಗೆ 7 ಗಂಟೆಗೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಆಚರಿಸಲಾಗುವುದು ಎಂದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಬೆಂಗಳೂರಿನ ಆರೋಗ್ಯ ಸೌಧದಲ್ಲಿಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಕಾರ್ಯಕ್ರಮ ಉದ್ಘಾಟಿಸಲಿದ್ದು, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಶಾಸಕರಾದ ಬಸವರಾಜ ಹೊರಟ್ಟಿ ಹಾಗೂ ರುದ್ರಪ್ಪ ಲಮಾಣಿ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಶಾಸಕ ರಿಜ್ವಾನ್ ಅರ್ಷದ್ ಅಧ್ಯಕ್ಷತೆ ವಹಿಸಲಿರುವ ಈ ಕಾರ್ಯಕ್ರಮದಲ್ಲಿ 40 ನಿಮಿಷಗಳ ಯೋಗಾಸನದ ಬಳಿಕ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು, 2000ಕ್ಕೂ ಹೆಚ್ಚು ಯೋಗ ಸಾಧಕರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಆಯುಷ್ ಇಲಾಖೆಯು ಇದರ ಅಂಗವಾಗಿ ಆಯೋಜಿಸಿದ್ದ ರಾಷ್ಟೀಯ ಯೋಗ ಸ್ಪರ್ಧೆಯಲ್ಲಿ 16 ರಾಜ್ಯಗಳ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದರ ಮುಂದುವರಿದ ಭಾಗವಾಗಿ ಜುಲೈ ತಿಂಗಳಿನಲ್ಲಿ ಬೆಂಗಳೂರಿನ ಐಐಎಸ್ಸಿಯಲ್ಲಿ ವಿಜ್ಞಾನ ಯೋಗ, ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕಾಸಿನೋ ಯೋಗ ಮತ್ತು ಮೈಸೂರಿನ ಜಯದೇವ ಸಂಸ್ಥೆಯಲ್ಲಿ ಕಾರ್ಡಿಯೋ ಯೋಗ ರಾಷ್ಟೀಯ ವಿಚಾರ ಸಂಕಿರಣವನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಯೋಗ ದಿನಾಚರಣೆ ಅಂಗವಾಗಿ ಸಾಮಾಜಿಕ ಜಾಲತಾಣಗಳ ಸ್ಪರ್ಧೆಯಲ್ಲಿ 50,000ಕ್ಕೂ ಹೆಚ್ಚು ಜನರು ಹಾಗೂ ಶಾಲೆಗಳ ವಿವಿಧ ಸ್ಪರ್ಧೆಗಳಲ್ಲಿ 25,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದಾರೆ. ವರ್ಷದ 365 ದಿನಗಳು ಯೋಗ ಶಿಬಿರ ನಡೆಸಲು ನಿತ್ಯ ಯೋಗ ಕಾರ್ಯಕ್ರಮ ರೂಪಿಸಲಾಗಿದ್ದು, ಮೈಸೂರು ಯೋಗ ಹಬ್ ಯೋಜನೆಯನ್ನು ರಾಜ್ಯದ ಇತರ ಜಿಲ್ಲೆಗಳಿಗೂ ವಿಸ್ತರಿಸಲಾಗುವುದು ಎಂದು ತಿಳಿಸಿದರು. ನಾಳೆ ರಾಜ್ಯಾದ್ಯಂತ ನಡೆಯುವ ಕಾರ್ಯಕ್ರಮಗಳಲ್ಲಿ ಒಟ್ಟು 10 ಲಕ್ಷ ಜನರು ಭಾಗವಹಿಸುವ ನಿರೀಕ್ಷೆ ಇದೆ ಎಂದು ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿದ್ದಾರೆ. ನಾಳೆ ನಡೆಯಲಿರುವ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಅಂಗವಾಗಿ ಕೇಂದ್ರ ಸಂಸ್ಕೃತಿ ಸಚಿವಾಲಯ ಮತ್ತು ಭಾರತೀಯ ಪುರಾತತ್ವ ಸಮೀಕ್ಷೆ ಎಎಸ್ಐ ದೇಶದ ಪ್ರಮುಖ 100 ಐತಿಹಾಸಿಕ ಸ್ಥಳಗಳಲ್ಲಿ ವಿಶೇಷ ಯೋಗ ಪ್ರದರ್ಶನವನ್ನು ಹಮ್ಮಿಕೊಂಡಿದೆ. ಈ ಪಟ್ಟಿಯಲ್ಲಿ ರಾಜ್ಯದ ಐಹೊಳೆ, ಬಾದಾಮಿ, ವಿಜಯಪುರ, ಹಳೇಬೀಡು, ಹಂಪಿ, ಪಟ್ಟದಕಲ್ಲು, ಬೆಂಗಳೂರು ಮತ್ತು ಶ್ರೀರಂಗಪಟ್ಟಣ ಸೇರಿದಂತೆ ಒಟ್ಟು 8 ಪ್ರಮುಖ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ತಾಣಗಳು ಸ್ಥಾನ ಪಡೆದಿವೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿ

0: ಆಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಬೆಂಗಳೂರಿನ ಹೆಸರಘಟ್ಟ ಕೆರೆ ಅಂಚೆ ಬಳಿಯ ICAR ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ IAHR ಆವರಣದಲ್ಲಿ ನಡೆದ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮದ ನೇರ ಪ್ರಸಾರ ಸಮಾರಂಭದಲ್ಲಿ ಕೇಂದ್ರ ಬೃಹತ್ ಕೈಗಾರಿಕೆ ಮತ್ತು ಉಕ್ಕು ಸಚಿವ HD ಕುಮಾರಸ್ವಾಮಿ ಪಾಲ್ಗೊಂಡರು. ಈ ವೇಳೆ ಮಾತನಾಡಿದ ಅವರು, ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ವರ್ಷದಲ್ಲಿ 3 ಬಾರಿ ನಾಡಿನ ರೈತರಿಗೆ 2,000 ರೂಪಾಯಿಗಳ ಕಂತನ್ನು ಬಿಡುಗಡೆ ಮಾಡಿ ಅವರ ಕೃಷಿ ಚಟುವಟಿಕೆಗಳಿಗೆ ಪ್ರೋತ್ಸಾಹ ನೀಡಲಾಗುತ್ತದೆ. ಈ ಯೋಜನೆಯಡಿ ಸುಮಾರು 9 ಕೋಟಿ ರೈತರು ಫಲಾನುಭವಿಗಳಾಗಿದ್ದಾರೆ. ಈ ಬಾರಿಯ ಕಂತಿನಲ್ಲಿ ಸುಮಾರು 18,800 ಕೋಟಿ ರೂಪಾಯಿಯ 3ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಲಾಗಿದೆ ಎಂದರು. ಬೆಂಗಳೂರಿನ ICAR ರಾಷ್ಟೀಯ ಕೃಷಿ ಕೀಟ ಸಂಪನ್ಮೂಲಗಳ ಸಂಸ್ಥೆಯ ಪಶು ಭವನದ ಬಳಿ ನಡೆದ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಕಾರ್ಯಕ್ರಮದಲ್ಲಿ ಕೇಂದ್ರ ಕಾರ್ಮಿಕ ಮತ್ತು ಉದ್ಯೋಗ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಪಾಲ್ಗೊಂಡರು. ಮೇಕೆದಾಟು ಯೋಜನೆ ಜಾರಿ ವಿರುದ್ದವಾಗಿ ತಮಿಳುನಾಡಿನಲ್ಲಿ ತಮಿಳಿಗ ವೆಟ್ರಿಕಳಗಂ ಪಕ್ಷದ ಸರ್ಕಾರ ನಿರ್ಣಯ ಕೈಗೊಂಡಿದ್ದು, ಟಿವಿಕೆ ನೇತೃತ್ವದ ಸರ್ಕಾರಕ್ಕೆ ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಹಿಂಪಡೆಯುವಂತೆ ಪಕ್ಷದ ಮೇಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒತ್ತಡ ಹೇರಲಿ ಎಂದು ಸಂಸದ ಬಸವರಾಜ ಬೊಮ್ಮಾಯಿ ಒತ್ತಾಯಿಸಿದ್ದಾರೆ. ಹಾವೇರಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮೇಕೆದಾಟು ಯೋಜನೆ ದಕ್ಷಿಣ ಭಾರತದ ಹೃದಯ ಭಾಗ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಈ ಭಾಗಕ್ಕೆ ಘಾಸಿಯಾಗುವ ಕೆಲಸವನ್ನು ತಮಿಳುನಾಡು ಸರ್ಕಾರ ಮಾಡಿದೆ. ಯೋಜನೆಗೆ ತಾಂತ್ರಿಕ ಮತ್ತು ಪರಿಸರ ಅನುಮತಿ ಸೇರಿ ಯಾವುದೇ ಅನುಮೋದನೆ ನೀಡದಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸುವ ನಿರ್ಣಯವನ್ನು ತಮಿಳುನಾಡು ಸರ್ಕಾರ ಹಿಂಪಡೆಯದಿದ್ದರೆ ಅವರಿಗೆ ವಿಧಾನಸಭೆಯಲ್ಲಿ ನೀಡಿರುವ ಬೆಂಬಲವನ್ನು ಕಾಂಗ್ರೆಸ್ ಹಿಂಪಡೆದು ಅವರ ಮೇಲೆ ಒತ್ತಡ ಹೇರಬೇಕು. ಈಗಾಗಲೇ ರಾಜ್ಯ ಸರ್ಕಾರ ಡಿಪಿಆರ್ ಸಿದ್ದಗೊಳಿಸುತ್ತಿದ್ದು ಯೋಜನೆಗೆ ಜಾರಿಗೆ ಒಗ್ಗಟ್ಟಿನಿಂದ ಇರಬೇಕು ಎಂದು ಅಭಿಪ್ರಾಯಪಟ್ಟರು. ಜ್ಞಾನವನ್ನು ಸಾರ್ವತ್ರಿಕಗೊಳಿಸುವ ಮತ್ತು ಶಿಕ್ಷಣವನ್ನು ಸಮಾಜದ ಪ್ರತಿಯೊಂದು ವರ್ಗಕ್ಕೂ ತಲುಪಿಸುವಲ್ಲಿ ಮುಕ್ತ ಮತ್ತು ದೂರಶಿಕ್ಷಣ ವ್ಯವಸ್ಥೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತಿದೆ ಎಂದು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ತಿಳಿಸಿದ್ದಾರೆ. ಮೈಸೂರಿನ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಕೆಎಸ್ಒಯು ಆಯೋಜಿಸಿದ್ದ ಪ್ರವೇಶದಿಂದ ಶ್ರೇಷ್ಠತೆಯೆಡೆಗೆ ದೂರಶಿಕ್ಷಣದ ಭವಿಷ್ಯದ ಹಾದಿಗಳು ವಿಷಯದ ಶೈಕ್ಷಣಿಕ ಸಭೆ ಹಾಗೂ ಮಾಜಿ ಕುಲಪತಿ ಪ್ರೊಫೆಸರ್ ಎನ್ಎಸ್ ರಾಮೇಗೌಡ ರಚಿಸಿರುವ ಶಿಕ್ಷಣ ಔಪಚಾರಿಕ ಮುಕ್ತ ಮತ್ತು ದೂರ ಶಿಕ್ಷಣದ ಅವಲೋಕನ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಬಿಡದಿ ಟೌನ್ಶಿಪ್ಗೆ ಭೂಮಿ ನೀಡಿದ ರೈತರಿಗೆ ಪರಿಹಾರದ ಚೆಕ್ ಅನ್ನು ಸಾಂಕೇತಿಕವಾಗಿ 7 ಮಂದಿಗೆ ಶಾಸಕ HC ಬಾಲಕೃಷ್ಣ ರಾಮನಗರದಲ್ಲಿಂದು ವಿತರಣೆ ಮಾಡಿದರು. ನಂತರ ಮಾತನಾಡಿದ ಅವರು, 1 ಎಕರೆಗೆ 2,30,07,000 ರೂಪಾಯಿ ಪರಿಹಾರ ಹಣ ನೀಡಲಾಗುವುದು, ಜಮೀನಿನಲ್ಲಿ ಬೆಳೆದ ಬೆಳೆಗೆ ಪರಿಹಾರದ ಹಣ ನಿಗದಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಲು ನೂತನ ಪ್ರಜಾಸೇವೆ ಇಲಾಖೆ ಆರಂಭಿಸಲು ಸಚಿವ ಸಂಪುಟ ನಿರ್ಧಾರ. ನಾಳೆ ವಿಧಾನಸೌಧದ ಭವ್ಯ ಮೆಟ್ಟಿಲುಗಳ ಮೇಲೆ ಅಂತಾರಾಷ್ಟೀಯ ಯೋಗ ದಿನಾಚರಣೆ, ಸಚಿವ ಯುಟಿ ಖಾದರ್. ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಬಿಡುಗಡೆ, ಬೆಂಗಳೂರಿನ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವರುಗಳು ಭಾಗಿ. ಹಾಗೂ ಮೇಕೆದಾಟು ನಿರ್ಣಯ, ತಮಿಳುನಾಡು ಸರ್ಕಾರಕ್ಕೆ ನೀಡಿದ ಬೆಂಬಲ ವಾಪಸ್ ಪಡೆಯಲು ಕಾಂಗ್ರೆಸ್ಗೆ ಸಂಸದ ಬಸವರಾಜ ಬೊಮ್ಮಾಯಿ ಆಗ್ರಹ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35.
3: ಆಕಾಶವಾಣಿ ಹಾಸನ.

0: ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಖೇತಿ ಬಚಾವೋ ಅಭಿಯಾನದ ಹಿನ್ನೆಲೆಯಲ್ಲಿ ಸಾವಯವ ಕಾಫಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರು ಹಾಗೂ ಪ್ರಗತಿಪರ ಬೆಳೆಗಾರರಾದ ಮೂಡಿಗೆರೆ ತಾಲೂಕು ದೇವವೃಂದದ ಎಂಜೆ ದಿನೇಶ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ.
1: ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚೆಗೆ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರು ಒಂದು ಅಭಿಯಾನವನ್ನು ಘೋಷಣೆಯನ್ನು ಮಾಡಿದರು. ಕೃಷಿಗೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾದಂತಹ ಒಂದು ಘೋಷಣೆ ಇದಾಗಿತ್ತು. ಈ ಸಾಲಿನಲ್ಲಿ ಮುಂಗಾರು ಹಂಗಾಮು ಪ್ರಾರಂಭವಾಗುವ ಸಂದರ್ಭದಲ್ಲಿ ಖೇತಿ ಬಚಾವೋ ಅಭಿಯಾನವನ್ನು ದೇಶದಾದ್ಯಂತ ಮಾಡಬೇಕು ಅಂಥೇಳಿ ಅವರು ಕರೆಯನ್ನು ನೀಡಿದರು. ನಮ್ಮ ಕೃಷಿ ಉಳಿಯಬೇಕು, ಕೃಷಿ ಉಳಿಯಬೇಕು ಅಂತ ಹೇಳಿದರೆ ನಮ್ಮ ಮಣ್ಣು ಉಳಿಬೇಕು. ಈ ನಿಟ್ಟಿನಲ್ಲಿ ಮಣ್ಣನ್ನು ಉಳಿಸಿ ಅನ್ನುವಂತಹ ಒಂದು ಸಂದೇಶವನ್ನು ಅವರು ನೀಡಿದರು. ಇತ್ತೀಚೆಗೆ ನಮ್ಮ ದೇಶದಲ್ಲಿ ಕೃಷಿಯಲ್ಲಿ ಬಳಕೆ ಮಾಡ್ತಾ ಇರತಕ್ಕಂತಹ ಅನೇಕ ರಾಸಾಯನಿಕಗಳು, ಕೀಟನಾಶಕಗಳು, ರೋಗನಾಶಕಗಳು, ಕಳೆನಾಶಕ ಮತ್ತಿತರೆ ಏನು ಈ ರಾಸಾಯನಿಕಗಳ ಬಳಕೆ ಆಗ್ತಾ ಇದೆಯೋ, ಇದು ನಮ್ಮ ಮಣ್ಣಿನಲ್ಲಿ, ಪರಿಸರದಲ್ಲಿ, ನೀರಿನಲ್ಲಿ ಬೆರೆತು ಮಾಲಿನ್ಯಕ್ಕೆ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ಮಣ್ಣು ಕೂಡ ಸತ್ವವನ್ನು ಕಳೆದುಕೊಳ್ತಾ ಇದೆ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ. ಇದು ತಪ್ಪಬೇಕು ಅನ್ನುವಂತಹ ಸಂದೇಶವನ್ನು ಅವರು ನೀಡಿದರು. ಅದನ್ನು ತಪ್ಪಿಸುವ ಸಲುವಾಗಿ ನಾವು ಏನೆಲ್ಲ ಮಾಡಬೇಕು ಅನ್ನುವಂಥದ್ದನ್ನು ಕೂಡ ವಿವರವಾಗಿ ಅವರು ಹೇಳಿದರು. ಈ ವಿಚಾರವನ್ನು ಕೃಷಿಕರಿಗೆ ತಲುಪಿಸುವ ನಿಟ್ಟಿನಲ್ಲಿ ನಮ್ಮ ಕೃಷಿ ವಿಜ್ಞಾನಿಗಳು, ಕೃಷಿ ಅಧಿಕಾರಿಗಳು, ಕೃಷಿ ಸಂಬಂಧಿತ ಸಂಸ್ಥೆಗಳು ಕಳೆದ 15 ದಿವಸಗಳಲ್ಲಿ ಸಾಕಷ್ಟು ಕೆಲಸವನ್ನು ಕೂಡ ಮಾಡಿದರು. ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು 15 ದಿವಸಕ್ಕೆ ಸೀಮಿತವಾದಂತಹ ಒಂದು ಅಭಿಯಾನ ಅಲ್ಲ. ಇದು ನಮ್ಮ ಜೀವನ ಪೂರ್ತಿ ನಡೆಯಬೇಕಾದಂತಹ, ವರ್ಷಪೂರ್ತಿ ಇರಬೇಕಾದಂತಹ ಒಂದು ಅಭಿಯಾನ. ನಾನು ಈ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಕಾಫಿ ಮಂಡಳಿಯ ಅಧ್ಯಕ್ಷರಾದ ಎಂ ಜೆ ದಿನೇಶ್ ಅವರನ್ನು ನಾನು ಮಾತನಾಡಿಸ್ತಾ ಇದ್ದೇನೆ. ಯಾಕೆ ಅವರನ್ನು ಆಯ್ಕೆ ಮಾಡಿಕೊಂಡು ಮಾತನಾಡಿಸ್ತಾ ಇದ್ದೇನೆ ಅಂತ ಹೇಳಿದರೆ, ಅವರು ಸಾವಯವ ಕಾಫಿ ಕೃಷಿಗೆ ಹೆಚ್ಚು ಒತ್ತನ್ನು ನೀಡಿರುವಂಥವರು. ಸಾವಯವ ಪದ್ಧತಿಯಲ್ಲಿ ಕಾಫಿಯನ್ನು ಬೆಳೆದು ಅದರ ಮಾರಾಟವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇವರು ಹೆಚ್ಚು ಸೂಕ್ತ ಅನ್ನುವಂಥ ಉದ್ದೇಶದಿಂದ ಅವರನ್ನು ಮಾತನಾಡಿಸ್ತಿದ್ದೇನೆ. ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ಈಗ ದಿನೇಶ್ ಸರ್ ಅವರು ನನ್ನ ಜೊತೆಗೆ ಇದ್ದಾರೆ. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
2: ನಮಸ್ಕಾರ ಮಧುಸೂದನ್ರವರೇ.
1: ಇತ್ತೀಚೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಖೇತಿ ಬಚಾವೋ ಅಭಿಯಾನವನ್ನು ಮಾಡಿ ಅಂಥೇಳಿ ಕರೆಯನ್ನು ನೀಡಿದರು. ತಮಗೆ ಕಾಫಿ ಬೆಳೆಗಾರರಾಗಿ, ಕಾಫಿ ಮಂಡಳಿಯ ಅಧ್ಯಕ್ಷರಾಗಿ ಈ ಒಂದು ಅಭಿಯಾನದ ಬಗ್ಗೆ ಏನನ್ಸುತ್ತೆ?
2: ನಮ್ಮ ದೇಶದ ಹೆಮ್ಮೆಯ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಒಂದು ಕರೆಯನ್ನು ಕೊಟ್ಟಿದ್ದಾರೆ, ಖೇತಿ ಬಚಾವೋ. ಅದು ಎಲ್ಲ ರೀತಿಯ ಕೃಷಿಗೆ ಒಳಗೊಂಡು ಅದನ್ನು ಯಾವ ರೀತಿ ನಾವು ಮುಂದಿನ ದಿವಸಗಳಲ್ಲಿ ಮಣ್ಣಿನ ಸಂರಕ್ಷಣೆಯಿಂದ ಹಿಡಿದು ಮಾರುಕಟ್ಟೆಯವರೆಗೂ ಯಾವ ರೀತಿ ಯೋಚನೆ ಮಾಡಬೇಕು ಅನ್ನೋದು ಒಂದು ಕೆಲವು ವಿಚಾರಗಳಗೊಂಡ ಒಂದು ಕಾರ್ಯಕ್ರಮ. ಈ ದಿಕ್ಕಿನಲ್ಲಿ ಕಾಫಿ ಮಂಡಳಿಯು ಅನೇಕ ಕೆಲಸಗಳನ್ನು ಮಾಡ್ತಾ ಇದೆ. ಬಹುಶಃ ಅದಕ್ಕಿಂತ ಮುಂಚೆ ಕಾಫಿ ಮಂಡಳಿಯ ಜೊತೆಗೆ ನಾನು ಪ್ರತ್ಯೇಕವಾಗಿ ಒಂದು ಸರ್ಟಿಫೈಡ್ ಆರ್ಗ್ಯಾನಿಕ್ ಕಾಫಿಯನ್ನು ನನ್ನ ತೋಟಗಳಲ್ಲಿ ಬೆಳೀತಾ ಇದ್ದಾರೆ. ಇವತ್ತು ಮಧುಸೂದನ್ರವರು ನಮ್ಮ ತೋಟಕ್ಕೆ ಬಂದು ಇಲ್ಲಿ ಅದನ್ನು ವೀಕ್ಷಣೆ ಮಾಡಿ ಇವತ್ತು ಈ ಒಂದು ಪ್ರಸಾರವನ್ನು ಮಾಡ್ತಾ ಇದ್ದಾರೆ. ಅದು ಬಹಳ ಅರ್ಥಪೂರ್ಣವಾಗಿದೆ, ಯಾಕೆಂದರೆ ಎಲ್ಲೋ ಒಂದು ಕಡೆ ನಾವು ಸ್ಟುಡಿಯೋದಲ್ಲಿ ಮಾಡೋದಕ್ಕೂ ಬಂದು ನಮ್ಮ ನಮ್ಮ ಖೇತಿ ಅಂದರೆ ನಮ್ಮ ಕೃಷಿಯಲ್ಲಿ ಎಲ್ಲಿ ತೊಡಗಿರ್ತೀವಿ ಅಲ್ಲಿ ರೆಕಾರ್ಡ್ ಮಾಡಿ ಅಲ್ಲಿಂದ ಅದನ್ನು ಪ್ರಸಾರ ಮಾಡಿದರೆ ಆ ಕಾರ್ಯಕ್ರಮಕ್ಕೆ ಹೆಚ್ಚು ಅರ್ಥಪೂರ್ಣ ಆಗಿರುತ್ತೆ. ಹಾಗಾಗಿ ಮಧುಸೂದನರವರಿಗೆ ಮೊದಲಿಗೆ ವಂದನೆಗಳು ಮತ್ತು ಅಭಿನಂದನೆಗಳು. ನಾನು ಸುಮಾರು 8-10 ವರ್ಷಗಳ ಹಿಂದೆ ಕಾಫಿ ಕೃಷಿಯನ್ನು ಮಾಡುವ ಸಂದರ್ಭಗಳಲ್ಲಿ ನಾನು ಯಾಕೆ ಸ್ವಲ್ಪ ಮಟ್ಟದ ನನ್ನ ತೋಟದ ಕೆಲವು ಭಾಗ ಒಂದು ಸಾವಯವ ಕೃಷಿಯನ್ನು ಏಕೆ ಮಾಡಬಾರದು ಅನ್ನುವ ಒಂದು ತೀರ್ಮಾನವನ್ನು ತೆಗೆದುಕೊಂಡು ನಾನು ವಿಶೇಷವಾಗಿ ಅರೇಬಿಕ ಕಾಫಿಯಲ್ಲಿ ಸಾವಯವ ಕೃಷಿಯನ್ನು ಸುಮಾರು 8 ಎಕರೆಗಳಲ್ಲಿ ಒಂದು ಪ್ರಾಯೋಗಿಕವಾಗಿ ಮಾಡಿದೆ. ಕಾರಣ ಇಷ್ಟೇ, ನಾವು ಮಣ್ಣನ್ನು ಸಂರಕ್ಷಣೆ ಮಾಡಬೇಕು ಮತ್ತು ಮುಂದಿನ ದಿವಸಗಳಲ್ಲಿ ರಾಸಾಯನಿಕ ಗೊಬ್ಬರಗಳಿಗೆ ತೊಂದರೆ ಆದರೆ ಪರ್ಯಾಯ ಚಿಂತನೆಗಳೇನು ಮಾಡಬೇಕು ಅಂತ ನನ್ನ ಒಂದು ನಿಲುವು. ಆ ನಿಲುವಿಗೆ

ಪೂರ್ವಕವಾಗಿ ನಾನು ಸುಮಾರು 8 ವರ್ಷಗಳ ಹಿಂದೆ ಎಲ್ಲ ಗಿಡಗಳನ್ನು ತೆಗೆದುಬಿಟ್ಟು ಹೊಸದಾಗಿ ಕಾಫಿಯ ಬ್ಲಾಕನ್ನು ಪ್ರಾರಂಭ ಮಾಡಿದೆ. ಹಳೆ ಗಿಡಗಳನ್ನು ತೆಗೆದುಕೊಳ್ಳುವಾಗ ನಾನು ಅನೇಕ ರಿಸರ್ಚ್ ಸ್ಟೇಷನ್ ಅಥವಾ ಸಂಶೋಧನಾ ಕೇಂದ್ರಗಳಿಗೆ ಭೇಟಿ ನೀಡಿ ಯಾವ ವೆರೈಟಿಗಳು ಸೂಕ್ತ ಅನ್ನೋದನ್ನು ಕೇಳದೆ ಮತ್ತೆ ಅದಕ್ಕೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಏನಾದರೂ ಇದೆಯಾ ಅಂತ ಕೇಳಿದಾಗ ಎಲ್ಲೂ ಯಾವ ಸಂಶೋಧನಾ ಕೇಂದ್ರದಲ್ಲೂ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಇರಲಿಲ್ಲ. ಹಾಗಾಗಿ ನಾನೇ ಸ್ವತಃ ಸುಮಾರು 5-6 ವೆರೈಟಿಗಳನ್ನು ಬೇರೆ ಬೇರೆ ಬ್ಲಾಕಲ್ಲಿ ಸಾವಯವ ಕಾಫಿಯನ್ನು ಬೆಳಿಬೇಕು ಅನ್ನೋ ಗಿಡಗಳನ್ನು ಆಯ್ಕೆ ಮಾಡಿಕೊಂಡು 6 ವೆರೈಟಿಯ 6 ಬ್ಲಾಕಲ್ಲಿ 8 ಎಕರೆ ಒಳಗಡೆ ಈ ಪ್ರಯೋಗವನ್ನು ಪ್ರಾರಂಭ ಮಾಡಿದೆ. ಈ ಪ್ರಯೋಗದಲ್ಲಿ ಸುಮಾರು 5-6 ವರ್ಷ ಆದಮೇಲೆ ನನಗೆ ಗೊತ್ತಾಯಿತು ಕೆಲವು ವೆರೈಟಿಗಳು ಸ್ಪಂದನೆ ಮಾಡಲ್ಲ ಅನ್ನೋದೊಂದು ಗೊತ್ತಾಯಿತು. ಆಗ ಯೋಚನೆ ಬಂದಿದ್ದು ನಮ್ಮ ಚಂದ್ರಗಿರಿ ಮತ್ತು ಹೇಮಾವತಿ ನಮ್ಮ ಸಾವಯವ ಕೃಷಿಗೆ ಹೆಚ್ಚು ಸ್ಪಂದನೆ ಮಾಡುತ್ತೆ ಮತ್ತು ಅದು ಪೂರಕವಾಗಿ ಬೆಳೆಗಳಲ್ಲಿರ್ಬೋದು ಉತ್ತಮ ಬೆಳೆಗಳನ್ನು ಕೊಡುವ ದಿಕ್ಕಿನಲ್ಲಿ ಕೆಲಸ ಮಾಡಿದ್ದನ್ನು ಅಬ್ಸರ್ವ್ ಮಾಡಿ ಈಗ ಅದನ್ನು ಸಂಪೂರ್ಣವಾಗಿ ಗ್ರ್ಯಾಜುವಲಿ ನಾನು ಚಂದ್ರಗಿರಿಗೆ ಅದನ್ನು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಇದು ನನ್ನ ಕಾಫಿಯ ಬೇಸಿಕ್ ಸ್ಟಡಿ. ಆದರೆ ನಮಗೆ ಅನೇಕ ಸಂದರ್ಭಗಳಲ್ಲಿ ನೀವು ಕೇಳ್ಬೋದು, ನಿಮ್ಮ ಪ್ರಶ್ನೆ ಏನು ಬರುತ್ತೆ ಅಂದರೆ ಸಾವಯವ ಕಾಫಿಯಲ್ಲಿ ರಾಸಾಯನಿಕ ಕಾಫಿಯಷ್ಟೇ ಕಾಫಿ ಬರುತ್ತಾ ಅನ್ನೋದು ಮೊದಲ ಪ್ರಶ್ನೆ ಆಗಿರುತ್ತೆ. ಆದರೆ ಅದು ಅಂತೂ ಖಂಡಿತ ಇಲ್ಲ. ಸಾವಯವ ಕಾಫಿಯಲ್ಲಿ ಬೆಳೆ ಕಡಿಮೆ ಆಗುತ್ತೆ ಆದರೆ ಬೆಲೆ ಜಾಸ್ತಿ ಸಿಗುತ್ತೆ. ಆದರೆ ಬೆಲೆ ಎಲ್ಲಿ ಸಿಕ್ಕುತ್ತೆ ಅಂದರೆ ಪ್ರಯತ್ನ ಪಟ್ಟು ಮಾರುಕಟ್ಟೆಯನ್ನು ಹುಡುಕೊಂಡು ಹೋದ್ರೆ ಮಾತ್ರ ಬೆಲೆ ಸಿಕ್ಕುತ್ತೆ. ಸಾವಯವ ಕಾಫಿಯನ್ನು ಬೆಳೆದ ತಕ್ಷಣ ಬೆಲೆ ಸಿಕ್ಕಲ್ಲ. ಸೊ ಆ ದಿಕ್ಕಿನಲ್ಲೂ ನಾನು ಮಾರುಕಟ್ಟೆಯ ಪ್ರಯತ್ನವನ್ನು ಮಾಡಿದಾಗ ಮತ್ತು ನನ್ನ ಕಾಫಿಯನ್ನು ಒಂದು ಕಪ್ ಸ್ಕೋರನ್ನು ಮಾಡಿದಾಗ ಸುಮಾರು 86 ಅರೇಬಿಕ ಪಾರ್ಚ್ಮೆಂಟ್ಗೆ ಮತ್ತು ಅರೇಬಿಕ ನ್ಯಾಚುರಲ್ಸ್ ಅಂದರೆ ಚೆರಿಯನ್ನು ಹದವಾಗಿ ನೆರಳಿನಲ್ಲಿ ಒಣಗಿಸಿ ಒಂದು ಶೇಡ್ ಇದರಲ್ಲಿ ಪ್ಯಾಟರ್ನಲ್ಲಿ ಒಣಗಿಸಿದಾಗ ಸುಮಾರು 88 ಕಪ್ ಸ್ಕೋರ್ ಬಂತು. ಅಂದರೆ ಅದು ದೇವರುಂದದಲ್ಲಿ ಬೆಳೆದ ಕಾಫಿ ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟವನ್ನು ಹೊಂದಿದೆ ಅಂತಾಯಿತು. ಅಂದರೆ ಗುಣಮಟ್ಟವನ್ನು ಪಡೆಯುವುದು ಎಲ್ಲಿ ಅಂದರೆ ನಾವು ಕಾಫಿ ಹಣ್ಣನ್ನು ಕೊಯ್ಲು ಮಾಡುವ ಹಂತದಿಂದ ಅದನ್ನು ಹೇಗೆ ನಾವು ಪ್ಯಾಕಿಂಗ್ ಮಾಡಿ ಅದನ್ನು ಡೆಲಿವರ್ ಮಾಡ್ತೀವಿ ಅಲ್ಲಿವರೆಗೂ ಗುಣಮಟ್ಟವನ್ನು ಕಾಪಾಡಿದರೆ ಮಾತ್ರ ನಮ್ಮ ಕಾಫಿಗೆ ಉತ್ತಮ ಬೆಲೆ ಬರುತ್ತೆ ಮತ್ತು ಆ ಬೆಳೆಯ ಹಾಗೆ ಒಂದು ಹೊಸ ದೃಷ್ಟಿಕೋನವನ್ನು ಕೊಟ್ಟ ಆಗುತ್ತೆ. ಬಳಕೆದಾರರಿಗೆ ಈ ರೀತಿಯಾದ ವಿಭಿನ್ನ ಕಾಫಿಯನ್ನು ಸವಿಯುವ ಅವಕಾಶಗಳು ಜಾಸ್ತಿ ಇರುತ್ತೆ. ಈ ದಿಕ್ಕಿನಲ್ಲಿ ನಾನು ಇತ್ತೀಚೆಗೆ ಕೆಲವು ಸ್ನೇಹಿತರೊಂದಿಗೆ ಕಾಫಿಯನ್ನು ನಮ್ಮ ಕಾಫಿಯನ್ನು ಮತ್ತು ತಾವೆಲ್ಲ ಕೇಳಿರ್ಬೋದು ಪ್ರಪಂಚದ ಅತ್ಯುತ್ತಮ ಕಾಫಿ ಅಂದರೆ ಗೀಶಾ ಕಾಫಿ, ಪನಾಮದಲ್ಲಿ ಬೆಳೆಯುವ ಗೀಶಾ ಕಾಫಿಯ ಜೊತೆಗೆ ಇವೆರಡನ್ನ ಕ್ವಾಲಿಟಿಯನ್ನು ಅಥವಾ ಅದನ್ನ ಟೇಸ್ಟನ್ನು ನಾವು ನೋಡಿದಾಗ ಭಾರತೀಯ ಕಾಫಿ ಎಲ್ಲೂ ಗೀಶಾ ಕಾಫಿಗೆ ಕಡಿಮೆ ಇಲ್ಲ. ಆದರೆ ಮಾರುಕಟ್ಟೆಯ ಕೊರತೆ ಇದೆ, ಮಾರುಕಟ್ಟೆಯನ್ನು ಮಾಡುವ ರೀತಿ ನಮ್ಮದು ಸರಿ ಇಲ್ಲ. ಆ ದಿಕ್ಕಿನಲ್ಲೂ ಬಹುಶಃ ಮುಂದಿನ ದಿವಸಗಳಲ್ಲಿ ಕಾಫಿ ಮಂಡಳಿ ಈಗಾಗಲೇ ಅದರ ಬಗ್ಗೆ ತಯಾರಾಗಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ನಾನು ವಿವಿಧ ಬಗೆಯ ಇನ್ಪುಟ್ಗಳನ್ನು ಮಾಡ್ತಾ ಇದ್ದೀನಿ. ನಮ್ಮದು ನ್ಯಾಚುರಲ್ ಫಾರ್ಮಿಂಗ್ ಅಲ್ಲ, ಯಾಕೆಂದರೆ ಕಾಫಿಯಲ್ಲಿ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಹೋದರೆ ನಿಮಗೆ ಗುಣಮಟ್ಟದಲ್ಲಿ ವ್ಯತ್ಯಾಸಗಳು ಬರುತ್ತೆ. ಯಾಕೆಂದರೆ ಕಾಫಿಯಲ್ಲಿ ನೀವು ನ್ಯೂಟ್ರೀಷಿಯನ್ ಮ್ಯಾನೇಜ್ಮೆಂಟ್ ತುಂಬ ಇಂಪಾರ್ಟೆಂಟು. ಯಾಕೆಂದರೆ ನ್ಯೂಟ್ರೀಷಿಯನ್ ಚೆನ್ನಾಗಿದ್ದರೆ ಆರ್ಗ್ಯಾನಿಕ್ ಆಗಲಿ ಕೆಮಿಕಲ್ ಆಗಲಿ ನ್ಯೂಟ್ರೀಷಿಯನ್ ಚೆನ್ನಾಗಿದ್ದರೆ ಅಲ್ಲಿ ನಿಮಗೆ ಕೊನೆಯ ಹಂತದ ಗುಣಮಟ್ಟದ ಕಾಫಿಯನ್ನು ಕುಡಿಯುವವರಿಗೆ ತಲುಪಿಸಲು ನಾವು ಯಶಸ್ವಿ ಆಗ್ತೀವಿ. ಆ ದಿಕ್ಕಿನಲ್ಲಿ ಅನೇಕ ಪ್ರಯೋಗಗಳನ್ನು ಸುಮಾರು 4-5 ಕಂಪ್ನಿಗಳು ನಮ್ಮ ತೋಟಗಳಲ್ಲಿ ನಿರಂತರವಾಗಿ ಎಕ್ಸ್ಪೆರಿಮೆಂಟನ್ನು ಮಾಡ್ತಾ ಇದ್ದೀವಿ. ಅದು ಸಾವಯವ ಬ್ಲಾಕಲ್ಲಿ ಮಾತ್ರ. ಏಕೆಂದರೆ ಸಾವಯವದಲ್ಲಿ ಎಲ್ಲೂ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇಲ್ಲ. ಇತ್ತೀಚೆಗೆ CCRIಗೆ ನಾನು ಅಧ್ಯಕ್ಷನಾದ ಮೇಲೆ ಒಂದು ಟಾಸ್ಕನ್ನು ಕೊಟ್ಟಿದ್ದೀವಿ, ಒಂದು ಸಾವಯವ ಬೆಳೆಗಾರರಿಗೆ ನಾವು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸನ್ನು ಕೊಡಬೇಕು. ಹೇಗೆ ಕನ್ವೆನ್ಷನಲ್ ಕಾಫಿ ಬೆಳೆಗಾರರಿಗೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸ್ ಇದೆ, ಅದೇ ರೀತಿ ಸಾವಯವ ಕಾಫಿ ಬೆಳೆಗಾರರಿಗೂ ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸನ್ನು ಮಾಡಿಕೊಟ್ಟರೆ, ಒಂದು ಸಂಶೋಧನಾತ್ಮಕವಾಗಿ ಮಾಡಿಕೊಟ್ಟರೆ ನಮ್ಮ ಗುಣಮಟ್ಟದ ಕಾಫಿಯನ್ನು ಇನ್ನೂ ಅದ್ಭುತವಾದ ಗುಣಮಟ್ಟವನ್ನು ಪಡಿಬೋದು. ಆ ದಿಕ್ಕಿನಲ್ಲಿ ಸಂಶೋಧನಾ ಸಂಸ್ಥೆ, ನಮ್ಮ ಸಂಶೋಧನಾ ಸಂಸ್ಥೆ CCRI ಅದರ ಬಗ್ಗೆ ಕೆಲಸವನ್ನು ಮಾಡ್ತಾ ಇದೆ. ಯಾಕೆ ಈ ಕೆಲಸವನ್ನು ಜೋಡಿಸ್ಕೊಂಡು ಅಂದರೆ, ಭಾರತದಲ್ಲಿ ಸುಮಾರು 4.5 ಲಕ್ಷ ಜನ ಕಾಫಿ ಬೆಳೆಗಾರರಿದ್ದೀವಿ. ಅದರಲ್ಲಿ 2.5 ಲಕ್ಷ ಜನ ಸಾವಯವ ಕಾಫಿಯನ್ನು ಬೆಳೀತಾ ಇದ್ದಾರೆ. ಅದರಲ್ಲಿ ಸಾವಯವ ಅನ್ನೋದಕ್ಕಿಂತ ನ್ಯಾಚುರಲ್ ಫಾರ್ಮಿಂಗಿಂದ ಬೆಳೀತಾ ಇದ್ದಾರೆ. ಸೊ ಅಲ್ಲಿ ನಾನು ಅರಕು ಮತ್ತು ನಾರ್ತ್ ಈಸ್ಟ್ ರಾಜ್ಯಗಳಿಗೆ ಹೋದಾಗ ಅವರೆಲ್ಲರೂ ಸಾವಯವ ಕಾಫಿಯನ್ನು ಬೆಳೀತಾ ಇದ್ದಾರೆ. ಆದರೆ ಗುಣಮಟ್ಟದಲ್ಲಿ ಒಂದಷ್ಟು ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದೀವಿ. ಮತ್ತು ಅವರ ಪ್ರೊಡಕ್ಟಿವಿಟಿ ತುಂಬ ಕಡಿಮೆ ಇದೆ. ಅವರ ಪ್ರೊಡಕ್ಟಿವಿಟಿ ಸುಮಾರು 2.5 ಲಕ್ಷ ಸಾವಯವ ಬೆಳೆಗಾರರು ಕೇವಲ 15,000 ಟನ್ನನ್ನು ಕಾಫಿಯನ್ನು

0: ಪ್ರೊಡಕ್ಷನ್ ಮಾಡ್ತಾ ಇದ್ದಾರೆ ಭಾರತಾದ್ಯಂತ. ನಾವು ಕನ್ವೆನ್ಷನಲ್ ಕಾಫಿ, ನಾವು ಇನ್ನು ಉಳಿದ 2 ಲಕ್ಷ ಜನ ಸುಮಾರು 3.5 ಲಕ್ಷ ಟನ್ ಕಾಫಿಯನ್ನು ಬೆಳೀತಿದ್ದೀವಿ. ನೋಡಿ ವ್ಯತ್ಯಾಸಗಳನ್ನು. ನಮ್ಮ ಗುರಿ ಇನ್ನು ಏನಿದೆ ಅಂದರೆ ಆಂಧ್ರಪ್ರದೇಶದಲ್ಲಿ ಆರ್ ಬಿ ನಗರದಲ್ಲಿ ನಮ್ಮ CCRN ಸಬ್ಸ್ಟೇಷನ್ ಪ್ರಾರಂಭ ಆಗಿ 50 ವರ್ಷ ಆಗುತ್ತೆ. ಆ 50 ವರ್ಷದ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಹೊಸ ಪ್ಯಾಕೇಜ್ ಆಫ್ ಪ್ರಾಕ್ಟೀಸನ್ನು ಅಲ್ಲಿಯ ರೈತರಿಗೆ ಕೊಟ್ಟು ಸುಮಾರು 50,000 ಟನ್ ಕಾಫಿಯನ್ನು ನಾವು 2047 ಬೆಳೆದು ಭಾರತದ ಕಾಫಿಗೆ ಹೊಸ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡಿ ಹೊಸ ಮಾರುಕಟ್ಟೆಯ ಒಂದು ಸೃಷ್ಟಿಯನ್ನು ಮಾಡಬೇಕು ಅಂತ ನಿರಂತರವಾಗಿ ಈ ಪ್ರಯತ್ನದಲ್ಲಿ ನಾವಿದ್ದೀವಿ. ಹಾಗಾಗಿ ಸಾವಯವ ಕಾಫಿ ನೀವು ಯಾರಾದರೂ ಹೆಚ್ಚು ಬೆಳಿಬಹುದು ಅನ್ನೋದು ಸುಳ್ಳು. ಆದರೆ ಆವರೇಜ್ ಪ್ರೊಡಕ್ಷನ್ನು ಮತ್ತು ಕಾಯಿಲೆ ಮುಕ್ತವಾಗಿ ಇರುತ್ತೆ. ಏಕೆ ನನ್ನ ತೋಟದಲ್ಲಿ ಬೋರರ್ ಕಡಿಮೆ, ನನ್ನ ತೋಟದಲ್ಲಿ ಕಮಚಿಗರು ಅದನ್ನು ನಮ್ಮ ಕಾರ್ಮಿಕರು ತೆಗೆಯುವಾಗ ಅದು ಗಟ್ಟಿ ಇದೆ ಅಂತ ಹೇಳ್ತಾರೆ ಕಮಚಿಗರು. ಅದೇ ಕೆಮಿಕಲ್ ಇರುವ ತೋಟದಲ್ಲಿ ಕಮಚಿಗರು ಬಹಳ ಈಸಿಯಾಗಿ ಬರುತ್ತೆ. ಅಂದರೆ ಯಾವಾಗ ಸಾವಯವ ಇರುತ್ತೆ ಅದು ಅಲ್ಲಿ ಎಲ್ಲ ಥರ ಗಟ್ಟಿತನವನ್ನು ಹೊಂದಿರುತ್ತೆ ಅನ್ನೋದು ಅದರ ಅರ್ಥ. ಹಾಗಾಗಿ ನಾವು ಈಗ ಹಲವಾರು ಸಂದರ್ಭಗಳಲ್ಲಿ ಜೀವಾಮೃತ ಕೊಡುವಾಗ ಕೆಮಿಕಲ್ ತೋಟದಲ್ಲಿ ಜೀವಾಮೃತ ಕೊಟ್ಟಾಗ ಮತ್ತು ಸಾವಯವ ಬ್ಲಾಕಲ್ಲಿ ಕೊಟ್ಟಾಗ ವ್ಯತ್ಯಾಸಗಳನ್ನು ಬಹಳ ಅದ್ಭುತವಾಗಿ ನೋಡಬಹುದು. ಜೀವಾಮೃತ ಕೊಟ್ಟ ತಕ್ಷಣ ಸಾವಯವ ಮಣ್ಣಿನಿಂದ ಸಾಕಷ್ಟು ಎರೆಹುಳುಗಳು ಬರ್ತವೆ. ಅದೇ ನೀವು ಕೆಮಿಕಲ್ ರಾಸಾಯನಿಕ ಗೊಬ್ಬರ ಹಾಕಿದ ತೋಟದಲ್ಲಿ ಆ ರೀತಿ ಆಗಲ್ಲ. ಇವೆಲ್ಲ ನಾವು ನಮ್ಮ ಕಾರ್ಮಿಕರೊಂದಿಗೆ ಕೂತ್ಕೊಂಡು ಆ ಕೆಲಸವನ್ನು ಮಾಡುವಾಗ ಅಬ್ಸರ್ವ್ ಮಾಡಿದಾಗ ಇವೆಲ್ಲ ಹೊಸ ಹೊಸ ರೀತಿಯ ಅನುಭವಗಳನ್ನು ಪಡೆದುಕೊಳ್ಬೋದು. ಒಟ್ಟಾರೆ ಕೃಷಿಯಲ್ಲಿ ಹೇಗಿರಬೇಕು ಅಂದರೆ ನಾವು ಸಂಶೋಧಕರಾಗಿರಬೇಕು ಮತ್ತು ಆ ಸಂಶೋಧನೆಗೆ ಮನಸ್ಸಿಟ್ಕೊಳ್ಬೇಕು. ನಾವು ನಮ್ಮ ಕಣ್ಣನ್ನು ಬಿಟ್ಟು ಬೇರೆ ಬೇರೆ ರೀತಿಯ ಆಗುಹೋಗುಗಳ ಬಗ್ಗೆ, ನಮ್ಮ ಪರಿಸರದಲ್ಲಿ ಆಗುಹೋಗುಗಳ ಬಗ್ಗೆ ನಿರಂತರ ಅಧ್ಯಯನ ಇದ್ದರೆ ಮಾತ್ರ ನಾವು ನಮ್ಮ ಕೃಷಿಯನ್ನು ಅತ್ಯಂತ ಹೆಚ್ಚು ಒಪ್ಪಿಕೊಳ್ಳಬಹುದು ಮತ್ತು ಅದನ್ನು ಒಪ್ಪಿಕೊಳ್ಳಬಹುದು. ಇಲ್ಲದಿದ್ದರೆ ಕೃಷಿ ಅಂದರೆ ನಾವು ಅನೇಕ ಸಂದರ್ಭಗಳಲ್ಲಿ ಇದು ಯಾಕೆ ಬೇಕಪ್ಪ, ಇವತ್ತಿನ ಅನೇಕ ಸಮಸ್ಯೆಗಳಿದೆ. ಹೌದು, ಖಂಡಿತ ಸಮಸ್ಯೆಗಳಿದೆ, ಎಲ್ಲರಿಗೂ ಸಮಸ್ಯೆಗಳಿದೆ. ಆದರೆ ಕೃಷಿಗೆ ಸಾಕಷ್ಟು ಸಮಸ್ಯೆಗಳು ಜಾಸ್ತಿ ಇದೆ. ಸರ್ಕಾರದ ಅನೇಕ ಕಾರ್ಯಕ್ರಮಗಳು ಈ ಕೃಷಿ ಸಮಸ್ಯೆಗೆ ಕಾರಣಗಳು ಆಗಿದೆ. ಸೊ ಅವೆಲ್ಲವನ್ನು ಇಟ್ಕೊಂಡು ನಾವು ಅದರೊಂದಿಗೆ ನಮ್ಮ ಕೃಷಿಯನ್ನು ಮಾಡ್ತಾ ಇದ್ದೀವಿ. ಆದರೆ ಈ ಸಮಸ್ಯೆಗಳೊಂದಿಗೆ ಕೃಷಿಯನ್ನು ಮಾಡ್ತಿರೋ ರೈತರಿಗೆ ನನ್ನದೊಂದು ದೊಡ್ಡ ಸಲಾಮಿದೆ. ಯಾಕೆಂದರೆ ಎಲ್ಲವನ್ನು ಮೆಕನೈಸೇಷನ್ ಮಾಡ್ಬೋದು, ಆದರೆ ಕೃಷಿಯನ್ನು ಅದು ಕಾಫಿಯನ್ನು ಸಂಪೂರ್ಣವಾಗಿ ನಾವು ಮೆಕನೈಸೇಷನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ವೃತ್ತಿಯನ್ನು ಕಾರ್ಮಿಕರ ಅವಲಂಬನೆಯೊಂದಿಗೆ ಮಾಡ್ತಾ ಇದ್ದೀವಿ. ಅದನ್ನು ಅದ್ಭುತವಾಗಿ ನಮ್ಮ ಬೆಳೆಗಾರರು ಮಾಡ್ತಾ ಇದ್ದಾರೆ. ಆ ದಿಕ್ಕಿನಲ್ಲೂ ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಹೇಳ್ತೇನೆ.
1: ಸಾಮಾನ್ಯವಾಗಿ ಅಲ್ಪಾವಧಿ ಬೆಳೆಗಳು ಅಂತ ಹೇಳಿ ಏನಿರುತ್ತಾ, ಅವುಗಳನ್ನ ಬೇಗ ನಾವು ಸಾವಯವ ಪದ್ಧತಿಗೆ ತರಬಹುದು ಮತ್ತು ಪ್ರಯೋಗವನ್ನು ಕೂಡ ಮಾಡಬಹುದು. ಕಾಫಿ ಒಂದು ದೀರ್ಘಾವಧಿ ಬೆಳೆ, ಅಲ್ಲಿ ಪ್ರಯೋಗವನ್ನು ಮಾಡಲಿಕ್ಕೆ ಎಲ್ಲರೂ ಕೂಡ ಅಷ್ಟಾಗಿ ಮನಸ್ಸು ಮಾಡೋದಿಲ್ಲ. ನೀವು ಹೇಗೆ ಸಾವಯವದಲ್ಲಿ ಮಾಡಲೇಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದ್ರಿ?
0: ನನ್ನ ಒಂದು ನಿಖರವಾದ ಗುರಿ ಏನಿದೆ ಅಂದರೆ, ಅನೇಕ ಸಂದರ್ಭಗಳಲ್ಲಿ ನಾವು ಸುಭಾಷ್ ಪಾಳೇಕರ್ ಮೆಥಡ್ ಇರಬಹುದು, ಬೇರೆ ಬೇರೆ ರೀತಿಯ ಕೃಷಿಯನ್ನು ಅವರು ತಾವೇ ಹೇಳಿದ್ರಿ, ಅಲ್ಪಾವಧಿ ಬೆಳೆಯಲ್ಲಿ ಆ ಮೆಥಡ್ಗಳು ತುಂಬ ಪ್ರಯೋಜನ ಆಗುತ್ತೆ. ಈಗ ಮಲ್ಚಿಂಗ್, ಸುಭಾಷ್ ಪಾಳೇಕರ್ ಅವರ ಮೆಥಡಲ್ಲಿ ಮಲ್ಚಿಂಗ್ ಭಾಳ ಇಂಪಾರ್ಟೆಂಟ್ ಇದೆ. ಆದರೆ ಮಲೆನಾಡಿನಲ್ಲಿ ಅದು ನಮ್ಮಂಥ ಹೆಚ್ಚು ಮಳೆ ಬೆಳೆ ಪ್ರದೇಶದಲ್ಲಿ ಮಲ್ಚಿಂಗ್ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅಲ್ಲಿ ಮಲ್ಚಿಂಗ್ ಮಾಡಿದರೆ ಮಳೆಗಾಲದಲ್ಲಿ ಅನೇಕ ಸಮಸ್ಯೆಗಳು ಹುಟ್ಟುತ್ತೆ. ಅಂದರೆ ಈಗ ಅವರು ಒಂದು ಬೇಸಿಕ್ ಐಡಿಯಾಸ್ ಕೊಟ್ಟಿದ್ದಾರೆ, ಆ ಐಡಿಯಾದನ್ನು ನಾವು ಹೇಗೆ ನಮಗೆ ಬೇಕು, ನಮ್ಮ ತೋಟಗಳಿಗೆ ಹೇಗೆ ಬೇಕು, ನಮ್ಮ ಬೆಳೆಗೆ ಹೇಗೆ ನಿರ್ವಹಿಸಬೇಕು, ಆ ಮೂಲಕ ನಾವೇನಾದರೂ ಮಾಡಿದರೆ ಮಾತ್ರ ನಾವು ಯಶಸ್ಸನ್ನು ಗಳಿಸ್ಬೋದು. ನಾನು ಸಂಪೂರ್ಣ ಯಶಸ್ಸು ಗಳಿಸಿದ್ದೀನಿ ಅಂತ ಹೇಳ್ತಾ ಇಲ್ಲ. ಆದರೆ ನನ್ನ ಕೊಡುಗೆ ಏನಿರಬೇಕು ಅಂದರೆ, ಅಟ್ಲೀಸ್ಟ್ ನನ್ನ ತೋಟದ ಸ್ವಲ್ಪ ಪಾಲು ಒಳ್ಳೆಯ ಮಣ್ಣನ್ನು ಅಥವಾ ಒಳ್ಳೆಯ ಪರಿಸರವನ್ನು, ಪರಿಸರದೊಂದಿಗೆ ಕೆಲಸವನ್ನು ಮಾಡುವ ಪ್ರಯತ್ನಗಳನ್ನು ತೊಡಗಿದ್ದೀನಿ. ನಾನು ಇದರಲ್ಲಿ ಯಶಸ್ಸಾದರೆ ಅದನ್ನು ಬೇರೆ ತೋಟಗಳಿಗೂ ಎಕ್ಸ್ಪಾನ್ಷನ್ ಮಾಡ್ಬೋದು ಅಂತಲೂ ಚಿಂತನೆ ಇದೆ. ಆದರೆ ನಮಗೆ ಸಮಸ್ಯೆ ಇರೋದಿಲ್ಲ ಅಂದರೆ, ಪ್ರೊಡಕ್ಟಿವಿಟಿನ ಹೇಗೆ ನಾವು ಸಾವಯವದಲ್ಲಿ ಮಾಡಬಹುದು ಜಾಸ್ತಿ ಅನ್ನೋದು ಪ್ರಶ್ನೆ. ನನಗೆ ಅನಿಸಿದ್ದು, ಭಾರತ ನಾವು ಅನೇಕ ವಿಚಾರಗಳಲ್ಲಿ ಬಹಳ ನಮ್ಮ ಪುರಾತನ ಇತಿಹಾಸವನ್ನು ನಮ್ಮ ಗುರು ಪರಂಪರೆಗಳು ತಿಳಿಸಿದ್ದಾರೆ. ಉದಾಹರಣೆಗೆ ಯೋಗ ನಮ್ಮ ಭಾರತದ ಕೊಡುಗೆ, ಹಾಗೆ ನಮ್ಮದು ಆಯುರ್ವೇದ ಭಾರತದ ಕೊಡುಗೆ, ಸಾವಯವ ಭಾರತದ ಕೊಡುಗೆ. ಆದರೆ ಎಲ್ಲಿ ನಮ್ಮ ತಪ್ಪುಗಳಿದೆ ಅಂದರೆ, ಯೋಗ ಇರಬಹುದು, ಆರೋಗ್ಯ ಇರಬಹುದು, ಮತ್ತು ಸಾವಯವ ಕೃಷಿ ಇರ್ಬೋದು, ಇವಕ್ಕೆ ಯಾವುದು ಎಲ್ಲಿಯೂ ನಮಗೆ ಸೈಂಟಿಫಿಕ್ ವ್ಯಾಲಿಡೇಷನ್ ಕಡಿಮೆ ಅಥವಾ ಸಂಶೋಧನೆಗಳು ಕಡಿಮೆ. ನಾವು ಇವನ್ನ ಸಂಶೋಧನೆಗಳ ಮಾಡಿ ಹೇಗೆ ನಾವು ಕನ್ವೆನ್ಷನಲ್ ಮೆಥಡ್ ಅಥವಾ ಬೇರೆ ಕೆಮಿಕಲ್

0: ಕೆಲ ನಾವು ಬೇರೆ ಬೇರೆ ರೀತಿ ಹೇಗೆ ನಾವು ಫಾಸ್ಟ್ ಗ್ರೋ ಆಗಿದ್ದೀವಿ, ನಾವು ಹಸಿರು ಕ್ರಾಂತಿಯನ್ನು ಹೇಗೆ ನಾವು ಜಾಸ್ತಿ ಮಾಡೋದು, ಯಾಕೆಂದರೆ ನಾವು ಕೆಮಿಕಲನ್ನು ಉಪಯೋಗಿಸ್ಬಿಟ್ಟು ನಾವು ಸೆಲ್ಫ್ ಸಫಿಷಿಯೆಂಟ್ ಆದ್ದು ಭಾರತದ ನಮ್ಮ ಫುಡ್ ಪ್ರೊಡಕ್ಟಿವಿಟಿ. ಆದರೆ ನಾವು ನಮ್ಮದೇ ಆದ ಗುರು ಪರಂಪರೆಯಿಂದ ಬಂದ ವಿಚಾರಗಳನ್ನು ನಾವು ಸಂಶೋಧನೆಗೆ ಬಹಳ ಕಡಿಮೆ ಒತ್ತು ಕೊಟ್ಟು ನಾವು ಹೆಚ್ಚು ಪ್ರೊಡಕ್ಟಿವಿಟಿ ಮಾಡೋಕ್ಕಾಗ್ತಿಲ್ಲ. ಆದರೆ ಮುಂದಿನ ದಿವಸಗಳಲ್ಲಿ ಇವತ್ತಿನ ಯುವಕರು ಮತ್ತು ಇವತ್ತಿನ ಸಾಕಷ್ಟು ಸಂಶೋಧನಾ ಕೇಂದ್ರಗಳು ಭಾರತಾದ್ಯಂತ ಈ ಬಗ್ಗೆ ಸಾಕಷ್ಟು ಕೆಲಸವನ್ನು ಮಾಡ್ತಿದೆ. ಮುಂದಿನ ದಿವಸಗಳಲ್ಲಿ ನಮಗೆ ಆ ವಿಶ್ವಾಸ ಇದೆ, ನಮಗೆ ಹೇಗೆ ಬೇರೆ ಸಂಶೋಧನಾ ಕೇಂದ್ರಗಳು ಕೆಲಸ ಮಾಡ್ತಿದೆ ಅದೇ ರೀತಿ ಸಾವಯವ ಇರ್ಬೋದು ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟ ಇರ್ಬೋದು, ಆಯುರ್ವೇದದ ಬಗ್ಗೆ ಇರ್ಬೋದು ಅಥವಾ ಯೋಗ ಇರ್ಬೋದು, ಇವೆಲ್ಲವಕ್ಕೆ ಸಾಕಷ್ಟು ಸಂಶೋಧನಾ ಪೂರಕವಾದ ಚಟುವಟಿಕೆಗಳು ಭಾರತ ನೀಡ್ತಾ ಇದೆ. ಅದು ಬಂದರೆ ನಾವು ಕನ್ವೆನ್ಷನಲ್ ಕಾಫಿ ಏನು ಬೆಳಿತೀವಿ ಅದಕ್ಕೆ 70% ಕಾಫಿಯನ್ನು ನಾವು ಪ್ರೊಡಕ್ಟಿವಿಟಿ ಮಾಡಿದರೆ ನಾವು ಹೆಚ್ಚು ಲಾಭದಾಯಕವಾಗಿರ್ತೀವಿ ಮತ್ತು ವಿಶ್ವಕ್ಕೆ ನಾವು ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟದಂಗೆ ಆಗುತ್ತೆ.
1: ಸಾಮಾನ್ಯವಾಗಿ ಸಾವಯವ ಪದ್ಧತಿ ಏನಿದೆಯೋ ಇದನ್ನು ಇಷ್ಟಪಡುವವರ ಸಂಖ್ಯೆ ಜಾಸ್ತಿ ಇದೆ, ಅದನ್ನು ಮಾಡುವವರ ಸಂಖ್ಯೆಯೂ ಕೂಡ ವೃದ್ಧಿಸುತ್ತೆ. ಆದರೆ ಮಾರುಕಟ್ಟೆ ವಿಷಯ ಬಂದಾಗ ಸ್ವಲ್ಪ ಹಿಂದೇಟ್ ಹೊಡಿತಾರೆ. ಯಾಕೆ ಅಂತ ಅಂದರೆ ಒಳ್ಳೆ ಮಾರುಕಟ್ಟೆ ಇಲ್ಲ ಅನ್ನುವಂಥದ್ದು. ತಾವು ಹೇಳಿದ್ರಿ ಮಾರುಕಟ್ಟೆಯನ್ನು ನಾನೇ ಸೃಷ್ಟಿ ಮಾಡ್ಕೊಂಡೆ ಅನ್ನುವಂಥದ್ದನ್ನು ಹೇಳಿದ್ರಿ. ಈಗ ಸ್ವಲ್ಪ ಅದು ನಿಮಗೆ ಸುಗಮವಾಗಿ ಇರಬಹುದು, ಆದರೆ ಆರಂಭದ ದಿವಸಗಳಲ್ಲಿ ನಿಮಗೂ ಕಠಿಣ ಆಗಿರುತ್ತೆ. ನಿಮ್ಮ ಮಾರುಕಟ್ಟೆಯನ್ನು ನೀವೇ ಹೇಗೆ ಸೃಷ್ಟಿ ಮಾಡ್ಕೊಂಡ್ರಿ?
0: ನಾನು ಪ್ರಾರಂಭ ಮಾಡಿದಾಗ ನನಗೆ ಒಂದು ಡಾಟಾ ಸ್ಟಡಿ ಮೇಲೆ ಯೋಚನೆ ಮಾಡಿದಾಗ ಆರ್ಗ್ಯಾನಿಕ್ ಕನ್ಸ್ಯೂಮರ್ಸ್ ಗ್ರೋತ್ ಆಗ್ತಾ ಇದೆ ಅನ್ನೋದಿದೆ. ಭಾರತ ಇರ್ಬೋದು ಅಥವಾ ವಿಶ್ವದಲ್ಲಿ ಆರ್ಗ್ಯಾನಿಕ್ ಬಳಕೆದಾರರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಆದರೆ ಸಪ್ಲೈ ಆ್ಯಂಡ್ ಡಿಮಾಂಡಿಗೆ ಆ ರೀತಿಯಾದ ಇದಿಲ್ಲ, ಏನು ಗ್ಯಾಪ್ ತುಂಬ ಇದೆ. ಸೊ ಕಾಫಿಯಲ್ಲಂತೂ ಸಾವಯವ ಕಾಫಿ ಮಾರುಕಟ್ಟೆ ಕನ್ಸ್ಯೂಮರ್ಸ್ ಇದ್ದಾರೆ, ಆದರೆ ಅದನ್ನು ಬೆಳೆಯುವವರ ಸಂಖ್ಯೆ ಕಡಿಮೆ ಇದೆ. ನಾನು ಆಂಧ್ರ ಪ್ರದೇಶದ ಉದಾಹರಣೆ ಕೊಟ್ಟೆ, ಆದರೆ ಅವ್ರದ್ದ ಪ್ರೊಡಕ್ಷನ್ ನಾನು ಹೇಳಿದ್ನಲ್ಲ ಬಹಳ ಕಡಿಮೆ ಇದೆ ಅನ್ನೋದನ್ನು. ಅದು ಅವರಿಗೆ ಸುಮಾರು ಅವರು 1 ಎಕರೆಗೆ ನ್ಯಾಚುರಲ್ ಫಾರ್ಮಿಂಗಲ್ಲಿ ಅವರು 50-75 kg ಪಾರ್ಚ್ಮೆಂಟನ್ನು ಅವರು ಕಷ್ಟಪಟ್ಟು ಕೊಯ್ತಾ ಇದ್ದಾರೆ. ಆದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆದರೆ ಮಾರುಕಟ್ಟೆ ಇದೆ. ಉದಾಹರಣೆಗೆ ನಾನು ಆಂಧ್ರ ಪ್ರದೇಶದ ಅರಕು ಯಾವ ಥರ ಬ್ರ್ಯಾಂಡ್ ಆಗಿದೆ, ಅದನ್ನು ಹೇಗೆ ಬ್ರ್ಯಾಂಡ್ ಆಯಿತು ಅಂತ ನಾನು ನಾಂದಿ ಫೌಂಡೇಶನ್ನಿಗೆ ಕಳೆದ ವರ್ಷ ಒಂದು ವಿಸಿಟ್ ಮಾಡಿದ್ದೆ. ನಾಂದಿ ಫೌಂಡೇಶನ್ನು ಅದನ್ನು ಫಂಡ್ ಮಾಡಿದವರು ನಮ್ಮ ಇನ್ಫೋಸಿಸ್ ಇರ್ಬೋದು, ರೆಡ್ಡಿ ಲ್ಯಾಬೊರೇಟ್ರೀಸು, ಮಹೀಂದ್ರಾದವರು ಮತ್ತು ಇವರೆಲ್ಲ ಫಂಡ್ ಮಾಡಿ ಟ್ರೈಬಲ್ ಬೆಳೆಗಾರರಿಗೆ ಅದು ಒಳ್ಳೆಯ ಬೆಲೆ ಸಿಕ್ಕಬೇಕು, ಅದನ್ನು ವಿಶ್ವದ ಮಾರುಕಟ್ಟೆಗೆ ತಲುಪಿಸಬೇಕು ಅಂತ ದೊಡ್ಡ ಉದ್ದೇಶ ಇಟ್ಕೊಂಡು ಅವರೆಲ್ಲ ಫಂಡ್ ಮಾಡಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿದ್ದಾರೆ. ಆ ಸಂಸ್ಥೆಗೆ ಭೇಟಿಯಾದಾಗ ಮಾರುಕಟ್ಟೆಯನ್ನು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಇವತ್ತು ಪ್ಯಾರಿಸಲ್ಲಿ ಅವರು ಮಾರುಕಟ್ಟೆಯನ್ನು ಒಂದು ದೊಡ್ಡ ಕೆಫೆಗಳನ್ನು ಮಾಡಿ ಅರಕು ಇವತ್ತು ತುಂಬ ಅದ್ಭುತವಾದ ಬ್ರ್ಯಾಂಡ್ ಆಗಿದೆ. ಅಂದರೆ ಅವರು ಹೇಗೆ ಬ್ರ್ಯಾಂಡ್ ಮಾಡಿದ್ದಾರೆ ಅಂದರೆ, ಕಾಫಿಯನ್ನು ಅವರು ಹಣ್ಣನ್ನು ಮಾತ್ರ ಪರ್ಚೇಸ್ ಮಾಡೋದು ರೈತರೊಂದಿಗೆ. ಯಾಕೆಂದರೆ ಕಾಫಿಯಲ್ಲಿ ಗುಣಮಟ್ಟದಲ್ಲಿ ವ್ಯತ್ಯಾಸ ಆದರೆ ಬಳಕೆದಾರರು ಅದನ್ನು ಫೈಂಡ್ ಔಟ್ ಮಾಡ್ತಾರೆ. ಹಾಗಾಗಿ ಪ್ರತಿಯೊಬ್ಬ ರೈತನ ಹಣ್ಣನ್ನು ಸುಮಾರು 140 kilometerಯಿಂದ ಹಣ್ಣನ್ನು ತೆಗೆದುಕೊಂಡು ಅವತ್ತೆ ಪ್ರೋಸೆಸ್ ಮಾಡಿ ಹಣ್ಣಿನ ಕ್ವಾಲಿಟಿಗೆ ತಕ್ಕಂತೆ ಬೆಲೆಯನ್ನು ಕೊಡ್ತಾರೆ. ಅಂದರೆ ಈಗ ಹೆಚ್ಚಿನ ಜನ ಟ್ರೈಬಲ್ ಇರೋದ್ರಿಂದ ಅವರು ಒಣಗಿಸುವ ರೀತಿ ಸರಿ ಇರಲ್ಲ ಅನ್ನೋ ಉದ್ದೇಶ ಇಟ್ಕೊಂಡು ನಾಂದಿ ಫೌಂಡೇಶನ್ ತಮ್ಮದೇ ಆದ ಪಲ್ಪಿಂಗ್ ವ್ಯವಸ್ಥೆಗಳು, ಹೈಟೆಕ್, ತಮ್ಮದೇ ಆದ ಸ್ಲೋ ಡ್ರೈಯಿಂಗ್ ಪ್ರೋಸೆಸ್ ಇವೆಲ್ಲವನ್ನು ಹಾಕ್ಕೊಂಡು ಸುಮಾರು 100,000 ಟನ್ ಕಾಫಿಯನ್ನು ದೇಶ ವಿದೇಶಗಳಿಗೆ ಮಾರುಕಟ್ಟೆ ಮಾಡ್ತಾರೆ. ಹಾಗೆ ನಾನು ಏನು ಪ್ರಯತ್ನ ಪಟ್ಟೆ ಅಂದರೆ, ಮಾರುಕಟ್ಟೆಯನ್ನು ಹುಡುಕ್ತಾ ಹೋದಾಗ ಕೆಲವು ಕೆಫೆಗಳನ್ನು ಫೈಂಡ್ ಔಟ್ ಮಾಡಿದೆ. ಯಾಕೆಂದರೆ ಈ ರೆಗ್ಯುಲರ್ ಆರ್ಗ್ಯಾನಿಕ್ ಮಾರ್ಕೆಟ್ ಯಾವ ಥರ ಇದೆ ಅಂದರೆ 20% ಜಾಸ್ತಿ ಕೊಡ್ತಾರೆ ಕನ್ವೆನ್ಷನಲ್ ಕಾಫಿಗಿಂತ. ಆದರೆ ಪ್ರೊಡಕ್ಷನ್ ಎಷ್ಟಿರುತ್ತೆ ಅಂದರೆ 20% ಪ್ರೊಡಕ್ಷನ್ ಇರುತ್ತೆ ಇನ್ನು ಕನ್ವೆನ್ಷನ್ ಕಾಫಿಗೆ ಹೋಲಿಸಿದಾಗ. ಸೊ ಈಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ನಮ್ಮ ಪ್ರಯತ್ನಗಳಿಂದ. ಆದರೆ 20% ಎಕ್ಸ್ಟ್ರಾ ಮಾರುಕಟ್ಟೆ ಕೊಟ್ಟು ಅದನ್ನು ನಮಗೆ ಅಷ್ಟು ಲಾಭದಾಯಕ ಆಗಲ್ಲ, ಮತ್ತು ಯಾರು ಪರ್ಚೇಸ್ ಮಾಡ್ತಾರೆ ಅವರು ಒಳ್ಳೆಯ ಲಾಭವನ್ನು ಮಾಡ್ಕೊಳ್ತಾರೆ. ಹಾಗಾಗಿ ನಾನು ನನ್ನದೇ ದಾರಿ ಇಟ್ಕೊಂಡು ಕೆಲವು ಕೆಫೆಗಳಿಗೆ ಸ್ಯಾಂಪಲ್ಗಳನ್ನು ಕೊಟ್ಟು, ಇವತ್ತು ಚೆನ್ನೈ ಇರ್ಬೋದು, ಹೈದರಾಬಾದ್ ಇರ್ಬೋದು, ಬೇರೆ ಬೇರೆ ಕೆಫೆಗಳಲ್ಲಿ ನಮ್ಮದೇ ಕಾಫಿಯನ್ನು ಅಲ್ಲಿ ಸರ್ವ್ ಮಾಡ್ತಾರೆ, ನಮ್ಮದೇ ಕಾಫಿಯನ್ನು ನಮ್ಮ ತೋಟದ ಎಸ್ಟೇಟ್ ಹೆಸರಿನ ಮುಖಾಂತರ ಸೇಲ್ ಮಾಡ್ತಾರೆ, ನಮಗೂ ಒಳ್ಳೆ ಬೆಲೆ ಕೊಡ್ತಾರೆ, ಹಾಗೆ ಅವರು ಅದ್ಭುತವಾದ ಬೆಲೆಯನ್ನು ತೆಗೆದುಕೊಳ್ತಾರೆ. ಆ ದಿಕ್ಕಿನಲ್ಲಿ ಒಂದು ಸಣ್ಣ ಮಾರುಕಟ್ಟೆ ಪ್ರಯತ್ನ ಮಾಡಿ ಇವತ್ತು ನನಗೆ ಒಳ್ಳೆಯ ಬೆಲೆ ಸಿಗ್ತಾ ಇದೆ. ಆ ದಿಕ್ಕಿನಲ್ಲಿ ನಾನು ನಿರಂತರ ಪ್ರಯತ್ನಗಳು ನನಗೆ ಹೆಲ್ಪ್ ಆಯ್ತು. ಅಂದರೆ ನೀವು ಯಾರೇ ಸಾವಯವ ಕಾಫಿ ಬೆಳೆದ ತಕ್ಷಣ ಬೆಲೆ ಸಿಕ್ಕುತ್ತೆ ಅನ್ನೋ ತಪ್ಪು ಕಲ್ಪನೆ ಇಟ್ಕೊಳ್ಬೇಡಿ. ಮಾರುಕಟ್ಟೆಯನ್ನು ಹುಡುಕುವ ದಾರಿಗಳಿದ್ರೆ ಮಾತ್ರ ಸಾವಯವ ಕೃಷಿಯನ್ನು ಹೆಚ್ಚಾಗಿ ಬೆಳಿಬೋದು. ಬಟ್ ಮಾರುಕಟ್ಟೆ

0: ಮಾರುಕಟ್ಟೆ ಅಂತೂ ಇದೆ. ನಿಮ್ಮ ಯುವಕರನ್ನ ಹೇಗೆ ಬಳಸ್ಕೊಂಡು ಮಾರುಕಟ್ಟೆಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಬೇರೆ ಬೇರೆ ರೀತಿ ಮಾಡ್ತೀರಿ, ಅದರ ಮುಖಾಂತರ ನಾವು ಅಥವಾ ಒಂದು FPOಗಳನ್ನು ಪ್ರಾರಂಭ ಮಾಡಿ ನಮ್ಮದೇ ಆದ ಸಂಸ್ಥೆಗಳನ್ನು ಮಾಡಿ ಅದನ್ನು ಮಾರುಕಟ್ಟೆ ವಿಸ್ತರಣೆಗೆ ಸಾಕಷ್ಟು ಅವಕಾಶಗಳಿದೆ. ಆ ಬಗ್ಗೆ ಕಾಫಿ ಮಂಡಳಿಯು ಸಾಕಷ್ಟು ಸಹಾಯವನ್ನು ನೀಡುತ್ತೆ. ಉದಾಹರಣೆಗೆ FPOಗಳು ಇವತ್ತು ಆಂಧ್ರಪ್ರದೇಶದಲ್ಲಿ ಸುಮಾರು 70-75% ಸಬ್ಸಿಡಿಗಳನ್ನು ಕಾಫಿ ಮಂಡಳಿ ನೀಡಿ ಸಾವಯವ ಕಾಫಿಗೆ ಉತ್ತೇಜನವನ್ನು ನೀಡ್ತಿದ್ದೀವಿ. ಅದೇ ರೀತಿ ನಮ್ಮ ಬೇರೆ ಪ್ರದೇಶಗಳು ಸಾಂಪ್ರದಾಯಿಕ ಪ್ರದೇಶದಲ್ಲೂ ಬೆಳೆದ್ರೆ ಅದಕ್ಕೆ ಉತ್ತೇಜನ ಕೊಡೋದಕ್ಕೆ ಕಾಫಿ ಮಂಡಳಿ ಸಿದ್ಧವಾಗಿದೆ. ನೀವು ಹೇಗೆ ಮಾಡ್ಬೋದು ಅಥವಾ ಸರ್ಟನ್ ನಿಮ್ಮ ಎಕರೆಯಲ್ಲಿ ಒಂದು 10% ಪ್ರಯೋಗಗಳನ್ನು ಮಾಡಿ ಅದರಲ್ಲಿ ಯಶಸ್ಸಾದರೆ ಮುಂದಿನ ಎಕ್ಸ್ಪಾನ್ಷನ್ ಮಾಡಬಹುದು.
1: ಇತ್ತೀಚೆಗೆ ಕಾಫಿ ಮಂಡಳಿ ಕೂಡ ಪರಿಸರ ಪ್ರಿಯ ಪದ್ಧತಿಯಲ್ಲಿ ಕಾಫಿಯನ್ನು ಬೆಳೆಯುವವರಿಗಾಗಿ ಒಂದು ಉತ್ಕೃಷ್ಟತಾ ಕೇಂದ್ರವನ್ನು ಹಾಸನದಲ್ಲಿ ಪ್ರಾರಂಭವನ್ನು ಮಾಡಿತು. ಈ ಕೇಂದ್ರದಿಂದ ಏನೆಲ್ಲ ಪ್ರಯೋಜನಗಳು ದೊರೆಯುತ್ತೆ ಮತ್ತು ಈ ಕೇಂದ್ರವನ್ನು ಪ್ರಾರಂಭಿಸಿದ ಉದ್ದೇಶ ಏನು?
0: ಇತ್ತೀಚೆಗೆ ತಾವು ಹೇಳ್ದಂಗೆ ಹಾಸನದಲ್ಲಿ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಎನ್ವಿರಾನ್ಮೆಂಟಲ್ ಕಾಫಿ ಅಂತ ಒಂದು ಸೆಂಟ್ರನ್ನು ಹಾಸನದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೀವಿ. ಬಹಳ ದೊಡ್ಡ ಉದ್ದೇಶ ಇಟ್ಕೊಂಡು, ಉನ್ನತ ಯೋಚನೆಗಳಿಟ್ಕೊಂಡು ಅದನ್ನು ಯೋಜನೆಗಳಾಗಿ ಪರಿವರ್ತನೆ ಮಾಡಬೇಕು ಅಂತ ನಾವು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಆ ಕೆಲಸವನ್ನು ಮಾಡಿದ್ದೀವಿ. ಕಾಫಿ ತಮಗೆಲ್ಲರಿಗೂ ಗೊತ್ತು, 70% ವಿದೇಶಗಳಿಗೆ ಹೋಗುತ್ತೆ. ಇವತ್ತು ಸ್ವಲ್ಪ ಹೆಚ್ಚು ಕಮ್ಮಿ ಕಾಫಿಯಲ್ಲಿ ಗುಣಮಟ್ಟದಲ್ಲಿ ಹೆಚ್ಚು ಕಮ್ಮಿ ಆದರೆ ಅದು ನೆಗೆಟಿವ್ ಮಾರುಕಟ್ಟೆಯಾಗಿ ಭಾರತದ ಕಾಫಿಗೆ ತೊಂದರೆ ಆಗೋ ಸಾಧ್ಯತೆಗಳಿರುತ್ತೆ. ಆ ದಿಕ್ಕಿನಲ್ಲಿ ನಾವು ರೈತರಿಗೆ ಒಂದು ಎಜುಕೇಟಿವ್ ಅಂದರೆ ಅವರಿಗೆ ಒಂದು ನಿರಂತರ ಟ್ರೈನಿಂಗ್ಗಳನ್ನು ಕೊಡಬೇಕು. ಕಾಫಿಯಲ್ಲಿ ಬಯೋಕಂಟ್ರೋಲ್ ಏಜೆಂಟ್ಸ್ಗಳನ್ನು ನಾವು ಅಲ್ಲಿ ಪ್ರೊಡಕ್ಟಿವಿಟಿ ಮಾಡ್ತಾ ಇದ್ದೀವಿ. ಅದನ್ನು ನಾವು ನಮ್ಮ ರೈತರಿಗೆ ಕೊಟ್ಬಿಟ್ಟು ಬಯೋಕಂಟ್ರೋಲ್ ಮೆಜರಲ್ಲಿ ಎಷ್ಟು ಸಾಧ್ಯತೆ ಇದೆ ಅಷ್ಟು ಸಾಧ್ಯತೆಗಳಲ್ಲಿ ಕಾಫಿಯನ್ನು ಮತ್ತು ವೈಸ್ಟೆಮ್ ಬೋರರ್ ಇರ್ಬೋದು ಅಥವಾ ಬೆರಿ ಬೋರರ್ ಇರ್ಬೋದು ಇವೆಲ್ಲ ಕಂಟ್ರೋಲ್ ಮಾಡಿಕೊಂಡ್ರೆ ಕಾಫಿ ಎಕ್ಸ್ಪೋರ್ಟ್ ಆಗುವಾಗ ಯಾವುದೇ ನಮ್ಮ ಅದರಲ್ಲಿ ಯಾವುದಾದ್ರೂ ನೆಗೆಟಿವ್ ಇದನ್ನು ಸಿಕ್ಕಿದರೆ ಮತ್ತೆ ಮಾರುಕಟ್ಟೆ ಕಷ್ಟ ಆಗಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಥರ ಒಂದು ಸೆಂಟ್ರನ್ನು ಪ್ರಾರಂಭ ಮಾಡಿದ್ದೀವಿ. ಹಾಸನದಲ್ಲಿ ನಾವು ಅನೇಕ ವರ್ಷಗಳಿಂದ ಒಂದು ಏನಾದರೂ ಮಾಡಬೇಕು ಅಂತ ಇತ್ತು. ಯಾಕೆಂದರೆ ಚಿಕ್ಕಮಗಳೂರಿನಲ್ಲಿ ಅದಕ್ಕೆ ಬೇಕಾದ ಕಾಫಿ ಮಂಡಳಿಯ ಒಂದು ಮ್ಯೂಸಿಯಂ ಇದೆ, ಕೊಡಗಿನಲ್ಲಿ ಚಟ್ಟಳ್ಳಿಯಲ್ಲಿ ಟಿಶ್ಯೂ ಕಲ್ಚರು ಮತ್ತು ಅದಕ್ಕೆ ಲ್ಯಾಬು ಎಲ್ಲವೂ ಇದೆ. ಹಾಸನದ ಜಿಲ್ಲೆಗೆ ಏನಾದರೂ ನಾವು ಕೊಡಬೇಕು ಮತ್ತು ಅದು ಪರಿಸರಕ್ಕೆ ಪೂರಕವಾದ ಒಂದು ದೊಡ್ಡ ಸಂಸ್ಥೆ ಆಗಬೇಕು ಅಂತ ಉದ್ದೇಶ ಇಟ್ಕೊಂಡು ಇವತ್ತು ಬಯೋಕಂಟ್ರೋಲ್ ಏಜೆಂಟ್ಸ್ಗಳನ್ನು ಅಲ್ಲಿ ತಯಾರು ಮಾಡಿ ಮತ್ತು ಅದನ್ನು ವಿತರಿಸುವ ಕೆಲಸವನ್ನು ನಾವು ಅಲ್ಲಿಂದ ಮಾಡ್ತಾ ಇದ್ದೀವಿ. ರೈತರಲ್ಲಿ ನಾನು ಒಂದು ವಿನಂತಿಯನ್ನು ಮಾಡ್ತೇನೆ, ನಮ್ಮ ಕಾಫಿ ಬೆಳೆಗಾರರಲ್ಲಿ ದಯವಿಟ್ಟು ನೀವು ಆ ಸೆಂಟ್ರಿಗೆ ಹೋಗ್ಬಿಟ್ಟು ಟ್ರೈನಿಂಗ್ ತೆಗೆದುಕೊಳ್ಳಿ ಅಥವಾ ನಮ್ಮ ಫೆಸಿಲಿಟೀಸ್ ನೋಡಿ ಅಲ್ಲಿ ಉತ್ಪಾದನೆಗಳನ್ನು ಪರ್ಚೇಸ್ ಮಾಡಿ. ಎಫೋರ್ಡಬಲ್ ಪ್ರೈಸ್ ಅಂದರೆ ನಾವು ಜಾಸ್ತಿ ಲಾಭದಾಯಕ ಉದ್ದೇಶ ಇಟ್ಕೊಂಡು ಆ ಸಂಸ್ಥೆಯನ್ನು ಮಾಡಿಲ್ಲ. ನಾವು ಈಗ ಟ್ರ್ಯಾಪ್ಗಳನ್ನು ಕೊಡ್ತಾ ಇದ್ದೀವಿ, ಭಾಳ ಕಡಿಮೆ ಬೆಲೆಗೆ ಕೊಡ್ತಾ ಇದ್ದೀವಿ. ಬೋರರ್ ಟ್ರ್ಯಾಪ್ ಮಾಡೋಂಥ ಒಂದು ಸ್ಮಾಲ್ ಇದನ್ನು ಕೊಡ್ತಾ ಇದ್ದೀವಿ. ಸೊ ಅಂಥದನ್ನೆಲ್ಲ ನೀವೆಲ್ಲ ಬಳಕೆ ಮಾಡಿಕೊಂಡ್ರೆ ಹೆಚ್ಚು ಅರ್ಥಪೂರ್ಣ ಆಗಿರುತ್ತೆ. ಆ ಕಾರ್ಯಕ್ರಮದಲ್ಲಿ ನಾನು ಒಂದು ಗಮನಿಸಿದ್ದೇನು ಅಂದರೆ ಅನೇಕ ಸಂದರ್ಭಗಳಲ್ಲಿ ನಾವು ಒಂದು ವ್ಯವಸ್ಥೆಯನ್ನು ಬ್ಲೇಮ್ ಮಾಡ್ತಾ ಇರ್ತೀವಿ. ಆದರೆ ಒಬ್ಬ ನಾಗಾರ್ಜುನ ಅಂತ ಬೇಲೂರು ತಾಲೂಕಿನ ಒಬ್ಬ ಕಾಫಿ ಬೆಳೆಗಾರ ಕಾಫಿ ಮಂಡಳಿಯ ಸಲಹೆಗಳನ್ನು ತೆಗೆದುಕೊಂಡು ನಮ್ಮ JLO SLOಗಳ ಸಲಹೆಗಳ ಅಥವಾ ಫೀಲ್ಡ್ ಇವ್ರನ್ನ ಸಲಹೆಗಳು ತೆಗೆದುಕೊಂಡು ಬೋರರ್ನ ಹೇಗೆ ಕಂಟ್ರೋಲ್ ಮಾಡ್ಬೋದು, ಆಮೇಲೆ ಎಕರೆಗೆ ಎಷ್ಟು ಬೇಕು ಬೋರರ್ ಟ್ರ್ಯಾಪಿಂಗ್ ಇದನ್ನು ಅನ್ನೋದನ್ನು ನಾವು ನಿಖರವಾಗಿ ನಾವು ತಿಳ್ಕೊಳ್ಬೇಕು. ಸುಮಾರು ಎಕರೆಗೆ 10 ನಾವು ಹಾಕಬೇಕು. ನಾವು 3-4 ಹಾಕ್ತೀವಿ, ಅದು ಅದರದ್ದು ಮೊಟ್ಟೆಗಳ ಇಡುವ ಸಂಖ್ಯೆಗಳ ಜಾಸ್ತಿ ಆಗುತ್ತೆ, ಹಾಗಾಗಿ 10 ಮಿನಿಮಮ್ ಇರಬೇಕು. ಆ ಥರ ಮಾಡಿಕೊಂಡು ಮತ್ತೆ ಸುಣ್ಣವನ್ನು ಸ್ಪ್ರೇ ಮಾಡಿ ಬೋರರನ್ನು ಕಂಟ್ರೋಲ್ ಮಾಡಿರುವ ರೈತರು ಅವರ ತಮ್ಮ ಅನುಭವಗಳನ್ನು ಹೇಳ್ಕೊಂಡ್ರು. ಸೊ ಆ ರೀತಿಯ ಅನುಭವಗಳು ನಿಮಗೂ ಬರುತ್ತೆ. ಅಂದರೆ ಪ್ರಾಕ್ಟಿಕಲಾಗಿ ನಾವು ಯಾವಾಗಲೂ ಯೋಚನೆ ಮಾಡಬೇಕು ಮತ್ತು ಈ ಥರ ಫೆಸಿಲಿಟೀಸ್ಗಳನ್ನು ಸದ್ಬಳಕೆ ಮಾಡಿಕೊಳ್ಬೇಕು. ಯಾಕೆಂದರೆ ಅನೇಕ ಸಂದರ್ಭಗಳಲ್ಲಿ ನಾವು ನಮಗೆ ಆ ವ್ಯವಸ್ಥೆ ಇಲ್ಲ ಈ ವ್ಯವಸ್ಥೆ ಇಲ್ಲ ಅಂತ ಹೇಳ್ತೀವಿ. ಯಾವಾಗ ವ್ಯವಸ್ಥೆ ಮಾಡಿಕೊಡ್ತೀವಿ ಅಲ್ಲಿ ರೈತರು ಬಂದು ಅದನ್ನು ಸದ್ಬಳಕೆ ಮಾಡ್ಕೊಳಲ್ಲ. ಇವತ್ತಿನ ಕಾಫಿ ಮಂಡಳಿ ಹೇಗಿದೆ ಅಂದರೆ ನಾನು ಅನೇಕ ಪ್ರದೇಶಗಳಿಗೆ ಹೋಗಿ ಕೇಳ್ತೀನಿ, ನಿಮಗೆ ಏನು ಬೇಕು ಹೇಳಿ ಅದನ್ನು ಕಾಫಿ ಮಂಡಳಿ ಕೊಡುತ್ತೆ ಅಂತ. ಕಾಫಿ ಮಂಡಳಿಗೆ ಏನು ಬೇಕೋ ಅದನ್ನು ಕೊಡೋದಲ್ಲ, ನಾವು ರೈತರಿಗೆ ಬೆಳೆಗಾರರಿಗೆ ಏನು ಬೇಕು ಅದನ್ನು ಕೊಡಲು ಯಾವುದೇ ಥರದ ರಿಸರ್ಚ್ ಇರ್ಬೋದು ಅಥವಾ ಎಕ್ಸ್ಟೆನ್ಷನ್ ಇರ್ಬೋದು ಆ ಮೂಲಕ ಕೊಡಲು ನಾವು ಸಿದ್ಧರಿದ್ದೇವೆ ಮತ್ತು ಅದನ್ನು ಬಳಕೆ ಮಾಡಿಕೊಳ್ಳಿ ಅನ್ನೋದು ನನ್ನ ನಿರಂತರ ವಿನಂತಿ. ಅದು
1: ಪರಿಸರ ಪ್ರಿಯ ಪದ್ಧತಿಯಲ್ಲಿ ಕಾಫಿಯನ್ನು ಬೆಳೆದಾಗ ಅಥವಾ ಸಾವಯವ ಪದ್ಧತಿಯಲ್ಲಿ ಕಾಫಿಯನ್ನು ಬೆಳೆದಾಗ ನಮ್ಮ ಕೈಯನ್ನು ಹಿಡಿಯುವಂಥದ್ದು ಈ ಸ್ಪೆಷಾಲಿಟಿ ಕಾಫಿ ಅನ್ನುವಂಥದ್ದು. ಈ ಸ್ಪೆಷಾಲಿಟಿ ಕಾಫಿಯ ಬಗ್ಗೆ ಈ ಸಾವಯವ

0: ಪದ್ಧತಿಯಲ್ಲಿ ಮಾಡುವಂತಹ ಬೆಳೆಗಾರರು ಎಷ್ಟರ ಮಟ್ಟಿಗೆ ಗಮನವನ್ನು ಹರಿಸಬೇಕು?
1: ಈಗ ಒಂದು ಟ್ರೆಂಡ್ ಇದೆ, ವಿಶ್ವದ ಟ್ರೆಂಡ್ ಏನು ಅಂದರೆ ಸ್ಪೆಷಾಲಿಟಿ ಕಾಫಿ. ಮೊದಲು ಸ್ಪೆಷಾಲಿಟಿ ಕಾಫಿ ಯಾವ ಥರ ಪ್ರಾರಂಭ ಆಯಿತು ಅಂದರೆ ಅದರ ಗುಣಮಟ್ಟದ ಆಧಾರದ ಮೇಲೆ ಸ್ಪೆಷಾಲಿಟಿ ಕಾಫಿ ಅಂತ ಡಿಸೈಡ್ ಮಾಡ್ತಿದ್ರು. ಅಂದರೆ 82 ಮೇಲೆ ಸ್ಕೋರ್ ಇದ್ದರೆ ಅದು ಸ್ಪೆಷಾಲಿಟಿ ಕಾಫಿ ಅಂತ ಅದನ್ನು ಪರಿಗಣನೆ ಮಾಡ್ತಾಯಿದ್ರು. ಅದಕ್ಕೆ ಮಾರುಕಟ್ಟೆಯನ್ನು ಹುಡುಕಿ ಅದನ್ನು ವಿಶೇಷ ಬೆಲೆಗೆ ಮಾರ್ತಾಯಿದ್ರು. ಇತ್ತೀಚೆಗೆ ನಮ್ಮ ಭಾರತದಲ್ಲಿ ಸ್ಪೆಷಾಲಿಟಿ ಕಾಫಿ ಬೆಳೆಯುವರ ಸಂಖ್ಯೆ ಮತ್ತು ಪ್ರೋಸೆಸ್ ಮಾಡುವರ ಸಂಖ್ಯೆ ಜಾಸ್ತಿ ಆಗಿದೆ. ಎಷ್ಟೇ ಆದರೂ ನಾವಿನ್ನು 2-3% ಮಾತ್ರ ಸ್ಪೆಷಾಲಿಟಿ ಕಾಫಿಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಗುರಿ ಏನು ಅಂದರೆ ಒಂದು 15% ಸ್ಪೆಷಾಲಿಟಿ ಕಾಫಿಯನ್ನು ಮಾಡಬೇಕು ಅಂತ. ಮಧುಸೂದನ್ ರವರು ಕೇಳಿದ ಪ್ರಶ್ನೆ ಏನಂದರೆ ಆರ್ಗ್ಯಾನಿಕ್ ಹೇಗೆ ಸ್ಪೆಷಾಲಿಟಿ ಅಂತ. ನಾನೇನು ಹೇಳ್ಬೋದು, ಸಾವಯವ ಕಾಫಿ ಡಬಲ್ ಸ್ಪೆಷಾಲಿಟಿ. ರೆಗ್ಯುಲರ್ ಕನ್ವೆನ್ಷನಲ್ ಕಾಫಿನೇ ಸ್ಪೆಷಾಲಿಟಿ ಪ್ರೋಸೆಸಿಂಗ್ ಎಲ್ಲ ಮಾಡ್ತಾರೆ. ಅಂದರೆ ಹಣ್ಣು ಕುಯ್ಯೋದ್ರಿಂದ ಹಿಡಿದು ಅದನ್ನು ಫರ್ಮೆಂಟೇಷನ್ ಇರ್ಬೋದು, ಪಲ್ಪಿಂಗ್ ಮೆಥಡ್ ಇರ್ಬೋದು, ಮತ್ತು ಅದನ್ನು ವ್ಯಾಲ್ಯೂ ಆ್ಯಡ್ ಮಾಡೋದಿರ್ಬೋದು, ಈ ಥರ ತಯಾರಿಕಾ ಹಂತದಲ್ಲಿ ಪ್ರೋಸೆಸಿಂಗ್ ಹಂತದಲ್ಲಿ ಅದನ್ನು ಸ್ಕೋರನ್ನು ಜಾಸ್ತಿ ಮಾಡಿಕೊಳ್ಳುವ ಎಲ್ಲ ರೀತಿಯ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದಾರೆ. ಅದೇ ಮೆಥಡ್ಗಳನ್ನು ಸಾವಯವ ಕಾಫಿಯಲ್ಲಿ ಮಾಡಿದರೆ ನಾನು ಹೇಳಿದಾಗೆ ಡಬಲ್ ಸ್ಪೆಷಾಲಿಟಿ ಅದು ಆ್ಯಕ್ಚುಲಿ. ಸೊ ಅದನ್ನು ನಾವು ಒಳ್ಳೆಯ ಮಾರುಕಟ್ಟೆಯನ್ನು ಕಂಡುಕೊಳ್ಬೋದು. ಈಗ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ವಿಶ್ವದ ಮಾರುಕಟ್ಟೆಗೆ ಒಂದು ಹೊಸ ದೃಷ್ಟಿಕೋನವನ್ನು ಕೊಡಬೇಕು, ಭಾರತೀಯ ಕಾಫಿ ಅಂತ ಇಟ್ಕೊಂಡು ಒಂದು ಕೆಲಸವನ್ನು ಪ್ರಾರಂಭ ಮಾಡಿದೆ. ಅಂದರೆ ಸ್ಟ್ಯಾಂಡರ್ಡೈಸೇಷನ್ ಆಫ್ ಇಂಡಿಯನ್ ಕಾಫಿ ಅಂತ, ಅಂದರೆ ಇಂಡಿಕಾಫ್ ಅಂತ ಭಾರತದ ಕಾಫಿಯನ್ನು ಬ್ರ್ಯಾಂಡ್ ಮಾಡಬೇಕು ಅಂತ. ಪ್ರಪಂಚದ ಅಲ್ಲಿ ನಾವು 7th ಲಾರ್ಜೆಸ್ಟ್ ಕಾಫಿ ಪ್ರೊಡ್ಯೂಸರ್, 5th ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್. ಆದರೆ ಭಾರತದ ಕಾಫಿ ಅಂತ ಎಲ್ಲೂ ಇಲ್ಲ. ನಮಗಿಂತ ಕೆಳಮಟ್ಟದ ಅಂದರೆ ಉತ್ಪಾದನೆಯಲ್ಲಿ ಕೆಳಮಟ್ಟ, ಗುಣಮಟ್ಟದಲ್ಲಿ ಕೆಳಮಟ್ಟ ಇರುವ ಕಾಫಿ ಅಂತಾರಾಷ್ಟ್ರೀಯ ಬ್ರ್ಯಾಂಡ್ ಆಗಿದೆ. ಸೊ ಭಾರತೀಯ ಕಾಫಿ ಬ್ರ್ಯಾಂಡ್ ಆಗಿಲ್ಲ ಅನ್ನೋದು ನಮ್ಮ ಒಳಗಡೆ ಒಂದು ದೊಡ್ಡ ಕಹಿ ಅನುಭವಗಳಿದೆ. ಅದನ್ನು ಹೋಗಲಾಡಿಸಬೇಕು ಅಂತೇಳಿ ನಾವು ವಿದೇಶಾಂಗ ಸಚಿವಾಲಯದ ಮುಖಾಂತರ ಬೇರೆ ಬೇರೆ ಮಾರುಕಟ್ಟೆಯನ್ನು ನಾವು ಹೊಸ ಮಾರುಕಟ್ಟೆಯನ್ನು ಹುಡುಕುವ ಪ್ರಯತ್ನಗಳಾಗಿದೆ. ಒಂದಂತೂ ತಿಳ್ಕೊಳ್ಳಿ, ಇವತ್ತು EUDR ಅಂತ ಬರ್ತಿದೆ, ಯುರೋಪಿಯನ್ ಯೂನಿಯನ್ ಡಿಫಾರೆಸ್ಟೇಷನ್ ರೆಗ್ಯುಲೇಷನ್ ಆ್ಯಕ್ಟನ್ನು ಮುಂದಿನ ದಿವಸಗಳಲ್ಲಿ ನೀವು ಮರಗಳ ಸಂಖ್ಯೆ ಕಡಿಮೆ ಮಾಡೋಂಗಿಲ್ಲ, ಅವರು ಆವಾಗ ಬೈ ಮಾಡಲ್ಲ, ರಿಜೆಕ್ಟ್ ಮಾಡ್ತಾರೆ. ಅದಕ್ಕೆ ಕಾಫಿ ಮಂಡಳಿ ಸಂಪೂರ್ಣ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಹೇಗೆ ಅಂದರೆ ಯಾವುದೇ ತೋಟದ ಟ್ರೇಸಬಿಲಿಟಿನ ಕಂಡುಹಿಡಿಯುವಂಥ ಇಸ್ರೋ ಮುಖಾಂತರ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ. ಆದರೆ ಮುಂದಿನ ದಿವಸಗಳಲ್ಲಿ ನಾವೇನು ಹೇಳಬೇಕು ಅಂತಿದ್ದೀವಿ ಅಂದರೆ ವಿಶ್ವದ ಮಾರುಕಟ್ಟೆಗೆ ಭಾರತೀಯ ಕಾಫಿ EUDR ಮತ್ತು ಅದಕ್ಕಿಂತ ಮೇಲ್ಪಟ್ಟ ಗುಣಮಟ್ಟ ಇದೆ, ಇದು ನಮ್ಮ ಸ್ಟ್ಯಾಂಡರ್ಡು, ನಿಮಗೆ ಈ ಸ್ಟ್ಯಾಂಡರ್ಡ್ ಬೇಕಿದ್ರೆ ನೀವು ಇದನ್ನು ಇಂಡೆಂಟ್ ಮಾಡಿ ತಗೋಬೇಕು ಅನ್ನೋ ಒಂದು ಮೂಲ ಇಟ್ಕೊಂಡು ಆ ಕಾಫಿಯನ್ನು ಉನ್ನತ ದರ್ಜೆಗೆ ಮಾರುಕಟ್ಟೆ ಮಾಡಬೇಕು, ನಮ್ಮದೇ ಆದ ಒಂದು ಸ್ಟ್ಯಾಂಡರ್ಡ್ನನ್ನು ವಿಶ್ವಕ್ಕೆ ಮಾರುಕಟ್ಟೆಗೆ ಸೆಟ್ ಮಾಡಬೇಕು ಅಂತ ಪ್ರಯತ್ನಗಳು ಆಗಿದೆ. ಸುಮಾರು 2 ವರ್ಷ ನಿರಂತರವಾಗಿ ಅದಕ್ಕೆ ಒಂದು ತಂಡ ಕೆಲಸ ಮಾಡಿ ಒಂದು ಸ್ಟ್ಯಾಂಡರ್ಡನ್ನು ಸೆಟ್ ಮಾಡಿದ್ದಾರೆ. ಬಹುಶಃ ಮುಂದಿನ ದಿವಸಗಳಲ್ಲಿ ನಮ್ಮ ಎಕ್ಸ್ಪೋರ್ಟರ್ಸು ಮತ್ತು ನಮ್ಮ ಬೆಳೆಗಾರರು ಆ ಸ್ಟ್ಯಾಂಡರ್ಡ್ ಸೆಟ್ ಮಾಡಿದರೆ ಭಾರತದ ಕಾಫಿಗೆ ನಿರಂತರವಾಗಿ ಒಳ್ಳೆ ಮಾರುಕಟ್ಟೆ ಮತ್ತು ಒಳ್ಳೆ ಬೆಲೆ ಸಿಗುತ್ತೆ. ಆವಾಗ ಲಂಡನ್ ಮತ್ತು ನ್ಯೂಯಾರ್ಕ್ ಮಾರ್ಕೆಟ್ ಜೊತೆಗೆ ನಮ್ಮದು ಪ್ರೀಮಿಯಂ ಸೆಗ್ಮೆಂಟ್ ಯಾವುದು, ಇವತ್ತು ರೋಬಸ್ಟಾದಲ್ಲಿ ನಾವು ಭಾರತೀಯ ರೋಬಸ್ಟಕ್ಕೆ ಪ್ರೀಮಿಯಂ ಸಿಗ್ತಾ ಇದೆ. ಆದರೆ ಅದರಿಂದ ನಾವು ಸಂತೋಷ ಪಡೋದಲ್ಲ, ಇನ್ನೂ ಗುಣಮಟ್ಟವನ್ನು ಇಂಪ್ರೂವ್ ಮಾಡಿ ಇನ್ನೂ ಹೆಚ್ಚಿನ ಪ್ರೀಮಿಯಂ ತಗೊಂಡ್ರೆ ಬೆಲೆ ಕಡಿಮೆ ಆದಾಗ ನಮಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಕೋನದಿಂದ ನಾವು ಸ್ಪೆಷಾಲಿಟಿ ಕಾಫಿ ಸೆಗ್ಮೆಂಟನ್ನು 15%ಗೆ ತೆಗೆದುಕೊಂಡು ಹೋಗಬೇಕು. ಯಾವುದೇ ಕಾಫಿ ಇರಲಿ, ನಿಮ್ಮ ನಿಮ್ಮ ತೋಟಗಳು 15% ಸ್ಪೆಷಾಲಿಟಿ ಕಾಫಿಯನ್ನು ಮಾಡಿ ಮಾರುಕಟ್ಟೆಗೆ ತರುವ ಪ್ರಯತ್ನಗಳನ್ನು ಮಾಡಿ ಅಂತ ಈ ಮೂಲಕ ವಿನಂತಿ ಮಾಡ್ತೇನೆ.
0: ಅಂತಿಮವಾಗಿ ಖೇತಿ ಬಚಾವೋ ಅಭಿಯಾನಕ್ಕೆ ಸಂಬಂಧಪಟ್ಟ ಹಾಗೆ ಕಾಫಿ ಬೆಳೆಗಾರರಿಗೆ ತಾವು ಕಾಫಿ ಮಂಡಳಿಯ ಅಧ್ಯಕ್ಷರಾಗಿ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ?
1: ಕಾಫಿ ಬೆಳೆಗಾರರು ಅನೇಕ ಸಮಸ್ಯೆಗಳ ಮಧ್ಯೆ ಇರುವವರು. ಒಂದು, ನಿಮಗೆ ಇವತ್ತಿನ ಈ ವರ್ಷದ ನಾವು ಹವಾಮಾನವನ್ನು ನೋಡಿದಾಗ ಸಾಕಷ್ಟು ವ್ಯತ್ಯಾಸಗಳನ್ನು ಈಗಾಗಲೇ ಕಾಣ್ತಾ ಇದ್ದೀವಿ. ಕಡಿಮೆ ಮಳೆ ಆಗಿದೆ, ಅದರ ಇಂಪ್ಯಾಕ್ಟು ಮುಂದಿನ ವರ್ಷ ಬೆಳೆಯ ಮೇಲೆ ಮತ್ತು ಕಾಯಿಲೆ ಮೇಲೆ ನಿಲ್ಲುತ್ತೆ. ಹಾಗೆ ಆನೆಗಳು ಮತ್ತು ಪ್ರಾಣಿಗಳ ಮಧ್ಯೆ ನಾವು ಅನೇಕ ಸಂಕಷ್ಟಗಳನ್ನು ಇಟ್ಕೊಂಡು ಮಾಡ್ತಾ ಇದ್ದೀವಿ. ಆದರೆ ನಮ್ಮದೊಂದು ವೃತ್ತಿ ಧರ್ಮ ಕಾಫಿ ವೃತ್ತಿ ಧರ್ಮ, ಆ ವೃತ್ತಿ ಧರ್ಮವನ್ನು ಬಿಟ್ಟು ನಾವು ಬೇರೆದಕ್ಕೆ ಹೋಗೋಕ್ಕಾಗಲ್ಲ. ಆ ವೃತ್ತಿ ಧರ್ಮದಲ್ಲಿ ನಾವು ನಮ್ಮದೇ ಆದ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಒಂದು ಸೈಂಟಿಫಿಕ್ ವೇ ಅಥವಾ ಪ್ರೊಫೆಷನಲ್ ವೇ ಅಥವಾ ವೃತ್ತಿಪರತೆ ಇವನ್ನು ಇಟ್ಕೊಂಡು ನಾವು ಕೆಲಸವನ್ನು ಮಾಡಿದರೆ, ಮತ್ತು ನಾವು ನಮ್ಮ ಏನು ಹಣವನ್ನು ಬರುತ್ತೆ, ಕಾಫಿಯಿಂದ ಹಣ ಬರುತ್ತೆ, ಸುಮಾರು 60% ಹಣವನ್ನು ಮತ್ತೆ ನಾವು ತೋಟಗಳಿಗೆ ಹಾಕಿ ಅದನ್ನು ನಮ್ಮ ಉತ್ಪತ್ತಿಯನ್ನು ಜಾಸ್ತಿ ಮಾಡ್ಬೋದು ಅಥವಾ ನಮ್ಮ ಕ್ವಾಲಿಟಿಯನ್ನು ಜಾಸ್ತಿ ಮಾಡ್ಬೋದು.

0: ಹಾಗೆ ಅದನ್ನ ಮಾಡಿಕೊಂಡು ಖೇತಿ ಅಂದ್ರೆ ನಮ್ಮ ಭೂಮಿ, ನಮ್ಮ ಭೂಮಿಯನ್ನ ಕೃಷಿ ಭೂಮಿಯನ್ನ ನಾವು ಹೇಗೆ ಉಳಿಸ್ಕೊಂಡು ಬೆಳೆಸಿಕೊಂಡು ಅದು ನಮ್ಮ ಮುಂದಿನ ಜನಾಂಗಕ್ಕೆ ಹೇಗೆ ಹಸ್ತಾಂತರ ಮಾಡಬೇಕು ಅಂತ ನಾವೆಲ್ಲರೂ ಮಾಡಲೇಬೇಕಾಗದ ಅನಿವಾರ್ಯತೆ ಇದೆ. ಯಾಕೆಂದ್ರೆ ಭೂಮಿ ದೊಡ್ಡದಾಗಲ್ಲ, ಸಾಧ್ಯತೆ ಇಲ್ಲ. ಆದರೆ ಪಾಪ್ಯುಲೇಷನ್ ಇರ್ಬೋದು ಅಥವಾ ಡಿಮಾಂಡ್ ಇರ್ಬೋದು, ಜನಸಂಖ್ಯೆ ಇರ್ಬೋದು, ಇವೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಭೂಮಿಯನ್ನು ಯಾವುದೇ ಕಾರಣಕ್ಕೂ ಯಾವುದೇ ರೈತ ಕಳೆದುಕೊಳ್ಬೇಡಿ. ಯಾಕೆಂದ್ರೆ ಭೂಮಿಯ ನಮ್ಮ ಜೀವನ ಮತ್ತೆ ನಮ್ಮ ತಾಯಿ ಇದ್ದ ಹಾಗೆ, ಒಂದು ಸತಿ ಭೂಮಿಯನ್ನು ಕಳ್ಕೊಂಡ್ರೆ ಮತ್ತೆ ಭೂಮಿಯನ್ನು ಮಾಡೋಕ್ಕಾಗಲ್ಲ. ಕಷ್ಟಗಳಿದೆ, ಆ ಕಷ್ಟಗಳಿಗೆ ಪರಿಹಾರವನ್ನು ಹುಡುಕುವ ಪ್ರಯತ್ನಗಳನ್ನು ನಾವು ನೀವೆಲ್ಲರೂ ಮಾಡೋಣ. ಪ್ರಧಾನಮಂತ್ರಿಯವರ ಈ ದೊಡ್ಡ ದೃಷ್ಟಿಕೋನ ಏನಿದೆ ಅದಕ್ಕೆ ನಾವೆಲ್ಲರೂ ಬೆಂಬಲ ನೀಡಿ ಈ ಖೇತಿ ಬಚಾವೋ ಆಂದೋಲನವನ್ನ ನಾವು ಭಾರತಾದ್ಯಂತ ಪ್ರೇರೇಪಿಸುವ ಕೆಲಸವನ್ನ ಮಾಡುವ ಅಂತೇಳಿ ನಾನು ತಮ್ಮೆಲ್ಲರಿಗೂ ಈ ಮೂಲಕ ವಿನಂತಿ ಮಾಡ್ತೇನೆ.
1: ಒಳ್ಳೆಯದು ಸರ್. ಇದುವರೆಗೆ ನಮ್ಮ ಭಾರತ ದೇಶದ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ನೀಡಿದಂತಹ ಒಂದು ಕರೆ ಖೇತಿ ಬಚಾವೋ ಅಭಿಯಾನ ಅನ್ನುವಂಥದ್ದು. ಇದಕ್ಕೆ ಪೂರಕವಾಗಿ ತಾವು ಹೇಗೆ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ, ನಮ್ಮ ಕಾಫಿ ಬೆಳೆಗಾರರು ಹೇಗೆಲ್ಲ ಮಾಡಬಹುದು, ಇದನ್ನು ಮಾಡುವ ಮೂಲಕ ಏನೆಲ್ಲ ಅನುಕೂಲಗಳನ್ನು ಮಾಡಿಕೊಳ್ಳಬಹುದು, ಪರಿಸರವನ್ನು ಹೇಗೆ ಉಳಿಸಬಹುದು ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ಎಲ್ಲ ಬೆಳೆಗಾರರೊಂದಿಗೆ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ಬಿಡುವು ಮಾಡಿಕೊಂಡು ತಾವು ಈ ಅಮೂಲ್ಯವಾದಂಥ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ
0: ಮಧುಸೂದನ್ ಅವರೇ. ಮೊದಲಿಗೆ ನಿಮ್ಗೆ ಧನ್ಯವಾದ. ಯಾಕೆಂದರೆ ನೀವು ನಮ್ಮ ಕ್ಷೇತ್ರಕ್ಕೆ ಭೇಟಿ ನೀಡಿ ತೋಟವನ್ನು ನೋಡಿ ಅನುಭವಿಸಿ ನಮ್ಮ ಪ್ರಶ್ನೆಗಳನ್ನು ಕೇಳಿದಿರಿ. ಈ ರೀತಿಯಾದ ನಿರಂತರ ಕೆಲಸ ಸಾಕ್ತಾ ಇರಲಿ, ನಾವು ನಿರಂತರವಾಗಿ ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತೇನೆ.
2: ಇದುವರೆಗೆ ಖೇತಿ ಬಚಾವೋ ಅಭಿಯಾನದ ಹಿನ್ನೆಲೆಯಲ್ಲಿ ಸಾವಯವ ಕಾಫಿ ಬೆಳೆಯಲ್ಲಿನ ಅನುಭವ ಕುರಿತಂತೆ ಭಾರತೀಯ ಕಾಫಿ ಮಂಡಳಿಯ ಅಧ್ಯಕ್ಷರು ಹಾಗೂ ಪ್ರಗತಿಪರ ಬೆಳೆಗಾರರಾದ ಮೂಡಿಗೆರೆ ತಾಲೂಕು ದೇವವೃಂದದ ಎಂಜೆ ದಿನೇಶ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್.

ಆತ್ಮೀಯ ರೈತ ಬಾಂಧವರೇ, ಹಾಸನದ ತೋಟಗಾರಿಕೆ ಇಲಾಖೆಯ ಸಹಕಾರದೊಂದಿಗೆ ತೆಂಗಿನ ತೇರು ಬಾನುಲಿ ಸರಣಿ ಕಾರ್ಯಕ್ರಮ ಒಟ್ಟು 14 ಕಂತುಗಳಲ್ಲಿ ಮೂಡಿಬಂತು. ನಾವು ಕಳೆದ ವಾರ ಕೇಳಿದಂತಹ ಪ್ರಶ್ನೆ, ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯ ಅಡಿಯಲ್ಲಿ ಹಾಸನ ಜಿಲ್ಲೆಗೆ ಆಯ್ಕೆ ಆಗಿರುವ ಬೆಳೆ ಯಾವುದು ಅಂಥೇಳಿ. ಇದಕ್ಕೆ ಸರಿಯಾದಂತಹ ಉತ್ತರ ತೆಂಗಿನ ಬೆಳೆ. ಗಮನಿಸ್ಕೊಳ್ಳಿ, ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆಯ ಅಡಿಯಲ್ಲಿ ಹಾಸನ ಜಿಲ್ಲೆಗೆ ಆಯ್ಕೆಯಾಗಿರುವ ಬೆಳೆ ಯಾವುದು ಅಂಥೇಳಿ ನಾವು ಕೇಳಿದಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ತೆಂಗಿನ ಬೆಳೆ. ನಿಗದಿತ ದಿನದ ಒಳಗಾಗಿ ಸರಿಯಾದಂತಹ ಉತ್ತರವನ್ನು ಬರೆದು ಕಳುಹಿಸಿರುವ ನಮ್ಮ ಶ್ರೋತೃಗಳ ವಿವರ ಹೀಗಿದೆ. ಅರಸೀಕೆರೆ ತಾಲೂಕು ಹೋರಿ ಮಂಗಳಾಪುರದ ಎಂಎನ್ ನಾಗರಾಜು, ಚಿಕ್ಕಮಗಳೂರು ತಾಲೂಕು ಹಿರೇಮಗಳೂರಿನ ನಂದಿತ, ಹಾಸನದ ತಣ್ಣೀರು ಹಳ್ಳದ ಬಿಎನ್ ಧ್ರುವಕುಮಾರ್, ಅರಸೀಕೆರೆ ತಾಲೂಕು ಹೆಂಜಗೋಡನಹಳ್ಳಿಯ ಎಂ ಬಸವರಾಜು, ಬೇಲೂರು ತಾಲೂಕು ತೆಂಡೇಕೆರೆಯ ಟಿಡಿ ತಮ್ಮಣ್ಣಗೌಡ, ಚಿಕ್ಕಮಗಳೂರಿನ ಜಿಎನ್ ಸುಮಾ, ಬೇಲೂರು ತಾಲೂಕು ಅಡಗೂರಿನ ಡಿ ಧರಣೇಂದ್ರ, ಆಲೂರು ತಾಲೂಕು ನಾಕಲಗೋಡಿನ ರವಿ, ಹಾಸನ ತಾಲೂಕು ಶಾಂತಿಗ್ರಾಮದ ಜಿಎನ್ ನಾಗರಾಜು, ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ಬೊಮ್ಮೇನಹಳ್ಳಿಯ ಲಿಂಗರಾಜು, ಬೇಲೂರು ತಾಲೂಕು ಹೆಬ್ಬಾಳುವಿನ ಅನ್ನಪೂರ್ಣ, ಬೇಲೂರು ತಾಲೂಕು ರಾಮೇನಹಳ್ಳಿಯ ಹರೀಶ್ ಕುಮಾರ್, ಹಾಸನ ತಾಲೂಕು ನಿಟ್ಟೂರಿನ ತೀರ್ಥಾವತಿ, ಬೇಲೂರು ತಾಲೂಕು ಕಲ್ಯಾಣಪುರದ ಶಶಿಕಿರಣ್, ಆಲೂರು ಕಸಬಾ ಕವಳಿಕೆರೆಯ ಕೆಎ ವರದರಾಜು ಹಾಗೂ ಬೇಲೂರು ತಾಲೂಕು ಗೊರೂರು ಗ್ರಾಮದ ಜಿಬಿ ಈಶ್ವರಪ್ಪ. ಸರಿಯಾದಂತಹ ಉತ್ತರವನ್ನು ಬರೆದು ನಿಗದಿತ ದಿನದ ಒಳಗಾಗಿ ನಮ್ಮ ನಿಲಯವನ್ನು ತಲುಪುವ ಹಾಗೆ ಕಳುಹಿಸಿಕೊಟ್ಟ ಈ ನಮ್ಮೆಲ್ಲ ಶ್ರೋತೃಗಳಿಗೆ ಧನ್ಯವಾದಗಳು. ರೈತ ಬಾಂಧವರೇ, ತೆಂಗಿನ ತೇರು ಕಳೆದ ವಾರ ಮುಕ್ತಾಯವನ್ನು ಕಾಣ್ತು. ಒಟ್ಟು 14 ಸಂಚಿಕೆಗಳಲ್ಲಿ ಕಾರ್ಯಕ್ರಮ ಮೂಡಿಬಂತು. 14 ಸಂಚಿಕೆಯ ವಿಜೇತರನ್ನು ಲಾಟರಿ ಮೂಲಕ ಆಯ್ಕೆ ಮಾಡಿದಾಗ ವಿಜೇತರಾದವರು ಹಾಸನದ ತಣ್ಣೀರು ಹಳ್ಳದ ಬಿಎನ್ ಧ್ರುವಕುಮಾರ್ ಹಾಗೂ ಚಿಕ್ಕಮಗಳೂರು ತಾಲೂಕು ಹಿರೇಮಗಳೂರಿನ ನಂದಿತಾ. ಬಿಎನ್ ಧ್ರುವಕುಮಾರ್ ಹಾಗೂ ನಂದಿತಾ ಅವರಿಗೆ ಅಭಿನಂದನೆಗಳು. ರೈತ ಬಾಂಧವರೇ, ತೆಂಗಿನ ತೇರು ಕಾರ್ಯಕ್ರಮ ಕಳೆದ ಶನಿವಾರಕ್ಕೆ ಮುಕ್ತಾಯವಾಯಿತು. ನಾವು ಈ ಸರಣಿಯಲ್ಲಿ ತೋಟಗಾರಿಕೆ ಇಲಾಖೆಯ ಸಹಕಾರದೊಂದಿಗೆ ಇಲಾಖೆ

0: ಅಧಿಕಾರಿಗಳು ತೆಂಗಿನ ಬೆಳೆಯನ್ನು ಸಾಗುವಳಿ ಮಾಡುವ ಕ್ರಮ, ನೀರಿನ ಪೂರೈಕೆ, ಪೋಷಕಾಂಶಗಳ ನಿರ್ವಹಣೆ, ಹಾಗೆಯೇ ನಾವು ಯಾವ ರೀತಿ ನಮ್ಮ ತೆಂಗಿನ ತೋಟವನ್ನು ಕಾಪಾಡಿಕೊಳ್ಳಬೇಕು ಅನ್ನೋ ಕುರಿತಂತೆ ಸಾಕಷ್ಟು ವಿಚಾರಗಳನ್ನು ಈ ಸರಣಿಯಲ್ಲಿ ಪ್ರಸಾರ ಮಾಡಲಾಯಿತು. ತಾವುಗಳು ಕಾರ್ಯಕ್ರಮವನ್ನು ಆಲಿಸಿಕೊಂಡು ಪ್ರಯೋಜನವನ್ನು ಮಾಡಿಕೊಂಡಿದ್ದೀರಿ ಅಂತ ಭಾವಿಸ್ತ ರೈತ ಬಾಂಧವರೇ, ಇನ್ನು ಕೆಲವೇ ದಿನಗಳಲ್ಲಿ ಈಗಾಗಲೇ ತೆಂಗಿನ ತೇರು ಬಾನುಲಿ ಸರಣಿಯಲ್ಲಿ ವಿಜೇತರಾದಂತಹ ಶ್ರೋತೃಗಳಿಗೆ ತೋಟಗಾರಿಕೆ ಇಲಾಖೆಯ ಮುಖಾಂತರ ಬಹುಮಾನವನ್ನು ನೀಡಲಾಗುತ್ತೆ. ಸದ್ಯದಲ್ಲೇ ದಿನಾಂಕವನ್ನು ಕೂಡ ರೇಡಿಯೋದಲ್ಲಿ ಪ್ರಕಟಣೆಯನ್ನು ಕೂಡ ಮಾಡ್ತೇವೆ. ವಿಜೇತರಿಗೆಲ್ಲರಿಗೂ ಅಭಿನಂದನೆಗಳು. ಕಾರ್ಯಕ್ರಮವನ್ನು ಪ್ರಸಾರ ಮಾಡಲು ಸಹಕರಿಸಿದಂತಹ ತೋಟಗಾರಿಕೆ ಇಲಾಖೆಗೆ ಧನ್ಯವಾದಗಳು. ರೈತ ಬಾಂಧವರೇ, ತೆಂಗಿನ ತೇರು ಒಟ್ಟು 14 ಕಂತುಗಳು ಮುಕ್ತಾಯವಾಗಿದೆ. ವಿಜೇತರುಗಳಿಗೆ ಅಭಿನಂದನೆಯನ್ನ ತೋಟಗಾರಿಕೆ ಇಲಾಖೆ ಮುಖಾಂತರ ತಿಳಿಸ್ತಾ ಸದ್ಯದಲ್ಲೇ ಬಹುಮಾನ ನೀಡುವ ದಿನಾಂಕ ಹಾಗೂ ಸ್ಥಳವನ್ನ ರೇಡಿಯೋ ಮೂಲಕ ಪ್ರಕಟಣೆಯನ್ನ ಮಾಡಲಾಗುತ್ತೆ.
1: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಹಮ್ನೆ ಫಸಲ್ ಬೀಮಾ ಯೋಜನಾ ಕೋ ಅಧಿಕ ಪ್ರಭಾವಿ ಬನಾಯಾ, ಉಸ್ಕೆ ದಾಯರೆ ಮೇ ಜಾದಾ ಕಿಸಾನ್

0: ಇಂದೇ ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಿರಿ ಮತ್ತು ನಷ್ಟದಿಂದ ಉಂಟಾಗುವ ಹಾನಿಯಿಂದ ನಿಶ್ಚಿಂತರಾಗಿರಿ. ಸ್ಥಳೀಯ ಪ್ರಕೃತಿ ವಿಕೋಪದಿಂದ ಬೆಳೆ ನಷ್ಟವಾದರೂ ನೀವು ಅದರ ಸರಿಯಾದ ಬೆಲೆಯನ್ನು ಪಡೆಯುವಿರಿ. ಪ್ರಧಾನಮಂತ್ರಿ ಫಸಲು ಬಿಮಾ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಇಂದೇ ಹತ್ತಿರದ ಬ್ಯಾಂಕ್ ಶಾಖೆ, ಸಾಮಾನ್ಯ ಸೇವಾ ಕೇಂದ್ರ, ಗ್ರಾಮ ಬಂದ್ ಸೆಂಟರ್ ಅಥವಾ ಅಧಿಕೃತ ವಿಮಾ ಸಂಸ್ಥೆಯವರನ್ನು ಸಂಪರ್ಕಿಸಿರಿ. ಏಕೆಂದರೆ
1: ಬೆಳೆಯು ಸುರಕ್ಷಿತ, ನಿಶ್ಚಿಂತ, ರೈತ ಬೆಳೆ ವಿಮೆಯಿಂದ ಎಲ್ಲರೂ ತೃಪ್ತ.
0: ಕೃಷಿ ಮತ್ತು ರೈತರ ಕಲ್ಯಾಣ ಖಾತೆ, ಭಾರತ ಸರ್ಕಾರ.
2: ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ?
3: ನಾನ್ ಡ್ರೈವ್ ಮಾಡೋದು ನನ್ನ ಫೇವರಿಟ್ ಹ್ಯುಂಡೈ ಕಾರ್ ಅನ್ನ, ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ.
2: ಹ್ಯುಂಡೈ ಎಕ್ಸ್ ಶೋರೂಮ್ 5.55 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನು ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರನ್ನು ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ.
4: ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಸನ 2026ನೇ ಸಾಲಿನ ಇಂಜಿನಿಯರಿಂಗ್ ವಿಭಾಗದ ದಾಖಲಾತಿಗಳು ಪ್ರಾರಂಭವಾಗಿವೆ. ರಾಜೀವ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯು ಎನ್ಬಿಎ ಹಾಗೂ ನ್ಯಾಕ್ನಲ್ಲಿ ಎ ಗ್ರೇಡ್ ಪಡೆದಿದ್ದು 2025ರಿಂದ ಆಟೋನಮಸ್ ಇನ್ಸ್ಟಿಟ್ಯೂಟ್ ಆಗಿ ಹೊರಹೊಮ್ಮಿದೆ. ನಮ್ಮಲ್ಲಿ ಸಿವಿಲ್, ಮೆಕ್ಯಾನಿಕಲ್, ಇ ಅಂಡ್ ಇ, ಸಿಎಸ್, ಐಎಸ್, ಎಐಎಂಎಲ್, ಎಐಡಿಎಸ್, ಸೈಬರ್ ಸೆಕ್ಯೂರಿಟಿ, ವಿಎಲ್ಎಸ್ಐ ಹಾಗೂ ಎಂಬಿಎ ವಿಭಾಗಗಳಿಗೆ ಪ್ರವೇಶಾತಿಗಳು ಪ್ರಾರಂಭವಾಗಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9018 61858.
5: ಇದಾಗಿತ್ತು ಇಂದಿನ ಕಿಸಾನ್ ವಾಣಿ, ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕೇಳುವರೆ, ನಾಳೆ ಸಂಜೆ 6:51 ಪ್ರಸಾರವಾಗುವ ಕೃಷಿ ರಂಗದಲ್ಲಿ ಹಸಿರು ಇಂಧನ, ಜೈವಿಕ ಇಂಧನದ ಮಹತ್ವ ಕುರಿತು ಪ್ರಾಯೋಜಿತ ಬಾನುಲಿ ಸರಣಿ ಮೂಡಿಬರುವುದು, ಜೈವಿಕ ಇಂಧನ ತಯಾರಿಕೆಯಲ್ಲಿ ಉತ್ಪನ್ನವಾದ ಹಿಂಡಿಗಳ ಉಪಯೋಗಗಳ ಕುರಿತು ಮಡೇನೂರು ಕೃಷಿ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಟಿಸಿ ಯೋಗೇಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್, ಪ್ರಾಯೋಜಕರು ಜೈವಿಕ ಇಂಧನ ಉದ್ಯಾನ ಮಡೇನೂರು ಹಾಸನ. ನಮ್ಮೆಲ್ಲ ಕೇಳುಗರಿಗೆ ಹಾಗೂ ರೈತ ಬಾಂಧವರಿಗೆ ಮತ್ತೊಮ್ಮೆ ನಮಸ್ಕಾರ.

0: ಹಸಿರು ಇಂಧನ, ಹಸಿರು ಇಂಧನ, ಹಸಿರು ಇಂಧನ.
1: ಜೈವಿಕ ಇಂಧನದ ಮಹತ್ವ ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಹಾಸನ ಆಕಾಶವಾಣಿ ಹಾಗೂ ಹಾಸನದ ಮಡೇನೂರಿನಲ್ಲಿರುವ ಜೈವಿಕ ಇಂಧನ ಉದ್ಯಾನದ ಸಹಯೋಗದಲ್ಲಿ ಪ್ರತಿ ಭಾನುವಾರ ಸಂಜೆ 6:50 ಹಾಸನ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರವಾಗಲಿದೆ.
0: ವಿವಿಧ ಜೈವಿಕ ಇಂಧನಗಳು, ಜೈವಿಕ ಇಂಧನದ ಬೆಳೆಗಳು, ಪರಿಸರ ಸಂರಕ್ಷಣೆಯಲ್ಲಿ ಜೈವಿಕ ಇಂಧನದ ಪಾತ್ರ, ಜೈವಿಕ ಇಂಧನದ ಗುಣಮಟ್ಟ ಹಾಗೂ ಮಾರಾಟ,
1: ಜೈವಿಕ ಇಂಧನದ ಬೆಳೆಗಳಿಂದ ರೈತರಿಗೆ ದೊರೆಯುವ ಅನುಕೂಲಗಳು ಹಾಗೂ ಜೈವಿಕ ಇಂಧನ ಕೃಷಿಗೆ ಜೈವಿಕ ಇಂಧನ ಉದ್ಯಾನದ ಯೋಜನೆಗಳ ಕುರಿತ ವಿನೂತನ ಸರಣಿ ಹಸಿರು ಇಂಧನ.
0: ಜೈವಿಕ ಇಂಧನದ ವಿವಿಧ ಮಗ್ಗಲುಗಳ ಕುರಿತು ಕೃಷಿ ವಿಜ್ಞಾನಿಗಳು, ಜೈವಿಕ ಇಂಧನದ ಉತ್ಪಾದಕರು, ನೀತಿ ನಿರೂಪಕರು ತಮ್ಮ ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದಾರೆ.
1: ಜೈವಿಕ ಇಂಧನ ಹಾಗೂ ಜೈವಿಕ ಇಂಧನದ ಬೆಳೆಗಳ ಅನುಕೂಲಗಳನ್ನು ಅರಿಯಲು ಆಲಿಸಿ ಹಾಸನ ಆಕಾಶವಾಣಿಯ ವಿನೂತನ ಸರಣಿ ಹಸಿರು ಇಂಧನ
0: ಪ್ರತಿ ಭಾನುವಾರ ಸಂಜೆ 6:50.
1: ಈ ಕಾರ್ಯಕ್ರಮದ ಪ್ರಾಯೋಜಕರು
0: ಜೈವಿಕ ಇಂಧನ ಉದ್ಯಾನ ಮಡೇನೂರು.
2: ಆತ್ಮೀಯ ಕೇಳುಗರೆ, ಪ್ರತಿದಿನ ಬೆಳಗ್ಗೆ 6:50 ಯೋಗೋತ್ಸವ, ಪರಿಪೂರ್ಣ ಆರೋಗ್ಯಕ್ಕಾಗಿ ಯೋಗ ಪರಿಚಯಿಸುವ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಗಲಿದೆ.
1: ಈ ಕಾರ್ಯಕ್ರಮದ ಪ್ರಾಯೋಜಕರು ಸ್ವಸ್ಥ ವೃತ್ತ ಮತ್ತು ಯೋಗ ವಿಭಾಗ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆ ತಣ್ಣೀರುಹಳ್ಳ ಹಾಸನ.
3: ಕೇಳುಗರೆ, ಇಂದು ರಾತ್ರಿ 8:00 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. ಆಕಾಶವಾಣಿ ಹಾಸನ, ಈಗ ಸಮಯ 7:34. ಇನ್ನು ಮುಂದೆ ಬೆಂಗಳೂರು ಕೇಂದ್ರದ ಸಹ ಪ್ರಸಾರ.
4: ಸಿರಿ, ಆಗಿಂದ ಒಂದೇ ಸಮ ನಲ್ಲಿ ನೀರ್ ಸುರಿತಾ ಇದೆ, ಏನ್ ಮಾಡ್ತಾ ಇದೀಯಾ?
5: ಹಲ್ಲುಜ್ತಾ ಇದೀನಿ ಕಣಮ್ಮ.
4: ಹಲ್ಲುಜ್ಜಿ ಬಾಯಿ ತೊಳಿಬೇಕಾದ್ರೆ ನೀರ್ ಬಿಟ್ಕೋ, ಯಾಕ್ ವೇಸ್ಟ್ ಮಾಡ್ತಾ ಇದೀಯಾ?
5: ಸರಿ, ನಿಲ್ಸಿದೀನಿ ಬಿಡು.
4: ತಾಯಮ್ಮ ನೀನು ಅಷ್ಟೇ, ಪಾತ್ರೆ ಉಜ್ಜಿದ ಮೇಲೆ ನಲ್ಲಿಯಿಂದ ನೀರ್ ಬಿಟ್ಕೋ, ಸುಮ್ನೆ ನೀರ್ ಸುರಿಸ್ಬೇಡ.
6: ಆಯ್ತ್ ಕಣಕ. ಕೈ ಮುಸಿರಾಗಿತ್ತಾ? ಹಂಗೆ ಬಿಟ್ಬಿಟ್ಟೆ.
4: ಹಂಗೇನೆ, ಎರಡೇ ಬಟ್ಟೆ ಇರೋದು, ಬಕೆಟ್ ತುಂಬಾ ನೀರ್ ಬಿಟ್ಕೊಂಡು ಜಾಲಿಸ್ತಾ ಇರ್ಬೇಡ. ಬಟ್ಟೆ ಮುಳುಗೋದಕ್ಕೆ ಎಷ್ಟ್ ಬೇಕೋ ಅಷ್ಟು ನೀರ್ ಹಾಕೊಂಡ್ ಜಾಲ್ಸು.
6: ಹೂ ಕಣಕ, ಹಂಗೆ ಮಾಡ್ತೀನಿ ತಗ.
5: ಅಮ್ಮ ಗಾಡಿ ತೊಳಿಬೇಕು, ಪೈಪ್ ತಗೊಂಡ್ ಹೋಗ್ತೀನಿ.
7: ಹೇ ಸಿರಿ, ಅಮ್ಮ ಹೇಳ್ತಾ ಇರೋದು ಕೇಳಿಸ್ತು ತಾನೆ? ಸುಮ್ನೆ ನೀರನ್ನ ವೇಸ್ಟ್ ಮಾಡ್ಬೇಡ, ಪೈಪ್ ನಲ್ಲಿ ನೀರ್ ಬಿಡ್ತಾ, ಗೊತ್ತಾಯ್ತಾ?
8: ಇಂದು ಉಳಿಸುವ ಒಂದು ಹನಿ ನೀರು ನಾಳಿನ ಜೀವಕ್ಕೆ ಆಧಾರ, ಮುಂದಿನ ಪೀಳಿಗೆಯ ಆಸ್ತಿ.

0: ಯುಜಿ ಪಾರದರ್ಶಕ ಬಿಗಿ ಬಂದೋಬಸ್ತ್ನಲ್ಲಿ ನಾಳೆ ಮರುಪರೀಕ್ಷೆ. ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ, ಅಫ್ಘಾನ್ ನೀಡಿದ 219 ರನ್ ಗುರಿ ಬೆನ್ನತ್ತಿದ ಭಾರತ ಸುಸ್ಥಿತಿಯಲ್ಲಿ. ವಾರ್ತೆಗಳ ವಿವರ. ರಾಷ್ಟಪತಿ ದ್ರೌಪದಿ ಮುರ್ಮು ಮತ್ತು ಪ್ರಧಾನಿ ನರೇಂದ್ರ ಮೋದಿ ಒಡಿಶಾದಲ್ಲಿ ಇಂದು 47,600 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ನೆರವೇರಿಸಿದರು. ಇಂಧನ, ಸಾರಿಗೆ, ಔದ್ಯಮಿಕ ಮೂಲಸೌಕರ್ಯ, ಆರೋಗ್ಯ, ಶಿಕ್ಷಣ, ಕುಡಿಯುವ ನೀರು ಹಾಗೂ ನೀರಾವರಿ ಯೋಜನೆಗಳು ಇವುಗಳಲ್ಲಿ ಸೇರಿವೆ. ಮೋಹನ್ ಚರಣ್ ಮಾಝಿ ನೇತೃತ್ವದ ಒಡಿಶಾ ಸರ್ಕಾರದ 2 ವರ್ಷಗಳ ಅಧಿಕಾರಾವಧಿ ಆಚರಣೆಗಾಗಿ ಈ ಕಾರ್ಯಕ್ರಮ ಆಯೋಜಿತವಾಗಿತ್ತು. ಸಮಾರಂಭದಲ್ಲಿ ಮಾತನಾಡಿದ ರಾಷ್ಟಪತಿ ದ್ರೌಪದಿ ಮುರ್ಮು, ದೇಶ ಮುನ್ನಡೆಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವವನ್ನು ಶ್ಲಾಘಿಸಿದರು. ಪ್ರಧಾನಿ ಜಾಗತಿಕ ವೇದಿಕೆಯಲ್ಲಿ ಭಾರತ ಪ್ರತಿಷ್ಠೆ ಹಾಗೂ ಪ್ರಭಾವವನ್ನು ಗಣನೀಯವಾಗಿ ಹೆಚ್ಚಿಸಿದ್ದಾರೆ ಎಂದು ಅವರು ಹೇಳಿದರು. ಇದಕ್ಕೂ ಮುನ್ನ ತಮ್ಮ 68ನೇ ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ ರಾಷ್ಟಪತಿ ದ್ರೌಪದಿ ಮುರ್ಮು ಅವರ ಹುಟ್ಟೂರು ಪಹಾಡ್ಪುರಕ್ಕೆ ಭೇಟಿ ನೀಡಿದ ಪ್ರಧಾನಿ ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡರು.
1: ಮೈ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಜಿಗೋ ಜನ್ಮದಿನ ಕಿ ಹಾರ್ದಿಕ್ ಬಧಾಯಿ ಔರ್ ಶುಭಕಾಮನಾಯೆ ದೇತಾ ಹೂಂ. ಮೈ ಉನ್ಕೆ ದೀರ್ಘಾಯು ಹೋನೆ ಔರ್ ಉತ್ತಮ ಸ್ವಾಸ್ಥ್ಯ ಕಿ ಕಾಮನಾ ಕರ್ತಾ ಹೂಂ. ಜಗನ್ನಾಥ ಜಿ ಭಗವಾನ್ ಕೆ ಶ್ರೀ ಚರಣೋ ಮೈ ಪ್ರಾರ್ಥನಾ ಕರ್ತಾ ಹೂಂ. ಒಡಿಶಾ ಕಿ ಬೇಟಿ ಆಜ್ ದೇಶ ಕೆ ಇತನೆ ಬಡೆ ಪದ ಪರ್ ಪಹುಂಚಿ ಹೈ, ಹಮಾರಾ ಮಾರ್ಗದರ್ಶನ ಕರ್ ರಹಿ ಹೈ, ಯೆ ಹಮ್ ಸಭಿ ಕೆ ಲಿಯೆ ಬಹುತ್ ಗೌರವ ಕಿ ಬಾತ್ ಹೈ.
0: ರಾಷ್ಟಪತಿ ಹಾಗೂ ಪ್ರಧಾನಿ ಪಹಾಡ್ಪುರದಲ್ಲಿ ಸಂತಾಲಿ ಜೆಹೇರಾ, ಗೋಶಾನಿ ಪೀಠ ಹಾಗೂ ಹೋಜೆಹೆರಾ ಪವಿತ್ರ ತಾಣಗಳಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ಥಳೀಯ ಬುಡಕಟ್ಟು ಸಮುದಾಯದವರೊಂದಿಗೆ ಸಂವಾದ ನಡೆಸಿದರು. ಪಶ್ಚಿಮ ಬಂಗಾಳ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಹೂಗ್ಲಿ ಜಿಲ್ಲೆಯ ತಾರಕೇಶ್ವರದಲ್ಲಿಂದು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯ 23ನೇ ಕಂತನ್ನು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಸುಮಾರು 9,44,00,000 ರೈತರ ಬ್ಯಾಂಕ್ ಖಾತೆಗಳಿಗೆ 18,880 ಕೋಟಿ ರೂಪಾಯಿಗೂ ಅಧಿಕ ಹಣ ವರ್ಗಾವಣೆ ಮಾಡುವ ಉಪಕ್ರಮ ಇದಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ, ಅಗ್ರಿಸ್ಟ್ಯಾಕ್, ನೈಸರ್ಗಿಕ ಕೃಷಿಯ ರಾಷ್ಟೀಯ ಅಭಿಯಾನ, ಪ್ರಧಾನಮಂತ್ರಿ ಧನಧಾನ್ಯ ಕೃಷಿ ಯೋಜನಾ ಸೇರಿದಂತೆ ಪ್ರಮುಖ ಕೇಂದ್ರ ಕೃಷಿ ಯೋಜನೆಗಳಿಗೆ ಚಾಲನೆ ನೀಡಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು ಕೋಲ್ಕತ್ತಾದಲ್ಲಿ ನಾಳೆ ದೇಶೀಯ ನಿರ್ಮಿತ 3 ಯುದ್ದ ನೌಕೆಗಳನ್ನು ಲೋಕಾರ್ಪಣೆಗೊಳಿಸಲಿದ್ದಾರೆ. ಐಎನ್ಎಸ್ ದುನಗಿರಿ ನೌಕೆ ಬ್ರಹ್ಮೋಸ್ ಕ್ಷಿಪಣಿಯಿಂದ ಸುಸಜ್ಜಿತವಾಗಿದ್ದು ಮಧ್ಯಮ ವ್ಯಾಪ್ತಿಯ ವಾಯು ರಕ್ಷಣಾ ವ್ಯವಸ್ಥೆ ಒಳಗೊಂಡಿದೆ. ಐಎನ್ಎಸ್ ಸಂಶೋಧಕ್ ನೌಕೆಯನ್ನು ಕರಾವಳಿಯ ಆಳ ನೀರಿನ ಜಲನಕ್ಷೆ ಕಾರ್ಯಾಚರಣೆಗೆ ಅನುಕೂಲವಾಗುವಂತೆ ರೂಪಿಸಲಾಗಿದೆ. ಐಎನ್ಎಸ್ ಅಗ್ರೇಯ ನೌಕೆ ಸಬ್ಮರಿನ್ ನಿರೋಧಕವಾಗಿದ್ದು ಕರಾವಳಿ ರಕ್ಷಣೆಗೆ ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆಗಳಿಗೆ ಬೇಕಾದ ಶೇಕಡ 75ಕ್ಕೂ ಅಧಿಕ ಪ್ರಮಾಣದ ಉಪಕರಣಗಳನ್ನು 200ಕ್ಕೂ ಅಧಿಕ ಅತಿ ಸಣ್ಣ ಸಣ್ಣ ಹಾಗೂ ಮಧ್ಯಮ ಗಾತ್ರದ ಉದ್ದಿಮೆಗಳಿಂದ ಪಡೆದು ನಿರ್ಮಿಸಿರುವುದು ವಿಶೇಷವೆನಿಸಿದೆ. ದೇಶದ ಸಾಂಸ್ಕೃತಿಕ ಪರಂಪರೆಯನ್ನು ಸಂರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಹೇಳಿದ್ದಾರೆ. ಕೊಲ್ಲಾಪುರದಲ್ಲಿಂದು 1,445 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕೈಗೊಳ್ಳಲಾಗಿರುವ ಶ್ರೀ ಅಂಬಾಬಾಯಿ ದೇವಸ್ಥಾನ ಅಭಿವೃದ್ದಿ ಯೋಜನೆ ಉದ್ಘಾಟಿಸಿ ಅವರು ಮಾತನಾಡಿದರು. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ 12 ವರ್ಷಗಳಲ್ಲಿ ಸಾಂಸ್ಕೃತಿಕ ಪುನರುತ್ಥಾನಕ್ಕಾಗಿ ವ್ಯಾಪಕ ಯೋಜನೆಗಳನ್ನು ಕೈಗೊಂಡಿದೆ. ಐತಿಹಾಸಿಕ ಕರವೀರ ನಗರದಲ್ಲಿ ಇರುವ ಶ್ರೀ ಅಂಬಾಬಾಯಿ ದೇವಸ್ಥಾನ ಶ್ರದ್ದಾಳುಗಳ ಪ್ರಮುಖ ಕೇಂದ್ರವಾಗಿದ್ದು ಯಾತ್ರಿಕರಿಗೆ ಅಭಿವೃದ್ದಿ ಯೋಜನೆಯಿಂದ ಅನುಕೂಲವಾಗಲಿದೆ ಎಂದರು. ಕೇಂದ್ರ ಸರ್ಕಾರ 16 ಎಫ್ಡಿಸಿ ಔಷಧಿಗಳ ತಯಾರಿಕೆ, ಮಾರಾಟ ಹಾಗೂ ವಿತರಣೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ನಿಷೇಧಿಸಿದೆ. ಸುಪ್ರೀಂಕೋರ್ಟ್ ನಿರ್ದೇಶನದ ಮೇರೆಗೆ ಔಷಧ ತಾಂತ್ರಿಕ ಸಲಹಾ ಮಂಡಳಿ ನೇಮಿಸಿದ್ದ ತಜ್ಞರ ಸಮಿತಿ ಈ ಔಷಧಗಳು ಆರೋಗ್ಯಕ್ಕೆ ಅಪಾಯ ತರಬಹುದು ಎನ್ನುವ ಅಭಿಪ್ರಾಯದ ಹಿನ್ನೆಲೆಯಲ್ಲಿ ಈ ಕ್ರಮ ಕೈಗೊಳ್ಳಲಾಗಿದೆ. ಈ ಔಷಧಗಳು ಚರ್ಮ ನೋವು ನಿವಾರಕ, ರೋಗ ನಿರೋಧಕ, ಮಾಂಸಖಂಡ ನಿಯಂತ್ರಣಕ್ಕೆ ಸಂಬಂಧಿಸಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

0: ನಾಳೆ ಅಂತಾರಾಷ್ಟೀಯ ಯೋಗ ದಿನ. ಎಲ್ಲ ವಯೋಮಾನದವರಿಗೂ ಯೋಗಾಭ್ಯಾಸದ ಪ್ರಾಮುಖ್ಯತೆ ಪ್ರತಿಪಾದಿಸುವ ಆರೋಗ್ಯಕರ ವಯೋವೃದ್ಧರಿಗಾಗಿ ಯೋಗ ಎಂಬುದು 12ನೇ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾಗಿದೆ. ವಿಶ್ವದಾದ್ಯಂತ 2500ಕ್ಕೂ ಅಧಿಕ ಸ್ಥಳಗಳಲ್ಲಿ ಯೋಗಾಭ್ಯಾಸಕ್ಕಾಗಿ ವ್ಯವಸ್ಥೆ ಮಾಡಲಾಗಿದೆ. ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನ ಸಮಾರಂಭ ನಡೆಯಲಿದೆ. ಸಂಸ್ಕೃತಿ ಸಚಿವಾಲಯ ದೇಶದ ಪ್ರಮುಖ 100 ತಾಣಗಳಲ್ಲಿ ವಿಶೇಷ ಯೋಗ ಕಾರ್ಯಕ್ರಮಗಳನ್ನು ವ್ಯವಸ್ಥೆ ಮಾಡಲಾಗಿದೆ. ಕರ್ನಾಟಕದ ಐತಿಹಾಸಿಕ ತಾಣ ಹಂಪಿ ಆವರಣದಲ್ಲಿ ಹಾಗೂ ಬೆಂಗಳೂರಿನ ವಿಧಾನಸೌಧ ಸೇರಿದಂತೆ ರಾಜ್ಯಾದ್ಯಂತ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿದೆ. ಯೋಗಾಭ್ಯಾಸವನ್ನು ದಿನನಿತ್ಯದ ಚಟುವಟಿಕೆಯಾಗಿ ವೈಯಕ್ತಿಕ ಆಧಾರದ ಮೇಲೆ ಅಳವಡಿಸಿಕೊಳ್ಳುವುದರ ಮೂಲಕ ಜೀವನ ಶೈಲಿ ಸಂಬಂಧಿತ ಸಮಸ್ಯೆಗಳನ್ನು ಹಾಗೂ ಚಯಾಪಚಯ ವ್ಯವಸ್ಥೆಯನ್ನು ನಿರ್ವಹಿಸಬಹುದಾಗಿದೆ ಎಂದು ಅಖಿಲ ಭಾರತ ಆಯುರ್ವೇದ ಸಂಸ್ಥೆ ನಿರ್ದೇಶಕ ಪ್ರೊಫೆಸರ್ ಪ್ರದೀಪ್ ಕುಮಾರ್ ಪ್ರಜಾಪತಿ ತಿಳಿಸಿದ್ದಾರೆ. ಎಲ್ಲಾ ವಯೋಮಾನದವರನ್ನು ಯೋಗಾಭ್ಯಾಸದತ್ತ ಆಕರ್ಷಿಸಲು ಸರ್ಕಾರ ವಿವಿಧ ಉಪಕ್ರಮಗಳನ್ನು ಕೈಗೊಂಡಿದೆ ಎಂದು ಕೇಂದ್ರದ ಆಯುಷ್ ಸ್ವತಂತ್ರ ಖಾತೆ ರಾಜ್ಯ ಸಚಿವ ಪ್ರತಾಪ್ ರಾವ್ ಜಾಧವ್ ತಿಳಿಸಿದ್ದಾರೆ. ಸಾಂಕ್ರಾಮಿಕೇತರ ರೋಗಗಳ ನಿವಾರಣೆಗಾಗಿ ಯೋಗ ಶಿಷ್ಟಾಚಾರಗಳನ್ನು ಆರಂಭಿಸಲಾಗಿದೆ. ವೃತ್ತಿಪರರಿಗಾಗಿ ವೈ ಬ್ರೇಕ್ ಹೊಸ ಆಪ್ ಅನ್ನು ಬಿಡುಗಡೆ ಮಾಡಲಾಗಿದೆ ಎಂದು ಪ್ರತಾಪ್ ರಾವ್ ಜಾಧವ್ ಆಕಾಶವಾಣಿಗೆ ನೀಡಿದ ಸಂದರ್ಶನದಲ್ಲಿ ತಿಳಿಸಿದ್ದಾರೆ.
1: ಲೋಕ ದಿನ ಭರ ಚೇರ್ ಪೇ ಬೈಠ ಕಾಮ ಕರ್ನಾ ಪಡತ ಲೋಕ ಭೀ ಜಬ್ ಲಂಚ್ ಬ್ರೇಕ್ ಹೋತಾ ತಬ್ ತಕ್ ಬಹುತ್ ಸಾರಿ ಥಕಾನ್ ಲೋಗೋ ಮೇ ಆಯ್ತು ಥಕಾನ್ ದೂರ ಕರನೆ ಭೀ ಉನ್ಕೆ ಲೀ ವಾಯ್ ಬ್ರೇಕ್ ನಾಮ ಕಾ ಏಕ ಹಮನೆ ಆಪ್ ನಿಕಾಲಾ ಹೈ ಕಿ ಉಸ್ಮೇ 10 ಮಿನಟ್ ಮೇ ತುಮ ಚೇರ್ ಪರ್ ಬೈಠೆ ಬೈಠೆ ಕೌನ್ ಸೇ ಆಸನ್ ಕರ್ ಸಕ್ತೆ ವೋ ಕರನೆ ಸೇ ಜೋ ಭೀ ತುಮಾರಾ ಥಕಾನ್ ಆಯ್ ಹೋಂಗಿ ವೋ ದೂರ ಹೋ ಜಾಯೇಗಿ.
0: ಪೂರ್ಣ ಸಂದರ್ಶನ 100.1 ಆಕಾಶವಾಣಿ ಗೋಲ್ಡ್ ವಾಹಿನಿಯಲ್ಲಿ ಇಂದು ರಾತ್ರಿ 9:30ಕ್ಕೆ ಪ್ರಸಾರವಾಗಲಿದೆ. ನಾಳೆ ನೀಟ್ ಯುಜಿ 2026 ಮರುಪರೀಕ್ಷೆ ನಡೆಯಲಿದ್ದು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ಎನ್ಟಿಎ ಪಾರದರ್ಶಕ ಪರೀಕ್ಷಾ ವ್ಯವಸ್ಥೆಗಾಗಿ ವ್ಯಾಪಕ ಬಂದೋಬಸ್ತ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಇಂದು ಪೂರ್ವಭಾವಿ ಅಭ್ಯಾಸ ನಡೆಸಲಾಯಿತು. 2.5 ಲಕ್ಷಕ್ಕೂ ಅಧಿಕ ಭದ್ರತಾ ಸಿಬ್ಬಂದಿಯನ್ನು ಪರೀಕ್ಷಾ ಕೇಂದ್ರಗಳ ಸುವ್ಯವಸ್ಥೆಗಾಗಿ ನಿಯೋಜಿಸಲಾಗುತ್ತಿದೆ. ದೇಶದ 551 ನಗರ ಹಾಗೂ ವಿದೇಶಗಳ 14 ನಗರಗಳಲ್ಲಿ ಈ ಪರೀಕ್ಷೆ ನಡೆಸಲಾಗುತ್ತಿದ್ದು 22,79,000ಕ್ಕೂ ಅಧಿಕ ಅಭ್ಯರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಪೆನ್ ಅಂಡ್ ಪೇಪರ್ ಮಾದರಿಯಲ್ಲಿ ಆಯೋಜಿಸಲಾಗಿರುವ ಈ ಮರುಪರೀಕ್ಷೆ ಮಧ್ಯಾಹ್ನ 2ರಿಂದ ಸಂಜೆ 5:15 ನಡೆಯಲಿದೆ. ನ್ಯಾಯಯುತ ಹಾಗೂ ಪಾರದರ್ಶಕ ಪರೀಕ್ಷಾ ನಿರ್ವಹಣೆಗಾಗಿ ಸಿಸಿಟಿವಿ ಸರ್ವೇಕ್ಷಣೆ, ಆಧಾರ್ ಮೂಲಕ ಬಯೋಮೆಟ್ರಿಕ್ ದೃಢೀಕರಣ, ಪರೀಕ್ಷಾ ಸಾಮಗ್ರಿ ಸಾಗಾಟಕ್ಕೆ ಪೊಲೀಸ್ ಬೆಂಗಾವಲಿನ ಜಿಪಿಎಸ್ ವಾಹನ ಮೊದಲಾದ ಬಹು ಹಂತದ ಭದ್ರತಾ ವ್ಯವಸ್ಥೆಯನ್ನು ಮಾಡಲಾಗಿದೆ ಎಂದು ಎನ್ಟಿಎ ತಿಳಿಸಿದೆ. ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಕರ್ನಾಟಕದ 5 ಸಾಧಕರು ಭಾಜನರಾಗಿದ್ದು ಇದೇ ಮಂಗಳವಾರ ದೆಹಲಿಯಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ವೈದ್ಯಕೀಯ ಸೇವೆಗಾಗಿ ಡಾ ಪ್ರಭಾಕರ್ ಕೋರೆ, ಶಿಕ್ಷಣ ತಂತ್ರಜ್ಞ ಶಶಿ ಶೇಖರ್ ವೇಂಪತಿ, ಹಿಮೋಫಿಲಿಯಾ ರೋಗಿಗಳಿಗೆ ಉಚಿತ ಚಿಕಿತ್ಸೆ ಸಿಗುವಂತೆ ಮಾಡಿದ ವೈದ್ಯ ಡಾ ಸುರೇಶ್ ಹನಗವಾಡಿ, ಉದಾರ ಉದ್ಯಮಿ ಟಿಟಿ ಜಗನ್ನಾಥನ್, ಭಾರತೀಯ ರಕ್ಷಣಾ ವಲಯವನ್ನು ಸ್ವಾವಲಂಬಿಯಾಗಿಸಿದ ವಿಜ್ಞಾನಿ ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಡೆದಿರುವ 3ನೇ ಹಾಗೂ ಅಂತಿಮ ಏಕದಿನ ಕ್ರಿಕೆಟ್ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡ ಭಾರತಕ್ಕೆ 219 ರನ್ಗಳ ಗೆಲುವಿನ ಗುರಿ ನೀಡಿದೆ. ಮೊದಲು ಬ್ಯಾಟ್ ಮಾಡಿದ ಅಫ್ಘಾನಿಸ್ತಾನ 44.2 ಓವರ್ಗಳಲ್ಲಿ 218 ರನ್ ಗಳಿಸುವಷ್ಟರಲ್ಲೇ ತನ್ನೆಲ್ಲಾ ವಿಕೆಟ್ ಕಳೆದುಕೊಂಡಿತು. 219 ರನ್ಗಳ ಗುರಿ ಬೆನ್ನತ್ತಿರುವ ಭಾರತ ಇತ್ತೀಚಿನ ವರದಿ ಬಂದಾಗ 27 ಓವರ್ಗಳಲ್ಲಿ 1 ವಿಕೆಟ್ ನಷ್ಟಕ್ಕೆ 188 ರನ್ ಮಾಡಿ ಆಡುತ್ತಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಒಡಿಶಾದಲ್ಲಿ 47,000 ಕೋಟಿ ರೂಪಾಯಿಗೂ ಅಧಿಕ ಮೊತ್ತದ ವಿವಿಧ ಅಭಿವೃದ್ದಿ ಕಾಮಗಾರಿಗಳಿಗೆ ಚಾಲನೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯಡಿ 9,44,00,000 ರೈತರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ. ನಾಳೆ ಅಂತಾರಾಷ್ಟೀಯ ಯೋಗ ದಿನ. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಕೋಲ್ಕತ್ತಾದಲ್ಲಿ ಪ್ರಧಾನ ಕಾರ್ಯಕ್ರಮ. ನೀಟ್ ಯುಜಿ ಪಾರದರ್ಶಕ ಬಿಗಿ ಬಂದೋಬಸ್ತ್ನಲ್ಲಿ ನಾಳೆ ಮರುಪರೀಕ್ಷೆ ಹಾಗೂ ಅಂತಾರಾಷ್ಟೀಯ ಏಕದಿನ ಕ್ರಿಕೆಟ್ ಸರಣಿ. ಅಫ್ಘಾನ್ ನೀಡಿದ 219 ರನ್ಗಳ ಗುರಿ ಬೆನ್ನತ್ತಿದ ಭಾರತ ಸುಸ್ಥಿತಿಯಲ್ಲಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05 ಕ್ಕೆ.

0: ಆಕಾಶವಾಣಿ ಸಮಾಚಾರ ದರ್ಶನ. ಮುಖ್ಯಾಂಶಗಳು. 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ, ಐತಿಹಾಸಿಕ ಹಂಪಿಯಲ್ಲಿ ನಾಳೆ ಬೆಳಗ್ಗೆ ವಿಶೇಷ ಯೋಗ ಪ್ರದರ್ಶನ. ಕಾವೇರಿ ಕೊಳ್ಳದಲ್ಲಿ ಮುಂಗಾರು ಕ್ಷೀಣ, ಕೆಆರ್ಎಸ್ ಅಣೆಕಟ್ಟೆಯ ನೀರು ಕುಡಿಯಲು ಮಾತ್ರ ಲಭ್ಯ, ಮಂಡ್ಯ ಜಿಲ್ಲಾಧಿಕಾರಿ ಸ್ಪಷ್ಟನೆ. ಕೆಂಪೇಗೌಡ ಥೀಮ್ ಪಾರ್ಕ್ ಜೂನ್ 27ಕ್ಕೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಲೋಕಾರ್ಪಣೆ. ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ರಾಜ್ಯಗಳಿಗೆ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಸಲಹೆ. ಯೋಗ ಭಾರತೀಯ ಸಂಸ್ಕೃತಿಯ ಅಮೂಲ್ಯ ಕೊಡುಗೆಗಳಲ್ಲಿ ಒಂದು. ಇದು ದೇಹ, ಮನಸ್ಸು ಮತ್ತು ಆತ್ಮದ ಸಮತೋಲನವನ್ನು ಸಾಧಿಸುವ ಪ್ರಾಚೀನ ಶಿಸ್ತಾಗಿದ್ದು, ವಿಶ್ವಾದ್ಯಂತ ಅದರ ಮಹತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಎಲ್ಲರೂ ಅರಿಯತೊಡಗಿದ್ದಾರೆ. ಆರೋಗ್ಯಕರ ಮುಪ್ಪಿಗಾಗಿ ಯೋಗ ಎಂಬ ಧ್ಯೇಯದೊಂದಿಗೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾಳೆ ಬೆಳಗ್ಗೆ ಆರಂಭವಾಗಲಿದೆ. ವಿಶ್ವಾದ್ಯಂತ 2500 ಸ್ಥಳಗಳಲ್ಲಿ ಯೋಗ ದಿನಾಚರಣೆ ಕಾರ್ಯಕ್ರಮಗಳು ಆಯೋಜಿತವಾಗಿವೆ. ಪ್ರಧಾನ ಕಾರ್ಯಕ್ರಮ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಾರಥ್ಯದಲ್ಲಿ ನಡೆಯಲಿದೆ. ಕೇಂದ್ರ ಆಯುಷ್ ಸಚಿವಾಲಯ ಐತಿಹಾಸಿಕ ಹಾಗೂ ಸಾಂಸ್ಕೃತಿಕ ಮಹತ್ವದ ವಿಶ್ವ ಪಾರಂಪರಿಕ ತಾಣ ಹಂಪಿಯನ್ನು ಸಹ ಆಯ್ದುಕೊಂಡಿದ್ದು, ಆನೆ ಲಾಯದ ಬಳಿ ಯೋಗ ಪ್ರದರ್ಶನಕ್ಕೆ ಸಿದ್ದತೆ ಮಾಡಿಕೊಳ್ಳಲಾಗಿದೆ ಎಂದು ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಹಂಪಿ ವೃತ್ತದ ಪುರಾತತ್ವ ಅಧೀಕ್ಷಕ ಕೆ ರಾಮಕೃಷ್ಣಾರೆಡ್ಡಿ ಆಕಾಶವಾಣಿಗೆ ತಿಳಿಸಿದ್ದಾರೆ. ಹಂಪಿ ವಲಯದ ಉಪ ಅಧೀಕ್ಷಕ ಪುರಾತತ್ವವಿದ ಡಾಕ್ಟರ್ ಎಂಎಸ್ ದೇವರಾಜ್ ಮಾಹಿತಿಯನ್ನು ನೀಡಿದ್ದಾರೆ.
1: ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯು ಭಾರತದಲ್ಲಿ ಒಟ್ಟು 100 ಸ್ಥಳಗಳಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಹಮ್ಮಿಕೊಂಡಿದೆ. ಹಂಪಿಯ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಆದಂತಹ, ಸೆಂಟ್ರಲಿ ಪ್ರೊಟೆಕ್ಟೆಡ್ ಮಾನ್ಯುಮೆಂಟ್ ಆದಂತಹ ಎಲಿಫೆಂಟ್ ಸ್ಟೇಬಲ್ ಕೂಡ ಒಂದು. ಮಾನ್ಯ ಪ್ರಧಾನಮಂತ್ರಿಗಳು ಯೋಗ ದಿನವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಮತ್ತು ಆಯುಷ್ ಮಂತ್ರಾಲಯದ ನಿರ್ದೇಶನದಂತೆ ಬೆಳಿಗ್ಗೆ 6:30 ನಂತರ ಯೋಗ ದಿನವನ್ನು ಆಚರಿಸಲಾಗುತ್ತದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಸ್ಮಾರಕಗಳಲ್ಲಿ 12 ಗಂಟೆಯವರೆಗೆ ಯೋಗಾಭ್ಯಾಸವನ್ನು ಮಾಡಲು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಈ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಯೋಗ ಗುರುಗಳನ್ನು ಆಮಂತ್ರಿಸಿ ಕೆಲವು ಯೋಗಾಸನಗಳನ್ನು ಕೂಡ ಹಮ್ಮಿಕೊಂಡಿದೆ. ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಹಂಪಿ ವಲಯವು ಎಲಿಫೆಂಟ್ ಟೇಬಲ್ ಕಮಲಾಪುರ ಇಲ್ಲಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದಕ್ಕೆ ವಿದ್ಯಾರ್ಥಿಗಳು, ಸಾರ್ವಜನಿಕರು, ಇಲಾಖೆಯ ಸಿಬ್ಬಂದಿಯು ಸಹ ಆಗಮಿಸಿ ಯೋಗ ದಿನದಲ್ಲಿ ಎಲ್ಲರೂ ಸಹ ಪಾಲ್ಗೊಳ್ಳಲಿದ್ದಾರೆ.
0: ರಾಜ್ಯ ಆಯುಷ್ ಇಲಾಖೆ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಿನ್ನೆಲೆ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿನ ವಿಧಾನಸೌಧದ ಮುಂಭಾಗದಲ್ಲಿ ಆಯೋಜಿಸಿದೆ. ವಿಶೇಷ ಸಾಮೂಹಿಕ ಯೋಗ ಪ್ರದರ್ಶಿನಿಯಲ್ಲಿ ಸಾಮಾನ್ಯ 24 ಯೋಗಾಸನಗಳನ್ನು ಮಾಡಲಾಗುತ್ತಿದ್ದು, ಸಾರ್ವಜನಿಕರಿಗೆ ಮುಕ್ತ ಅವಕಾಶ ಕಲ್ಪಿಸಲಾಗಿದೆ ಎಂದು ಬೆಂಗಳೂರಿನ ಶ್ರೀ ಜಯಚಾಮರಾಜೇಂದ್ರ ಸರ್ಕಾರಿ ಆಯುರ್ವೇದ ಮತ್ತು ಯುನಾನಿ ಆಸ್ಪತ್ರೆಯ ಪ್ರಾಚಾರ್ಯರು ತಿಳಿಸಿದ್ದಾರೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಪ್ರಧಾನ ಕಾರ್ಯಕ್ರಮವನ್ನು ನಾಳೆ ಬೆಳಗ್ಗೆ 6:30 ಆಕಾಶವಾಣಿಯ ಹೊಸದಿಲ್ಲಿ ಕೇಂದ್ರ ನೇರ ಪ್ರಸಾರ ಮಾಡಲಿದೆ. 12ನೇ ಅಂತಾರಾಷ್ಟೀಯ ಯೋಗ ದಿನಾಚರಣೆಯ ಹಿನ್ನೆಲೆಯಲ್ಲಿ ನಾಳೆ ಬೆಂಗಳೂರು ದೂರದರ್ಶನ ಕೇಂದ್ರ ಯೋಗ ದಿನಾಚರಣೆ ಆಯೋಜಿಸಿದೆ. ನಾಳೆ ಬೆಳಗ್ಗೆ 7 ಗಂಟೆಗೆ ದೂರದರ್ಶನ ಕೇಂದ್ರದಲ್ಲಿ ಕೇಂದ್ರ ಎಂಎಸ್ಎಂಇ ಹಾಗೂ ಕಾರ್ಮಿಕ ಮತ್ತು ಉದ್ಯೋಗ ಖಾತೆಗಳ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಯೋಗ ದಿನಾಚರಣೆಗೆ ಚಾಲನೆ ನೀಡಲಿದ್ದಾರೆ. ಅಂತಾರಾಷ್ಟೀಯ ಯೋಗ ದಿನದ ಹಿನ್ನೆಲೆಯಲ್ಲಿ ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಯೋಗ ದಿನಾಚರಣೆ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಯೋಗ ಅಭ್ಯಾಸ ಮಾಡಲಾಯಿತು. ಈ ವರ್ಷದ ಅಂತಾರಾಷ್ಟೀಯ ಯೋಗ ದಿನದ ಘೋಷವಾಕ್ಯವಾದ ಆರೋಗ್ಯಕರ ವೃದ್ಧಾಪ್ಯಕ್ಕಾಗಿ ಯೋಗ ಆಚರಣೆ ಮಾಡುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಸೇರಿದಂತೆ ಸಂಪೂರ್ಣ ಆರೋಗ್ಯ ಸಿಗುತ್ತದೆ ಎಂದು ಯೋಗ ಗುರು ಮತ್ತು ಪ್ರಾಧ್ಯಾಪಕ ಡಾಕ್ಟರ್ ಎಂಎಸ್ ಶಿವಪ್ರಕಾಶ ಯೋಗದ ಮಹತ್ವದ ಕುರಿತು ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
2: ಯೋಗಾಭ್ಯಾಸ, ಪ್ರಾಣಾಯಾಮ, ಧ್ಯಾನ ಇದೆಲ್ಲ ಆಚರಣೆ ತರುವುದರಿಂದ ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ, ಬೌದ್ಧಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ, ಸಂಪೂರ್ಣವಾದಂಥ ಒಂದು ಆರೋಗ್ಯವನ್ನು ನಿಮಗೆ ಸಿಗುತ್ತೆ. ಮತ್ತು ಈ ಒಂದು ಭಾರತ ಒಂದು ರೋಗಮುಕ್ತರಾಗಿ ಆರೋಗ್ಯಕರ ಭಾರತ ಆಗುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಯೋಗಾಭ್ಯಾಸವನ್ನು ಆಚರಣೆಗೆ ತಂದು ನೀವೆಲ್ಲರೂ ಕೂಡ ಈ ಒಂದು ಯೋಗಾಭ್ಯಾಸದಲ್ಲಿ ನಿರತರಾಗಿ ಈ ಆರೋಗ್ಯ ಸಮಾಜವನ್ನು ಕಟ್ಟುವುದಕ್ಕೆ ನೀವೆಲ್ಲ ಸನ್ನಿಧರಾಗಬೇಕು ಅಂತ ನಾನಾದರೂ ಕೇಳ್ಕೊತೀನಿ.
0: ಕೊಡಗು ಸೇರಿದಂತೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಪ್ರಮಾಣ ಕಡಿಮೆಯಾಗಿರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರ ಅಣೆಕಟ್ಟೆಯಲ್ಲಿ ನೀರಿನ ಪ್ರಮಾಣ ಗಣನೀಯ ಮಟ್ಟದಲ್ಲಿ ಕುಸಿತ ಕಂಡಿದೆ. ಈ ಬಾರಿ ಕೃಷಿಗೆ ನೀರು ಸಿಗುವುದು ಬಹುತೇಕ ಅನುಮಾನವಾಗಿದ್ದು, ಅಣೆಕಟ್ಟೆಯಲ್ಲಿರುವಂತಹ ನೀರು ಕುಡಿಯಲು ಮಾತ್ರ ಬಳಕೆಗೆ ಲಭ್ಯವಾಗಲಿದೆ ಎಂದು ಮಂಡ್ಯ ಜಿಲ್ಲಾಧಿಕಾರಿ ಡಾ ಕುಮಾರ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ. 124.80 ಅಡಿ ನೀರಿನ ಮಟ್ಟ ಹೊಂದಿರುವಂತಹ ಕೆಆರ್ಎಸ್ ಜಲಾಶಯದಲ್ಲಿ 81.35 ಅಡಿ ಮಾತ್ರ ನೀರಿದ್ದು 11.394 ಟಿಎಂಸಿ ನೀರು ಲಭ್ಯವಿದೆ. ಈ ಬಾರಿ ಮುಂಗಾರು ಕೈಕೊಟ್ಟಿದ್ದು ಇರುವ 11.394 ಟಿಎಂಸಿ ನೀರಿನಲ್ಲೇ ಮಂಡ್ಯ, ಬೆಂಗಳೂರು, ಮೈಸೂರು, ಬೆಂಗಳೂರು ದಕ್ಷಿಣ ಜಿಲ್ಲೆಗಳಿಗೆ ಕುಡಿಯುವ ನೀರು ಪೂರೈಸಬೇಕಿದೆ. 4 ನಗರಗಳಿಗೆ ಕುಡಿಯುವ ನೀರಿಗಷ್ಟೇ ಪ್ರಸ್ತುತ ಅಣೆಕಟ್ಟೆಯಲ್ಲಿರುವಂತಹ ನೀರು ಲಭ್ಯ ಇರುವುದರಿಂದ ಮಂಡ್ಯ ಜಿಲ್ಲೆಯ ಕೃಷಿ ಚಟುವಟಿಕೆಗಳಿಗೆ ನೀರು ಸಿಗುವುದಿಲ್ಲ ಎಂದು ಜಿಲ್ಲಾಧಿಕಾರಿ ಸ್ಪಷ್ಟಪಡಿಸಿದ್ದಾರೆ.
3: ಮಳೆ ಏನ್ ಬರಬೇಕಾಗಿತ್ತು ಈಗಾಗಲೇ ಜೂನ್ ಮುಂಗಾರು ಪ್ರವೇಶ ಮಾಡಿದ್ರು ಕೂಡ ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ವಾಡಿಕೆಯಂತೆ ಮಳೆ ಬರ್ತಾ ಇಲ್ಲ. ಆದರೂ ಕೂಡ ಕುಡಿಯುವ ನೀರು ನಮ್ದು ಮೊದಲ ಆದ್ಯತೆ ಆಗಿದೆ. ಹಾಗಾಗಿ ನಮ್ಮಲ್ಲಿ ಈಗ ಕೆಆರ್ಎಸ್ ಅಣೆಕಟ್ಟಿನಲ್ಲಿ ಸುಮಾರು 10 TMC ನೀರೇನಿದೆ, ಆ 10 TMC ನೀರಿನಲ್ಲಿ 4 TMC ನೀರನ್ನ ಡೆಸ್ಟೋರೇಜ್ ನ ಕಳೆದ್ರೆ ಉಳಿತಕ್ಕಂತ 6 TMC ನೀರನ್ನ ನಾವು ಓನ್ಲಿ ಕುಡಿಯುವ ನೀರು ಉದ್ದೇಶಕ್ಕೋಸ್ಕರ ಮಾತ್ರ ನಾವು ಮೀಸಲಿರಿಸಿಕೊಂಡಿದ್ದೇವೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ 2 TMC ನೀರು ಬೇಕಾಗುತ್ತೆ. ಮಂಡ್ಯ, ಬೆಂಗಳೂರು ದಕ್ಷಿಣ, ಬೆಂಗಳೂರು ನಗರ ಈ 3 ಜಿಲ್ಲೆಗಳಿಗೆ ಸೇರಿದಂತೆ ನಮಗೆ ಪ್ರತಿ ತಿಂಗಳ 2 TMC ನೀರು ಬೇಕಾಗುತ್ತೆ. ಹಾಗಾಗಿ ಮುಂದಿನ ಆಗಸ್ಟ್ ತಿಂಗಳವರೆಗೂ ಕೂಡ ನಾವು ಅದನ್ನ ಯೋಜನೆ ರೂಪಿಸಿಕೊಂಡಿದ್ದೇವೆ. ಪ್ರಾಯಶಃ ಮಳೆ ಬಂದ್ರೆ ನಮಗೆ ಇನ್ಫ್ಲೋ ಜಾಸ್ತಿ ಆದ್ರೆ ಕೆಆರ್ಎಸ್ ನ ಮಟ್ಟ ಜಾಸ್ತಿ ಆಗುತ್ತೆ, ಹಾಗಾಗಿ ಕುಡಿಯುವ ನೀರಿಗೆ ಏನು ಸಮಸ್ಯೆ ಆಗೋದಿಲ್ಲ.
0: ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ನಿರ್ಮಾಣಗೊಂಡಿರುವ ಕೆಂಪೇಗೌಡ ಥೀಮ್ ಪಾರ್ಕ್ ಅನ್ನು ನಾಡಪ್ರಭು ಕೆಂಪೇಗೌಡರ ಜಯಂತಿ ದಿನವಾದ ಜೂನ್ 27 ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ಆಹಾರ, ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಕೆಎಚ್ ಮುನಿಯಪ್ಪ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾಡಳಿತ ಭವನದಲ್ಲಿ ನಡೆದ ಕೆಂಪೇಗೌಡ ಜಯಂತಿ ಪೂರ್ವಭಾವಿ ಸಿದ್ದತಾ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ದೇವನಹಳ್ಳಿಯ ಕೆಂಪೇಗೌಡ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ 108 ಅಡಿ ಎತ್ತರದ ಬೆಂಗಳೂರು ನಿರ್ಮಾತೃ ಕೆಂಪೇಗೌಡರ ಭವ್ಯ ಕಂಚಿನ ಪ್ರತಿಮೆ ಬಳಿ ಅಂದಾಜು 20 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಕೆಂಪೇಗೌಡ ಥೀಮ್ ಪಾರ್ಕ್ ನಿರ್ಮಿಸಲಾಗಿದ್ದು, ಜೂನ್ 27 ಮುಖ್ಯಮಂತ್ರಿಗಳು ಬೆಳಗ್ಗೆ 8:30 ಲೋಕಾರ್ಪಣೆ ಮಾಡಲಿದ್ದಾರೆ. ಕೆಂಪೇಗೌಡರ ವಂಶಸ್ಥರು ನೆಲೆಸಿದ್ದಂಥ ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮದಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಜ್ಯೋತಿ ಹೊರಡಲಿದೆ ಎಂದು ಹೇಳಿದ್ದಾರೆ. ದೇಶಾದ್ಯಂತ ಮುಂಗಾರು ಮಳೆಯ ಮೇಲೆ ಎಲ್ ನಿನೋ ಪರಿಣಾಮ ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಳೆ ಕೊರತೆ ಇರುವ ಜಿಲ್ಲೆಗಳಲ್ಲಿ ತುರ್ತು ಯೋಜನೆ ರೂಪಿಸುವಂತೆ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಹಿರಿಯ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ಹತ್ತಿ ಮತ್ತು ದ್ವಿದಳ ಧಾನ್ಯಗಳ ವಿಸ್ತೀರ್ಣ ಹೆಚ್ಚಿಸಲು ಸಲಹೆ ನೀಡಿದ್ದಾರೆ. ಮಳೆ ಕೊರತೆ ಇರುವ ಜಿಲ್ಲೆಗಳನ್ನು ಗುರುತಿಸಬೇಕು, ಬೆಳೆವಾರು ತುರ್ತು ಯೋಜನೆಗಳನ್ನು ರಾಜ್ಯ ಸರ್ಕಾರಗಳ ಸಹಯೋಗದೊಂದಿಗೆ ಸಿದ್ದಪಡಿಸಬೇಕು ಎಂದು ಸೂಚಿಸಿದ್ದಾರೆ. ಸಭೆಯಲ್ಲಿ ದ್ವಿದಳ ಧಾನ್ಯಗಳ ಸ್ವಾವಲಂಬನೆ ಮಿಷನ್ ಬಗ್ಗೆ ವಿಸ್ತೃತ ಚರ್ಚೆ ನಡೆಸಲಾಯಿತು. ಕೇಂದ್ರ ಸರ್ಕಾರದ 12 ಆಡಳಿತಾತ್ಮಕ ಸಾಧನೆಗಳ ಅಂಗವಾಗಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಗುರ್ನೀತ್ ತೇಜ್ ಬೆಂಗಳೂರಿನಲ್ಲಿ ಭವ್ಯ ಯೋಜನೆಯ ಕುರಿತಂತೆ ಪ್ರಾದೇಶಿಕ ಸುದ್ದಿಗೋಷ್ಠಿ ನಡೆಸಿದರು. ಮುಂದಿನ 6 ದೇಶಾದ್ಯಂತ 100 ವಿಶ್ವದರ್ಜೆಯ ಕೈಗಾರಿಕಾ ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಈ ಯೋಜನೆ ಹೊಂದಿದ್ದು, ಮೊದಲ ಹಂತದಲ್ಲಿ 50 ಪಾರ್ಕ್ಗಳನ್ನು ಅಭಿವೃದ್ಧಿಪಡಿಸಲಾಗುವುದು ಎಂದು ಹೇಳಿದ್ದಾರೆ. ಈ ಯೋಜನೆಗೆ 100 ರಿಂದ 500 ಎಕರೆ ಭೂಮಿಯ ಅಗತ್ಯವಿದ್ದು, ಅರ್ಜಿ ಹಂತದಲ್ಲೇ 90% ಭೂಸ್ವಾಧೀನ ವಾಗಿರಬೇಕು ಎಂದು ತಿಳಿಸಿದ್ದಾರೆ. ರಾಜ್ಯಗಳಿಗೆ ಹೆಚ್ಚಿನ ಅಧಿಕಾರ ಹಸ್ತಾಂತರ ಮತ್ತು ಏಕಗವಾಕ್ಷಿ ಪದ್ದತಿಯ ಮೂಲಕ ಉದ್ಯಮ ಸ್ನೇಹಿ ವಾತಾವರಣಕ್ಕೆ ಯೋಜನೆ ಉತ್ತೇಜನ ನೀಡಲಿದ್ದು, ಖಾಸಗಿ ಹೂಡಿಕೆದಾರರಿಗೆ ಪ್ರತಿ ಎಕರೆಗೆ 50 ಲಕ್ಷ ರೂಪಾಯಿವರೆಗೆ ಆರ್ಥಿಕ ನೆರವು ಸಿಗಲಿದೆ ಎಂದು ಮಾಹಿತಿ ನೀಡಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸಮಾರಂಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ವಿಕಸಿತ ಭಾರತ ಉದ್ಯೋಗ ಯೋಜನೆ ಪಿಎಂ ವಿಬಿಆರ್ವೈ ಅಡಿಯಲ್ಲಿ 2,400 ಕೋಟಿ ರೂಪಾಯಿಗಳ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಿದರು. ದೇಶಾದ್ಯಂತ ಉದ್ಯೋಗ ಸೃಷ್ಟಿ ಮತ್ತು ಸಾಮಾಜಿಕ ಭದ್ರತೆ ವಿಸ್ತರಿಸುವ ಉದ್ದೇಶದ ಈ ಯೋಜನೆಯು ಪ್ರಸ್ತುತ 15 ಲಕ್ಷ ನೂತನ ಉದ್ಯೋಗದ ಅವಕಾಶಗಳಿಗೆ ಬೆಂಬಲ ನೀಡಿದೆ. ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಧಾನಿ, 21ನೇ ಶತಮಾನದಲ್ಲಿ ಕೌಶಲ್ಯಯುತ ಯುವಶಕ್ತಿ, ನಾವೀನ್ಯತೆ ಹಾಗೂ ಗುಣಮಟ್ಟಕ್ಕೆ ಆದ್ಯತೆ ನೀಡುವ ರಾಷ್ಟಗಳು ಜಾಗತಿಕವಾಗಿ ಮುಂಚೂಣಿಯಲ್ಲಿ ಇರಲಿವೆ ಮತ್ತು ಭಾರತವು ಈ ನಿಟ್ಟನಲ್ಲಿ ಮುನ್ನಡೆಸಲು ಸಿದ್ದವಾಗಿದೆ ಎಂದು ಹೇಳಿದ್ದಾರೆ. ಈ ಯೋಜನೆಯು ಮೊದಲ ಬಾರಿಗೆ ಉದ್ಯೋಗಕ್ಕೆ ಸೇರುವ ಯುವಕರು ಹಾಗೂ ಕೈಗಾರಿಕಾ ವಲಯದ ನಡುವೆ ಸೇತುವೆಯಾಗಿ ಕೆಲಸ ಮಾಡಲಿದೆ. ಯೋಜನೆಯಡಿ ಇದುವರೆಗೆ ಸುಮಾರು 70 ಲಕ್ಷ ಉದ್ಯೋಗಗಳು ಸೃಷ್ಟಿಯಾಗಿದ್ದು, ಈಗಾಗಲೇ 20 ಲಕ್ಷ ಯುವಕರು ತಮ್ಮ ನೂತನ ಉದ್ಯೋಗದಲ್ಲಿ ಯಶಸ್ವಿಯಾಗಿ 6 ತಿಂಗಳು ಪೂರೈಸಿದ್ದಾರೆ. ಇವರಲ್ಲಿ 10 ಲಕ್ಷ ಫಲಾನುಭವಿಗಳಿಗೆ ಸುಮಾರು 2,000 ಕೋಟಿ ರೂಪಾಯಿಗಳನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ.

0: ಭಾರತೀಯ ನೌಕಾಸೇನೆಗೆ ಮತ್ತಷ್ಟು ಬಲ ತುಂಬುವ ನಿಟ್ಟನಲ್ಲಿ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದಲ್ಲಿ ನಿರ್ಮಾಣಗೊಂಡಿರುವ ದುನಾಗಿರಿ, ಸಂಶೋಧಕ್ ಮತ್ತು ಅಗ್ರ ಎಂಬ ಮೂರು ಅತ್ಯಾಧುನಿಕ ಮುಂಚೂಣಿ ಯುದ್ದ ನೌಕೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ನಾಳೆ ಕೋಲ್ಕತ್ತಾದಲ್ಲಿ ನಡೆಯಲಿರುವ ಅಧಿಕೃತ ಸಮಾರಂಭದಲ್ಲಿ ನೌಕಾಪಡೆಗೆ ಸಮರ್ಪಿಸಲಿದ್ದಾರೆ. ಇದೇ 23ರಂದು ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ನಡೆಯಲಿರುವ 2ನೇ ನಾಗರಿಕ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಕರ್ನಾಟಕದ ಡಾ ಪ್ರಭಾಕರ್ ಕೋರೆ, ಶಶಿಶೇಖರ್ ವೆಂಪತಿ, ಡಾ ಸುರೇಶ್ ಹನಗವಾಡಿ, ಡಾ ಶುಭಾ ವೆಂಕಟೇಶ್ ಅಯ್ಯಂಗಾರ್ ಅವರಿಗೆ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ. ಇದೇ ವೇಳೆ ದಿವಂಗತ ಟಿಟಿ ಜಗನ್ನಾಥನ್ ಅವರಿಗೆ ಮರಣೋತ್ತರವಾಗಿ ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು. ದೇಶಾದ್ಯಂತ ನಾಳೆ ನಡೆಯಲಿರುವ ನೀಟ್ ಯುಜಿ ಮರುಪರೀಕ್ಷೆಯ ಹಿನ್ನೆಲೆಯಲ್ಲಿ ಟೆಲಿಗ್ರಾಮ್ ಆಪ್ ಅನ್ನು ತಾತ್ಕಾಲಿಕವಾಗಿ ನಿರ್ಬಂಧಿಸಿದ ಕೇಂದ್ರ ಸರ್ಕಾರದ ಆದೇಶವನ್ನು ದೆಹಲಿ ಉಚ್ಚ ನ್ಯಾಯಾಲಯ ಎತ್ತಿಹಿಡಿದಿದೆ. ಬೃಹತ್ ಪ್ರಮಾಣದ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಹರಡಲು ಈ ಆಪ್ ಅನುವು ಮಾಡಿಕೊಡುವುದರಿಂದ ಪರೀಕ್ಷಾ ಅಕ್ರಮ ತಡೆಯಲು ಸರ್ಕಾರ ಕೈಗೊಂಡಿರುವ ಈ ಮುನ್ನೆಚ್ಚರಿಕೆ ಕ್ರಮ ಸೂಕ್ತವಾಗಿದೆ ಎಂದು ನ್ಯಾಯಾಲಯ ತಿಳಿಸಿದೆ. ನ್ಯಾಯಮೂರ್ತಿ ತೇಜಸ್ ಕರಿಯ ಅವರಿದ್ದಂತಹ ರಜೆ ಕಾಲದ ಪೀಠ ಪ್ರಕರಣದ ಗಂಭೀರತೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಕಾನೂನುಬದ್ದವಾಗಿಯೇ ಈ ಕ್ರಮ ಕೈಗೊಂಡಿದೆ ಎಂದು ತಿಳಿಸಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆಯ ಸೆಕ್ಷನ್ 69A ಅಡಿಯಲ್ಲಿ ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವುದೇ ಆನ್ಲೈನ್ ವೇದಿಕೆಯನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕಿದೆ ಎಂದು ಪೀಠ ಸ್ಪಷ್ಟಪಡಿಸಿದೆ. ಕರ್ನಾಟಕದ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ 5 ಅಭ್ಯರ್ಥಿಗಳು ಮತ್ತು ಬಿಜೆಪಿ ಬೆಂಬಲಿತ 2 ಅಭ್ಯರ್ಥಿಗಳು ಜಯಶೀಲರಾಗಿದ್ದಾರೆ. 14 ಮತಗಳನ್ನು ಪಡೆದ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಗೋವಿಂದ ರಾಜು ಪರಾಭವಗೊಂಡಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ನ ಬಿಕೆ ಹರಿಪ್ರಸಾದ್ 30 ಮತಗಳು, ಪಿವಿ ಮೋಹನ್ 29 ಮತಗಳು, ಬಿಎಸ್ ಶಿವಣ್ಣ 30 ಮತಗಳು, ತಿಪ್ಪಣ್ಣಪ್ಪ ಕಮಕನೂರ 30 ಮತಗಳು ಮತ್ತು ವಿನಯ್ ಕಾರ್ತಿಕ್ 32 ಮತಗಳನ್ನು ಪಡೆದಿದ್ದಾರೆ. ಇದೇ ವೇಳೆ ಬಿಜೆಪಿಯ ರಘು ಕೌಟಿಲ್ಯ 29 ಮತಗಳು ಮತ್ತು ಲಿಂಗರಾಜ ಪಾಟೀಲ್ 27 ಮತಗಳನ್ನು ಪಡೆದು ಗೆಲುವು ಸಾಧಿಸಿದ್ದಾರೆ. 222 ಶಾಸಕರ ಮತಗಳ ಪೈಕಿ 1 ಮತ ಅಸಿಂಧುವಾಗಿದೆ. ಮೇಕೆದಾಟು ಯೋಜನೆಯಲ್ಲಿ ಕರ್ನಾಟಕ ಹಾಗೂ ತಮಿಳುನಾಡಿನ ಹಿತ ಅಡಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ಕುರಿತಂತೆ ತಮಿಳುನಾಡು ಮುಖ್ಯಮಂತ್ರಿ ಜೊತೆ ಮಾತನಾಡಲು ಸಿದ್ದ ಎಂದು ಹೇಳಿದ್ದಾರೆ. ಮೇಕೆದಾಟು ಯೋಜನೆಯಿಂದ ತಮಿಳುನಾಡಿಗೆ ಹೆಚ್ಚು ಅನುಕೂಲವಾಗಲಿದ್ದು ಬೆಂಗಳೂರಿನ ಜನರಿಗೆ ಕುಡಿಯುವ ನೀರು ಒದಗಿಸಲು ಕಾವೇರಿಯೇ ನಮ್ಮ ಮುಂದಿರುವ ಏಕೈಕ ಆಯ್ಕೆ ಎಂದು ಸ್ಪಷ್ಟಪಡಿಸಿದ್ದಾರೆ. ರಾಜ್ಯದ ಎಲ್ಲಾ ಸಂಸದರು ಮೇಕೆದಾಟು ಯೋಜನೆಗಾಗಿ ಒಗ್ಗಟ್ಟಾಗಿ ಹೋರಾಡುವ ವಿಶ್ವಾಸವಿದೆ ಎಂದು ಹೇಳಿದ್ದಾರೆ.
1: ನಾನು ಖಂಡಿತ ಯಾವಾಗ ಬೇಕಾದ್ರೂ ಅವ್ರ ಜೊತೆ ಕೂತ್ಕೊಂಡು ಮಾತಾಡಕ್ಕೆ ಸಿದ್ಧ ಇದ್ದೀನಿ. ನನ್ಗೆ ಯಾವ ತಗರಾಲಿಲ್ಲ. ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ನಾವೆಲ್ಲ ಭಾರತೀಯರು, ಒಂದೇ ನದಿ ಒಂದೇ ನೀರು ಕುಡಿಬೇಕಾದವರು. ಏನಪ್ಪ ಅಂದ್ರೆ ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡೋದ್ರಿಂದ ಏನು ಕಷ್ಟಕಾಲದಲ್ಲಿ ಅವ್ರಿಗೆ ನೀರನ್ನು ಏನು ನಾವು ಕಂಪಲ್ಸರಿ ಕೊಡಬೇಕು, 177 TMC ನೀರು ಕೊಡಬೇಕು, ಆ ನೀರನ್ನ ಅವ್ರಿಗೆ ಕೊಡ್ತೇವೆ. ಇಲ್ಲಿ ಏನಪ್ಪಾ ಅಂದ್ರೆ ನಮ್ಮ ಮಂಡ್ಯ ಈ ಕಡೆ ಹಾಸನ ಈ ಕಡೆ ಬೇರೆ ಏನು ನಮ್ಮ ಜಿಲ್ಲೆಗಳಿದೆ, ಚಾಮರಾಜನಗರ ಆ ಜಿಲ್ಲೆಗಳಿಗೆ, ತುಮಕೂರು ಜಿಲ್ಲೆ ಆ ಜಿಲ್ಲೆಗಳಿಗೆ ಇಲ್ಲಿ ಸ್ಟೋರ್ ಮಾಡಿಬಿಟ್ಟು ತೊಂದರೆ ಸಂದರ್ಭದಲ್ಲಿ ನಾವು ಕೆಳಗಡೆ ಬಿಡ್ಲಿಕ್ಕೆ ಒಂದು ಅವಕಾಶ ಇದೆ. ಕರ್ನಾಟಕದವರು ಬದುಕಬೇಕು, ತಮಿಳುನಾಡು ಬದುಕಬೇಕು. ವಿದ್ಯುತ್ ಶಕ್ತಿ ವಿಚಾರದಲ್ಲಿ ನಮ್ಗೊಂದು ಲಾಭ ಇದೆ. ನಾನಿಲ್ಲ ಅಂತ ನಾನು ಹೇಳುದಿಲ್ಲ. 400 ಮೆಗಾವ್ಯಾಟ್ ಅಷ್ಟು ವಿದ್ಯುತ್ ಶಕ್ತಿನ ನಾವು ತಯಾರು ಮಾಡಬಹುದು. ಅತಿ ಕಡಿಮೆ ವೆಚ್ಚದಲ್ಲಿ ಪ್ರಾಜೆಕ್ಟ್ ಆಗ್ತದೆ ಅನ್ನೋದು ನನಗೊಂದು ವಿಶ್ವಾಸ ಇದೆ. ಈಗ ಸುಪ್ರೀಂ ಕೋರ್ಟ್ ಅವರು ಈಗಾಗಲೇ ತಮಿಳುನಾಡು ಅವರ ಏನು ವಾದ ಇತ್ತು ಆ ವಾದನ ಕೇಳಿದ್ದಾರೆ. ಅವರು ಜೊತೆಗೆ ರಿವ್ಯೂ ಹಾಕಿದ್ರು, ಆ ರಿವ್ಯೂನು ಕೇಳಿದ್ದಾರೆ, ರಿವ್ಯೂನು ರಿಜೆಕ್ಟ್ ಮಾಡಿದ್ದಾರೆ. ಅವರು ಸೆಂಟ್ರಲ್ ಗವರ್ಮೆಂಟ್ಗೆ ನೀವು ಸೆಂಟ್ರಲ್ ವಾಟರ್ ಕಮಿಷನ್ ಅವರು ಜವಾಬ್ದಾರಿ ತೆಗೆದುಕೊಳ್ಳಿ, ನಿಮ್ ರೆಸ್ಪಾನ್ಸಿಬಿಲಿಟಿ ಇದು ಅಂತೇಳಿ ಸುಪ್ರೀಂ ಕೋರ್ಟ್ ಅವರು ಅವರ ವಾದನ ಈಗಾಗಲೇ ರಿಜೆಕ್ಟ್ ಮಾಡಿದ್ದಾರೆ. ಅದು ಬಿಟ್ರೆ ಆರ್ಡರ್ ಏನ್ ಬಂದಿದೆ ಅವ್ರಿಗೆ ಅನುಕೂಲ ನಮ್ಗೆ ಅನುಕೂಲ ಇಬ್ಬರಿಗೂ ಸಮಾಂತರವಾದಂತ ಆರ್ಡರ್ ಅನ್ನ ಅವರು ಕೊಟ್ಟಿದ್ದಾರೆ. ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಎಂಪಿಗಳು, ಬಿಜೆಪಿ ಇರ್ಬೋದು, ದಳ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಎಲ್ಲ ಒಗ್ಗಟ್ಟಿನಿಂದ ನಮ್ಮ ರಾಜ್ಯದ ಹಿತನ ಕಾಪಾಡ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗಿದೆ.
0: ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾಚಿತ್ರ ಸಮಾಚಾರ ದರ್ಶನ.
2: ಇದು ಆಕಾಶವಾಣಿಯ ಹಾಸನ ಕೇಂದ್ರ. ಇದೀಗ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಪರ್ವ ಚಿತ್ರದ ಗೀತೆಯನ್ನು ಆಲಿಸಿ. ಹಾಡಿದ್ದಾರೆ ಉದಿತ್ ನಾರಾಯಣ್ ಹಾಗೂ ದಿವ್ಯಾ. ಈ ಗೀತೆಯ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ ಅವರದ್ದು.

ಕೊನೆಯ ಗೀತೆ ರಂಗೋಲಿ ಚಿತ್ರದ್ದು. ವಿ ಮನೋಹರ್ ಅವರ ಸಾಹಿತ್ಯ ಮತ್ತು ಸಂಗೀತವಿರುವ ಈ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಮತ್ತು ಎಲ್ ಎನ್ ಶಾಸ್ತ್ರಿ.

0: ಇದುವರೆಗೆ ಕೆಲವು ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಹಾಸನ. ಸಮಯ 8:10. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
1: ಆಕಾಶವಾಣಿ ಹೇ 12 ಸಾಲ ವಿಶ್ವಾಸ ಕೆ ವಿಕಾಸ ಕೆ ಜನ ಕಲ್ಯಾಣ ಕೆ ವಿಶೇಷ ಶೃಂಖಲಾ ಕೆ ಅಂತರ್ಗತ ಆಜ್ ಸುನಿಯೆ ಸಶಕ್ತೀಕರಣ ಸೆ ಸಮೃದ್ಧಿ ಕಿ ಓರ್ ಬಢತೆ ಭಾರತ ಪರ ಪರಿಚರ್ಚಾ. ಇಸ್ಮೆ ಭಾಗ ಲೇ ರಹೆ ಹೈ ವರಿಷ್ಠ ಪತ್ರಕಾರ ನೀಲೂ ರಂಜನ್ ಔರ್ ಸರ್ಜನಾ ಶರ್ಮಾ. ಪರಿಚರ್ಚಾ ಕಾ ಸಂಚಾಲನ ಕರ್ ರಹಿ ಹೈ ಸೋನೂ ಸೂದ್.
2: 12 ವರ್ಷೋ ಕೆ ಕಾರ್ಯಕಾಲ ಮೇ ವರ್ತಮಾನ ಸರ್ಕಾರ ಮೇ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕೆ ನೇತೃತ್ವ ಮೇ ಸಭೀ ಕೋ ಭಾಗಿದಾರ ಬನಾಕರ್ ರಾಷ್ಟ್ರ ವಿಕಾಸ ಕಾ ಜೋ ಮೂಲ ಮಂತ್ರ ಹೈ ಸಬ್ಕಾ ಸಾಥ್ ಸಬ್ಕಾ ವಿಕಾಸ ಸಬ್ಕಾ ಪ್ರಯಾಸ ಸಬ್ಕಾ ವಿಶ್ವಾಸ ಉಸ್ಕೆ ತಹತ್ ಉನ್ಹೊನೆ ಜೋ ಏಕ್ ಲಕ್ಷ್ಯ ರಖಾ ಹೈ 2047 ತಕ್ ಏಕ್ ವಿಕಸಿತ ರಾಷ್ಟ್ರ ಬನಾನೆ ಕಾ ಭಾರತ ಕೋ ಉಸ್ಮೆ ಉನ್ಹೊನೆ ಚಾರ್ ಜೋ ಸ್ತಂಭ ಹೈ ಉನ್ಕಿ ಪಹಚಾನ್ ಕಿ ಹೈ ಜಿಸೆ

ಇಣುಕುವ ಆಕಾಶ, ಅಲ್ಲಿಂದ ಬರುವ ಬೆಳಕಿನ ಕಿರಣಗಳು, ಹಸಿರಿನ ರಾಶಿ ನೋಡುಗರ ಕಣ್ಮನ ಸೆಳೆಯುತ್ತಿತ್ತು. ಪ್ರಕೃತಿ ಮಾತೆ ತನ್ನ ಸಹಜ ಸೌಂದರ್ಯದಿಂದ ಕೂಡಿ ನವವಧುವಿನಂತೆ ಕಂಗೊಳಿಸುತ್ತಿದ್ದಳು. ಆದರೆ ಪ್ರಸ್ತುತ ದಿನಗಳಲ್ಲಿ ಮಾನವನ ಅಭಿವೃದ್ಧಿಯೆಡೆಗಿನ ತುಡಿತ, ಎಲ್ಲವೂ ತನಗೇ ಬೇಕೆಂಬ ಅತಿಯಾದ ದುರಾಸೆಯಿಂದ ಪರಿಸರವನ್ನು ಕಡೆಗಣಿಸಿ ಅನಗತ್ಯ ಬಾಹ್ಯ ಸುಖಕ್ಕಾಗಿ ಹಾತೊರೆಯುತ್ತಿದ್ದಾನೆ. ಇದರಿಂದ ಬದುಕಿಗೆ ಅತ್ಯಗತ್ಯವಾದ ಅರಣ್ಯಗಳ ನಾಶ ಉಂಟಾಗುತ್ತಿದೆ. ವನ್ಯಜೀವಿಗಳು, ಸಂಪದ್ಭರಿತ ಸಸ್ಯ ಸಂಕುಲ ಮುಂತಾದವುಗಳು ಮನುಷ್ಯನ ಅನೇಕ ಚಟುವಟಿಕೆಗಳಿಂದ ವಿನಾಶದ ಅಂಚನ್ನು ತಲುಪುತ್ತಿವೆ. ಪರಿಸರ ಮಾಲಿನ್ಯದಿಂದ ತನ್ನ ಜೀವನಕ್ಕೆ ಕುತ್ತು ಬರುತ್ತದೆ ಎಂಬ ಅರಿವಿದ್ದರೂ ಕೂಡ ಗೊತ್ತಿದ್ದು ಗೊತ್ತಿಲ್ಲದಂತಿರುವ ಪರಿಪಾಠವನ್ನು ಬೆಳೆಸಿಕೊಂಡಿದ್ದಾನೆ ಮಾನವ. ತನ್ನ ಆಸೆ ಆಕಾಂಕ್ಷೆಗಳ ಪೂರೈಕೆಗಾಗಿ, ಬಾಹ್ಯ ಸೌಂದರ್ಯದ ತೋರಿಕೆಗಾಗಿ ಮರಗಳನ್ನು ಕಡಿದು ಅರಣ್ಯ ನಾಶ ಮಾಡುತ್ತಿದ್ದಾನೆ. ವನ್ಯ ಮೃಗಗಳ ಆವಾಸವನ್ನು ತನ್ನ ವಾಸಸ್ಥಾನವನ್ನಾಗಿ ಪರಿವರ್ತಿಸುತ್ತಿರುವುದರಿಂದ ನಿರಾಶ್ರಿತ ಪ್ರಾಣಿಗಳು ತೋಟ, ಗದ್ದೆಗಳು, ಮನೆಗಳ ಮೇಲೆ ದಾಳಿ ನಡೆಸುತ್ತಿವೆ ಎಂಬ ಕಟು ಸತ್ಯವನ್ನು ಇಂದು ಅರಿಯಬೇಕಾಗಿದೆ. ಇಂತಹ ಸಂದರ್ಭದಲ್ಲಿ ನಾವು ಹಾಗೂ ನಮ್ಮ ಮುಂದಿನ ಪೀಳಿಗೆ ಸುಖಕರವಾಗಿ ಬದುಕಬೇಕೆಂದಾದರೆ ಇಂದಿನಿಂದಲೇ ಅದರ ಬಗ್ಗೆ ಚಿಂತಿಸಿ ಕೇವಲ ಮಾತಿನಲ್ಲಿ ಹೇಳದೆ ನಡೆಯಲ್ಲೂ ಪರಿಸರ ಸ್ನೇಹಿ ಗುಣಗಳನ್ನು ಅಳವಡಿಸಿಕೊಂಡರೆ ಇರುವ ನಿಸರ್ಗ ಸಂಪತ್ತನ್ನಾದರೂ ಉಳಿಸಿಕೊಳ್ಳಬಹುದು. ಈ ಪರಿಸರ ಸಂರಕ್ಷಣೆಯಲ್ಲಿ ಇಂದಿನ ಯುವ ಪೀಳಿಗೆಯ ಪಾತ್ರ ಅನನ್ಯವಾದುದು. ಇಂದು ಇಡೀ ವಿಶ್ವವೇ ನಮ್ಮ ಅಂಗೈಯಲ್ಲಿದೆ. ಅಂಗೈ ಅಗಲದ ಮೊಬೈಲ್ನಲ್ಲಿ ನಾವು ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಬಹುದಾಗಿದೆ. ಅದರಲ್ಲೂ ಯುವ ಜನತೆ ಮೊಬೈಲ್ ಬಳಕೆಯಲ್ಲಿ ಚತುರರು. ಕ್ಷಣ ಮಾತ್ರದಲ್ಲಿ ಯಾವುದೇ ವಿಷಯವಿದ್ದರೂ ಲೀಲಾಜಾಲವಾಗಿ ಹುಡುಕಿ ತಿಳಿದುಕೊಳ್ಳುವ ಸಾಮರ್ಥ್ಯ ಅವರಿಗಿದೆ. ಇಂತಹ ಸಂದರ್ಭದಲ್ಲಿ ಪರಿಸರದ ವಿಷಯವನ್ನು ಅರಿಯದೇ ಇರುವುದು ಸಾಧ್ಯವೇ? ಖಂಡಿತ ಇಲ್ಲ. ಆದರೆ ಎಲ್ಲೋ ಬೆರಳಣಿಕೆಯಷ್ಟು ಯುವಜನರಷ್ಟೇ ನಿಜವಾದ ಪರಿಸ್ಥಿತಿಯನ್ನು ಅರಿತು ಪರಿಸರ ಉಳಿವಿಗಾಗಿ ತಮ್ಮ ಕೈಲಾದ ಹೋರಾಟ ನಡೆಸುತ್ತಿದ್ದಾರೆಯೇ ಹೊರತು ಇನ್ನುಳಿದವರು ಮೂಕ ಪ್ರೇಕ್ಷಕರಾಗಿದ್ದಾರೆ. ಪ್ರಸ್ತುತ ಪರಿಸ್ಥಿತಿಯಂತೆ ಮನುಷ್ಯ ಕೇವಲ ಹಣದಾಸೆಯಿಂದ, ಹಣದ ಗಳಿಕೆಗೋಸ್ಕರವೇ ದುಡಿಯುತ್ತಾ ಸಾಗಿದರೆ, ಕೃಷಿಯನ್ನು ಕಡೆಗಣಿಸಿದರೆ ಕೃಷಿಕರ ಸ್ಥಿತಿ ಅಧೋಗತಿಯಾಗುತ್ತದೆ. ಅನೇಕ ಕಡೆಗಳಲ್ಲಿ ಕಾರ್ಮಿಕರ ಕೊರತೆ, ನೀರು, ಗೊಬ್ಬರಗಳ ಸಮಸ್ಯೆಯಿಂದ ಕೃಷಿ ಭೂಮಿಗಳು ಹಾಳು ಬಿದ್ದಿರುವುದನ್ನು ನಾವು ಕಾಣಬಹುದು. ಕೃಷಿಕರು ಹೆಚ್ಚಿನವರಿಗೆ ತಮ್ಮ ಮಕ್ಕಳು ಕೃಷಿಕರಾಗುವುದು ಇಷ್ಟವಿಲ್ಲ. ಅಲ್ಲದೆ ಇಂದಿನ ಯುವ ಪೀಳಿಗೆಗೂ ಕೈ ಮೈಯೆಲ್ಲ ಮಣ್ಣು ಮಾಡಿಕೊಂಡು ದುಡಿಯುವ ಉತ್ಸಾಹ ಕಡಿಮೆ ಇದೆ. ದುಡಿದು ತಿನ್ನುವ ಅನ್ನದ ರುಚಿ ಗೊತ್ತಿಲ್ಲ. ಆದ್ದರಿಂದ ಹಳ್ಳಿಗಳೆಲ್ಲ ವೃದ್ಧರ ಬೀಡಾಗುತ್ತಿವೆ. ತೋಟ ಗದ್ದೆಗಳನ್ನು ನಿರ್ವಹಿಸಲು ಸಾಧ್ಯವಿಲ್ಲದ ಅನೇಕರು ಕೃಷಿಯೇತರ ಕಾರ್ಯಗಳಿಗಾಗಿ ತಮ್ಮ ತೋಟವನ್ನು ಇತರರಿಗೆ ಮಾರಿ ತಮ್ಮ ಮಕ್ಕಳೊಂದಿಗೆ ಪಟ್ಟಣ ಸೇರುತ್ತಿದ್ದಾರೆ. ಪರಿಸ್ಥಿತಿ ಹೀಗೆಯೇ ಮುಂದುವರೆದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಬಹುತೇಕ ಅರಣ್ಯ ನಾಶವಾಗುತ್ತದೆ. ಕೃಷಿ ಭೂಮಿಗಳು ಮಾಯವಾಗಿ ಕಾರ್ಖಾನೆ ಅಥವಾ ಇತರ ಕಟ್ಟಡಗಳು ತಲೆ ಎತ್ತುತ್ತವೆ. ನಾವು ಕಾಣುತ್ತಿರುವಂತೆ ಕಾಲಕ್ಕೆ ಸರಿಯಾಗಿ ಮಳೆಯಾಗದೆ ಅಥವಾ ವರ್ಷವಿಡೀ ಮಳೆಗಾಲವೇ ಆಗಿ ಅತಿವೃಷ್ಟಿ, ಅನಾವೃಷ್ಟಿಗಳು ಸಂಭವಿಸುತ್ತವೆ. ಅನ್ನ ಆಹಾರಕ್ಕೆ ತೊಂದರೆ ಕಾಣಿಸಿಕೊಳ್ಳುತ್ತದೆ. ಕೃಷಿಯನ್ನು ಮುಂದುವರೆಸಿಕೊಂಡು ಹೋದವರು ಆಗ ಗೆಲ್ಲುತ್ತಾರೆ. ಆದರೆ ಈಗ ಕೃಷಿಯನ್ನು ಕಡೆಗಣಿಸಿ ಹಣ, ಅಧಿಕಾರದ ದಾಹದ ಹಿಂದೆ ಹೋದವರಿಗೆ ಆಗ ಹಣವನ್ನು ತಿನ್ನಲಾಗುವುದಿಲ್ಲ ಎಂಬ ಅರಿವಾಗುತ್ತದೆ. ಅನೇಕ ಮಂದಿ ಇದ್ದಾರೆ ಪರಿಸರ ಸಂಬಂಧಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕೇವಲ ಭಾಷಣಗಳಲ್ಲಿ ಪುಂಖಾನುಪುಂಖವಾಗಿ ಪರಿಸರ ಉಳಿಸುವ ಬಗ್ಗೆ ಇತರರಿಗೆ ಉಪದೇಶಿಸುತ್ತಾರೆ. ಕೊನೆಯಲ್ಲಿ ಪ್ಲಾಸ್ಟಿಕ್ ಲೋಟಗಳಲ್ಲಿ ನೀಡಿದ ಕಾಫಿ ಅಥವಾ ಟೀಯನ್ನು ನಿರ್ದಾಕ್ಷಿಣ್ಯವಾಗಿ ಕುಡಿದು

ಬಳಸಿದರೆ ಬಹುದೊಡ್ಡ ಹೊರೆಯು ಪರಿಸರಕ್ಕೆ ಕಡಿಮೆಯಾಗುತ್ತದೆ. ತರಕಾರಿ, ಹಣ್ಣು ಮುಂತಾದವುಗಳ ಹಸಿ ಕಸವನ್ನು ಕೊಳೆಯಿಸಿ ಗೊಬ್ಬರವನ್ನಾಗಿ ಪರಿವರ್ತಿಸಿದರೆ ಕಸ ವಿಲೇವಾರಿಯ ಸಮಸ್ಯೆಯೂ ಪರಿಹಾರವಾಗುತ್ತದೆ. ಅಲ್ಲದೆ ಗಿಡ ಮರಗಳಿಗೂ ಉತ್ತಮ ಸಾವಯವ ಗೊಬ್ಬರ ದೊರಕಿ ಮಣ್ಣಿನ ಫಲವತ್ತತೆ ಹೆಚ್ಚುತ್ತದೆ. ಅದೇ ರೀತಿ ಪೇಪರ್ಗಳನ್ನು ಆದಷ್ಟು ಮಾಡಿ ಮರುಬಳಕೆ ಮಾಡಲು ಪ್ರಯತ್ನಿಸಬೇಕು. ಒಂದು ಪತ್ರಿಕೆ ಮಾಡಲು ಅನೇಕ ಮರಗಳನ್ನು ಕಡಿಯಬೇಕಾದ ಅನಿವಾರ್ಯತೆ ಇದೆ. ಇದರಿಂದ ಮರಗಳ ಸಂಖ್ಯೆಯೂ ಕಡಿಮೆಯಾಗಿ ವಾಯುಮಾಲಿನ್ಯ, ಮಣ್ಣಿನ ಸವಕಳಿ ಮುಂತಾದ ಸಮಸ್ಯೆಗಳ ಉದ್ಭವವಾಗುತ್ತದೆ. ಆದರೆ ಪೇಪರ್ಗಳ ಮರುಬಳಕೆಯ ಮಂತ್ರವನ್ನು ಅನುಸರಿಸಿದರೆ ಎಷ್ಟೋ ಮರಗಳನ್ನು ಉಳಿಸಬಹುದು. ಗುಜರಿಗಳಲ್ಲಿ ನೀವು ಕೊಡುವ ಪೇಪರ್ಗಳನ್ನು ತೆಗೆದುಕೊಂಡು ಅದಕ್ಕೆ ಹಣವನ್ನು ಕೊಡುತ್ತಾರೆ. ಇದರಿಂದ ನಮ್ಮ ಪರಿಸರ ಮಾಲಿನ್ಯದ ಪ್ರಭಾವವು ತಗ್ಗುತ್ತದೆ. ಇನ್ನು ಪ್ಲಾಸ್ಟಿಕ್ಗಳ ಬಗ್ಗೆ ಚಿಂತಿಸುತ್ತಾ ಹೋದರೆ ಪರಿಸರದ ಸಮತೋಲನತೆಗೆ ಮಾರಕವಾಗಿರುವ ಪ್ರಮುಖ ಅಂಶ ಪ್ಲಾಸ್ಟಿಕ್ ಜಗತ್ತಿನೆಲ್ಲೆಡೆ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಿಕೊಂಡು ನಮ್ಮ ಜೀವನದ ಒಂದು ಭಾಗವಾಗಿ ಅನಿವಾರ್ಯವೇ ಆಗಿ ಹೋಗಿದೆ. ಅನೇಕ ತೊಂದರೆಗಳಿಗೆ ಕಾರಣವಾಗುತ್ತಿರುವ ಮಹಾಮಾರಿ ಪ್ಲಾಸ್ಟಿಕ್ ಅನ್ನು ವಿದ್ಯಾವಂತರು, ಬುದ್ಧಿವಂತರು ಎನಿಸಿಕೊಂಡವರೇ ಹೆಚ್ಚಾಗಿ ಬಳಸುತ್ತಿರುವುದು ಖೇದಕರ ಸಂಗತಿ. ಪ್ಲಾಸ್ಟಿಕ್ ಭೂತ ಸರ್ವವ್ಯಾಪಿಯಾಗಿರುವ ಈ ಸಂದರ್ಭದಲ್ಲಿ ತಕ್ಷಣಕ್ಕೆ ಪೂರ್ಣ ಪ್ರಮಾಣದಲ್ಲಿ ತ್ಯಜಿಸಲು ಸಾಧ್ಯವಾಗದಿದ್ದರೂ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲೆಲ್ಲ ಪ್ಲಾಸ್ಟಿಕ್ ತಿರಸ್ಕರಿಸಬೇಕು. ಯುವಜನತೆ ಈ ಪ್ಲಾಸ್ಟಿಕ್ನ ಸಮಸ್ಯೆಗಳನ್ನು ಅರಿಯದವರೇನೋ ಅಲ್ಲ. ಆದರೂ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡುವ ಕುರಿತು ಯೋಚಿಸುವವರು, ಅದನ್ನು ಕಾರ್ಯಗತಗೊಳಿಸುವವರ ಸಂಖ್ಯೆ ತುಂಬಾ ಕಡಿಮೆ ಇದೆ. ಪ್ಲಾಸ್ಟಿಕ್ ತಿರಸ್ಕಾರ ಆದಷ್ಟು ಒಳ್ಳೆಯ ಮಂತ್ರ, ಇಲ್ಲದಿದ್ದಲ್ಲಿ ಆದಷ್ಟು ಮಟ್ಟಿಗೆ ಕಡಿಮೆ ಪ್ರಮಾಣದಲ್ಲಿ ಬಳಸಬೇಕು. ಪ್ಲಾಸ್ಟಿಕ್ ಬಳಸದೇ ಇರುವುದು ಹೇಗೆ ಎನ್ನುವ ಪ್ರಶ್ನೆ ಇರುವವರಿಗೆ ಒಂದೇ ಉತ್ತರ, ಅದೇ ಮನಸ್ಸಿದ್ದರೆ ಮಾರ್ಗ. ಇದಕ್ಕೆ ಕೆಲವು ಸುಲಭ ಉಪಾಯಗಳು ಇಲ್ಲಿವೆ. ಅಂಗಡಿಗಳಿಗೆ ಹೋಗುವ ಸಂದರ್ಭದಲ್ಲಿ ನಾವೇ ಬಟ್ಟೆ ಚೀಲಗಳನ್ನು ಹಿಡಿದುಕೊಂಡು ಹೋಗುವ ಮೂಲಕ ಸಾಮಾನುಗಳನ್ನು ತುಂಬಿಸಿಕೊಂಡು ಬರುವ ಪ್ಲಾಸ್ಟಿಕ್ ಬ್ಯಾಗ್ಗಳು ಮನೆಗೆ ಬರುವುದನ್ನು ತಡೆಗಟ್ಟಬಹುದು. ಸೂಪರ್ ಮಾರ್ಕೆಟ್ ಅಥವಾ ದೊಡ್ಡ ದೊಡ್ಡ ಸ್ಟೋರ್ಗಳಲ್ಲಿ ಆನ್ಲೈನ್ಗಳಲ್ಲಿ ಸಾಮಾನು ತರಿಸುವ ಬದಲಾಗಿ ಮನೆ ಹತ್ತಿರದ ಸಣ್ಣ ಸಣ್ಣ ಅಂಗಡಿಗಳಲ್ಲೇ ಸಾಮಾನು ತರುವುದರಿಂದ ಪೇಪರ್ನಲ್ಲಿ ಒಂದಷ್ಟು ಸಾಮಾನು ಕಟ್ಟಿಸಿ ತರಬಹುದು. ಅನಿವಾರ್ಯವಾಗಿ ಪ್ಲಾಸ್ಟಿಕ್ ಕವರ್ಗಳಲ್ಲಿ ತಂದರೂ ಅದನ್ನು ತೊಳೆದು ಶುಚಿಗೊಳಿಸಿ ಪುನಃ ಅಂಗಡಿಯವರಿಗೆ ಹಿಂದಿರುಗಿಸುವ ಮೂಲಕ ಮರುಬಳಕೆ ಮಾಡಬಹುದು. ಅನಿವಾರ್ಯವಾಗಿ ಮರುಬಳಕೆ ಮಾಡಲು ಸಾಧ್ಯವಾಗದ ರೀತಿಯ ಪ್ಲಾಸ್ಟಿಕ್ ತಂದರೂ ಹಲವು ಸಂಘ ಸಂಸ್ಥೆಗಳು ಇದೀಗ ಪ್ಲಾಸ್ಟಿಕ್ ಅನ್ನು ಸಂಸ್ಕರಿಸಿ ಬೇರೆ ಬೇರೆ ಉಪಯುಕ್ತ ಉತ್ಪನ್ನಗಳನ್ನು ತಯಾರಿಸುತ್ತಿವೆ. ನಮ್ಮ ಸುತ್ತಮುತ್ತಲಿನ ಅಂತಹ ಸಂಸ್ಥೆಗಳನ್ನು ಗುರುತಿಸಿ ಪ್ಲಾಸ್ಟಿಕ್ ಒಟ್ಟುಗೂಡಿಸಿ ಅಂತಹ ಸಂಸ್ಥೆಗಳಿಗೆ ಕೊಡಬಹುದು. ಮನೆಗಳಲ್ಲಿ ಪ್ಲಾಸ್ಟಿಕ್ ಡಬ್ಬಿಗಳಿಗೆ ಪರ್ಯಾಯವಾಗಿ ಸ್ಟೀಲ್ ಡಬ್ಬಿಗಳನ್ನು ಬಳಸುವ ಮೂಲಕ ನಮ್ಮ ಮನೆ ಹಾಗೂ ಮನದಲ್ಲಿ ಪ್ಲಾಸ್ಟಿಕ್ಗೆ ಜಾಗ ನೀಡದಿರಬಹುದು. ಹಾಗೆಯೇ ಪ್ಲಾಸ್ಟಿಕ್ ಕುರ್ಚಿ ಹಾಗೂ ಟೇಬಲ್ಗಳಿಗೆ ಬದಲಾಗಿ ಮರದ, ಕಬ್ಬಿಣದ ಪೀಠೋಪಕರಣಗಳ ಬಳಕೆ ಮಾಡಬಹುದು. ಹೀಗೆ ಯೋಚಿಸುತ್ತಾ ಸಾಗಿದರೆ ನಮ್ಮ ಮಟ್ಟಿನಲ್ಲಿ ಅಳವಡಿಸಿಕೊಳ್ಳಬಹುದಾದಂಥ ಹಲವು ಮಾರ್ಗೋಪಾಯಗಳಂತೂ ಖಂಡಿತವಾಗಿಯೂ ಸಿಕ್ಕೇ ಸಿಗುತ್ತದೆ. ಇನ್ನು ಅನೇಕರಿಗೆ ಈಗಾಗಲೇ ಮುಂದೆ ಬರಬಹುದಾದ ಪರಿಸ್ಥಿತಿಯ ಅರಿವಾಗುತ್ತಿದೆ. ಅಂತಹವರು ಕೈಲಾದ ಮಟ್ಟಿಗೆ ಕೃಷಿ, ಪರಿಸರ ಉಳಿಸುವ ನಿಟ್ಟಿನಲ್ಲಿ ಚಿಂತಿಸುತ್ತಿದ್ದಾರೆ. ಕೃಷಿ ಭೂಮಿ ಇಲ್ಲದವರು ಖರೀದಿಸಿ ಸಣ್ಣ ಪ್ರಮಾಣದಲ್ಲಿ ಮನೆ ಬಳಕೆಗೆ ಅಗತ್ಯವಾದುದನ್ನು ಬೆಳೆಯುತ್ತಿದ್ದಾರೆ. ಇಂತಹವರು ಸಾಧ್ಯವಾದಷ್ಟು ಇತರರಿಗೆ ಇದರ ಬಗ್ಗೆ ಪರಿಣಾಮಕಾರಿಯಾಗಿ ತಿಳಿಸಿ ಹೇಳಿದರೆ, ಸಮಾಜದಲ್ಲೇನಾದರೂ ಬದಲಾವಣೆ ತರಲು ಪ್ರಯತ್ನಿಸಿದರೆ ಪ್ರತಿಯೊಬ್ಬರೂ ವರ್ಷದಲ್ಲಿ ಕನಿಷ್ಠ ನಮ್ಮ ಕೈಲಾದ ಮಟ್ಟಿಗೆ ಗಿಡಗಳನ್ನು ನೆಟ್ಟು ಬೆಳೆಸಿದರೆ ಮುಂದಿನ 20 ವರ್ಷಗಳಲ್ಲಿ ಕೃಷಿ ಪರಿಸರ ಅಧೋಗತಿಯತ್ತ ಸಾಗದೆ ಸಮೃದ್ಧಿ ಹೊಂದುವುದರಲ್ಲಿ ಸಂಶಯವಿಲ್ಲ. ಮಾನವರು ಭೂಮಿಯ ಮೇಲೆ ನೆಮ್ಮದಿಯಿಂದ ಒಬ್ಬರಿಗೊಬ್ಬರು ಸಹಕರಿಸುತ್ತಾ ಬಾಳಿದರೆ ಸುಖ ಸಂತೋಷಗಳು ಸದಾ ನೆಲೆಸಿರುತ್ತವೆ, ಸಂಬಂಧಗಳಿಗೆ ಬೆಲೆ ದೊರೆಯುತ್ತದೆ. ಮೇಧಾ ಪಾಟ್ಕರ್, ಸುಂದರ್ಲಾಲ್ ಬಹುಗುಣ, ಸಾಲುಮರದ ತಿಮ್ಮಕ್ಕನಂತಹ ಮಹಾನುಭಾವರು ಎಲ್ಲೆಲ್ಲೂ ಹುಟ್ಟಬೇಕು, ಕ್ರಾಂತಿಯಾಗಬೇಕು ಎಂದು ಮಾತನಾಡುವ ಅನೇಕರು ನಾವೇ ಯಾಕೆ ಅವರಂತಾಗಬಾರದು ಎಂದು ಚಿಂತಿಸುವುದಿಲ್ಲ. ದೇಶಕ್ಕೆ ಅಥವಾ ಜಗತ್ತಿಗೆ ಒಳ್ಳೆಯದನ್ನು ಮಾಡುವವರು ಪಕ್ಕದ ಮನೆಯಲ್ಲಿ ಇರಬೇಕೆಂದು ಯಾಕೆ ಚಿಂತಿಸಬೇಕು?
ನಮ್ಮನೆಯಲ್ಲೇ ಅಂತಹವರನ್ನು

0: ಸೃಷ್ಟಿಸಬಹುದು ಎಂಬ ಯೋಚನೆ ಮಾಡಬಹುದಲ್ಲವೇ? ಸರಳ ಜೀವನ ನಡೆಸುತ್ತಿರುವವರನ್ನು ನೋಡಿ ಕಡೆಗಣಿಸದೆ ಅಂತಹವರನ್ನೇ ಆದರ್ಶವಾಗಿಟ್ಟುಕೊಂಡು ಸರಳ ಜೀವನ ಪದ್ಧತಿಯನ್ನು ಅಳವಡಿಸಿಕೊಳ್ಳುವ ಮೂಲಕ ನಮ್ಮ ಕೈಲಾದ ಮಟ್ಟಿನ ಕೊಡುಗೆಯನ್ನು ನಿಸರ್ಗಕ್ಕೆ ನೀಡೋಣ. ಪರಿಸರದ ಕುರಿತ ಕಥೆಗಳನ್ನು, ಹಾಡುಗಳನ್ನು, ಜಾಗೃತಿ ಸಂದೇಶಗಳನ್ನು ಕಿರಿಯರಿಗೂ ತಿಳಿ ಹೇಳುವ ಕೆಲಸಗಳು ಮುಖ್ಯವಾಗಿ ಆಗಬೇಕು. ಯಾಕೆಂದರೆ ಮುಂದೆ ಈ ಜಗತ್ತನ್ನು ಮುನ್ನಡೆಸುವವರು, ಈ ಪರಿಸರದಲ್ಲಿ ಬಾಳುವವರು ಅವರೇ. ಆದ್ದರಿಂದ ಪರಿಸರದ ಕುರಿತು ಹೆಚ್ಚಿನ ಪ್ರೀತಿಯನ್ನು ಅವರಲ್ಲಿ ಸಹಜವಾಗಿ ಮೂಡಿಸಲೇಬೇಕಿದೆ. ನಮ್ಮ ಆಧುನಿಕ ಶಿಕ್ಷಣ ವ್ಯವಸ್ಥೆ ಇದನ್ನು ಪರಿಣಾಮಕಾರಿಯಾಗಿ ಮಾಡುತ್ತಿಲ್ಲ. ಪರಿಸರ ಕಾಳಜಿ, ಪ್ರೀತಿ ಇವೆಲ್ಲವೂ ಬರೀ ಪಠ್ಯಪುಸ್ತಕಕ್ಕೆ, ಸಿಲೆಬಸ್ಗಷ್ಟೇ ಸೀಮಿತವಾಗಿ ಬಿಟ್ಟಿದೆ. ಪರಿಸರದ ಜೊತೆಗೆ ಸಹಬಾಳ್ವೆಯಿಂದ ಬದುಕುವುದನ್ನು, ನಮ್ಮ ನಿಸರ್ಗದ ಜೈವಿಕ ವ್ಯವಸ್ಥೆಗಳನ್ನು ಅರ್ಥ ಮಾಡಿಕೊಂಡು ಪರಿಸರಕ್ಕೆ ಪೂರಕವಾಗುವ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಹಿರಿಯರೇ ಕಿರಿಯರನ್ನು ಪ್ರೇರೇಪಿಸಬೇಕಿದೆ. ಇದನ್ನು ಶಾಲಾ ಹಂತದಲ್ಲಿಯೇ ನಾವು ಪ್ರಾರಂಭಿಸಿದರೆ ಮಕ್ಕಳು ಕಾಲೇಜು ಶಿಕ್ಷಣ ಪಡೆದು ಈ ದೇಶದ ಯುವಜನರಾಗಿ ಬೆಳೆಯುವ ಹೊತ್ತಿಗೆ ಪರಿಸರದ ಕುರಿತು ಇನ್ನಷ್ಟು ಕಾಳಜಿಯನ್ನು ಹೊಂದುವಂತಾಗುತ್ತದೆ. ಇಂದು ಗಿಡಗಳನ್ನು ನೆಡುವ ಕುರಿತು ಜಾಸ್ತಿ ಪ್ರಚಾರ ಮಾಡಲಾಗುತ್ತಿದೆ. ವನ ಮಹೋತ್ಸವದಂತಹ ಕಾರ್ಯಕ್ರಮಗಳ ಬಗ್ಗೆ ಯುವಜನತೆ ಯೋಚಿಸುತ್ತಿದ್ದಾರೆ. ಇದು ಒಳ್ಳೆಯ ಬೆಳವಣಿಗೆಯೇ. ಆದರೆ ಗಿಡಗಳನ್ನು ನೆಡಲು ಕೊಟ್ಟಷ್ಟೇ ಪ್ರಚಾರ ನಮ್ಮ ಸುತ್ತಲೂ ಇರುವ ಅರಣ್ಯ ಸಂಪತ್ತನ್ನು ಉಳಿಸಲು, ಅವು ನಾಶವಾಗದಂತೆ ನೋಡಿಕೊಳ್ಳಲು ಕೂಡ ಕೊಡಬೇಕಾಗಿದೆ. ಆದರೆ ಯುವಜನತೆ ಈ ಕುರಿತು ಜಾಸ್ತಿ ಯೋಚಿಸಿದಂತೆ ಕಾಣುತ್ತಿಲ್ಲ. ಹಾಗಾಗಿ ಪರಿಸರವನ್ನು ಉಳಿಸಿಕೊಳ್ಳುವುದರಲ್ಲಿ ಇರುವ ಜವಾಬ್ದಾರಿ ಅದೆಷ್ಟು ಮುಖ್ಯ! ಒಂದು ವೇಳೆ ಆ ನೈಸರ್ಗಿಕ ಸಂಪತ್ತನ್ನು ಉಳಿಸಿಕೊಳ್ಳದೆ ಕಳೆದುಕೊಂಡು ಬಿಟ್ಟರೆ ಮುಂದೆ ಅಂತಹ ನೈಸರ್ಗಿಕ ಸಂಪತ್ತನ್ನು ಸೃಷ್ಟಿ ಮಾಡುವುದು ಅದೆಷ್ಟು ಕಷ್ಟ ಎನ್ನುವುದನ್ನು ಯುವಜನರು ಮನವರಿಕೆ ಮಾಡಿಕೊಳ್ಳಬೇಕಿದೆ. ನಮ್ಮಲ್ಲಿ ವೈವಿಧ್ಯಮಯ ಕಾಡುಗಳಿವೆ. ಅಪಾರ ನೀರಿನ ಸಮೃದ್ಧತೆ ಇರುವ ನದಿ, ತೊರೆ, ಕಡಲ ಕಿನಾರೆಗಳಿವೆ. ಪಶ್ಚಿಮ ಘಟ್ಟದ ಕಾಡುಗಳಲ್ಲಿ ಅಪರೂಪದ ಹುಲ್ಲುಗಾವಲು, ವನ್ಯಜೀವಿಗಳು, ಔಷಧೀಯ ಸಸ್ಯಗಳ ಸುಂದರ ಲೋಕವೇ ಇದೆ. ರಾಜ್ಯದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾದ ಪರಿಸರ ವ್ಯವಸ್ಥೆ ಇದೆ. ಆದರೆ ಇವ್ಯಾವುದರ ಅರಿವು ಅಷ್ಟಾಗಿ ಯುವಜನತೆಗಿಲ್ಲ. ಹಾಗಾಗಿ ನಮ್ಮ ನಮ್ಮ ಜಿಲ್ಲೆ, ತಾಲೂಕು, ಗ್ರಾಮಗಳನ್ನು ನಾವು ಇನ್ನಷ್ಟು ಸೂಕ್ಷ್ಮವಾಗಿ ಗಮನಿಸಬೇಕಿದೆ. ಜೀವಂತವಾಗಿರುವ ಇಲ್ಲಿನ ಪರಿಸರವನ್ನು, ಅದರ ವೈವಿಧ್ಯವನ್ನು ಮೊದಲು ಕಣ್ತುಂಬಿಕೊಂಡು ಅದನ್ನು ಉಳಿಸಿ ಬೆಳೆಸುವಲ್ಲಿ ಕಾಳಜಿ ತೋರಿಸಬೇಕಿದೆ. ಸಾಧ್ಯವಾದರೆ ಅಂತಹ ಪರಿಸರವನ್ನು ಇತರರು ಕಾಪಾಡುವಂತೆ ಪ್ರೇರೇಪಿಸುವ ಬರಹಗಳನ್ನು, ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಂಚಬೇಕಿದೆ. ಇದರಿಂದ ಇತರರಿಗೂ ತಮ್ಮ ಊರಿನ ಪರಿಸರದ ಕುರಿತು ಹೆಮ್ಮೆಯ ಭಾವನೆ ಉಂಟಾಗಬಹುದು. ನುಡಿದಂತೆ ನಡೆಯುವ ಗುಣವನ್ನು ಯುವಜನರಾದ ನಾವು ನಮ್ಮ ವ್ಯಕ್ತಿತ್ವದಲ್ಲಿ ಬೆಳೆಸಿಕೊಳ್ಳುವುದು ಅತಿ ಮುಖ್ಯ. ನಾವು ಯಾವುದೇ ವಿಷಯದ ಕುರಿತು ಕೇವಲ ಹೇಳುತ್ತಾ ಹೋದರೆ ಅದಕ್ಕೆ ಯಾವುದೇ ರೀತಿಯ ಬೆಲೆ ದೊರೆಯದೆ ವ್ಯರ್ಥವಾಗುತ್ತದೆ. ಬದಲಾಗಿ ಹೇಳಿದಂತೆ ನಮ್ಮ ಜೀವನ ಶೈಲಿಯನ್ನು ರೂಪಿಸಿಕೊಂಡು ಬದುಕಿದರೆ ಆಗ ನಮ್ಮ ಸಿದ್ಧಾಂತಗಳಿಗೆ ಒಂದು ಸ್ಥಾನ ಸಿಗುತ್ತದೆ, ಎಲ್ಲರಿಗೂ ಮಾದರಿಯಾಗಿ ರೂಪುಗೊಳ್ಳಬಹುದು. ಆದರ್ಶ ವ್ಯಕ್ತಿತ್ವ ನಮ್ಮದಾಗುತ್ತದೆ, ಪರಿಸರ ಸಂರಕ್ಷಣೆಯೂ ಸಾಧ್ಯವಾಗುತ್ತದೆ. ಅದೇ ರೀತಿ ಬದಲಾವಣೆ ಎಂಬುದು ನಮ್ಮಿಂದಲೇ, ನಮ್ಮ ಮನೆ ಪರಿಸರದಿಂದಲೇ ಆರಂಭವಾಗಬೇಕೇ ಹೊರತು ಇನ್ನೊಬ್ಬರು ಮೊದಲು ಮಾಡಲಿ ಎಂದು ಕಾಯುತ್ತಾ ಕುಳಿತರೆ ಎಲ್ಲರೂ ಕಾಯುವವರೇ ಆಗುತ್ತಾರೆ. ಬದಲಾಗಿ ನಾವೇ ಬದಲಾವಣೆಯ ಹರಿಕಾರರಾಗೋಣ. ಪರಿಸರ ಸಂರಕ್ಷಣೆಯ ಪ್ರಜ್ಞೆಯನ್ನು ಬೆಳೆಸಿಕೊಂಡು ಇತರರಲ್ಲೂ ಬೆಳೆಸೋಣ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ಸುವರ್ಚಲಾ ಅಂಬೇಕರ್ ಬಿಎಸ್ ಅವರಿಂದ ಪರಿಸರವನ್ನು ಉಳಿಸುವಲ್ಲಿ ಯುವಜನತೆಯ ಪಾತ್ರ ಈ ಕುರಿತಾಗಿ ಭಾಷಣವನ್ನ ಕೇಳಿದಿರಿ. ಮುಂದೆ ಕೇಳಿ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ ಮೂಡಿಬರಲಿದೆ.
2: ಕವನದ ಶೀರ್ಷಿಕೆ ನನ್ನ ದೇವತೆ. ನನ್ನ ಜೀವಕ್ಕೆ ಜೀವ ಕೊಟ್ಟ ಜೀವದಾತೆ, ನನಗಾಗಿ ತನ್ನ ಸುಖ ದೂರ ಮಾಡಿಕೊಂಡ ತ್ಯಾಗದಾತೆ, ನನಗೆ ದೊರೆತ ಅತ್ಯುತ್ತಮ ಗೆಳತಿ, ನನ್ನ ಈ ಜೀವದ ಒಡತಿ. ಕನಸಲ್ಲೂ ಕನವರಿಸುವ ಪದ ಅವಳು, ಪ್ರತಿ ಕಷ್ಟದಲ್ಲೂ ಜೊತೆಯಾಗಿ ಇದ್ದವಳು. ಆ ದೇವರು ನನಗೆ ನೀಡಿರುವ ಅದ್ಭುತ ವರದಾನ, ಜಗದಲ್ಲಿ ಯಾವುದೂ ಇಲ್ಲ ಅವಳ ಪ್ರೀತಿಗೆ ಸರಿಸಮಾನ. ಎಲ್ಲಾ ಕಷ್ಟಗಳನ್ನು ನುಂಗಿ ಆಗಿರುವಳು ಮೂಕಿ, ನಾ ಕಂಡ ನಿಜ ಜೀವನದ ನಾಯಕಿ. ಅವಳ ಬಗ್ಗೆ ಹೇಳಲು ಪದಗಳೇ ಸಾಲದು, ಅವಳ ಪ್ರೀತಿಗೆ ಎಂದೂ ಕೊನೆಯಿರದು. ಅವಳ ಬಗ್ಗೆ ಹೇಳಲು ಪದಗಳೇ ಸಾಲದು, ಅವಳ ಪ್ರೀತಿಗೆ ಎಂದೂ ಕೊನೆಯಿರದು. ಮುಂದಿನ ಕವನ ಬಾಳ ಬೆಳಕು. ಆ ದೇವರ ಪ್ರತಿರೂಪ ನನ್ನ ಜೀವಕ್ಕೆ ಬೆಳಕು ನೀಡಿದ ದೀಪ. ಜೀವನದ ದಾರಿಯಲ್ಲಿ ಕೈ ಹಿಡಿದು ನಡೆಸುವ ಶಿಕ್ಷಕ, ತಪ್ಪು ಮಾಡಿದಾಗ ತಿದ್ದಿ ಸರಿದಾರಿ ತೋರಿಸುವ ಮಾರ್ಗದರ್ಶಕ, ಮನೆಯವರಿಗಾಗಿ ತನ್ನ ಜೀವನವನ್ನೇ ಸವೆಸುವ ಜೀವ, ತನ್ನೊಳಗೆ ಮುಚ್ಚಿಡುವರು ಎಲ್ಲಾ ನೋವ, ಆಕಾಶದಷ್ಟು ವಿಶಾಲವಾದ ಮನಸ್ಸು, ಅವರ ಪ್ರೀತಿಯೊಂದು ವರ್ಣಿಸಲಾಗದ ಸೊಗಸು, ನಿಷ್ಕಲ್ಮಶ ಮನಸ್ಸಿನ ಹೃದಯವಂತ, ಅವರ ಪ್ರೀತಿ ಎಂದಿಗೂ ಅನಂತ. ಬಯಸಿದ್ದೆಲ್ಲ ಕೊಡಿಸುವ ಕಾಮದೇನು, ಬೇಕು ನನಗೆ ಬೇರೆ ಇನ್ನೇನು. ಬಯಸಿದ್ದೆಲ್ಲ ಕೊಡಿಸುವ ಕಾಮದೇನು, ಬೇಕು ನನಗೆ ಬೇರೆ ಇನ್ನೇನು. ಮುಂದಿನ ಕವನ ಮನದ ದುಗುಡ. ಮುಖದಲ್ಲಿ ನಗು ಮೂಡಿದೆ ಕಾರಣವಿಲ್ಲದೆ, ಅದರಲ್ಲಿ ಯಾರಿಗೂ ತಿಳಿಯದ ನೋವು ಅಡಗಿದೆ. ಮುಖದಲ್ಲಿ ನಗು ಮೂಡಿದೆ ಕಾರಣವಿಲ್ಲದೆ, ಅದರಲ್ಲಿ ಯಾರಿಗೂ ತಿಳಿಯದ ನೋವು ಅಡಗಿದೆ. ಸ್ಪರ್ಧಾತ್ಮಕ ಜಗದಲ್ಲಿ ಮನ ಪರದಾಡಿದೆ, ಸೋತ ಭಯದಲ್ಲಿ ಮನ ಸಿಲುಕಿದೆ. ಸ್ಪರ್ಧಾತ್ಮಕ ಜಗದಲ್ಲಿ ಮನ ಪರದಾಡಿದೆ, ಸೋತ ಭಯದಲ್ಲಿ ಮನ ಸಿಲುಕಿದೆ. ಮನಸ್ಸಿಗೆ ತುಸು ಸಮಾಧಾನ ಬೇಕಾಗಿದೆ, ನೋವ ಮುಚ್ಚಿಡಲು ಮುಖದಲ್ಲಿ ಹುಚ್ಚು ನಗೆ ಮೂಡಿದೆ. ಮನಸ್ಸಿಗೆ ತುಸು ಸಮಾಧಾನ ಬೇಕಾಗಿದೆ, ನೋವ ಮುಚ್ಚಿಡಲು ಮುಖದಲ್ಲಿ ಹುಚ್ಚು ನಗೆ ಮೂಡಿದೆ. ಮುಂದಿನ ಕವನ ಪುಟ್ಟ ಆಸೆ. ಜಗದ ಕಣ್ಣಿಗೆ ರುಕ್ಮಿಣಿಯಾಗದಿದ್ದರೂ ತಾನು ಇಷ್ಟಪಟ್ಟವನ ಮೊದಲನೇ ಪ್ರೀತಿಯಾದ ರಾಧೆಯಾಗುವ ಆಸೆ. ಜಗದ ಕಣ್ಣಿಗೆ ರುಕ್ಮಿಣಿಯಾಗದಿದ್ದರೂ ತಾನು ಇಷ್ಟಪಟ್ಟವನ ಮೊದಲನೇ ಪ್ರೀತಿಯಾದ ರಾಧೆಯಾಗುವ ಆಸೆ. ಸತಿಯಾಗಿ ದೂರವಾದರೂ ತನ್ನವನಿಗಾಗಿ ಮತ್ತೆ ಹುಟ್ಟಿ ಬಂದ ಪಾರ್ವತಿಯಾಗುವ ಆಸೆ. ಸತಿಯಾಗಿ ದೂರವಾದರೂ ತನ್ನವನಿಗಾಗಿ ಮತ್ತೆ ಹುಟ್ಟಿ ಬಂದ ಪಾರ್ವತಿಯಾಗುವ ಆಸೆ. ಕೈಕೇಯಿಯಂತ ಅತ್ತೆ ಸಿಕ್ಕರೂ ಗಂಡನಿಗಾಗಿ ವನವಾಸದಲ್ಲಿ ಜೊತೆ ಇದ್ದ ಸೀತೆಯಾಗುವ ಆಸೆ. ಕೈಕೇಯಿಯಂತ ಅತ್ತೆ ಸಿಕ್ಕರೂ ಗಂಡನಿಗಾಗಿ ವನವಾಸದಲ್ಲೂ ಜೊತೆ ಇದ್ದ ಸೀತೆಯಾಗುವ ಆಸೆ. ಎಷ್ಟೇ ಕಷ್ಟಗಳು ಎದುರಾದರೂ ಕೊನೆ ಉಸಿರಿನವರೆಗೂ ನಿನ್ನವಳಾಗೆ ಇರುವ ಆಸೆ. ಎಷ್ಟೇ ಕಷ್ಟಗಳು ಎದುರಾದರೂ ಕೊನೆ ಉಸಿರಿನವರೆಗೂ ನಿನ್ನವಳಾಗೆ ಇರುವ ಆಸೆ. ಮುಂದಿನ ಕವನ ಕಾವಲು. ಜೋಪಾನ ಮಾಡು ನೀ ನನ್ನ ಕಣ್ಣನ್ನು ರೆಪ್ಪೆ ಕಾಯುವಂತೆ. ಜೋಪಾನ ಮಾಡು ನೀ ನನ್ನ ಕಣ್ಣನ್ನು ರೆಪ್ಪೆ ಕಾಯುವಂತೆ. ನನ್ನ ಮನದಿ ಕುಳಿತಿರುವೆ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಿನಂತೆ. ನನ್ನ ಮನದಿ ಕುಳಿತಿರುವೆ ಕಪ್ಪೆ ಚಿಪ್ಪಿನೊಳಗಿನ ಮುತ್ತಿನಂತೆ. ಪ್ರತೀಕ್ಷಣ ಜೊತೆಗಿರು ನೆರಳು ನನ್ನ ಹಿಂಬಾಲಿಸುವಂತೆ. ಪ್ರತೀಕ್ಷಣ ಜೊತೆಗಿರು ನೆರಳು ನನ್ನ ಹಿಂಬಾಲಿಸುವಂತೆ. ತುಂಬಾ ಪ್ರೀತಿಸು ನನ್ನ ಶಿವ ಸತಿಯನ್ನು ಪ್ರೀತಿಸುವಂತೆ. ತುಂಬಾ ಪ್ರೀತಿಸು ನನ್ನ ಶಿವ ಸತಿಯನ್ನು ಪ್ರೀತಿಸುವಂತೆ. ಮುಂದಿನ ಕವನ ಮೂಕ ಭಾವನೆ. ಕುಳಿತುಕೊಂಡೆ ನಾನು ಆ ದೂರದ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ಕುಳಿತುಕೊಂಡೆ ನಾನು ದೂರದ ಆ ಬೆಟ್ಟದಿ, ಹಲವು ನೋವುಗಳು ಈ ಪುಟ್ಟ ಮನದಿ. ನೋಡುತ್ತ ಕುಳಿತೆ ಮುಸುಕಿರುವ ಮೋಡಗಳನ್ನು, ನೋವುಗಳೆಲ್ಲ ಆವರಿಸಿರುವಂತೆ ನನ್ನ ಮನಸ್ಸನ್ನು. ನೋಡುತ್ತಾ ಕುಳಿತೆ ಮುಸುಕಿರುವ ಆ ಮೋಡಗಳನ್ನು, ನೋವುಗಳೆಲ್ಲ ಆವರಿಸಿರುವಂತೆ ನನ್ನ ಮನಸ್ಸನ್ನು. ಮೋಡಗಳೆಲ್ಲ ಕರಗುತ್ತಿರಲು ಹನಿ ಹನಿಯಾಗಿ ಕಣ್ಣೀರು ಸುರಿಯಲಾರಂಭಿಸಿತು ಮೌನವಾಗಿ. ಮೋಡಗಳೆಲ್ಲ ಕರಗುತ್ತಿರಲು ಹನಿ ಹನಿಯಾಗಿ ಕಣ್ಣೀರು ಸುರಿಯಲಾರಂಭಿಸಿತು ಮೌನವಾಗಿ. ಮಳೆ ಸುರಿಯಿತು ಗುಡುಗಿನ ಅಬ್ಬರದೊಂದಿಗೆ, ಕಣ್ಣೀರು ಬೆರೆಯಿತು ಮಳೆಯ ನೀರಿನೊಂದಿಗೆ. ಮಳೆ ಸುರಿಯಿತು ಗುಡುಗಿನ ಅಬ್ಬರದೊಂದಿಗೆ, ಕಣ್ಣೀರು ಬೆರೆಯಿತು ಮಳೆಯ ನೀರಿನೊಂದಿಗೆ. ಮಳೆ ನಿಂತು ಬಿಸಿಲು ಮೂಡಿ ಬಂದಂತೆ, ಮುಖದಲ್ಲೂ ನಗು ಬಂತು ನಾಟಕದಂತೆ. ಮಳೆ ನಿಂತು ಬಿಸಿಲು ಮೂಡಿ ಬಂದಂತೆ, ಮುಖದಲ್ಲೂ ನಗು ಬಂತು ನಾಟಕದಂತೆ. ಮತ್ತೆ ಕಾಯುತ್ತ ಕುಳಿತೆ ಮಳೆಯ ವಾತಾವರಣಕ್ಕೆ, ದುಃಖವು ಹೊರಬರಲು ಮನದೊಳಗೆ ಚಡಪಡಿಕೆ. ಮತ್ತೆ ಕುಳಿತೆ ಮಳೆಯ ವಾತಾವರಣಕ್ಕೆ, ದುಃಖವು ಹೊರಬರಲು ಮನದೊಳಗೆ ಚಡಪಡಿಕೆ. ಮುಂದಿನ ಕವನ ಆಕ್ಷಣ. ಬರೆದೆ ನಿನಗೊಂದು ಪತ್ರ ನನ್ನ ಮನದಲ್ಲೇ. ಬರೆದೆ ನಿನಗೊಂದು ಪತ್ರ ನನ್ನ ಮನದಲ್ಲೇ. ಓದಿದೆ ನೀ ಅದನ್ನು ನನ್ನ ಕಣ್ಣಿನಲ್ಲಿ. ಓದಿದೆ ನೀ ಅದನ್ನು ನನ್ನ ಕಣ್ಣಿನಲ್ಲಿ. ಮರು ಉತ್ತರ ನೀಡಿದೆ ನಿನ್ನ ನಗುವಲ್ಲೇ. ಮರು ಉತ್ತರ ನೀಡಿದೆ ನಿನ್ನ ನಗುವಲ್ಲೇ. ಕಳೆದು ಹೋದೆ ಆ ಕ್ಷಣ ನಾ ನಿಂತಲ್ಲೇ. ಕಳೆದು ಹೋದೆ ಆ ಕ್ಷಣ ನಾ ನಿಂತಲ್ಲೇ. ಮುಂದಿನ ಕವನ ಬೆಳದಿಂಗಳ ರಾತ್ರಿಯಲ್ಲಿ. ನೀನಲ್ಲಿ ನಾನಿಲ್ಲಿ, ಆದರೂ ನಮ್ಮಿಬ್ಬರ ದೃಷ್ಟಿ ಒಂದೇ ಕಡೆಯಲ್ಲಿ, ದೂರದಿ ನಿಂತು ನಗುತ್ತಿರುವ ಆ ಚಂದಿರನಲ್ಲಿ, ದೂರದಿ ನಿಂತು ನಗುತ್ತಿರುವ ಆ ಚಂದಿರನಲ್ಲಿ. ಈ ನಿಶ್ಶಬ್ದ ರಾತ್ರಿಯಲ್ಲಿ, ಚಂದಿರನ ಸುಂದರ ಬೆಳದಿಂಗಳಿನಲ್ಲಿ ಕಳೆಯುತ್ತಿದೆ ಈ ಕ್ಷಣ ನಿನ್ನ ನೆನಪಲ್ಲಿ, ಕಳೆಯುತ್ತಿದೆ ಈ ಕ್ಷಣ ನಿನ್ನ ನೆನಪಲ್ಲಿ. ನೀನೇ ಕಾಣುತ್ತಿರುವೆ ಚಂದಿರನ ಮುಖದಲ್ಲಿ ನೂರು ಕನಸುಗಳು ಈ ಚಂಚಲ ಮನಸ್ಸಿನಲ್ಲಿ. ಭಾವನೆಗಳು ಹೊರಬರುತ್ತಿದೆ ಮುಗುಳ್ ನಗುವಿನ ರೂಪದಲ್ಲಿ, ಭಾವನೆಗಳು ಹೊರಬರುತ್ತಿದೆ ಮುಗುಳ್ ನಗುವಿನ ರೂಪದಲ್ಲಿ. ತಂಗಾಳಿಯ ತಂಪು ಸವಿಯಲಿ ನಿದ್ದೆ ಮಂಪರಿನಲ್ಲಿರುವ ಈ ಕಣ್ಣುಗಳಲ್ಲಿ, ನೀ ಬಂದು ಎದುರು ನಿಂತೆ ನನ್ನ ಕನಸಿನಲ್ಲಿ, ನೀ ಬಂದು ಎದುರು ನಿಂತೆ ನನ್ನ ಕನಸಿನಲ್ಲಿ. ಮುಂದಿನ ಕವನ ಮುದ್ದು ತಮ್ಮ. ನನ್ನ ಪ್ರತಿ ನೋವಲ್ಲೂ ಜೊತೆ ನಿಲ್ಲುವವನು, ನನ್ನ ಖುಷಿಯಲ್ಲೇ ಅವನ ಖುಷಿ ಕಂಡವನು. ನನ್ನ ಪ್ರತಿ ನೋವಲ್ಲೂ ಜೊತೆ ನಿಲ್ಲುವವನು, ನನ್ನ ಖುಷಿಯಲ್ಲೇ ಅವನ ಖುಷಿ ಕಂಡವನು. ತರ್ಲೆ ಮಾಡಲು ಕಲಿಸಿಕೊಟ್ಟ ಗುರು ಇವನು, ಗಲಟೆ ಮಾಡಲು ಸಿಕ್ಕ ಜೊತೆಗಾರನು. ತರ್ಲೆ ಮಾಡಲು ಕಲಿಸಿಕೊಟ್ಟ ಗುರು ಇವನು, ಗಲಟೆ ಮಾಡಲು ಸಿಕ್ಕ ಜೊತೆಗಾರನು. ಅತ್ತಾಗ ಸಹೋದರಿಯಂತೆ ಕಣ್ಣೀರು ಒರೆಸಿದವನು, ಸೋತಾಗ ಸಹೋದರನಂತೆ ಧೈರ್ಯ ತುಂಬಿದವನು. ಅತ್ತಾಗ ಸಹೋದರಿಯಂತೆ ಕಣ್ಣೀರು ಒರೆಸಿದವನು, ಸೋತಾಗ ಸಹೋದರನಂತೆ ಧೈರ್ಯ ತುಂಬಿದವನು. ತಪ್ಪು ಮಾಡಿದಾಗ ತಂದೆಯಂತೆ ತಿದ್ದಿದವನು, ನಿದ್ದೆ ಮಾಡುವಾಗ ತಾಯಿಯಂತೆ ಮಡಿಲಾದವನು. ತಪ್ಪು ಮಾಡುವಾಗ ತಂದೆಯಂತೆ ತಿದ್ದಿದವನು, ನಿದ್ದೆ ಮಾಡುವಾಗ ತಾಯಿಯಂತೆ ಮಡಿಲಾದವನು. ಯಾರೇನೇ ಹೇಳಿದರೂನು ನನ್ನ ಮೊದಲ ಮಗ ಅವನು, ಯಾರೇನೇ ಹೇಳಿದರೂನು ನನ್ನ ಮೊದಲ ಮಗ ಅವನು. ಮುಂದಿನ ಕವನ ಹಂಬಲ. ನಿನ್ನ ಪ್ರೀತಿ ಪಡೆಯುವ ಆಸೆ ನನ್ನದು, ನನ್ನನ್ನು ದ್ವೇಷಿಸುವ ಹಠ ನಿನ್ನದು. ನಿನ್ನ ತೋಳಲ್ಲಿ ಮಲಗುವ ಆಸೆ ನನ್ನದು, ನನ್ನಿಂದ ದೂರ ಸರಿಯುವ ಹಠ ನಿನ್ನದು. ನಿನ್ನನ್ನು ಕಣ್ಣ ತುಂಬ ನೋಡುವ ಆಸೆ ನನ್ನದು, ನನ್ನನ್ನು ನೋಡಲೇಬಾರದೆಂಬ ಹಠ ನಿನ್ನದು. ನಿನ್ನ ನಗು ನೋಡುವ ಆಸೆ ನನ್ನದು, ನನ್ನ ಅಳು ನೋಡುವ ಹಠ ನಿನ್ನದು. ಜೀವನ ಪೂರ್ತಿ ಜೊತೆಗಿರುವ ಆಸೆ ನನ್ನದು, ಒಂದು ಕ್ಷಣವೂ ಜೊತೆ ನಿಲ್ಲದ ಹಠ ನಿನ್ನದು. ಈ ಜೀವನದಲ್ಲಿ ನೀನೊಬ್ಬನೇ ಸಾಕೆನ್ನುವ ಆಸೆ ನನ್ನದು, ಆ ಪ್ರೀತಿಯ ತಿರಸ್ಕರಿಸಿ ಇನ್ನೊಬ್ಬಳ ಬಯಸಿದ ಹಠ ನಿನ್ನದು. ಆದರೂ ಮತ್ತೆ ನೀ ಬರುವೆ ಎಂಬ ಸಣ್ಣ ಆಸೆ ನನ್ನದು, ಯಾವತ್ತೂ ಹಿಂತಿರುಗಿ ಬರಲಾರೆ ಎಂಬ ಹಠ ನಿನ್ನದು. ಮುಂದಿನ ಕವನ ಸತ್ಯದ ಮನವರಿಕೆ. ಪರಿಚಯವಾದೆ ಯಾವುದೋ ನೆಪದಲ್ಲಿ, ಮನವ ಗೆದ್ದೆ ನಿನ್ನ ನಗುವಲ್ಲಿ. ಪರಿಚಯವಾದೆ ಯಾವುದೋ ನೆಪದಲ್ಲಿ, ಮನವ ಗೆದ್ದೆ ನಿನ್ನ ನಗುವಲ್ಲಿ. ಹತ್ತಿರವಾದೆ ಪ್ರೀತಿಯ ಹೆಸರಲ್ಲಿ, ದೂರವಾದೆ ಅನುಮಾನದ ಸುಳಿಯಲ್ಲಿ. ಹತ್ತಿರವಾದೆ ಪ್ರೀತಿಯ ಹೆಸರಲ್ಲಿ, ದೂರವಾದೆ ಅನುಮಾನದ ಸುಳಿಯಲ್ಲಿ. ಜೀವನ ಸಾಗಿತು ಕಣ್ಣೀರಿನ ಜೊತೆಯಲ್ಲಿ, ಹೊಸ ತಿರುವು ಮೂಡಿತು ಜೀವನದ ಗತಿಯಲ್ಲಿ. ಜೀವನ ಸಾಗಿತು ಕಣ್ಣೀರಿನ ಜೊತೆಯಲ್ಲಿ, ಹೊಸ ತಿರುವು ಮೂಡಿತು ಜೀವನದ ಗತಿಯಲ್ಲಿ. ಎಲ್ಲಾ ಮರೆತು ನಡೆದೆ ಮುಂದಿನ ದಾರಿಯಲ್ಲಿ, ಸುಂದರ ಜೀವನ ಕಟ್ಟುವ ಭರವಸೆಯಲ್ಲಿ. ಎಲ್ಲಾ ಮರೆತು ನಡೆದೆ ಮುಂದಿನ ದಾರಿಯಲ್ಲಿ, ಸುಂದರ ಜೀವನ ಕಟ್ಟುವ ಭರವಸೆಯಲ್ಲಿ. ಮತ್ತೆ ನೀ ಬಂದು ನಿಂತೆ ನನ್ನ ಎದುರಲ್ಲಿ, ಮೊದಲಿನ ಸುಂದರ ಪ್ರೀತಿಯ ನಿರೀಕ್ಷೆಯಲ್ಲಿ. ಮತ್ತೆ ನೀ ಬಂದು ನಿಂತೆ ನನ್ನ ಎದುರಿನಲ್ಲಿ, ಮೊದಲಿನ ಸುಂದರ ಪ್ರೀತಿಯ ನಿರೀಕ್ಷೆಯಲ್ಲಿ. ಆದರೆ ಮಿಂಚಿ ಹೋದ ಆ ಸಮಯದಲ್ಲಿ ಪ್ರೀತಿಯೇ ನಾಶವಾಗಿತ್ತು ನನ್ನ ಮನದಲ್ಲಿ. ಆದರೆ ಮಿಂಚಿ ಹೋದ ಆ ಸಮಯದಲ್ಲಿ ಪ್ರೀತಿಯೇ ನಾಶವಾಗಿತ್ತು ನನ್ನ ಮನದಲ್ಲಿ. ಪ್ರೀತಿಯ ಕಹಿ ಸತ್ಯದ ಮನವರಿಕೆಯಲ್ಲಿ, ತಿರಸ್ಕಾರ ಸೂಚಿಸಿದೆ ನಾನು ಮೌನದಲ್ಲಿ. ಪ್ರೀತಿಯ ಕಹಿ ಸತ್ಯದ ಮನವರಿಕೆಯಲ್ಲಿ, ತಿರಸ್ಕಾರ ಸೂಚಿಸಿದೆ ನಾನು ಮೌನದಲ್ಲಿ.
1: ಕೇಳುಗರೆ, ಇದುವರೆಗೆ ಸಂಪ್ರೀತಾ ಎಸ್ ಶೆಟ್ಟಿಗಾರ್ ಅವರಿಂದ ಕವನ ವಾಚನ ಮೂಡಿಬಂತು. ಇದು ಇಂದಿನ ಯುವ ವಾಣಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.

0: ಜೀವಿಗಳು ಹುಟ್ಟಿ ಬೆಳೆಯಲು ಪೋಷಕವಾದ ಪರಿಸರ ಈ ಭೂಮಿಯಲ್ಲಿ ಮಾತ್ರ ಇದೆ.
1: ಗಾಳಿ, ನೀರು, ಮಣ್ಣು, ಈ ಭೌತಿಕ ಅಂಶಗಳೆಲ್ಲ ಸೇರಿದ ಆವರಣ ಪರಿಸರ.
0: ಪಕ್ಷಿ, ಪ್ರಾಣಿ, ಉರಗ, ಜಲಚರ, ಹೀಗೆ ಮನುಷ್ಯನನ್ನು ಹೊರತುಪಡಿಸಿ ಎಲ್ಲ ಜೀವಿಗಳು ಪರಿಸರದ ನೈರ್ಮಲ್ಯವನ್ನು ಉಳಿಸಿಕೊಂಡು ಬರುತ್ತಿವೆ.

0: ಮನುಷ್ಯನ ಅನಾದರ ಸ್ವಾರ್ಥಗಳೇ ಪರಿಸರ ಮಾಲಿನ್ಯ, ಪರಿಸರ ನಾಶಕ್ಕೆ ಕಾರಣ. ಪರಿಸ್ಥಿತಿ ಕೈಮೀರಿ ಹೋಗುವ ಮೊದಲೇ ನಮಗಾಗಿ, ನಮ್ಮ ಮಕ್ಕಳಿಗಾಗಿ ಪರಿಸರವನ್ನು ಉಳಿಸೋಣ. ಉತ್ತಮ ಆರೋಗ್ಯಕ್ಕೆ ನಿಯಮಿತ ವ್ಯಾಯಾಮ ಅತ್ಯಗತ್ಯ.
1: ತ್ವರಿತ ನಡಿಗೆ, ಆಟ, ಓಟ, ಯೋಗ ಆರೋಗ್ಯ ಕಾಪಾಡಿಕೊಳ್ಳಲು ಅತ್ಯವಶ್ಯಕ. ಮಾತ್ರವಲ್ಲ, ವ್ಯಾಯಾಮದಿಂದ ಶ್ವಾಸಕೋಶ ಬಲಗೊಂಡು ಶರೀರ ಹೆಚ್ಚು ಆಮ್ಲಜನಕ ಹೀರಿಕೊಳ್ಳುವ ಶಕ್ತಿ ಪಡೆಯುತ್ತದೆ. ಇದರಿಂದ ಜೀರ್ಣಶಕ್ತಿ ವೃದ್ಧಿಸುತ್ತದೆ, ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ.
0: ವ್ಯಾಯಾಮವು ರಕ್ತದ ಏರೊತ್ತಡ ಮತ್ತು ಹಾನಿಕಾರಕ ಕೊಲೆಸ್ಟ್ರಾಲ್ ಅನ್ನು ಕಡಿಮೆ ಮಾಡುವುದರೊಂದಿಗೆ
1: ಶರೀರದಲ್ಲಿ ಉಪಯುಕ್ತ ಕೊಲೆಸ್ಟ್ರಾಲ್ ಹೆಚ್ಚುವಂತೆ ಮಾಡಲು ವ್ಯಾಯಾಮ ಬೇಕೇ ಬೇಕು. ಒತ್ತಡ, ನಿರಾಶೆ, ಉದ್ವೇಗ ಮತ್ತು ಖಿನ್ನತೆಯನ್ನು ನಿವಾರಿಸಲು ವ್ಯಾಯಾಮ ರಾಮಬಾಣ.
0: ವ್ಯಾಯಾಮ ಪ್ರಾರಂಭಿಸುವ ಮೊದಲು ಕುಟುಂಬ ವೈದ್ಯರ ಸಲಹೆ ಪಡೆಯುವುದು ಒಳಿತು.

ಬೆಳೆದು ನಿಂತ ಮರ ಸುಂದರವಾದ ಕಾವ್ಯದಂತೆ ಮೋಹಕ. ಅದಕ್ಕಿಂತ ಚಿಲುವಾದ ಜೀವಿ ನಿಸರ್ಗದಲ್ಲಿ ಮತ್ತೊಂದಿಲ್ಲ. ಈ ಚಿಲುವನ್ನು ಆಸ್ವಾದಿಸೋಣ, ಗೌರವಿಸೋಣ, ಸಂರಕ್ಷಿಸೋಣ.